107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
0: Radio Sarang, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
5: ಕೈ ಹಿಡಿದು ನಡೆಸೆನ್ನನು.
4: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾವು ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತೀವಿ. ಸಂತೋಷವಾಗಿರೋದು ಹೇಗೆ, ಸುಖವಾಗಿರೋದು ಹೇಗೆ ಅಂತ ಯಾರು ಕಾರಣರಾಗ್ತಾರೆ ನನ್ನ ಸುಖಕ್ಕೆ ಅಂತ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಸುಖಕ್ಕೆ ಇನ್ ಯಾರೋ ಜವಾಬ್ದಾರಲ್ಲ, ನಾನೇ ಜವಾಬ್ದಾರಿ. ನನ್ನ ದುಃಖಕ್ಕೂ ನಾನೇ ಜವಾಬ್ದಾರಿ. ಇದು ನಾನು ಸಮಸ್ಯೆಗಳನ್ನ ನೋಡುವಂತ ರೀತಿ ಮೇಲಿದೆ. ನಾನು ಒಂದ್ಸಲ ದಿಲ್ಲಿಯಿಂದ ಬರ್ಬೇಕಾದ್ರೆ ಫೆಬ್ರವರಿ ತಿಂಗಳು, ಭಾರಿ ಚಳಿ, ರೈಲ್ವೆ ಸ್ಟೇಷನ್ ನಲ್ಲಿ ಹೋಗ್ಬೇಕು ನಾನು. ಆ ರೈಲ್ವೆ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಕಲ್ ಬೆಂಚಿನ ಮೇಲೂ ಮನುಷ್ಯ ಮಲ್ಕೊಂಡಿದ್ದಾನೆ. ಇಡೀ ದಿವಸ ಕೂಲಿ ಕೆಲಸ ಮಾಡಿದ್ದಾನೆ, ಪಾಪ ಸುಸ್ತಾಗಿದ್ದಾನೆ, ಮುದ್ದೆಯಾಗಿ ಮಲ್ಕೊಂಡಿದ್ದಾನೆ. ಚಳಿ ಅಲ್ಲ, ವಿಪರೀತ, ಹೊತ್ಕೊಳ್ಳಕ್ಕೆ ಏನಿಲ್ಲ, ಆದ್ರೆ ಹೊರಕೆ ಹೊಡಿತಾ ಇದ್ದಾನೆ. ನಾನು ಒಳಗಡೆ ಬಂದು ಕಂಪಾರ್ಟ್ಮೆಂಟ್ ಒಳಗೆ ಬಂದೆ. ಫಸ್ಟ್ ಕ್ಲಾಸ್ ಎ ಸಿ, ಅದು ಚೆನ್ನಾಗಿತ್ತು, ಎಲ್ಲ ಹಾಸಿಗೆ ಗಿಸಿಗೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಟೆಂಪರೇಚರ್ ಪ್ರಾಪರ್ ಕಂಟ್ರೋಲ್ ಆಗಿದೆ. ನನ್ನ ಜೊತೆಗೆ ಬರುವಂತ ಮನುಷ್ಯ ಒದ್ದಾಡ್ತಾ ಇದ್ದ, ನಿದ್ದೆನೆ ಬರೋಲ್ಲ ಸರ್, ನಿದ್ದೆನೆ ಬರೋಲ್ಲ ಸರ್ ಅಂತ ಒದ್ದಾಡ್ತಾ ಇದ್ದ. ಅವಾಗ ನನಗೆ ಅನಿಸಿದ್ದು, ನಿದ್ದೆಗೆ ಏರ್ ಕಂಡೀಷನ್ ಆಗಲಿ ಹೊತ್ಕೊಳ್ಳೋದಾಗ್ಲಿ ಕಾರಣ ಅಲ್ಲ, ಆ ಮನುಷ್ಯ ಎಷ್ಟು ನಿರಾಳವಾಗಿ ಮಲ್ಕೊಂಡಿದ್ನಲ್ಲ ಪ್ಲಾಟ್ಫಾರ್ಮ್ ಮೇಲೆ ಚಳಿಯಲ್ಲಿ, ಗೊರಕೆ ಹೊಡಿತಾ ಇದ್ದಾನೆ. ಇಲ್ಲಿ ಎಲ್ಲ ಅನುಕೂಲ ಇದ್ರೂ ಗೊರಕೆ ಹೊಡಿತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತಾನೆ. ಅವಾಗ ಅನಿಸ್ತು, ನಾನು ಸಮಸ್ಯೆಗಳನ್ನು ನೋಡುವ ರೀತಿಯಲ್ಲಿ ನನ್ನ ಜೀವನದ ಸುಖವಾದರೂ ಬರ್ತದೆ, ಕಷ್ಟವಾದರೂ ಬರ್ತದೆ. ನನಗನ್ಸುತ್ತೆ ಅದು ಹೇಗೆ, ನಾವು ನೋಡೋ ಮನೋಭಾವ ಹೇಗಿರಬೇಕು ಅಂತ. ನನಗನ್ನಿಸ್ತು, ಜೀವನ ಸಂತೋಷವಾಗಿರ್ಬೇಕಾದ್ರೆ ಮನಸ್ಸು ಚೆನ್ನಾಗಿರ್ಬೇಕು. ಎ ಬ್ಯೂಟಿಫುಲ್ ಮೈಂಡ್, ಅತ್ಯಂತ ಸುಂದರವಾದ ಮನಸ್ಸು, ಅದು ಹೇಗಿರಬೇಕು ಅಂತ. ಆ ಮನಸ್ಸನ್ನು ಸುಂದರ ಮಾಡ್ಕೊಳ್ಳೋದು ಹೇಗೆ? ಎಲ್ಲರೂ ಅಪೇಕ್ಷೆ ಪಡ್ತೀವಿ ನಾವು ಮನಸ್ಸು ಚೆನ್ನಾಗಿರ್ಬೇಕು ಅಂತ. ಅವ್ನು ಮನಸ್ಸು ನಾನು ಅಲ್ಲ, ಅಷ್ಟೋ ಸಲ ಮನಸ್ಸೇ ಕೆಟ್ಟ ಹೋಯ್ತು ಸರ್, ಆ ಘಟನೆ ನೋಡಿದ್ರೆ ಮನಸ್ಸೇ ಕೆಟ್ಟ ಹೋಯ್ತು ಅಂತೀವಿ. ಆ ಮನಸ್ಸು ಕೆಟ್ಟರೆ ನನ್ನ ಜೀವನನೂ ಕೆಟ್ಟ ಹೋಗುತ್ತೆ. ಅದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ, ಆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ನೋಡಿ, ಮನಃಶಾಸ್ತ್ರಜ್ಞರ ಪ್ರಕಾರ ದಿವಸಕ್ಕೆ 70,000 ವಿಚಾರಗಳು ಬರ್ತಾವಂತೆ ಮನುಷ್ಯನಿಗೆ. ಒಂದು ದಿವಸಕ್ಕೆ 70,000 ವಿಚಾರ ಬರ್ತಾವಂತೆ. ಅದಕ್ಕೆ ಹೇಳ್ತಾರೆ, ಇಫ್ ಯು ಆರ್ ಚೇಂಜಿಂಗ್ ಯುವರ್ ಮೈಂಡ್ ಸೋ ಫ್ರೀಕ್ವೆಂಟ್ಲಿ, ದಿವಸಕ್ಕೆ 70,000 ಸಲ ಪ್ರತಿಯೊಂದು ಸಲ ಹೊಸ ವಿಚಾರ ಬಂದಾಗ ಮನಸ್ಸು ಚೇಂಜ್ ಆಗ್ತದೆ, ವೈ ಕಾಂಟ್ ವಿ ಚೇಂಜ್ ಅವರ್ ಲೈಫ್? ಅದೇ ಆಟಿಟ್ಯೂಡು, ಅದೇ ಫಿಕ್ಸ್ಡ್ ಮೈಂಡು, ಅಯ್ಯೋ ಅವ್ರು ಬರೋಬ್ಬರಿ ಇಲ್ಬಿಡ್ರಿ, ಅವ್ರು ಸರಿ ಇಲ್ಲ, ಅವ್ರು ಅಯ್ಯೋ ಅವ್ರು ಅವ್ರ ಕಡೆ ಹೋಗ್ಬೇಡಿ ನೀವು, ಸರಿ ಇಲ್ಲ ಅವ್ರು. ನನಗೆ ಗೊತ್ತಿಲ್ವ, ಅವ್ರು ಅವತ್ತಿನ ನೋಡ್ತಾ ಇದ್ದೀನಿ, ಅವತ್ತಿನ ಹಂಗೆ ನೋಡ್ತಾ ಇದ್ದಿರಲ್ಲ, ಬೇರೆ ರೀತಿ ನೋಡ್ಲೇ ಇಲ್ಲ ಅವ್ರು ನೀವು ಅಲ್ವಾ. 50 ವರ್ಷ ನೋಡ್ತಾ ಇದ್ದೀನಿ, ಹಂಗೆ ಇದ್ದಾರೆ ಅವರು, ಏನ್ ಮಾನ್ಯುಮೆಂಟ್ ಹಂಗೆ ಇರೋದಕ್ಕೆ ಅವರು ಇರೋಕ್ ಸಾಧ್ಯ ಇಲ್ಲ. ಅದು ನನ್ನ ಪರ್ಸೆಪ್ಷನ್ ಪ್ರಕಾರ ಅವ್ರು ಹಾಗೆ ಇರೋದು. ಕೆಲವ್ರು ಹೇಳ್ಬಿಡ್ತೀವಿ ನಾವು, ಹುಷಾರಾಗಿರ್ರಿ ಅವ್ರ ಬಗ್ಗೆ ಸ್ವಲ್ಪ, ಸ್ವಲ್ಪ ಸರಿ ಇಲ್ಲ ಮನುಷ್ಯ. ಯಾಕೆ? ಹಿ ಮೇ ಬಿ ಡಿಫ್ರೆಂಟ್ ಆಲ್ ಟುಗೆದರ್. ಆದ್ರೆ ನಾವು ಫಿಕ್ಸೇಷನ್ ಮಾಡ್ಕೊಂಡ್ಬಿಟ್ಟು ಮನಸ್ಸಲ್ಲಿ ಅದು ಹೀಗೆ ಅಂತ ತೀರ್ಮಾನ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ, 70,000 ವಿಚಾರಗಳು ಮನಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಯು ಆರ್ ಚೇಂಜಿಂಗ್ ಯುವರ್ ಮೈಂಡ್ ಸೋ ಫ್ರೀಕ್ವೆಂಟ್ಲಿ, ವೈ ಕಾಂಟ್ ವಿ ಚೇಂಜ್ ಯುವರ್ ಲೈಫ್ ಸ್ಟೈಲ್, ದ ವೇ ವಿ ಲಿವ್? ಯಾಕಾಗಬಾರ್ದು? ಇದು ಬಹಳ ಚಂದದ ಮಾತು, ಐನ್ಸ್ಟೀನ್ ಹೇಳಿದಂತ ಮಾತು, ಬಹಳ ಇಷ್ಟವಾದ ಮಾತು. ಗ್ರೇಟ್ ಸ್ಪಿರಿಟ್ಸ್ ಹ್ಯಾವ್ ಆಲ್ವೇಸ್ ಎನ್ಕೌಂಟರ್ಡ್ ವೈಲೆಂಟ್ ಅಪೋಸಿಷನ್ ಫ್ರಮ್ ಮೀಡಿಯಾಕರ್ ಮೈಂಡ್ಸ್ ಅಂತ. ಯಾವಾಗ್ಲೂ ಹಂಗೆ, ದೊಡ್ಡವರಿಗೆ ಸಮಸ್ಯೆ ಬಂದಿರೋ ಸಣ್ಣ ಸಣ್ಣ ಜನ ಕ್ರಿಯೇಟ್ ಮಾಡಿದ ಪ್ರಾಬ್ಲಮೇ ನಮಗಿರೋದು. ಐನ್ಸ್ಟೀನ್ ಹೇಳ್ತಾನೆ, ಹೌದು ದೊಡ್ಡ ದೊಡ್ಡ ವಿಚಾರಗಳಿದ್ದಾವೆ, ಸಣ್ಣ ಸಣ್ಣ ಅಬ್ಜೆಕ್ಷನ್ಸ್, ಅದಕ್ಕೆ ಕಲ್ಪನೆ ಮಾಡೋಕ್ಕಾಗಲ್ಲ ಸಣ್ಣ ಅಬ್ಜೆಕ್ಷನ್ಗೆ. ನಾನು ಯಾವಾಗಲೂ ಶಿಕ್ಷಣದ ಬಗ್ಗೆನೇ ಹೇಳ್ತಾ ಇದ್ದೆ, ಮಕ್ಕಳಿದ್ದಾರೆ ಅಂತ ಶಾಲೆಗಳು ಬಂತು, ಮಕ್ಕಳಿದ್ದಾರೆ ಶಿಕ್ಷಣ ಕೊಡಬೇಕು ಅಂತ ಶಾಲೆಗಳು ಶುರು ಆಯ್ತು, ಶಾಲೆ ಇದಾವಲ್ಲ ಮುಂದೆ ಕಂಟಿನ್ಯೂಯೇಷನ್ ಮಾಡಬೇಕು ಅಂತ ಕಾಲೇಜುಗಳು ಬಂತು, ಕಾಲೇಜ್ ಇನ್ನೂ ಓದೋರು ಓದ್ಲಿ ಅಂತ ಯೂನಿವರ್ಸಿಟಿ ಬಂತು, ಅದಕ್ಕೊಂದು ವೈಸ್ ಚಾನ್ಸಲರ್ ಬೇಕಾಯ್ತು, ಅದಕ್ಕೊಂದು ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅಂತ ಬಂತು, ಪ್ರತಿಯೊಂದು ರಾಜ್ಯದಲ್ಲಿ ಇರೋದ್ರಿಂದ ಸೆಂಟರ್ದಲ್ಲಿ ಒಬ್ರು ಮಿನಿಸ್ಟರ್ ಇರಲಿ ಅಂತ ಆಯ್ತು, ಇದೆಲ್ಲ ವ್ಯವಸ್ಥೆ UGC ಆಯ್ತು, ಒಂದು ದೊಡ್ಡ ಸಿಸ್ಟಮ್ ಕ್ರಿಯೇಟ್ ಆಯ್ತು, ಒಂದು ವ್ಯವಸ್ಥೆ ಸೃಷ್ಟಿ ಆಯ್ತು. ಎಲ್ಲ ಯಾವುದಕ್ಕೋಸ್ಕರ? ಇದು ಮಕ್ಕಳಿದ್ದಾರೆ ಅಂತ. ಆದ್ರೆ ಮಕ್ಕಳಿಗೆ ಕಿಮ್ಮತ್ತ ಇಲ್ಲ, ಈಗ ಮಕ್ಕಳ ಅಭಿಪ್ರಾಯ ಇಂಪಾರ್ಟೆಂಟ್ ಇಲ್ಲೇ ಇಲ್ಲ, ಈಗ ಜಗಳಾಡಿ ಜಗಳಾಡಿ ಅಯ್ಯೋ ಯಾಕಪ್ಪ ಹೆಂಗ್ ಮಾಡ್ತೀರಿ, ಇಲ್ಲಲ್ಲ ಟೈಮ್ ಟೇಬಲ್ ನೆನಪು ನಿಜ ಹೇಳ್ತೀನಿ, ನಾನು ಕಾಲೇಜಲ್ಲಿ ತುಂಬಾ ಹೊಡೆದಾಡಿದೆ, ಕಾಂಬಿನೇಷನ್ ಯಾಕೆ ರಿಜಿಡ್ ಕಾಂಬಿನೇಷನ್ ಇರಬೇಕು, ಆ PCMA ಯಾಕೆ ಇರಬೇಕು, CBZA ಯಾಕೆ ಇರಬೇಕು, ಯಾವ್ದನ್ನ ಆರಿಸ್ಕೊಳ್ಬೇಡ್ರಿ ಹುಡುಗ ಕಾಲೇಜಲ್ಲಿ, ಕಾಲೇಜ್ ಲೆವೆಲಲ್ಲಿ ಆರಿಸ್ಕೊಳ್ಳೋಕೆ ಅವಕಾಶ ನಿಮ್ದು ಯಾವಾಗ ಆರಿಸ್ಕೊತಾನೆ ಅಂತ. ಅದಕ್ಕೆ ಅಬ್ಜೆಕ್ಷನ್ ಬಂದದ್ದು ಏನ್ ಗೊತ್ತಾ, ವಿಚಿತ್ರ ಅಬ್ಜೆಕ್ಷನ್, ಯೂನಿವರ್ಸಿಟಿ ಅಪ್ರೂವ್ ಮಾಡ್ತಾ ಇದ್ದಾನೆ ಅಬ್ಜೆಕ್ಷನ್ ಕರೆಕ್ಟ್ ಅದು ಅಂತ ಹೇಳಿದ್ರು, ಯಾಕಂದ್ರೆ ಟೈಮ್ ಟೇಬಲ್ ಮಾಡೋದು ಕಷ್ಟ ಆಗತ್ತೆ ಅಂತ. ಬಹಳ ಜನಕ್ಕೆ ಸಬ್ಜೆಕ್ಟ್ಸ್ ತಗೊಂಡ್ಬಿಟ್ರೆ ಟೈಮ್ ಟೇಬಲ್ ಮಾಡೋದು ಹೇಗೆ ಅಂತ. ನೋಡಿ, ಯಾರಿಗೋಸ್ಕರ ಸಿಸ್ಟಮ್ ಇದೆಯೋ, ಕೊನೆಗೆ ಸಿಸ್ಟಮ್ ಬಿಕೇಮ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಪರ್ಪಸ್ ಫಾರ್ ವಿಚ್ ಇಟ್ ಇಸ್ ಕ್ರಿಯೇಟೆಡ್. ಅದಕ್ಕೆ ಐನ್ಸ್ಟೀನ್ ಹೇಳೋದು ಬಹಳ ಕರೆಕ್ಟ್ ಅನ್ಸುತ್ತೆ, ಗ್ರೇಟ್ ಸ್ಪಿರಿಟ್ಸ್ ಹ್ಯಾವ್ ಆಲ್ವೇಸ್ ಎನ್ಕೌಂಟರ್ಡ್ ವೈಲೆಂಟ್ ಅಪೋಸಿಷನ್ ಫ್ರಮ್ ಮೀಡಿಯಾಕರ್ ಮೈಂಡ್ಸ್.

0: என் அம்ருத் சோமேஸ்வர் ரேடியோ ஸ்டார் அங்கு ஏப்பல கேண்டு சந்தோஷப்படையிலே
1: கண்டொடே பல தூப்பே நாளெனு கிரிஞ்சிடித்தின மாணிகோ இத்தே தோதக ஒப்ப பாடின பத்தை இதல கல கல
2: ನಾವು ಒಳ್ಳೆ ಮನಸ್ಸು ಮಾಡ್ಕೊಳ್ಳೋದು ಹೇಗೆ ಹಾಗಾದ್ರೆ ಹೌ ಟು ಮೇಕ್ ಮೈ ಮೈಂಡ್ ಬ್ಯೂಟಿಫುಲ್ ನಾವು ಸಾಮಾನ್ಯವಾಗಿ ವಾಚ್ ಅಂತ ಹೇಳ್ತೀವಿ ವಾಚ್ ಅವರ್ ವಾಚ್ ಗಡಿಯಾರ ನೋಡ್ಕೊಳ್ಳೋದು ಜಾಸ್ತಿ ಏನೋ ಟೈಮ್ ಎಷ್ಟು ಆಯಿತು ಅಂತ ಗಡಿಯಾರ ನೋಡ್ಕೊಳ್ಳೋ ಬದಲು ಒಬ್ಬ ವೆರಿ ಗ್ರೇಟ್ ಫಿಲಾಸಫರ್ ಆಫ್ ಇಂಡಿಯಾ ಅವ್ರು ಹೇಳಿದರು ವಾಚ್ ಯುವರ್ ವಾಚ್ ಅಂತ ವಾಚ್ ಯುವರ್ ವಾಚ್ ದೇರ್ ಆರ್ ಫೈವ್ ಆಲ್ಫಾಬೆಟ್ಸ್ ಇನ್ ದ ವರ್ಡ್ ವಾಚ್ ವಾಚ್ ಯುವರ್ ವರ್ಡ್ಸ್ ನಿಮ್ಮ ಮಾತುಗಳನ್ನು ಗಮನಿಸಿದ್ರೆ ಹೆಂಗೆ ಬರ್ತದೆ ಅಂತ ಕೆಲವರು ನೇರವಾಗಿ ಮಾತಾಡೇ ಗೊತ್ತಿಲ್ಲ ಸರ್ ಕೊಂಕ ಮಾತಾಡಿದ್ರೆ ಸರಿ ಅದು ಅದು ಯಾಕೋ ಏನು ಆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟೋ ರಿಪೇರ್ ಮಾಡೋದು ಕಟ್ಟ ಅವನು ಸೀದಾ ಮಾತಾಡೋದಿಲ್ಲ ಅವ್ರು ಯಾವಾಗ ಕೊಂಕಾಗೆ ಮಾತಾಡು ವಾಚ್ ಯುವರ್ ವರ್ಡ್ಸ್ ಮಾತು ತಪ್ಪಿದ್ರೆ ನೆಕ್ಸ್ಟ್ ವಾಚ್ ಯುವರ್ ಆಕ್ಷನ್ಸ್ ಕೆಲವೊಂದು ತಪ್ಪು ಮಾತಾಡಿದಾಗ ಅದು ಆಕ್ಷನ್ ಬರ್ತದೆ ಅಥವಾ ತಪ್ಪು ಮಾತು ತಪ್ಪು ಆಕ್ಷನ್ಗೆ ಕಾರಣ ಆಗುತ್ತೆ ಇದೆಲ್ಲಕ್ಕೂ ಕಾರಣ ಯಾವ್ದು ಗೊತ್ತಾ ವರ್ಡ್ ಮತ್ತು ಆಕ್ಷನ್ಗೆ ಕಾರಣ ಅಂದರೆ ವಾಚ್ ಯುವರ್ ಥಾಟ್ಸ್ ನನ್ನ ಮನಸ್ಸಲ್ಲಿರುವಂಥ ವಿಚಾರಗಳ ಬಗ್ಗೆ ನೋಡ್ಕೋಬೇಕು ನನ್ನ ಕೆಟ್ಟ ವಿಚಾರ ಬಂದಾಗಲೇ ಕೆಟ್ಟ ಮಾತು ಬರೋದು ಬಾಯಿಯಿಂದ ಮಾತು ಬರಬೇಕಾದ್ರೆ ತಲೆಯಲ್ಲಿ ಕೆಟ್ಟ ವಿಚಾರ ಬಂದಿರಬೇಕಲ್ಲ ಮೊದಲು ಅದಕ್ಕೆ ನಾನು ಒಂದು ತಮಾಷೆ ಮಾಡ್ತಿದ್ದೆ ಒಂದು ಕಾನ್ಫರೆನ್ಸ್ ಇತ್ತು CII ಕಾನ್ಫರೆನ್ಸ್ ಅದು ಅದ್ರ ನಾಲ್ಕೈದು ಜನ ಮಾತಾಡೋದು ಫಸ್ಟ್ ನಮ್ಮ ನಾರಾಯಣ ಮೂರ್ತಿ ಅವ್ರು ಮಾತಾಡಿದರು ಆಮೇಲೆ AB ನರಸಿಂಹ ಶೆಣೈ ABB ಅವ್ರು ಮಾತಾಡಿದರು ಕಡೆಗೆ ನಾನು ಮಾತಾ ಶಿಕ್ಷಣದ ಬಗ್ಗೆ ನಾನು ಮಾತಾಡೋದಿತ್ತು ನಾರಾಯಣ ಮೂರ್ತಿಯವರು ಕ್ವಾಲಿಟಿ ಸ್ಟಾರ್ಟ್ಸ್ ಇನ್ ಆ್ಯಕ್ಷನ್ ಅಂತ ಶುರು ಮಾಡಿದರು ಕ್ವಾಲಿಟಿ ಸ್ಟಾರ್ಟ್ಸ್ ಇನ್ ಆ್ಯಕ್ಷನ್ ಅಂತ ನಾನು ಕೊನೆಗೆ ಬಂದಾಗ ಹೇಳಿದೆ ಐ ಮೇಕ್ ಎ ಸ್ಮಾಲ್ ಕರೆಕ್ಷನ್ ಟು ವಾಟ್ ಯು ಸೆಡ್ ಸರ್ ಕ್ವಾಲಿಟೀಸ್ ಡಡ್ ನಾಟ್ ಸ್ಟಾರ್ಟ್ ಇನ್ ಆ್ಯಕ್ಷನ್ ಕ್ವಾಲಿಟಿ ಸ್ಟಾರ್ಟ್ಸ್ ಇನ್ ಥಾಟ್ ನಾನೊಂದು ಪೆನ್ ತಗೋಬೇಕು ಅಂತಿದ್ದೀನಿ ಒಂದು ಪೆನ್ ತಗೊಂಡ್ಕೋಬೇಕು ಅಂತಿದ್ದೀನಿ ಅಂಗಡಿಗೆ ಹೋಗ್ತೀನಿ ಯಾವುದೋ ಒಂದು ಪೆನ್ ಕೊಡ್ರಿ ಅಂತೀನಿ ಯಾವುದೋ ಪೆನ್ನೇ ತಗೊಂಡೇ ಬರ್ತೀನಿ ನಾನು ಬಟ್ ನಾನು ಮೊದಲೇ ತೀರ್ಮಾನ ಮಾಡ್ಕೊಂಡು ಐ ವಾಂಟ್ ಟು ಪರ್ಚೇಸ್ ದಿಸ್ ಪೆನ್ ಓನ್ಲಿ ಈ ಗೋತ ಕ್ವಾಲಿಟಿ ಕಾನ್ಶಿಯಸ್ ಇಲ್ಲ ಇವತ್ತು ಇದೇ ಪೆನ್ ತಗೋಬೇಕು ನಾನು ಅಂತಂದ್ರೆ 10 ಅಂಗಡಿ ಅಡ್ಡಾಡಾದ್ರೂ ನಿಮ್ಗೆ ಬೇಕಾದಂತ ತಗೊಂಡ್ಬರ್ತೀರಿ ಇದ್ರ ಯಾವುದೋ ಕೊಟ್ಟದನ್ನು ತಗೊಂಡ್ಬರ್ತೀವಿ ಸೊ ದೇ ಫಾರ್ ಕಾನ್ಶಿಯಸ್ ಕ್ವಾಲಿಟಿ ಕಾನ್ಶಿಯಸ್ನೆಸ್ ಸ್ಟಾರ್ಟ್ಸ್ ಇನ್ ಥಾಟ್ ಅದಕ್ಕೆ ಫಸ್ಟ್ ಥಾಟ್ ವಾಚ್ ಯುವರ್ ಥಾಟ್ ದೆನ್ ನೆಕ್ಸ್ಟ್ ಈ ಥಾಟ್ಸ್ ಸರಿ ಇರಬೇಕಾದ್ರೆ ವಾಚ್ ಯುವರ್ ಕ್ಯಾರೆಕ್ಟರ್ ನನ್ನ ನಡತೆ ಹೆಂಗಿರಬೇಕು ನನ್ನ ನಡತೆ ಪ್ರಕಾರನೇ ಥಾಟ್ಸ್ ಬರ್ತದೆ ಕೆಲವರು ಬರೀ ಕೆಟ್ಟ ಕನಸೇ ಬರ್ತವೆ ಇವ್ರು ನೋಡ್ಬೇಕು ಅವ್ರು ಏನು ಅಸಾಧ್ಯ ಕನಸು ದಿನ ಹೇಳ್ತಿರ್ತಾರೆ ಇತ್ತ ಕನಸು ಬಂತು ಇತ್ತ ಕನಸು ಬಂತು ಅಂತ ಯಾಕೆ ಇಫ್ ಮೈ ಕ್ಯಾರೆಕ್ಟರ್ ಈಸ್ ಆಲ್ ರೈಟ್ ನನ್ನ ನಡತೆ ಸರಿಯಾಗಿದ್ದರೆ ಒಳ್ಳೆ ಕನಸುಗಳೇ ಬರ್ತವೆ ಒಳ್ಳೆ ವಿಚಾರಗಳೇ ಬರ್ತವೆ ಇದೆಲ್ಲಕ್ಕೂ ಮುಖ್ಯ ಕಾರಣ ವಾಚ್ ಯುವರ್ ಹಾರ್ಟ್ ಐ ಆಮ್ ನಾಟ್ ಟಾಕಿಂಗ್ ಆಫ್ ದಿ ಬಯೋಲಾಜಿಕಲ್ ಹಾರ್ಟ್ ಐ ಆಮ್ ಟಾಕಿಂಗ್ ಆಫ್ ದಿ ಇಮೋಷನಲ್ ಹಾರ್ಟ್ ನನ್ನ ಹೃದಯ ಚೆನ್ನಾಗಿರಬೇಕು ನನ್ನ ಮನಸ್ಸು ಚೆನ್ನಾಗಿರಬೇಕು ನನ್ನ ಮನಸ್ಸು ಚೆನ್ನಾಗಿದ್ದರೆ ನಡತೆ ಚೆನ್ನಾಗಿರುತ್ತೆ ನಡತೆ ಚೆನ್ನಾಗಿದ್ದರೆ ವಿಚಾರಗಳು ಚೆನ್ನಾಗಿರುತ್ತದೆ ವಿಚಾರಗಳು ಚೆನ್ನಾಗಿದ್ದರೆ ನನ್ನ ನಾ ಮಾಡುವಂಥ ಕೃತಿಗಳು ಚೆನ್ನಾಗಿರ್ತವೆ ನನ್ನ ಮಾತು ಚೆನ್ನಾಗಿ ಬರುತ್ತೆ ಯಾರ ಮಾತು ಸೊಗಸಾಗಿರ್ತದೋ ಸ್ಪಷ್ಟವಾಗಿರ್ತದೋ ಅವ್ರ ಮನಸ್ಸು ಸಾಮಾನ್ಯವಾಗಿ ಚೆನ್ನಾಗಿರ್ತದೆ ಕೆಲವರು ನಾಟಕ ಮಾಡ್ಬೋದು ಆದರೆ ಸಾಮಾನ್ಯವಾಗಿ ಯಾವಾಗಲೂ ಹಾಗೆ ಒಂದೇ ರೀತಿ ಮಾತಾಡ್ಕೊಂಡು ಬರೋರು ಮನಸ್ಸು ಗೊತ್ತಿಲ್ಲದೆ ಚೆನ್ನಾಗಿರ್ತದೆ ಯಾಕಂದ್ರೆ ಅದು ವಿಚಾರ ಅದರಲ್ಲಿ ಇರ್ತಲ್ಲ

0: ಹಾಯ್, ಯಾನಿಗನ್ ರಕ್ಷ ಶೆಟ್ಟಿ. ನೀವು ಕೇಳೊಂದುಲರು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.
1: ನಾನು ಏನು ವಿಚಾರ ಮಾಡ್ತೀನೋ ಹಾಗಾಗ್ಬಿಡ್ತದೆ. ಇದು ಬಹು ದೊಡ್ಡ ಥಾಟ್ ಇದು. ಎಸ್ಪೆಷಲಿ ನಮ್ಮ ಲಾವೋತ್ಸೆ ಹೇಳಿದಂಥ ಮಾತು, ನಮ್ಮ ತಾವೋಯಿಸಂ ಸ್ಟಾರ್ಟ್ ಮಾಡಿದಂಥ ಮನುಷ್ಯ ಲಾವೋತ್ಸೆ ಹೇಳ್ತಾನೆ, ನೀ ಹೇಗೆ ವಿಚಾರ ಮಾಡ್ತೀಯೋ ಹಾಗಾಗ್ತೀಯಪ್ಪ ನೀನು. ಯು ಬಿಕಮ್ ವಾಟ್ ಯು ಥಿಂಕ್. ಇಫ್ ಐ ಥಿಂಕ್ ಐ ಆಮ್ ಗುಡ್ ಇನಫ್, ನಾನು ಚೆನ್ನಾಗಿದ್ದೀನಿ ಅಂದರೆ ನಾನು ಚೆನ್ನಾಗೇ ಮಾಡ್ತೀನಿ. ಅಯ್ಯೋ ನನ್ನ ಕಡೆಯಿಂದ ಆಗಲ್ಲ ಬಿಡಿ ಸರ್, ನನ್ನ ಕಡೆಯಿಂದ ಆಗಲ್ಲ ಬಿಡಿ ಸರ್ ಅನ್ಕೊಂಡಿದ್ರೆ ನನಗೆ ಆಗೋದೇ ಇಲ್ಲ, ನಿಜವಾಗ್ಲೂ ಆಗಲ್ಲ. ಆಂಜನೇಯ ಆ ಕತೆ ಬಿಟ್ಬಿಡೋಣ. ಆಂಜನೇಯ ಹುಡುಗ ಇದ್ದಾಗ ಬಹಳ ಗಲಾಟೆ ಮಾಡ್ತಿದ್ದ ಅಂತ ಋಷಿಗಳು ಶಾಪ ಕೊಟ್ರು ಅಂತ ಅವನಿಗೆ, ನಿನ್ನ ಶಕ್ತಿ ನಿನಗೆ ಅರ್ಥ ಆಗದೆ ಹೋಗ್ಲಿ ಅಂತ. ಅವನು ಹಾಗೆ ಬೆಳೆದ್ಬಿಟ್ಟ. ಕೊನೆಗೆ ಸಮುದ್ರದ ಆಟೋ ಬಂದಾಗ ಎಲ್ಲ ವಾನರ್ ಹೇಳಿದ್ರು ನಮ್ಗೆ ಆಗೋಲ್ಲ, ನಮ್ಗೆ ಹಾರಕ್ಕೆ ಆಗಲ್ಲ. ಇವನು ಅಂದ್ಬಿಟ್ಟ ನನಗೂ ಹಾರಕ್ಕೆ ಆಗಲ್ಲ ಅಂದ್ಬಿಟ್ಟ ಆಂಜನೇಯ. ಆಗ ಜಾಂಬು ಅಂತ ಬಂದು ಹೇಳ್ತಾನೆ, ನೀನು ಹಾರಯ್ಯ, ನಿನ್ನ ಶಕ್ತಿ ಇದೆ ಹಾರು ಅಂತ ಹೇಳ್ತಾನೆ. ನೆನ್ಪು ಮಾಡ್ಕೊಡ್ತಾನೆ ನಿನ್ಗೆ ಶಾಪ ಇತ್ತು ಹೀಗೆ ಅಂತ. ಆಗ ಆಂಜನೇಯ, ಹೌದಾ, ಆ ಶಕ್ತಿ ಇದೆಯಲ್ಲ ನನಗೆ ಅಂತ ಆಕಾಶದ ಎತ್ತರಕ್ಕೆ ಇರೋದು ಸಮುದ್ರ ಹಾರಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ನಾನು ಅದನ್ನ ಬೇರೆ ರೀತಿ ನೋಡ್ತೀನಿ, ಕಥೆಗಳು ಆ ಶಾಪಗೆಪ್ಪ ಬಿಟ್ಬಿಡೋಣ. ಸಣ್ಣಂದಿರ್ತ ಅವ್ನಿಗೆ ಏನ್ ಹೇಳಿದ್ರು, ನೀನ್ ಯು ಆರ್ ನಾಟ್ ಗುಡ್ ಇನಫ್, ಯು ಆರ್ ನಾಟ್ ಗುಡ್ ಇನಫ್, ಸುಮ್ಮನೆ ಕೂತ್ಕೋ ಸುಮ್ಮನೆ ಕೂತ್ಕೋ ಅಂದ್ರು. ಅವನು ಹಾಗೆ ಬೆಳೆದ್ಬಿಟ್ಟ. ಮುಂದೆ ಅವನು ಯಾರ ಜೊತೆಗಿದ್ದ, ಯಾವಾಗ್ಲೂ ಸುಗ್ರೀವನ್ ಜೊತೆಗೆ ಇದ್ದದ್ದು. ಸುಗ್ರೀವನ್ ಅಣ್ಣ ಓಡಿಸ್ಬಿಟ್ಟಿದ್ದಾನೆ ಮನೆಯಿಂದ, ಋಷಿಮುಖ ಪರ್ವತದಲ್ಲಿ ಕೂತಿದ್ದಾನ ಅವನು, ಬೇರೆ ಜಾಗ ಇಲ್ಲ, ಅದೊಂದೇ ಅಲ್ಲಿ ಇರೋದು, ಬೇರೆ ಕಡೆ ರಿಹಾಬಿಲಿಟೇಷನ್ ಸೆಂಟರ್, ಅವನಿಗೆ ಹೊರಗೆ ಬರೋಕ್ಕಾಗಲ್ಲ. ಅವನು ನೋಡಿ, ಅವ್ನು ನಿರಾಸೆಯಲ್ಲೇ ಇದ್ದಾನೆ. ತನ್ನ ಯಜಮಾನ ಇವನು ಮಂತ್ರಿ ಆಗಿದ್ದವನು, ಏನ್ ಮಂತ್ರಿ ರಾಜ, ಇಬ್ರು ಗೋಹೆಯಲ್ಲಿ ಕೂತಿದ್ದಾರೆ, ರಾಜ ಮಂತ್ರಿ ಕೂತಿದ್ದಾರೆ, ರಾಜ್ಯ ಇಲ್ಲ ಏನಿಲ್ಲ, ಹೇಗ್ ಪಾರಾಗೋದು ಅಂತ ವಿಚಾರ. ಯಾವಾಗ್ಲೂ ನೆಗೆಟಿವ್ ಥಾಟೇ ತಾನೆ, ಅಣ್ಣ ಹೆಂಗ್ ಮಾಡಿದ ಅಂತ ಗೊಳೋ ಅಂತ ಅಳ್ಬೇಕು ಅವನು. ಇವನು ಅವನ ಜೊತೆ ಕೂತ್ಕೋಬೇಕು. ಇಂಥ ಶಕ್ತಿಶಾಲಿಯಾದಂಥ ಆಂಜನೇಯ ಕೂಡ ನೆಗೆಟಿವ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ದಾಗ ಅವನು ಹಾಗೆ ಅನ್ಕೊಂಡ, ನನಗೆ ಹಾರಕ್ ಆಗೋದೇ ಇಲ್ಲ ಅಂದ. ಹಾಗೂ ಪಾಸಿಟಿವ್ ಆಟಿಟ್ಯೂಡ್ ಇರೋ ಮನುಷ್ಯ ಜಾಂಬು ಅಂತ ಬಂದ, ಇಲ್ಲಯ್ಯ ಹಂಗ ಅನ್ಕೋಬೇಡ ನೀನು, ಭಾರಿ ಶೋರ ಇದೀಯ ನೀನು ಅಂತ ಹೇಳ್ದ. ಒಂದ್ ಸ್ವಲ್ಪ ಆ ಸ್ಟಿಮ್ಯುಲಸ್ ಸಿಕ್ಕ ತಕ್ಷಣ ಆಂಜನೇಯ ಹಾರಿದ ಅಂತ. ಅಲ್ಟಿಮೇಟ್ಲಿ ವಿ ಬಿಕಮ್ ವಾಟ್ ವಿ ಥಿಂಕ್. ನಾನು ಚೆನ್ನಾಗಿಲ್ಲ, ನಾನು ಬರೋಲ್ಲ ಅಂದ್ರೆ ಬರೋದೇ ಇಲ್ಲ. ಎಷ್ಟೋ ಜನಕ್ಕೆ ಹೆದರಿಕೆ ಇರುತ್ತೆ ನೋಡ್ಬೇಕು, ನೀವು ಫಸ್ಟ್ ಟೈಮ್ ಪಬ್ಲಿಕ್ ಸ್ಪೀಕಿಂಗ್ ಮಾಡು ಅಂತಂದ್ರೆ ಬೇಡ ಸರ್, ಭಯ ಆಗತ್ತೆ, ಬೇಡ ಸರ್ ಅಂತಾರೆ. ಆದ್ರೆ ಒಂದ್ 4 ಸಲ ಅಭ್ಯಾಸ ಆದ್ರೆ ಸ್ಟೇಜ್ ಬಿಟ್ಟು ಕೆಳಗೆ ಬರಲ್ಲ ಅವರು, ಅದು ಅಭ್ಯಾಸ ಆಗ್ಬೇಕು. ನಾನು ನೋಡಿದೀನಿ ಕೆಲವ್ರನ್ನ 40 ನಿಮಿಷ ಅಂದ್ರೆ 1.5 ತಾಸು ಮಾತಾಡ್ಬಿಡ್ತಾರೆ ಜನ ಅಂತ. ಯಾಕಂದ್ರೆ ಸಿಕ್ಕರೆ ಚಾನ್ಸ್ ಬಿಡಂಗಿಲ್ಲ, ಅದನ್ನು ಅನ್ಕೊಂಡ್ಬಿಟ್ಟಿದ್ದಾರೆ, ನಾನು ಅದ್ಭುತ ಮಾತುಗಾರ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಯು ಬಿಕಮ್ ವಾಟ್ ಯು ಥಿಂಕ್. ಮತ್ತೆ ಇದೆಲ್ಲಕ್ಕೂ ಮುಖ್ಯ ಕಾರಣ ಅಂದ್ರೆ ಇಷ್ಟು, ವೆನ್ ದ ಮೈಂಡ್ ಈಸ್ ಪ್ಯೂರ್, ಜಾಯ್ ಫಾಲೋಸ್ ಲೈಕ್ ಶ್ಯಾಡೋ.

0: ஹாய் நமஸ்கார யா நிக்கல் அர்ஜுன் காபி கார்டு.
1: நமஸ்கார யா நிக்கல் விஜயகுமார் கொடியால் பயில் பாத்திருந்தோம்ல
2: யானு லயன் கிஷோர் டி ஷெட்டி லக்மி தண்ட குட்லா.
3: நமஸ்கார யா நிக்கல் தெலிக்கத பொள்ளி தேவதாஸ் காபி கார்ட்.
4: நமஸ்கார யா நிக்கல் தத்தின குசந்தர சின் நவீன் டி படேல்
5: நிக்கிற கிளந்து பிளே 107.8 எஃப்எம் ரங்க ரங்கதா பதி.
6: When the mind is pure, joy follows like shadow. ತುಂಬಾ ಆಶ್ಚರ್ಯ ಆಗುತ್ತೆ. ಕೆಲವರು ನೋಡಿದ್ದೀನಿ ಸರ್, ನಾನು ಅಂಥವ್ರು ಕಂಡಿದ್ದೀನಿ. ನಾನು ಹೋಸ್ಟೆಲ್ನ ಹೇಳಿದೆ ಅನ್ಸುತ್ತೆ, ಒಂದಿಬ್ಬರನ್ನ ಕಂಡಾಗ ನನಗೆ ಆ ಭಾವನೆ ಬಂದದ್ದು. ಒಬ್ಬರು ಡಾಕ್ಟರ್ ಕಲಾಂ, ಮಗುನೇ ಅವ್ರ ಜೊತೆಗೆ ಇರುವಷ್ಟು ಹೊತ್ತು ನೀವು ನೆಗೆಟಿವ್ ಆಗಿರೋಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಎಂತ ನೆಗೆಟಿವ್ ಮನುಷ್ಯ ಅಂತ ಅಂದ್ ಕಲಾಂ ಪಕ್ಕದಲ್ಲಿ ಕೂಡಿಸಿ 15 ನಿಮಿಷಕ್ಕೆ ನಾ ಮಾಡ್ತೇನೆ ಬಿಡಿ ಸರ್ ಅಂತ. ನಾವು ಅಷ್ಟು ಪಾಸಿಟಿವ್ ಮನುಷ್ಯ, ಒಬ್ಬರ ಬಗ್ಗೆ ಕೆಟ್ಟ ಮಾತಿಲ್ಲ, ಅಷ್ಟು ಸಂತೋಷ ಯಾವಾಗ್ಲೂ. ಇನ್ನೊಬ್ರು ನಾನು ನೋಡಿದ್ದು ಅಂತ ಅವ್ರು ನೋಡಿದ್ದು ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್, ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದವರು. ಮೂರನೇದವ್ರು ನಾನು ಕಾಣ್ತಾ ಇರುವಂತ ವ್ಯಕ್ತಿ ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರದವರು. ಸುಮಾರು 25-30 ವರ್ಷದಿಂದ ನೋಡ್ತಾ ಇದ್ದೇನೆ ಸಿದ್ದೇಶ್ವರ ಸ್ವಾಮಿಗಳನ್ನ. ಒಂದೇ ಒಂದು ಸಲ ಕೂಡ ಯಾರ ಬಗ್ಗೆನೂ ಕೆಟ್ಟ ಮಾತು ಬರಲಿಲ್ಲಲ್ಲ, ಒಂದು ತಪ್ಪಿ ಅನುಚಿತವಾದ ಮಾತು ಬರಲಿಲ್ಲ. ಯಾರ ಬಗ್ಗೆನೂ ಒಳ್ಳೆ ಅಭಿಪ್ರಾಯನೇ, ಏ ಬಹಳ ಒಳ್ಳೆಯವರಪ್ಪ, ಬಹಳ ಚೆನ್ನಾಗಿ ಮಾಡ್ತಾರೆ, ಎಲ್ಲರ ಬಗ್ಗೆ ಒಳ್ಳೆ ಮನಸ್ಸು. ಇದು ನಾಟಕದ ಮಾತಲ್ಲ, ಇದು ನಾನು 30 ವರ್ಷ ನೋಡ್ತಾ ಇದ್ದೇನೆ ಅವ್ರನ್ನ. ಒಂದೇ ಒಂದು ಸಲ ಕೆಟ್ಟ ಮಾತು ಬರಲಿಲ್ಲ. ಅವಾಗನಿಸ್ತು, ಯಾಕೆ ದೊಡ್ಡವ್ರು ಆಗ್ತಾರೆ ಮನುಷ್ಯ ಅಂದ್ರೆ, ಸತತವಾಗಿ ಒಳ್ಳೆಯದನ್ನ ಹೇಳ್ತಾ ಒಳ್ಳೆಯದನ್ನೇ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲದ ಹಾಗೆ ಆಗ್ಬಿಡ್ತದೆ. ನಾ ಹೋಸ್ಟೆಲ್ ಒಂದು ಘಟನೆ ಹೇಳಿದ್ದೆ, ಈ ಗಂಧದ ಮರದ ಚೂರು ಮನೇಲಿ ಇದ್ರೆ ಅದ್ ಬಟ್ಟೆಯಲ್ಲಿ ಸುತ್ತಿಡ್ತಾರೆ. ಬಟ್ಟೆಯಲ್ಲಿ ಸುತ್ತಿಟ್ರೆ 15 ದಿವಸ ಬಿಟ್ಟು ನೋಡಿ, ಬಟ್ಟೆಗೂ ಸುಗಂಧ ವಾಸನೆ ಬಂದಿರುತ್ತೆ, ಶ್ರೀಗಂಧದ ವಾಸನೆ ಬರುತ್ತದೆ. ಬಟ್ಟೆ ನಿರ್ಜೀವ ವಸ್ತು, ಶ್ರೀಗಂಧದ ತುಂಡು ನಿರ್ಜೀವ ವಸ್ತು. ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುಗೆ ಸುಗಂಧ ಕೊಡೋದಾದ್ರೆ, ಒಂದು ದೊಡ್ಡ ಜೀವ ಇನ್ನೊಂದು ಜೀವಕ್ಕೆ ಸುಗಂಧ ಕೊಡೋಕೆ ಸಾಧ್ಯ ಇಲ್ವಾ? ಅದಕ್ಕೆ ಹಾಗೆ ಒಳ್ಳೆಯವ್ರ ಜೊತೆಗೆ ಬದುಕಿ ಬದುಕಿ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಒಳ್ಳೆಯವ್ರು ಆಗ್ಬಿಡ್ತೀವಿ. ಅದಕ್ಕೆ ಹೇಳ್ತಾರೆ, ಮೈಂಡ್ ಈಸ್ ಎವ್ರಿಥಿಂಗ್ ವಾಟ್ ಯು ಥಿಂಕ್ ಯು ಬಿಕಮ್. ಅಂಡ್ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಬ್ಲಿಸ್ ಅಂಡ್ ಸಾಲಿಟ್ಯೂಡ್ ಆಫ್ ಎ ಕ್ವಾಯಟ್ ಲೈಫ್ ಸ್ಟಿಮ್ಯುಲೇಟ್ಸ್ ಕ್ರಿಯೇಟಿವ್ ಮೈಂಡ್. ಮನಸ್ಸು ಸೃಜನಶೀಲ ಆಗೋದೇ ಇಂಥ ವಾತಾವರಣದಲ್ಲಿ ಬಂದಾಗ. ನೆಗೆಟಿವ್ ವಾತಾವರಣದಲ್ಲಿ ಬಂದಾಗ ಮನಸ್ಸು ಸೃಜನಶೀಲ ಆಗಲ್ಲ, ಬರೀ ಫಾಲ್ಟ್ ಫೈಂಡಿಂಗ್ ಆಗುತ್ತೆ. ಅವ್ರು ಯಾಕೆ ಹಿಂಗೆ ಮಾಡ್ಬೇಕಾಗಿತ್ತು, ಮಾಡಬಾರ್ದಾಗಿತ್ತಲ್ಲ, ಇಟ್ ಯೂಸ್ ಓನ್ಲಿ ಇನ್ ದ ಪಾಸ್ಟ್. ತಪ್ಪು ಮಾಡಿದ್ರಿ, ಹಂಗೆ ಮಾಡಬಾರ್ದಾಗಿತ್ತು, ಮುಗಿದು ಹೋಗಿದೆ ಕೆಲಸ, ಅದು ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊತಾ ಇರೋದು. ಅದರಿಂದ ಪಾಸಿಟಿವ್ ಮೈಂಡ್, ಎ ಪ್ಯೂರ್ ಮೈಂಡ್ ಈಸ್ ದಿಸ್.

0: You're listening to Radio Sarang, 107.8 FM.
1: ಮೇರಿ ಕ್ಯೂರಿ ವಿಜ್ಞಾನ ಆದ್ರೆ ದಲೈ ಲಾಮ ಅಧ್ಯಾತ್ಮ, ರಾಮಚಂದ್ರ ನಮ್ಮ ಮಾಡೆಲ್ ಆದ್ರೆ ವರ್ಡ್ಸ್ವರ್ತ್ ಅಲ್ಲಿ ವಾಲ್ಮೀಕಿ ಇದ್ದಾರೆ. ಎಲ್ಲರೂ ಬೇರೆ ಬೇರೆ ಇದ್ದಾರೆ. ಐನ್ಸ್ಟೀನ್, ಮಂಡೇಲಾ, ಮೈಕೆಲ್ ಆಂಜಲೋ ಎಲ್ಲ ಬೇರೆ ಬೇರೆ ಕ್ಷೇತ್ರಕ್ಕೆ ಸೇರಿದವರು. ಅದ್ರಲ್ಲಿ ಇರುವಂತಹ ಕೆಲವೊಂದು ಕಾಮನ್ ಎಲಿಮೆಂಟ್ಸ್ ಇದಾವೆ. ಆ ಕಾಮನ್ ಎಲಿಮೆಂಟ್ಸ್ ನೋಡ್ಕೊಳ್ಳೋಣ. ಅವ್ರು ಯಾಕೆ ದೊಡ್ಡವರಾದ್ರು ಅಂತ ಕಾರಣ ಸಿಗುತ್ತೆ. ವೈ ದೇ ಬಿಕೇಮ್ ಗ್ರೇಟ್, ಅವ್ರು ಇರುವಂತಹ ಕಾರಣ ಏನು ನೋಡ್ಕೊಳ್ಳಿ. ಸಮಥಿಂಗ್ ಮಾರ್ವೆಲಸ್ ಅಬೌಟ್ ದೇ, ದೇ ವರ್ ಆಲ್ ಅಚೀವರ್ಸ್ ಹು ಎಕ್ಸೆಲ್ಡ್ ಇನ್ ದರ್ ಸ್ಪಿಯರ್ ಆಫ್ ಆಕ್ಟಿವಿಟಿ. ಎಲ್ಲರೂ ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಕೆಲಸ ಮಾಡಿದ್ರು. ಅದು ಹೆಂಗ್ ಮುಟ್ಟಿದ್ರು ಆ ಮಟ್ಟ? ಅವರು ಆ ಮಟ್ಟ ಮುಟ್ಟಿದ್ರೆ ನಮ್ಗೆ ಯಾಕೆ ಆಗ್ತಾ ಇಲ್ಲ? ಅವ್ರು ನಾಟ್ ಓನ್ಲಿ ಗ್ರೇಟ್ ಅಚೀವರ್ಸ್, ಬಟ್ ಎಕ್ಸ್ಟ್ರಾಡಿನರಿ ಗುಡ್ ಹ್ಯೂಮನ್ ಬೀಯಿಂಗ್ಸ್, ಒಳ್ಳೆ ಮನುಷ್ಯರು. ನನಗೊಂದು ಖಾತ್ರಿ ಆಗಿದೆ, ಯಾರಾದರೂ ತುಂಬಾ ಎತ್ತರಕ್ಕೆ ಹೋದ್ರೆ ಬೈ ಚಾನ್ಸ್ ಹೋಗೋದು ಬೇರೆ, ಹೋಗಿ ಸ್ವಲ್ಪ ದಿವಸ ಇರ್ಬೇಕಲ್ಲಿ. ಯಾರಾದರೂ ಎತ್ತರಕ್ಕೆ ಹೋಗಿ ಸ್ವಲ್ಪ ದಿವಸ ಇರೋದಾದ್ರೆ ನನಗನ್ಸುತ್ತೆ ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ವೆನ್ ಯು ಹ್ಯಾವ್ ಎ ಬ್ಯೂಟಿಫುಲ್ ಮೈಂಡ್. ವಿದೌಟ್ ಬ್ಯೂಟಿಫುಲ್ ಮೈಂಡ್ ಯು ಕ್ಯಾನ್ ಬಿ ದೇರ್ ಫಾರ್ ಎ ಲಾಂಗ್ ಟೈಮ್. ಯಾವ ಕ್ವಾಲಿಟಿ ಅವ್ರನ್ನ ದೊಡ್ಡವರನ್ನಾಗಿ ಮಾಡ್ತು, ಯಾವ ಕ್ವಾಲಿಟಿಯಿಂದ ದೊಡ್ಡವರಾದ್ರು ಅಂತ ನೋಡ್ತಾ ಇದ್ದೆ ನಾನು. ಬೇಕಾದಷ್ಟು ಕ್ವಾಲಿಟಿ ಇರಬೇಕು ಅವ್ರದ್ದು. ದ ಬೆಸ್ಟ್ ಕ್ವಾಲಿಟಿ ದೇ ಹ್ಯಾಡ್ ವಾಸ್ ಎಬಿಲಿಟಿ ಟು ಮ್ಯಾನೇಜ್ ದೇರ್ ಮೈಂಡ್. ಎಲ್ಲರೂ ನಾನು ಕೆಲವೊಂದು ಎಕ್ಸಾಂಪಲ್ ಹೇಳ್ಬೇಕಾದ ಕಷ್ಟ, ಅದು ಹೇಳ್ಕೊಂಡ್ರೆ ತುಂಬ ಆಗ್ಬಿಡುತ್ತೆ. ನಾನು ಕಂಡವ್ರನ್ನ ಕೆಲವ್ರನ್ನ, ಭೂಪೇನ್ ಹಜಾರಿಕಾಗಿ ಆರಾಮಿರಲಿಲ್ಲ, ಅಡ್ಮಿಟ್ ಮಾಡಿದ್ರು. ಇನ್ನು ಅವ್ರು ಬದುಕಲ್ಲ ಅಂತ ಅನ್ಸ್ಬಿಡ್ತು. ಹಿ ವಾಸ್ ಅನ್ ವೆಂಟಿಲೇಟರ್ ಆ್ಯಂಡ್ ವೆಜಿಟೇಬಲ್ ಆಗಿದ್ದಾರೆ, ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ, ಮಾಡೋಕ್ಕಾಗೋದಿಲ್ಲ, ಅವ್ರು ಕೇಳಿಸೋದಿಲ್ಲ, ಈಸ್ ಇನ್ ಡೀಪ್ ಕೋಮಾ ಅಂತ. ಆಗ ಲತಾ ಮಂಗೇಶ್ಕರ್ ಮಾಡಿದ ಕೆಲಸ ನೋಡಿ ಸರ್, ದಯವಿಟ್ಟು ಅವ್ರ ಹತ್ರ ಮಾತಾಡೋಕೆ ಅವಕಾಶ ಕೊಡಿ ನನಗೆ ಅಂತ ಕೇಳಿದ್ರಂತೆ ಡಾಕ್ಟ್ರಿ. ಅವ್ರು ಡಾಕ್ಟರ್ ಇದಂತ ಅವ್ನು ಗೊತ್ತಾಗಲ್ಲ ಅವ್ರಿಗೆ, ಮೆಡಿಕಲ್ ಸೈನ್ಸ್ ಪ್ರಕಾರ ಅವ್ರು ಗೊತ್ತಾಗಲ್ಲ. ಈಸ್ ಇನ್ ಡೀಪ್ ಕೋಮ, ಅವ್ರಿಗೆ ಏನು ಕೇಳಿಸಲ್ಲ, ಗೊತ್ತೇ ಆಗಲ್ಲ, ಇದಾರೆ ಉಸಿರಾಡ್ತಿದ್ದಾರೆ ಅಂತ ಬದುಕಿದ್ದಾರೆ ಅನ್ಬೇಕಷ್ಟೇನೆ ಅಂತ. ಆದ್ರೂ ಒಂದ್ಸಲ ಕೊಡಿ ಅಂತ ಲತಾ ಮಂಗೇಶ್ಕರ್ ಫೋನ್ ಮಾಡಿ ಕೊಟ್ಟಾಗ ಕಿವಿ ಹತ್ರ ಇಟ್ರಂತೆ. ಲತಾ ಮಂಗೇಶ್ಕರ್, ಭೂಪೇಂದಾ ಹೌ ಆರ್ ಯು, ಚೆನ್ನಾಗಿದ್ದೀರಾ ಅಂತ ಹಿಂದಿಯಲ್ಲಿ ಒಂದ್ ಎರಡು ಮಾತು ಕೇಳಿದಾಗ ಆಶ್ಚರ್ಯ ಅನ್ಸುತ್ತೆ. ಭೂಪೇನ್ ಹಸಾರಿಕಾ ಕಣ್ಣಲ್ಲಿ ದಳದಳ ನೀರು ಬಂತಂತೆ. ಎಲ್ಲಿಯೋ ಇನ್ ದ ಡೆಪ್ತ್ ಆಫ್ ಹಿಸ್ ಕಾನ್ಶಿಯಸ್ನೆಸ್ ಹಿ ಮಸ್ಟ್ ಹ್ಯಾವ್ ಹರ್ಡ್ ಇಟ್. ಮೆಡಿಕಲ್ ಸೈನ್ಸ್ ಈಸ್ ಹಿ ಕಾಂಟ್ ಹಿಯರ್ ಇಟ್. ನಾನು ಅದನ್ನ ಒಪ್ಪೋದೇ ಇಲ್ಲ, ಅದು ಒಪ್ಪೋದಿಲ್ಲ, ಯಾಕಂದ್ರೆ ಸಮಥಿಂಗ್ ಬಿಯಾಂಡ್ ಮೆಡಿಕಲ್ ಸೈನ್ಸ್.

0: ಯಾನ ಭಾಸ್ಕರ್ ರೈ ಕುಕ್ಕಳ್ಳಿ ಪಾತಿರೊಂದುಲ್ಲೇ ರೇಡಿಯೋ ಸಾರಂಗ್ ನಮ್ಮ ಮಾತೆರಳ ಮಾಧ್ಯಮ ಯಾನ್ಲಾಕೇನೊಂದುಲ್ಲೆ ನಿಖಿಲ್ಲಾಕೇನ್ಲಿ ರಂಗ ರಂಗದ ಬದುಕು.
1: ನಮ್ಮ ಮನೆಯಲ್ಲಿ ಆದದ್ದು, ನನ್ನ ತಾಯಿ 3 ವರ್ಷದ ಹಿಂದೆ ತೀರ್ಕೊಂಡ್ರು. ಆಕೆ ಪ್ಯಾರಲಿಸಿಸ್ ಆಗಿತ್ತು. 6 ತಿಂಗಳ ಮಗು ತರಾನೇ ನೋಡ್ಕೊಂಡ್ವಿ ಆಕೆನ. ದಿನ ಆಕೆ ಹತ್ರ ಕೂತ್ಕೋಬೇಕು, ಭಾಗವತ ಓದ್ಬೇಕು, ಆಕೆ ಇಷ್ಟ ಆಗುವಂತ ರಾಮಾಯಣದ ಭಾಗ ಓದ್ಬೇಕು, ರಾಮರಕ್ಷಾ ಸ್ತೋತ್ರ ಅನ್ಬೇಕು ಆಕೆ ಮುಂದೆ. ವಿ ಟ್ರೈಡ್ ಆಲ್ ಅವರ್ ಬೆಸ್ಟ್. ಆಕೆ ಹಿಂದಿನ ದಿವಸ ತೀರ್ಕೊಳ್ಳೋ ಹಿಂದಿನ ದಿವಸ ಡಾಕ್ಟರ್ ಬಂದು ಎಲ್ಲ ನೋಡಿದ್ರು. ಇಲ್ಲ ಇಲ್ಲ, ಆಕೆದು ಬಲಗಡೆ ಭಾಗ ಕೂಡ ಕಾನ್ಶಿಯಸ್ ಹೋಗ್ಬಿಟ್ಟಿದೆ ಈಗ, ಎಡಗಡೆ ಅಂತೂ ಇರ್ಲಿಲ್ಲ ಆಕೆಗೆ, ಬಲಗಡೆನು ಹೋಗಿದೆ, ಇನ್ನೇನು ಬದುಕೋಲ್ಲ ಆಕೆ, ಬಹಳ ಅಂದ್ರೆ ಇನ್ನು 8 ತಾಸು ಆಗ್ಬಹುದು ಅಷ್ಟೇನೆ. ಬಟ್ ಏನಿವೆ, ನಿಮ್ ಪಕ್ಕದಲ್ಲಿ ಎದ್ದು ಬಿಡಿ, ಇನ್ನೇನ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಆಕೆ ಕೇಳಿಸೋದಿಲ್ಲ, ಏನು ಗೊತ್ತಾಗೋದಿಲ್ಲ ಅಂತ. ಸಾಯಂಕಾಲ ನಾನು ಆಫೀಸಿಂದ ಬಂದೆ, 1 ತಾಸು ಹೋಗಿ ಬರ್ತಿದ್ದೆ ಆಫೀಸ್ಗೆ. ಮನೆಗೆ ಬಂದಾಗ ಆಕೆ ಪದ್ಧತಿ ಅದು, ಆಕೆ ಪಕ್ಕದಲ್ಲಿ ನಾನು ಕೈಯೆಲ್ಲ ತೊಳ್ಕೊಂಡು ಸ್ಯಾನಿಟೈಸ್ ಮಾಡ್ಕೊಂಡು ಆಕೆ ಪಕ್ಕದಲ್ಲಿ ನಿಂತ್ಕೋಬೇಕು. ಆಕೆ ನನಗೆ ರಾಜ ಅಂತ ಕರೆಯೋಳು. ಎಲ್ಲ ತಾಯಂದ್ರಿಗೆ ಮಕ್ಕಳು ರಾಜರೇ, ಯಾವ ರಾಜ್ಯ ಇಲ್ಲದೆ ಹೋದ್ರೂ ಮಕ್ಕಳೆಲ್ಲ ರಾಜರೇ. ಆಕೆ ರಾಜ ಅಂತ ಕರಿತಿದ್ವಿ. ಇವತ್ತು ಆಕೆ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ. ನನ್ನ ಹೆಂಡತಿ ನನ್ನ ತಂಗಿ ಪಕ್ಕದಲ್ಲೇ ಕೂತಿದ್ದಾರೆ. ನನ್ನ ಹೆಂಡತಿ ಹೇಳಿದ್ರು, ಇಲ್ಲ ಅವ್ರಿಗೆ ಏನು ಗೊತ್ತಾಗಲ್ಲ, ಮಾತಾಡಿದ್ ಕೇಳಿಸೋಲ್ಲ, ಗೊತ್ತೇ ಆಗಲ್ಲ, ಏನು ಆಗಲ್ಲ. ನನಗೆ ಮರಾಠಿ ಇನ್ಫ್ಲೂಯೆನ್ಸ್, ನಾವು ಧಾರವಾಡ ಕಡೆಯವರಿಗೆ ಮರಾಠಿ ಇನ್ಫ್ಲೂಯೆನ್ಸ್ ತುಂಬಾ ಜಾಸ್ತಿ. ನಮ್ಮ ತಾಯಿನ ಆಯಿ ಅಂತ ಕರಿತೀವಿ ನಾವು, ಆಯಿ ಅಂತ ಕರಿತೀವಿ. ನಾನು ಆಕೆ ಕಾಟ್ ಪಕ್ಕ ನಿಂತ್ಕೊಂಡು ಆಯಿ ಅಂದೆ. ನನ್ನ ತಂಗಿ ಅದು ಇಲ್ಲ ಅಣ್ಣ, ಕೇಳಿಸೋಲ್ಲ ಆಕೆಗೆ, ಯಾಕೆ ಅಂದ್ಲು. ನೋಡೋಣ ಆಯಿ ಅಂದೆ. ನೀವು ನಂಬ್ತಿರೋ ಬಿಡ್ತಿರೋ ಸರ್, ನನಗಾದದ್ದು ತಾಯಿ ತಾಯಿನೇ, ತಾಯಿ ಕರಳಿದ್ ಮತ್ತೊಂದು ಹೇಳಕ್ ಬರಲ್ಲ. ಕಣ್ಣು ತೆಗೆದ್ಲು ಇಷ್ಟ ಆಗಲ್ಲ, ಕಣ್ಣು ತೆಗೆದು ಕಣ್ಣಲ್ಲಿ ನೀರು ಬಲಗ ಎತ್ತಿ ನನ್ನ ಕೈ ಹಿಡ್ಕೊಂಡ್ರು. ಎಷ್ಟು ಬಿಗಿಯಾಗಿ ನನ್ನ ಕೈ ಹಿಡ್ಕೊಂಡಿದ್ಲು ಅಂದ್ರೆ, ಇಲ್ಲೇ ಹಿಡ್ಕೊಂಡ್ಬಿಡು ಮರಾಯ, ನೀನು ನಿಂತು ಬಿಡೋ ನನ್ನ ಜೊತೆಗೆ ಏನು, ಹಾಗೆ ಗಟ್ಟಿ ಕೈ ಹಿಡ್ಕೊಂಡಿದ್ವಿ. ಎಲ್ರಿಗೂ ಆಶ್ಚರ್ಯ. ನಾ ಹೇಳಿದೆ, ತಾಯಿ ಕರಳೆ ಬೇರೆ, ಅದು ಮಗ ಕರೆದ್ರೆ ಬೇರೆ ಇರುತ್ತೆ. ಇದು ಎಲ್ಲಿ ಕೇಳ್ತೀವಿ, ಯಾವ ಹಿಂಗೆ ಹೇಳ್ತೀವಿ ನಾವು? ದ ಮೈಂಡ್ ಇಸ್ ಸೋ ಬ್ಯೂಟಿಫುಲ್. ಲತಾ ಮಂಗೇಶ್ಕರ್ ಹೇಳಿದಾಗ ಹತ್ತು ಬಿಟ್ರು ಅಂತ. ಲತಾ ಮಂಗೇಶ್ಕರ್ ಆ ಕಡೆ ಹತ್ತಿದ್ದಾರೆ ಪಾಪ. ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಲತಾ ಮಂಗೇಶ್ಕರ್ ಥಾಟ್ ಇಟ್ ಅಪ್ರೋಪ್ರಿಯೇಟ್ ಟು ಟಾಕ್ ಟು ಎ ಮ್ಯಾನ್ ಇನ್ ಡೀಪ್ ಕೋಮಾ. ಅನಿಸ್ತಲ್ಲ ಮಾತಾಡಬೇಕು ಅಂತ. ಇದು ಬ್ಯೂಟಿಫುಲ್ ಮೈಂಡ್, ಇದು ಬ್ಯೂಟಿಫುಲ್ ಮೈಂಡ್.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಇವತ್ತಿನ ಒಂದಿಷ್ಟು ಮಾಧ್ಯಮ ಸುದ್ದಿಗಳಲ್ಲಿನ ಒಂದಿಷ್ಟು ಸುದ್ದಿಗಳನ್ನು ಇದೀಗ ಕೇಳ್ತಾ ಬರೋಣ. ಸಿಎಂ ಎಚ್ಚರಿಕೆ ಲೆಕ್ಕಿಸದೆ ಅತೃಪ್ತ ಶಾಸಕರ ಬಂಡಾಯ, ಇಂದು ಪ್ರತ್ಯೇಕ ಸಭೆ ಎನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆಯ ಪ್ರಮುಖ ಪ್ರಶ್ನೆ. ರಾಜೀನಾಮೆ ನೀಡಿದರೆ ಕೆಲವೇ ಕ್ಷಣದಲ್ಲಿ ಅಂಗೀಕರಿಸ್ತೀನಿ ಎಂಬ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನು ಲೆಕ್ಕಿಸದ ಸಚಿವ ಸ್ಥಾನದ ಆಕಾಂಕ್ಷಿ ಹಿರಿಯ ಶಾಸಕರು ನಾಳೆ ಅಂದರೆ ಇವತ್ತು ಬೆಂಗಳೂರು ನಗರದಲ್ಲಿ ಪ್ರತ್ಯೇಕ ಸಭೆ ನಡೆಸಲು ತೀರ್ಮಾನಿಸಿರುವುದು ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ. ವಿಧಾನಸಭೆ ಹಂಗಾಮಿ ಸ್ಪೀಕರ್ ಆಗಿ ನಿಯೋಜನೆಗೊಂಡಿರುವ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದು ಸ್ಪೀಕರ್ ಸ್ಥಾನವನ್ನು ಒಪ್ಪಿಕೊಳ್ಳದೆ ಆಡಳಿತ ಪಕ್ಷದ ಬದಲಿಗೆ ಪ್ರತಿಪಕ್ಷ ಸದಸ್ಯರುಗಳ ಸಾಲಿನಲ್ಲಿ ಕೂರಲು ಆಸನ ವ್ಯವಸ್ಥೆಗೆ ಕೋರಿಕೆ ಸಲ್ಲಿಸಲು ಮುಂದಾಗಿರುವುದು ಆಡಳಿತ ಪಕ್ಷಕ್ಕೆ ತೀವ್ರ ಮುಜುಗರವನ್ನು ತಂದಿಟ್ಟಿದೆ. ಈ ಮಧ್ಯೆ ಆಗಸ್ಟ್ 3ರಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದ ವಿಜಯಪುರ ಜಿಲ್ಲೆ ಇಂಡಿ ವಿಧಾನಸಭಾ ಕ್ಷೇತ್ರದ ಹಿರಿಯ ಶಾಸಕ ಯಶವಂತ ರಾಯಗೌಡ ವಿ ಪಾಟೀಲ್ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನವೊಲಿಕೆ ಬಳಿಕ ನನ್ನ ರಾಜೀನಾಮೆ ಪತ್ರವನ್ನು ಹಿಂಪಡೆಯುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ. ಇತ್ತ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ರಾಜೀನಾಮೆ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಒಂದೆಡೆ ಅತೃಪ್ತ ಶಾಸಕರಿಗೆ ಸಿಎಂ ಎಚ್ಚರಿಕೆ ಕೊಟ್ಟಿದ್ದಾರೆ, ಮತ್ತೊಂದೆಡೆ ಸಿಎಂ ಡಿಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಸಚಿವರಾದ ಚಲುವರಾಯಸ್ವಾಮಿ, ಎಚ್ಸಿ ಬಾಲಕೃಷ್ಣ, ಶಾಸಕರಾದ ಡಾ ಎಚ್ಡಿ ರಂಗನಾಥ್, ಉದಯ್ ಕೆಎಂ ಅವರು ಶಾಸಕರ ಮನವೊಲಿಕೆ ಪ್ರಯತ್ನ ನಡೆಸಿದ್ದಾರೆ. ಆದರೂ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಶಾಸಕರು ಮತ್ತವರ ಬೆಂಬಲಿಗರು ಇದಕ್ಕೆ ಸೊಪ್ಪು ಕೂಡ ಹಾಕುತ್ತಿಲ್ಲ. ಹಾಗಾಗಿ ಇವತ್ತು ಹಿರಿಯ ಶಾಸಕ ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಆರ್ವಿ ದೇಶಪಾಂಡೆ, ಡಾ ಎಚ್ಸಿ ಮಹದೇವಪ್ಪ, ಕೆಸಿ ರಾಜಣ್ಣ, ತನ್ವೀರ್ ಸೇಠ್, ದಿನೇಶ್ ಗುಂಡೂರಾವ್, ಶಿವಾನಂದ ಪಾಟೀಲ್, ಎನ್ವೈ ಗೋಪಾಲಕೃಷ್ಣ, ಡಾ ಎಂಸಿ ಸುಧಾಕರ್, ಅಪ್ಪಾಜಿ ನಾಡಗೌಡ, ಎಸ್ಆರ್ ಶ್ರೀನಿವಾಸ್, ಬಸವರಾಜ ನೀಲಪ್ಪ ಶಿವಣ್ಣನವರ್, ಎನ್ಎ ಹಾರಿಸ್, ರಹೀಂ ಖಾನ್, ಎನ್ಎಸ್ ನಾರಾಯಣಸ್ವಾಮಿ, ಪ್ರಸಾದ್ ಅಬ್ಬಯ್ಯ, ಅಶೋಕ್ ಪಟ್ಟಣ್, ಎಆರ್ ಕೃಷ್ಣಮೂರ್ತಿ, ಕೆ ಷಡಕ್ಷರಿ ಸೇರಿದಂತೆ ಹಲವು ಶಾಸಕರು ಭಾಗವಹಿಸುವ ನಿರೀಕ್ಷೆಗಳು ಕೂಡ ಇದೆ. ಇನ್ನು ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಡೀಪ್ ಫೇಕ್ ಅಂದರೆ ಒಬ್ಬ ವ್ಯಕ್ತಿಯನ್ನು ಹೋಲುವ ಕೃತಕ ಚಿತ್ರಗಳು ಮತ್ತು ಶಿಶು ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದ ವಿಷಯಗಳು ಲಭ್ಯವಿರುವುದನ್ನು ಒಪ್ಪಿಕೊಂಡಿರುವ ಮೆಟಾ ಮುಖ್ಯಸ್ಥ ಮಾರ್ಕ್ ಜುಕರ್ಬರ್ಗ್ ಅದಕ್ಕೆ ಭಾರತದ ಕ್ಷಮೆ ಕೋರಿದ್ದಾರೆ ಎಂದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮೂಲಗಳು ಬುಧವಾರ ತಿಳಿಸಿವೆ. ಮೆಟಾ ಸಂಸ್ಥೆಯ ಹಿರಿಯ ಜಾಗತಿಕ ಅಧಿಕಾರಿಗಳೊಂದಿಗೆ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಬುಧವಾರ ನಡೆಸಿದ ಸಭೆಯ ವೇಳೆ ಕ್ಷಮೆ ಕೋರಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಕಳೆದ 2 ವರ್ಷಗಳಲ್ಲಿ ನನ್ನ ದೇಶ ಅನುಭವಿಸಿದ ಸಂಕಷ್ಟವನ್ನು ಕಣ್ಣಾರೆ ನೋಡಿದ್ದೇನೆ ಎಂದು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಬುಧವಾರ ಹೇಳಿದ್ದಾರೆ. ಡಿಸೆಂಬರ್ನಲ್ಲಿ ಸ್ವದೇಶಕ್ಕೆ ಮರಳುವ ಇಂಗಿತವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಏಷ್ಯಾದ ವಿದೇಶಿ ವರದಿಗಾರರ ಕ್ಲಬ್ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಆನ್ಲೈನ್ ಮೂಲಕ ಭಾಗವಹಿಸಿ ಮಾತನಾಡಿದ ಹಸೀನಾ, ಬಾಂಗ್ಲಾದೇಶ ವಿಮೋಚನಾ ಯುದ್ದದಲ್ಲಿ ಮತ್ತು ಆನಂತರ ಹತರಾದ ನನ್ನ ತಂದೆ ಕುಟುಂಬಸ್ಥರು ಮತ್ತು ದೇಶವಾಸಿಗಳನ್ನು ಪದೇ ಪದೇ ಭಾವುಕರಾಗಿ ನೆನಪಿಸಿಕೊಂಡರು. ನನ್ನನ್ನು ಹೊರ ದಬ್ಬಲಾಗಿದೆಯಾದರೂ ನನ್ನ ಜನರಿಂದ ನಾನೆಂದು ಬೇರ್ಪಟ್ಟಿಲ್ಲ ಎಂದು ಅವರು ಹೇಳಿದರು. 2024ರ ಆಗಸ್ಟ್ನಲ್ಲಿ ಅಧಿಕಾರದಿಂದ ಪದಚ್ಯುತಗೊಂಡ ನಂತರ ಅವರು ಸಾರ್ವಜನಿಕವಾಗಿ ಮಾತನಾಡಿರುವುದು ಇದೇ ಮೊದಲ ಬಾರಿಯಾಗಿದೆ. ಇನ್ನು ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಪರಿಷ್ಕರಣೆ ಮೊದಲ ಹಂತದ ಗಣತಿ ನಮೂನೆ ಪ್ರಕ್ರಿಯೆ ಮುಕ್ತಾಯ ಹಂತದಲ್ಲಿದೆ. 2026ರ ಜೂನ್ 16ರ ಅಂಕಿ ಅಂಶದಂತೆ ರಾಜ್ಯದಲ್ಲಿ ಒಟ್ಟು 5,54,32,314 ಮತದಾರರಿದ್ದು ಈ ಪೈಕಿ 1,10,97,426 ಮತದಾರರು ಎಸ್ಡಿಡಿಒ ಅಂದರೆ ಗೈರು, ಸ್ಥಳಾಂತರ, ಮೃತರು, ನಕಲಿ ಹಾಗೂ ಇತರ ಪಟ್ಟಿಯಲ್ಲಿದ್ದಾರೆ ಎಂದು ಮುಖ್ಯ ಚುನಾವಣಾಧಿಕಾರಿ ಅಂಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಬುಧವಾರ ಇಲ್ಲಿನ ಶೇಷಾದ್ರಿ ರಸ್ತೆಯಲ್ಲಿನ ಚುನಾವಣಾಧಿಕಾರಿ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯಾದ್ಯಂತ ಬಿಎಲ್ಒಗಳಿಂದ ಶೇಕಡ 100ರಷ್ಟು ಗಣತಿ ನಮೂನೆಯನ್ನು ಮತದಾರರಿಗೆ ವಿತರಿಸಲಾಗಿದೆ. ಆ ಪೈಕಿ 4,43,17,263 ಅಂದರೆ ಶೇಕಡ 79% ಮತದಾರರು ಗಣತಿ ನಮೂನೆಯಲ್ಲಿ ಮಾಹಿತಿ ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ಹಿಂತಿರುಗಿಸಿದ್ದಾರೆ ಎಂದು ಅವರು ವಿವರಿಸಿದರು. ಇನ್ನು ಕಷ್ಟಪಟ್ಟು ಕಟ್ಟಿಸಿದ ಮನೆಗಳು ಭಾರಿ ಮಳೆ ಮತ್ತು ನೆರೆಯ ವ್ಯಕ್ತಿಯೊಬ್ಬರ ಖಾಸಗಿ ಜಮೀನಿನಿಂದ ಮಣ್ಣು ಅಗೆದು ತೆಗೆದಿರುವ ಪರಿಣಾಮ ಒಂದೇ ಮನೆ ಭಾಗಶಃ ಕುಸಿದಿದೆ. ಇನ್ನು 5 ಮನೆಗಳು ಕುಸಿಯುವ ಹಂತದಲ್ಲಿದೆ ಎಂದು ಗುರುಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆನೆಬಲಿ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ಖಾಸಗಿ ವ್ಯಕ್ತಿಯೊಬ್ಬರು ಆನೆಬಲಿ ಪ್ರದೇಶದಲ್ಲಿನ ತನ್ನ ಗುಡ್ಡ ಪ್ರದೇಶದಲ್ಲಿ ನೀರು ಸರಾಗವಾಗಿ ಹರಿದು ಹೋಗುತ್ತಿದ್ದ ತೋಡು ಸಹಿತ ಸುಮಾರು 20-25 ಅಡಿಯಷ್ಟು ಮಣ್ಣು ಅಗೆದು ತೆಗೆದ ಪರಿಣಾಮ ಗುಡ್ಡ ಕುಸಿತಕ್ಕೆ ಒಳಗಾಗಿದೆ. ಇದರಿಂದ ಮೊಹಮ್ಮದ್ ಅಜ್ಮಲ್ ಎಂಬವರ ಮನೆ ಭಾಗಶಃ ಕುಸಿದಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದೆ. ಅಲ್ಲದೆ ಇಲ್ಲೇ ಇರುವ ಮೊಹಮ್ಮದ್ ಇಬ್ರಾಹಿಂ, ಉಸ್ಮಾನ್ ಮತ್ತು ಇಬ್ರಾಹಿಂ ಎಂಬವರ ಮನೆಗಳು ಕುಸಿಯುವ ಭೀತಿ ಎದುರಾಗಿದೆ. ಇನ್ನು ಗುರುಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆನೆಬಲಿಯ ಗುಡ್ಡ ಕುಸಿದ ಪ್ರದೇಶದಲ್ಲಿ ಗುಡ್ಡ ಅಗೆದು ನಿರ್ಮಿಸಲಾಗಿರುವ ಭಾರೀ ಪ್ರಮಾಣದ ಕುಡಿಯುವ ನೀರಿನ ಟ್ಯಾಂಕ್ ಇದೆ. ಇದು ಶಿಥಿಲಾವಸ್ಥೆಗೆ ತಲುಪಿದ್ದು ಇದು ಒಡೆದು ಇಡೀ ಊರಿಗೆ ಹಾನಿಯಾಗುವ ಅಪಾಯ ಕೂಡ ಇದೆ. ಟ್ಯಾಂಕು ಒಡೆದು ಹೋಗುವ ಮುನ್ನ ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂದು ಆನೆಬಲಿ ನಿವಾಸಿಗಳು ಆಗ್ರಹಿಸಿದ್ದಾರೆ. ಕೇಂದ್ರ ಹವಾಮಾನ ಇಲಾಖೆಯು ಜಿಲ್ಲೆಯಲ್ಲಿ ಮುಂದಿನ ದಿನದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಕೊಟ್ಟಿದ್ದು ಆರೆಂಜ್ ಅಲರ್ಟ್ ಘೋಷಿಸಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಅತ್ಯಂತ ಜಾಗರೂಕರಾಗಿರಬೇಕು ಎಂದು ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ತಿಳಿಸಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ತುರ್ತು ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ನಿರಂತರ ಮಳೆಯಾಗುತ್ತಿರುವುದರಿಂದ ಭೂಕುಸಿತ ಹಾಗೂ ಗುಡ್ಡ ಕುಸಿತದ ಸಾಧ್ಯತೆಗಳು ಹೆಚ್ಚಾಗಿವೆ. ಈ ಹಿನ್ನೆಲೆಯಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು. ಅಪಾಯದ ಭೀತಿ ಇರುವ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರು ಅಗತ್ಯವಿದ್ದಲ್ಲಿ ತಕ್ಷಣವೇ ಸುರಕ್ಷಿತ ಪರಿಹಾರ ಶಿಬಿರಕ್ಕೆ ಸ್ಥಳಾಂತರಗೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಮಳೆಯಿಂದಾಗಿ ಮನೆಗಳು, ಕೃಷಿ ಬೆಳೆಗಳು, ಸಾಕುಪ್ರಾಣಿಗಳು, ವಾಣಿಜ್ಯ ಸಂಸ್ಥೆಗಳಿಗೆ ಉಂಟಾಗಿರುವ ಒಟ್ಟು ಹಾನಿಯ ವಿವರವನ್ನು ಆಗಸ್ಟ್ 15 ಒಳಗಡೆ ಕಡ್ಡಾಯವಾಗಿ ಪೂರ್ಣಗೊಳಿಸಲು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸರ್ಕಾರಿ ಅಧಿಕಾರಿಗಳು ಬುದ್ದಿವಂತಿಕೆಯ ಜತೆ ಹೃದಯವಂತಿಕೆ ತೋರಿ ಪ್ರಜ್ಞಾವಂತರಾಗಿ ಕೆಲಸ ಮಾಡಿ ಜನಸಾಮಾನ್ಯರ ನೋವು ಅವರ ಕಷ್ಟಕ್ಕೆ ತಕ್ಷಣ ಸ್ಪಂದಿಸುವ ಕೆಲಸ ಮಾಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬುಧವಾರ ಬೆಳ್ತಂಗಡಿ ತಾಲೂಕು ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ಜರುಗಿದ ತಾಲೂಕು ಮಟ್ಟದ ಮಳೆಹಾನಿ ಪರಿಶೀಲನೆ ಸಭೆಯಲ್ಲಿ ಅವರು ಮಾತನಾಡಿದರು. ತಾಲೂಕಿನ ಕೆಲವು ಭಾಗದಲ್ಲಿ ಮಳೆಹಾನಿ ಉಂಟಾಗಿದ್ದು 1 ವಾರ ಕಳೆದರೂ ತುರ್ತು ಪರಿಹಾರ ಯಾಕೆ ನೀಡಿಲ್ಲ ಎಂದು ಅಧಿಕಾರಿಯನ್ನು ಪ್ರಶ್ನಿಸಿದ ಅವರು, ಪರಿಹಾರ ನೀಡುವಲ್ಲಿ ವಿಳಂಬ ಮಾಡುವ ಅಧಿಕಾರಿಗಳ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರದ ಬಳಿ ಅನುದಾನ ನೀಡಲು ಹಣದ ಕೊರತೆ ಇಲ್ಲ. ಈಗಾಗಲೇ ಮಳೆಹಾನಿ ಪರಿಹಾರಕ್ಕೆ ತಹಶೀಲ್ದಾರ್ ಖಾತೆಗೆ 1 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಇಲಾಖೆಗಳು ಪರಸ್ಪರ ಸಹಕಾರದೊಂದಿಗೆ ಕೆಲಸ ಮಾಡುವುದು ಅತಿ ಅಗತ್ಯ ಎಂದು ಹೇಳಿದರು. 2 ವರ್ಷಗಳಿಂದ ತಾಲೂಕಿನಲ್ಲಿ ಕೆಡಿಪಿ ಸಭೆ ನಡೆಯದಿರುವ ಕುರಿತು ಕೆಡಿಪಿ ಸದಸ್ಯರು ಸಭೆಯ ಗಮನ ಸೆಳೆದರು. ಯಾವ ಕಾರಣಕ್ಕಾಗಿ ಕೆಡಿಪಿ ಸಭೆ ನಡೆಯುತ್ತಿಲ್ಲ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಯವರನ್ನು ಪ್ರಶ್ನಿಸಿದ ಸಚಿವರು, ಈ ತಿಂಗಳಿನಿಂದ ಸಮರ್ಪಕವಾಗಿ ಕೆಡಿಪಿ ಸಭೆ ನಡೆಯಬೇಕು ಎಂದು ಸೂಚಿಸಿದರು. ರಂಜಾಳ ಗ್ರಾಮದ ಹೇಡ್ಮ ಪ್ರದೇಶದಲ್ಲಿ ಉಂಟಾಗಿರುವ ಭೂಕುಸಿತ ಪ್ರದೇಶಕ್ಕೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬೆಂಗಳೂರು ತಂಡ ಬುಧವಾರ ಭೇಟಿ ನೀಡಿ ಪರಿಶೀಲನಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಹೆಣ್ಮೆಯ ಪರಿಸರ ಹರಿಪ್ರಸಾದ್ ಮತ್ತು ಸುಮಿತ್ರ ಎಂಬವರ ಮನೆಯ ಸಮೀಪ ಭೂಕುಸಿತ ಉಂಟಾಗಿದ್ದು ಜಿಲ್ಲಾಧಿಕಾರಿ ಸ್ವರೂಪ ಟಿಕೆ ಮಂಗಳವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಅವರು ಜಿಎಸ್ಐ ತಂಡವನ್ನು ಕರೆಸಿ ಪರಿಶೀಲನೆ ನಡೆಸುವಂತೆ ಕಾರ್ಕಳ ತಹಶೀಲ್ದಾರ್ಗೆ ನಿರ್ದೇಶನ ನೀಡಿದರು. ಅದರಂತೆ ತಹಶೀಲ್ದಾರ್ ಜಿಎಸ್ಐ ತಂಡವನ್ನು ಕರೆಸಿದ್ದು ಅವರ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಕಳ ಕಂದಾಯ ನಿರೀಕ್ಷಕರು, ಗ್ರಾಮ ಆಡಳಿತಾಧಿಕಾರಿ ಹಾಜರಿದ್ದರು. ಕೇಳುಗರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ನಮಸ್ಕಾರ. ಇವತ್ತು ನೀವೆಲ್ಲ ನಿಮಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಇರುವಂತಹ ವಿಷಯವನ್ನು ನಾನು ಹೇಳ್ತೇನೆ. ನಾವೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೇವೆ, ವಾತ ಅಂದರೆ ಏನು, ಪಿತ್ತ ಅಂದರೆ ಏನು, ಕಫ ಅಂದರೆ ಏನು, ನಮಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಇವತ್ತು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತೀರಿ. ಯಾಕೆ ಆಯುರ್ವೇದ ವೈದ್ಯರು ಪದೇ ಪದೇ ವಾತ ಪಿತ್ತ ಕಫ ಅಂತ ಹೇಳ್ತಾರೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗತ್ತೆ. ಇವತ್ತಿನ ಈ ವಿಷಯವನ್ನು ಶುರು ಮಾಡುವ ಮೊದಲು ದೇವರ ಪ್ರಾರ್ಥನೆ ಮಾಡಿಕೊಳ್ಳೋಣ. ರಾಗಾದಿ ರೋಗ ದತ್ತಾನು ಶಕ್ತಾನ್ ಅಶೇಷಕಾಯ ಪ್ರಸತಾನ ಶೇಷಾನ್ ಔತ್ಸುಕ್ಯ ಮೋಹ ರತಿದಾನ್ ಜಘಾನ ಯೋ ಪೂರ್ವ ವೈದ್ಯಾಯ ನಮೋಸು ತಸ್ಮೈ. ಆ ಅಪೂರ್ವ ವೈದ್ಯನಿಗೆ ನಮಸ್ಕಾರ ಮಾಡ್ತಾ ವಿಷಯವನ್ನು ಶುರು ಮಾಡೋಣ. ನಾವೆಲ್ಲ ಅಂದ್ಕೊಂಡಿರೋದೇನು ಅಂತಂದರೆ, ವಾತ ಅಂದರೆ ಜಾಯಿಂಟಲ್ಲಿ ಆಗುವಂಥ ಪೇನ್, ಪಿತ್ತ ಅಂದರೆ ಆ್ಯಸಿಡ್ ಬಿಡುಗಡೆ ಅದು ಆ್ಯಸಿಡ್ ಅದು ಪಿತ್ತ, ಕಫ ಅಂತಂದರೆ ನಾವು ಉಗಿತೀವಲ್ಲ ಅದು ಕಫ ಅಂತ. ಖಂಡಿತ ಅದಲ್ವೇ ಅಲ್ಲ. ನೀವು ಇವನ್ ಎಷ್ಟೋ ಪಾಶ್ಚಾತ್ಯ ಪುಸ್ತಕಗಳಲ್ಲಿ ಬರೆದಿರ್ತಾರೆ, ಈಗ ಹಿಸ್ಟ್ರಿ ಆಫ್ ಮೆಡಿಸಿನ್ ಅಂತ ಅದನ್ನು ಬರೆಯುವಾಗ ಇಂಡಿಯಾದಲ್ಲಿ ಕೂಡ ಒಂದು ಸೈನ್ಸ್ ಇತ್ತು ಅಥವಾ ಇದೆ ಅಂತ ಇತ್ತು. ಏನು ಅಂತಂದರೆ ಅದರಲ್ಲಿ ಮೂರು ದೋಷಗಳನ್ನು, ತ್ರೀ ಹ್ಯೂಮರ್ಸ್ ಅಂತ ಹೇಳ್ತಿದ್ರು, ಅದರಲ್ಲಿ ವಾತ ಪಿತ್ತ ಕಫ ಅಂತ. ವಾತ ಅಂದರೆ ಏನೋ ಒಂದು ಏನು ಏರ್ ರಿಲೇಟೆಡ್ ಇದು, ಪಿತ್ತ ಅಂತಂದರೆ ಬೈಲ್, ಕಫ ಅಂತಂದರೆ ಏನೋ ಮಾರ್ಬಿಡ್ ಇದು ಅಂತ. ಸೊ ಈ ರೀತಿ ಖಂಡಿತ ಇದು ಅಲ್ವೇ ಅಲ್ಲ, ಇದೆಲ್ಲ ತುಂಬ ತಪ್ಪು ಕಲ್ಪನೆಗಳು. ಇವುಗಳನ್ನು ಇವನ್ ಯಾವುದೋ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ, ಯಾವುದೋ ಈ ಸ್ಕೂಲಲ್ಲಿ ಕಾಲೇಜುಗಳಲ್ಲಿ ಓದುವ ಮಕ್ಕಳಿಗೆ, ಸೈನ್ಸ್ ಓದುವ ಮಕ್ಕಳಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಅದನ್ನು ಇಟ್ಟಿದ್ದಾರಂತೆ ಬಯಾಲಜಿಯಲ್ಲಿ. ಏನು ಅಂತಂದರೆ ಈ ಥಿಯರಿಯನ್ನು ಆಯುರ್ವೇದ ಹೇಳುತ್ತೆ, ಇದನ್ನು ಒಬ್ಬ ವಿಜ್ಞಾನಿ ಅಲ್ಲಗಳಿತಾನೆ, ಪ್ರೂವ್ ಮಾಡ್ತಾನೆ, ಡಿಸ್ಪ್ರೂವ್ ಮಾಡ್ತಾನೆ, ಇದು ಸುಳ್ಳು ಅಂತ ಅನ್ನೋದನ್ನು ಕಂಡು ಹಿಡಿತಾನೆ ಅಥವಾ ಹೇಳ್ತಾನೆ ಅಂತ. ಅಯ್ಯೋ ದೇವ್ರೆ, ಅದನ್ನು ಅವನಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ? ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ ವಾತ ಪಿತ್ತ ಕಫ ಅಂದರೆ ಏನು ಅಂತ. ನಮಗೆಲ್ಲ ಒಂದು ಆಟಾಮಲ್ಲಿ ಅಂದರೆ ಒಂದು ಅಣುವಿನಲ್ಲಿ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಇದೆ ಅಂತ ಗೊತ್ತಿದೆ. ಪ್ರತಿಯೊಂದು ಇಡೀ ಜಗತ್ತಿನಲ್ಲಿರುವ ಎಲ್ಲ ಅಣುಗಳಲ್ಲೂ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಇದೆ ಅಂತ ಗೊತ್ತಿದೆ. ಇದಕ್ಕಿಂತ ಎಷ್ಟೋ ಸಾವಿರ ವರ್ಷಗಳ, ಇದನ್ನು ಕಂಡುಹಿಡಿಯುವ ಎಷ್ಟೋ ಸಾವಿರ ವರ್ಷಗಳ ಮೊದಲು ನಮ್ಮ ಭಾರತೀಯ ವಿಜ್ಞಾನದಲ್ಲಿ, ಆಯುರ್ವೇದ ಅಂತ ನಾನು ಹೇಳೋದಿಲ್ಲ, ಭಾರತೀಯ ಎಲ್ಲ ವಿಜ್ಞಾನಗಳಲ್ಲಿ ಹೇಳೋದೇನು ಅಂತಂದರೆ ಸರ್ವಂ ದ್ರವ್ಯಂ ಪಂಚಭೌತಿಕಂ ಅಂತ. ಇಡೀ ಜಗತ್ತಿನ ಪ್ರತಿಯೊಂದು ವಸ್ತುವೂ ಕೂಡ ಪಂಚಮಹಾಭೂತಗಳಿಂದ ಕೂಡಿರುವುದು. ಪಂಚಮಹಾಭೂತಗಳು ಅಂತಂದರೆ ನಾವು ಅಂದ್ಕೊಳ್ಳೋದೇನು, ಆಕಾಶ ಅಲ್ಲಿದೆ, ಭೂಮಿ ಕೆಳಗಡೆ ಇದೆ, ನೀರೆಲ್ಲೋ ಕಾಣ್ತೇವೆ, ಬೆಂಕಿ ಕಾಣ್ತೇವೆ, ಇದು ಪಂಚಮಹಾಭೂತ ಅಂತ. ಖಂಡಿತ ಹಾಗಲ್ವೇ ಅಲ್ಲ. ಪಂಚಮಹಾಭೂತ ಅಂದರೆ ಬೇರೆ ಇದೆ. ಅದನ್ನು ಇವತ್ತು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ವಾತ ಪಿತ್ತ ಕಫ ಏನು ಅನ್ನೋದು ಅರ್ಥ ಆಗತ್ತೆ. ಇದು ಯಾಕೆ, ಇದು ಇವುಗಳ ಸಂಬಂಧ ಏನು ಅನ್ನೋದು ಕೂಡ ನಾನು ಆಮೇಲೆ ಹೇಳ್ತೇನೆ. ಇಡೀ ಜಗತ್ತಿನ ಪ್ರತಿಯೊಂದು ಕಣಕಣದಲ್ಲಿಯೂ ತುಂಬಿಕೊಂಡಿರೋದು ಪಂಚಮಹಾಭೂತಗಳು. ಪ್ರತಿಯೊಂದು ಕಣಕಣವೂ ಆಗಿರೋದು ಪಂಚಮಹಾಭೂತಗಳಿಂದ. ಇದು ನಮಗೆ ಸ್ಪಷ್ಟ ಆಯಿತು ಅಲ್ವಾ? ಹಾಗಾದರೆ ಏನು ಪಂಚಮಹಾಭೂತಗಳು ಅಂದರೆ ಏನು? ಈ ಮೊದಲನೇದಾಗಿ ಏನು, ಆಕಾಶ. ಆಕಾಶ ಅಂದರೆ ಅವಕಾಶ, ಏನು ಇಲ್ಲದಿರೋದು, ವ್ಯಾಕ್ಯೂಮ್. ಮುಂದೆ ವಾಯು, ವಾಯು ಅಂದರೆ ಗಾಳಿ, ಅಂದರೆ ಈ ಏರ್ ಎಲಿಮೆಂಟ್ ಅಂತ ಹೇಳ್ಬೋದು, ಗಾಳಿ. ಎಸ್. ಆಮೇಲೆ ಅಗ್ನಿ, ಅಗ್ನಿ ಅಂದರೆ ಬೆಂಕಿ. ನೋಡಿ, ಒಂದಕ್ಕೊಂದು ನಾವು ಹೆಚ್ಚಾಗಿ ಮಾಡ್ತಾ ಹೋಗ್ತೇವೆ. ಆಕಾಶ ಏನೂ ಇಲ್ಲ, ಗಾಳಿ, ಗಾಳಿಯಲ್ಲಿ ಅಟ್ಲೀಸ್ಟ್ ಗಾಳಿ ಬೀಸೋದು ನಮಗೆ ಸ್ಪರ್ಶಕ್ಕೆ ಅನುಭವಕ್ಕೆ ಬರುತ್ತೆ, ಅಥವಾ ಗಾಳಿ ಅನ್ನೋದು ಇದೆ, ಒಂದು ಸ್ಪೇಸ್ ಅನ್ನೋದು ಆಕ್ಯುಪೈ ಮಾಡಿಕೊಳ್ಳುವ ಕೆಪಾಸಿಟಿ ಅದಕ್ಕಿದೆ. ಇನ್ನು ಬೆಂಕಿ, ಬೆಂಕಿ ಇದೆಯಲ್ಲ, ಇದು ತುಂಬ ಲೈಟ್ ಇರ್ಬೋದು, ಆದರೆ ಇದು ಕಣ್ಣಿಗೆ ಕಾಣುತ್ತೆ, ಅಟ್ಲೀಸ್ಟ್ ಅಷ್ಟಾದ್ರೂ ನಮಗೆ ಗೊತ್ತಾಗತ್ತೆ. ಇನ್ನು ಜಲ, ಜಲಕ್ಕೊಂದು ಆಕಾರ ಕೊಡ್ಬೋದು, ಬೆಂಕಿಗೆ ಆಕಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಜಲಕ್ಕೆ ಆಕಾರವನ್ನು ಕೊಡ್ಬೋದು, ಜಲ ಮಹಾಭೂತ. ಪೃಥ್ವಿ, ಪೃಥ್ವಿ ಹೆವಿಯಾಗಿದೆ, ಅಂದರೆ ಮಣ್ಣು ಅಥವಾ ಹೆವಿ ಇದಂತ ಹೇಳಿ, ಪೃಥ್ವಿ ಅಂದರೆ ಭೂಮಿ ಅಂತ ಅರ್ಥ ಅಲ್ಲ, ಹೆವಿಯಾಗಿದೆ. ಸೊ ಹೀಗೆ ಈ ಮಹಾಭೂತಗಳಿಂದನೇ ಪ್ರತಿಯೊಂದು ತುಂಬಿಕೊಂಡಿದೆ. ಇನ್ನು ನಿಮ್ಗೆ ಸ್ಪಷ್ಟ ಮಾಡಬೇಕು ಅಂತಂದರೆ, ಉದಾಹರಣೆಗೆ ಈ ಪೇಪರ್, ಈ ಪೇಪರ್ ಇದೆಯಲ್ಲ, ಈ ಪೇಪರ್ನಲ್ಲಿ ಎಲ್ಲ ಮಹಾಭೂತಗಳೂ ಇವೆ. ಇಲ್ಲಿಗ ವ್ಯಾಕ್ಯೂಮ್ ಇದೆ ಪೇಪರ್ನ ಒಳಗಡೆ, ಒಂದು ಪೇಪರ್ ಚೂರನ್ನು ತೆಗೆದುಕೊಂಡ್ರೆ ಅದರಲ್ಲಿ ವ್ಯಾಕ್ಯೂಮ್ ಇದೆ, ಅದರಲ್ಲಿ ಗಾಳಿ ಇದೆ, ನೀರಿದೆ, ಎಲ್ಲದೂ ಇದೆ. ಆದರೆ ಇದರಲ್ಲಿ ಪೃಥ್ವಿ ಮಹಾಭೂತ ಪ್ರಧಾನವಾಗಿದೆ, ತುಂಬ ಪ್ರಧಾನವಾಗಿ ಪೃಥ್ವಿ ಮಹಾಭೂತ ಇದೆ. ಹಾಗಾಗಿ ಇದು ನಮ್ಮನ್ನು ನಾವು ಕೈಯಲ್ಲಿ ಅದನ್ನು ಹಿಡಿತೇವೆ, ಅದಕ್ಕೊಂದು ಆಕಾರ ಇದೆ. ಹೀಗಾಗಿ ಇದರಲ್ಲಿ ಎಲ್ಲ ಇದ್ದರೂ ಕೂಡ ಪ್ರಧಾನ ಪೃಥ್ವಿ ಮಹಾಭೂತ ಇದೆ. ನೀರಿನಲ್ಲಿ, ನೀರಿನಲ್ಲಿ ಜಲ ಮಹಾಭೂತ ಜಾಸ್ತಿ ಇದೆ, ಆದರೆ ಉಳಿದೆಲ್ಲ ಮಹಾಭೂತಗಳು ಇವೆ. ಕುದಿತಾ ಇರುವ ನೀರಿನಲ್ಲಿ ಜಲ ಮತ್ತು ಅಗ್ನಿ ಮಹಾಭೂತ ಜಾಸ್ತಿ ಇದೆ, ಉಳಿದೆಲ್ಲವೂ ಇವೆ. ಅಥವಾ ಈಗ ಇನ್ನೂ ನಿಮಗೆ ಕ್ಲಿಯರ್ ಮಾಡಬೇಕು ಅಂತಂದರೆ ಗಾಳಿಯ ಒಂದು ಪೀಸ್ ತಗೊಳ್ಳಿ, ಅಥವಾ ಯಾವುದೋ ಒಂದು ಈಗ ನಮಗೆ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಇದು ಅಂತಂದರೆ ಅದರಲ್ಲಿ ಎಲ್ಲದೂ ಇದೆ, ನಮಗೆ ಗೊತ್ತಿದೆ. ಯಾಕೆಂದರೆ ಗಾಳಿ ಅಂತಂದರೆ ಎಲ್ಲ ಐಟಮ್ಗಳು ಇದೆ, ನಮಗೆ ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಅದರಲ್ಲಿ ಎಲ್ಲ ಮಹಾಭೂತಗಳು ಇದ್ದರೂ ಅಲ್ಲಿ ವಾಯು ಮಹಾಭೂತ ಪ್ರಧಾನತೆ ಇದೆ. ಹಾಗೆ ನೀವು ಇದು ನಾನು ಪೃಥ್ವಿ ಮಹಾಭೂತ ಪ್ರಧಾನ ಅಂತ ಹೇಳಿದೆ ಪೇಪರನ್ನು, ಅದೇ ರೀತಿ ವಜ್ರ ತುಂಬ ಹಾರ್ಡ್ ಅಲ್ವಾ, ಆ ವಜ್ರದಲ್ಲಿ ಪೃಥ್ವಿ ಮಹಾಭೂತ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇದನ್ನು ನಾನು ಆರಾಮಾಗಿ ಇದನ್ನು ಈ ರೀತಿ ಹರಿಬೋದು, ಆದರೆ ಇದನ್ನು ಎರಡು ಪೀಸ್ ಮಾಡ್ಬೋದು. ವಜ್ರವನ್ನು ಮಾಡಲಿಕ್ಕೆ ಸಾಧ್ಯನಾ? ಗಟ್ಟಿ ಕಬ್ಬಿಣವನ್ನು ಮಾಡಲಿಕ್ಕೆ ಸಾಧ್ಯನಾ? ಅಲ್ಲಿ ಪೃಥ್ವಿ ಮಹಾಭೂತ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಉಳಿದೆಲ್ಲ ಮಹಾಭೂತಗಳು ಸ್ವಲ್ಪ ಏನು ಕಡಿಮೆ ಇವೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ, ಅವುಗಳ ಪ್ರಮಾಣ ತುಂಬ ಕಡಿಮೆ ಇದೆ. ಅದೇ ನೀವು ಯಾವುದೋ ಒಂದು ಜೆಲ್ ಅಂತ ಇಟ್ಕೊಳ್ಳಿ, ಆ ಜೆಲ್ನಲ್ಲಿ ಪೃಥ್ವಿ ಮಹಾಭೂತ ಇದೆ, ಜಲ ಮಹಾಭೂತ ಇದೆ, ಇವೆರಡು ಜಾಸ್ತಿ ಇದೆ, ಉಳಿದೆಲ್ಲ ಮಹಾಭೂತಗಳು ಕಡಿಮೆ ಇವೆ. ಹೀಗೆ ನಾವು ಏನು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಬೇಕು, ಆವಾಗ ನಮಗಿದು ಕ್ಲಿಯರ್ ಆಗುತ್ತೆ. ಎಸ್, ಎಲ್ಲ ದ್ರವ್ಯಗಳಲ್ಲೂ ಪಂಚಮಹಾಭೂತಗಳೇ ಇರೋದು, ನಮ್ಮ ಮನಸ್ಸು ಕೂಡ ಪಂಚಮಹಾಭೂತಗಳಿಂದನೇ ಆಗಿದೆ ಅಂತ ಆಯುರ್ವೇದ ಹೇಳುತ್ತೆ. ಹಾಗಾಗಿ ಈ ಪಂಚಮಹಾಭೂತಗಳಿಂದಾಗಿರುವ ಜಗತ್ತಿನಲ್ಲಿ ನಮ್ಮ ದೇಹವೂ ಕೂಡ ಪಂಚಮಹಾಭೂತಗಳಿಂದನೇ ಆಗಿರೋದು, ನಮ್ಮ ದೇಹದಲ್ಲಿರುವಂಥ ವಾತ ಪಿತ್ತ ಕಫಗಳು ಕೂಡ ಪಂಚಮಹಾಭೂತದಿಂದನೇ ಆಗಿರುವಂಥದ್ದು. ಈ ವಾತದೋಷ ಇದೆಯಲ್ಲ, ಇದು ಆಕಾಶ ಮತ್ತು ವಾಯು ಮಹಾಭೂತದಿಂದ ಆಗಿದೆ. ಹಾಗಾಗಿ ನಮಗೆ ವಾತ ಹೆಚ್ಚಾದಾಗ ಮಂಡಿ ನೋವು ಬರೋದು, ಅಲ್ಲಿರುವಂಥ ಸೈನೋವೆಲ್ ಫ್ಲೂಯಿಡ್ನ ಅದು ಒಣಗಿಸುತ್ತೆ. ಹಾಗಾಗಿ ವಾತದೋಷ ಹೆಚ್ಚಾದಾಗ ನಮ್ಮಲ್ಲಿ ಡ್ರೈನೆಸ್ ಉಂಟಾಗೋದು. ಯಾಕೆಂದರೆ ವಾತ ಡ್ರೈ, ವಾಯು ಆ ಗಾಳಿ ಡ್ರೈ ಮಾಡುತ್ತೆ. ವ್ಯಾಕ್ಯೂಮ್ ಅಂದರೆ ಏನೂ ಇಲ್ವಲ್ಲ. ಈಗ ವಯಸ್ಸಾಗ್ತಾ ಹೋದಾಗೆ ವಾತದೋಷ ಹೆಚ್ಚಾಗತ್ತೆ, ಆವಾಗ ನಮ್ಮ ಮೂಳೆ ವೀಕ್ ಆಗುತ್ತೆ, ಲಟಕ್ ಅಂತ ಮುರಿದು ಹೋಗುತ್ತೆ. ಯಾಕೆ ಮುರಿಯುತ್ತೆ? ಆಕಾಶ ಮಹಾಭೂತ ಜಾಸ್ತಿ ಇದೆ, ಅದು ಪೃಥ್ವಿ ಮಹಾಭೂತ ಪ್ರಧಾನವಾದ್ದು ಮೂಳೆ ಅಲ್ವಾ, ತುಂಬ ಗಟ್ಟಿ ಇರಬೇಕು ಮೂಳೆ. ಲಟಕ್ ಅಂತ ಯಾಕೆ ಮುರಿತದೆ, ಯಾಕೆ ಸುಲಭವಾಗಿ ಬ್ರೇಕ್ ಆಗತ್ತೆ ಅಂತಂದರೆ, ಅಲ್ಲಿ ಆಕಾಶ ಸ್ಪೇಸ್ ಹೆಚ್ಚಾಗ್ತಾ ಹೋಯಿತು. ಅದೇ ಡಿಜನರೇಷನ್ ಆಫ್ ಬೋನ್ ಏನು, ಹೌದು ಬೋನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ಅದು ಸುಲಭವಾಗಿ ಮುರಿಲಿಕ್ಕೆ ಅನುಕೂಲ ಆಗತ್ತೆ, ಬೇಗ ಮುರಿದು ಹೋಗತ್ತೆ. ಹಾಗಾಗಿ ಈ ವಾತ ದೋಷ ಇದೆಯಲ್ಲ, ಇದರಲ್ಲಿ ವಾಯು ಮತ್ತು ಆಕಾಶ ಮಹಾಭೂತಗಳು ಜಾಸ್ತಿ ಇವೆ. ನಾವು ಒಂದು ಬಟ್ಟೆಯನ್ನು ಬಿಸಿಲಿಗೆ ಒಣಗಿ ಹಾಕಿದರೆ ಬೇಗ ಒಣಗತ್ತೆ, ಹೌದು, ಆದರೆ ಜೊತೆಗೆ ಗಾಳಿ ಇದ್ದರೆ ಇನ್ನೂ ಬೇಗ ಒಣಗತ್ತಲ್ವ? ಬೇಸಿಗೆಗಿಂತ ಚಳಿಗಾಲದಲ್ಲಿ ಯಾಕೆ ಬೇಗ ಬಟ್ಟೆ ಒಣಗತ್ತೆ? ಯಾಕೆ ಅಂದರೆ ತುಂಬ ಡ್ರೈ ಇರೋದ್ರಿಂದ, ಅಥವಾ ಗಾಳಿ ಚೆನ್ನಾಗಿ ಬೀಸಿದರೆ ಬೇಗ ಬಟ್ಟೆ ಒಣಗತ್ತೆ, ಹಾಗೆ ನಮ್ಮ ದೇಹವನ್ನು ಒಣಗಿಸುತ್ತೆ ಇದು. ಹಾಗಾಗಿ ವಾತದ ಕಾರಣದಿಂದಾಗಿ ದೇಹ ಲೈಟ್ ಆಗತ್ತೆ. ಈ ಎಲ್ಲ ಏನು ಚೇಂಜಸ್ ಆಗೋದು ವಾತದ ಕಾರಣದಿಂದಾಗಿ. ವಾತದಲ್ಲಿ ಆಕಾಶ ಮತ್ತು ವಾಯು ಮಹಾಭೂತ ಜಾಸ್ತಿ ಇರೋದ್ರಿಂದ ಇಡೀ ದೇಹದಲ್ಲೂ ವಾತ ಇದೆ. ದೇಹದ ಪ್ರತಿಯೊಂದು ಕಣಕಣದಲ್ಲೂ ವಾತ ಇದೆ, ಪಿತ್ತ ಇದೆ, ಕಫ ಇದೆ. ಆದರೆ ಏನು, ಯಾವಾಗ ವಾತ ಹೆಚ್ಚಾಗತ್ತೆ, ಯಾವಾಗ ಆಕಾಶ ಮತ್ತು ವಾಯು ಮಹಾಭೂತ ಹೆಚ್ಚಾಗತ್ತೆ ಆವಾಗ. ಹಾಗಾಗಿ ಇದು ನಿಮಗೆ ಇನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಅನಿಸ್ಬೋದು. ನೆಕ್ಸ್ಟ್ ಪಿತ್ತ ಮಹಾಭೂತ, ಪಿತ್ತದೋಷ. ಪಿತ್ತದೋಷದಲ್ಲಿ ಅಗ್ನಿ ಮತ್ತು ಜಲ ಮಹಾಭೂತಗಳಿವೆ, ಹಾಗಾಗಿ ಉರಿತಾನೆ ಮನುಷ್ಯ. ಪಿತ್ತ ಇದ್ದಾಗ ಈಗ ನನಗೆ ಉರಿ ಇದೆ, ಪಿತ್ತ ಹೆಚ್ಚಾದರೆ ಉರಿ ಆಗತ್ತೆ, ಪಿತ್ತ ಹೆಚ್ಚಾದರೆ ಕೀವು ಆಗತ್ತೆ, ಪಿತ್ತ ಹೆಚ್ಚಾದರೆ ಹೊಟ್ಟೆಯಲ್ಲಿ ಅಸಿಡಿಟಿ ಅಂತ ಸಮಸ್ಯೆಗಳು ಉಂಟಾಗ್ತವೆ, ಪಿತ್ತ ಹೆಚ್ಚಾದರೆ ಉರಿ ಮೂತ್ರ ಆಗುತ್ತೆ. ಹೀಗೆ ಪಿತ್ತ ಹೆಚ್ಚಾದರೆ ಸುಮಾರು ಸಮಸ್ಯೆಗಳಾಗ್ತವೆ. ಯಾಕೆ ಯಾಕೆ ಅಂತಂದರೆ ಅದು ಅಗ್ನಿ ಮತ್ತು ಜಲ ಮಹಾಭೂತಗಳಿಂದ ಆಗಿರುವಂಥದ್ದು. ಕಫ ದೋಷ ಇದೆಯಲ್ಲ, ಇದು ಜಲ ಮತ್ತು ಪೃಥ್ವಿ ಮಹಾಭೂತದಿಂದ ಆಗಿರೋದು, ಹಾಗಾಗಿ ಹೆವಿ. ಕಫ ಪ್ರಕೃತಿಯವನು ಸೊ ಯೂಶ್ವಲಿ ದಪ್ಪ ಇರ್ತಾನೆ. ಕಫದೋಷ ಹೆಚ್ಚಾದಾಗ ದೇಹ ಆಲಸ್ಯ ಇರುತ್ತೆ, ಮಾನಸಿಕವಾಗಿ ದೇಹ ಭಾರ ಭಾರ ಅನಿಸುತ್ತೆ. ಇದೆಲ್ಲ ಆಗೋದು ಅದರಲ್ಲಿರುವಂಥ ಮಹಾಭೂತಗಳ ಪ್ರಧಾನತೆಯಿಂದಾಗಿ. ಹಾಗಾಗಿ ವಾತ ವಾಯು ಮತ್ತು ಆಕಾಶ ಮಹಾಭೂತದಿಂದಾಗಿದೆ, ಪಿತ್ತ ಅಗ್ನಿ ಮತ್ತು ಜಲ ಮಹಾಭೂತದಿಂದಾಗಿದೆ, ಕಫ ಜಲ ಮತ್ತು ಪೃಥ್ವಿ ಮಹಾಭೂತದಿಂದಾಗಿದೆ. ನಿಮಗೆ ಎಷ್ಟೋ ಜನರಿಗೆ ಇದು ಇನ್ನೂ ಅರ್ಥ ಆಗದೇ ಇದ್ದಿರಬಹುದು. ಯಾಕೆಂದರೆ ಈ ಪಂಚಮಹಾಭೂತಗಳನ್ನು ಅರ್ಥ ಮಾಡಿಕೊಂಡ್ರೆ ಬಹುತೇಕ ನಿಮಗೆ ದೋಷಗಳು ಏನು ಅಂದರೆ ಏನು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ, ದೋಷಗಳ ಗುಣ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಮೊದಲನೇದಾಗಿ ಪಂಚಮಹಾಭೂತಗಳು ಅಂತಂದರೆ ಎಲ್ಲೋ ಆಕಾಶ ಇದೆ, ಇನ್ನೆಲ್ಲೋ ನೀರಿದೆ, ಎಲ್ಲೋ ಗಾಳಿ ಹರಿತಿದೆ ಅಂತಲ್ಲ, ಜಗತ್ತಿನ ಪ್ರತಿಯೊಂದು ಕಣಕಣದಲ್ಲೂ ಪಂಚಮಹಾಭೂತಗಳಿವೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನೇದು ಪಂಚಮಹಾಭೂತಗಳ ಪ್ರತಿಯೊಂದು ಮಹಾಭೂತದ ಗುಣ ಏನೋದು ಅನ್ನೋದು ನಮಗೆ ಏನು ಕಾಣ್ತೀವೋ ಅದೇ ಗುಣ ನಮ್ಮ ಬಾಡಿಯಲ್ಲಿ ಇರುತ್ತೆ. ಉದಾಹರಣೆಗೆ ಕಫ ಹೆಚ್ಚಾದರೆ ಸಹಜವಾಗಿ ದೇಹದು ಏನು ಸ್ಕಿನ್ ತುಂಬ ಆಯಿಲಿ ಆಗುತ್ತೆ. ನನಗೆ ಆಯಿಲಿ ಸ್ಕಿನ್ ಅಂತ ಹೇಳ್ತಾರಲ್ಲ ತುಂಬ ಜನ, ಮುಖದಲ್ಲಿ ಸಿಕ್ಕಾಪಟ್ಟೆ ಮೊಡವೆ ಆಗಿ ತುಂಬ ಆಯಿಲಿ ಆಗಿಬಿಡತ್ತೆ. ಯಾಕೆಂದರೆ ಅಲ್ಲಿ ಕಫದೋಷ ಹೆಚ್ಚಾಗಿದೆ. ಯಾಕೆ ಜಲ ಮಹಾಭೂತ. ಹಾಗಾಗಿ ಇದನ್ನು ನಮಗೆ ಅರ್ಥ ಮಾಡ್ಕೊಳ್ತಾ ಹೋಗ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಪಂಚಮಹಾಭೂತಗಳೇನು ಅಂತ ತಿಳ್ಕೊಂಡ್ರೆ. ಮತ್ತೆ ನಾವು ಇನ್ನೊಂದು ನೆನಪಿಟ್ಕೊಳ್ಬೇಕಾಗಿರೋದೇನು ಅಂತಂದರೆ, ಈ ವಾತ ಪಿತ್ತ ಕಫಗಳು ನಾವು ಅಂದುಕೊಂಡಿರುವಂತಹ ಪಿತ್ತ ಅಥವಾ ಕಫ ಅದಲ್ಲ. ಈ ವಾತ ಪಿತ್ತ ಕಫಗಳು ಇಡೀ ದೇಹದಲ್ಲಿವೆ, ಇವು ಇಡೀ ದೇಹವನ್ನು ನೋಡ್ಕೊಳ್ತಾ ಇರ್ತವೆ. ಈ ವಾತ ಪಿತ್ತ ಕಫಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ತಾ ಹೋಗುವ ಅಲ್ಲಿಯವರೆಗೂ ಒಂಚೂರು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಧನ್ಯವಾದ.
0: ಕೇಳುಗರೆ, ಇದುವರೆಗೆ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ ಹೆಬ್ಬಾರ್ ಅವರ ಮಾತುಗಳನ್ನು ಆಲಿಸಿದ್ರೆ. ಕೇಳ್ತಾನೇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಕನ್ನಡ ಕನ್ನಡ ಇಂಗ್ಲೀಷ್ ಎಪ್ಪರ ಇಂಡೋ ಯುರೋಪಿಯನ್ ಬಸ್ಸು, ಕನ್ನಡ ತುಳು ಪುರ ದ್ರವಿಡಿಯನ್ ಬಸ್ಸು ತೆಕೊಂಡು ದೋನ್ ರೀತಿ ವಿವೇಗ್ಲಿ ಬಸ್ಸೊಮ್ಮೆ ಉಲೈತ ತೇಜಾವನ ಸಮಚ ಒಡ್ಪೋಣ ಸೌತ್ ಕನ್ನಡ ಒಡ್ಪೋಣ ಪಣ ಆಮ್ಕ ಕೊಂಕಣಿ ಇಲ್ಲ ಶಂಕಿತ ಪ್ರಾಬ್ಲಮ್ ಅಸಾಕಿತ ಮಳ್ಯಾರ ಬ್ರಿಟಿಷ್ ಆಯ್ಲೆ ಉಪರಂತ ಆಮ್ಕ ಆಮ್ಚಸ್ ಭಾಷೆ ವಿಷಯ ಅಂತಿಲ್ಲಿ ಲಸ್ ಬುಗೂಂಗ್ ತಾನೆ ಕೇಳಿ ಆಮ್ಚೆ ಭಾಷೆ ವಿಷಯ ಮಾತ್ರನೇ ಆಮ್ಚೆ ಸಂಸ್ಕೃತಿ ವಿಷಯ ಅಂತ ತಾನೇ ಆಮ್ಕ ಲಸ್ ಬುಗೂಂಗ್ ಕೇಳಿ ಆಮ್ಚಿ ಬಸ್ ಉಳೋಂಗು ಆಮ್ಚೆ ರಿವಾಜಿ ದೋಳಂಗು ಆಮ್ಕ ಲಸ್ ಏ ಶಂಕೆಲ್ಲ ತೇ ಒಡ್ಲೆ ಶೋಷಣ ಬ್ರಿಟಿಷ್ ಅನ್ಕೊಂಡು ಒಡ್ಲು ಅನ್ಯಾಯ ಆಮ್ಕ ಆಮ್ಲ್ಯಾರು ಅನ್ಯ ಆಮ್ಯಾಕ ಬಲಿ ಜಲ್ಯಾವ ಕಾಲ ಬಲಿ ಜಲ್ಯಾವ ಆಮ್ಚೆ ಭಾಷೆ ವಿಷಯ ಅಂತ ಆಮ್ಚೆ ಸಂಸ್ಕೃತಿ ವಿಷಯ ಅಂತ ಆಮ್ಚೆ ತೈ ಲಸ್ ಅರ್ಚ ಉರ್ಲ್ಯಾಂಪುರ ಭರಮ ಆಮ್ಕ ಲಸ್ ಲಸ್ ಅರ್ಚ ಆಮ್ಚಿ ಜೀಪ್ ಸುಟಾನ ಜೀಪ್ ಸುಟಾನ ಕಂಚಾಯ ಸಂಸ್ಥೆ ಅನ್ನಿ ಕಂಚಾಯ ಎಸೋಸಿಯೇಷನ್ ಸಂಘನ ಖರೀದಿ ಜಲ ಮುಖ್ಯ ಕಾಮ್ಲರ್ ಆಮ್ಚೆ ಕೊಂಕಣಿ ಉಲೋ ಆಮ್ಚಿ ಜೀಪ್ ಸುಟಾಜೆ ಜೀಪ್ ಸುಟಾಜೆ ಅರ್ಥ ಮೀನಿಂಗ್ ಗೊತ್ತ ಸರ್ ಜೀಪ್ ಸುಟಾಜೆ ಅವ್ನು ದಕ್ಕೊ ಅಸ್ತಾನ ಪಿ ಯು ಸಿಂದ ಅಸ್ತಾನ ಮಸ್ತ್ ಲಜಿಸ್ಟ್ ಜನ ಅಸಲು ಉಲೋ ಅಂಚಪ್ರ ಆತ ಲಜಿಸ್ಟ್ ತೇತಾಳೆ ಮಸ್ತ್ ಲಜಿಸ್ಟ್ ಜನ ಅಸಲು ಉಲೋ ಪುರ ಜೀಪ್ ಸುಟಾನ ಅತ್ಲಿ ಸಕಡ ಗೊತ್ತಸಲೇ ದೇಖೋ ಮಗ ಏಕ ಡ್ರಾಮಾಗ ಏಕ ಚಾನ್ಸ್ ದಿಲ್ಲ ಡ್ರಾಮಾ ಅಂತ ಆ್ಯಕ್ಟ್ ಕೊಡೋ ಡ್ರಾಮಾ ತೊ ಬಹುಶಃ ದಾವಿ ದೊನ್ ಗೋಲಿಯತ್ ಡೇವಿಡಿನ್ ಗೋಲಿಯತ್ ಕೊಂಕಣಿ ಮಗ ತಂದು ಸಂಗೋ ಏಕ ಸೆಂಟೆನ್ಸ್ ಡ್ರಾಮಾರ್ ತೆ ಏಕ್ ಸೆಂಟೆನ್ಸ್ ಆಗತ್ತೀರ ಅವೇ ಪುರ ಅಚವಿಜ ಅಂಗರಕ್ಷಕ ಬರೀ ಡ್ರೆಸ್ ಕರ್ನೈಜೆ ಸೋಲ್ಜರ್ ಬರೀ ಡ್ರೆಸ್ ಕರ್ನೈಜೆ ಸ್ಟೇಜಿಗೆ ತೇವು ಸೊನ್ ಕಾಯಿ ಏಕ ಪ್ಯಾರಾಗ್ರಾಫ್ಸ್ ಇದ್ದ ಏಕ್ ಸೆಂಟೆನ್ಸ್ ಸಂಗೋಂಗ ಮಗ ರಾಯ್ ಬಿತ್ತರ್ ರಿಕ್ತ ದಾವಿದ್ ರಾಯ್ ಬಿತ್ತರ್ ರಿಕ್ತ ತೊ ದಾವಿದ್ ರಾಯ್ ಬಿತ್ತರ್ ರಿಕ್ತ ನಾವೇನು ಸಂಗಲ್ಜೆ ಆಯಿಲೋ ಆಯಿಲೋ ರಾಯಿ ತುಮಿ ಪೊಯ್ಸ್ ಪೊಯ್ಸ್ ಸರಾಜೈ ರಾಯ್ ಲಗ್ಗಿ ಆಯಿಲೋ ದೇಖೋ ಲೋಕಾನಿ ಪುರ ಕಿಟ್ ಬಂದಿಲ್ಲ ಸರ್ ಪೊಯ್ಸ್ ಸರಾಜೈ ಅಮ್ಮ ತಿತ್ತೇನು ಸಂಗೋಂಗ ಮಗ ಆಯಿಲೋ ಆಯಿಲೋ ರಾಯಿ ಆಯಿಲೋ ಆಯಿಲೋ ರಾಯಿ ಲೋಕಾನಿ ದೇಗೆ ಸುರೋಂಗ್ ಜಾಯ್ ಆಯಿಲೋ ಆಯಿಲೋ ರಾಯಿ ಲೋಕಾನಿ ದೇಗೆ ಸುರೋಂಗ್ ಜಾಯ್ ಮಕ ನರ್ವಸ್ ಕಿತ್ಲೆ ಏಕ್ ಮೈನವೇ ಪ್ರಾಕ್ಟೀಸ್ ಕೇಳ ರುಮಾಂತು ರಾಮೋನು ಹಾತು ವಿಸ್ತಾರೋನು ಆಯಿಲೋ ಆಯಿಲೋ ರಾಯಿ ಲೋಕಾನ್ ಪೊಯ್ಸ್ ಪೊಯ್ಸ್ ಸುರೋಂಗ್ ಜಾಯ್ ಪ್ರಾಕ್ಟೀಸ್ ಕೇಳ ಸೋಮೇಶ್ವರ ಸಹಿತ ಕೇಳ ರಾಕ ಸಪ್ಳೆ ತಚ್ಚೆ ರಾವನು ಆಯಿಲೋ ಆಯಿಲೋ ರಾಯಿ ಲೋಕಾನ್ ಪೊಯ್ಸ್ ಪೊಸ್ರು ಜಾಯಿ ಡ್ರಾಮಾಗ್ನೆ ಸುತ್ತಲೂ ಲೋಕೇತ ಭಿಯಾನ್ ತರ್ತಾರಲ್ಲ ಅವ್ನು ಕಾಲ್ ನರ್ವಸ್ ಡ್ರಾಮ ಜೊತೀಸ್ ಲಗಿ ಲಗಿ ಏತ ಅವ್ನು ಗಮೆ ಸುರುಗೆಲ್ಲ ಆತಾನು ಡ್ರಾಮ ಜೊತೀಸ್ ಆಯಿಲೋ ತೆ ಪ್ರಿನ್ಸಿಪಲ್ ಬಸ್ಲ ಪಿ ಯು ಸಿಸ್ ಪ್ರಿನ್ಸಿಪಲ್ ಬಸ್ಲ ಸ್ಟಾಫ್ ಮೆಂಬರ್ ಪರ ಬಸ್ಲ ಅವೇ ತಾನು ಡ್ರೆಸ್ ಕರ್ನು ಬಿತ್ತ ಸ್ಟೇಜಿಗೋಸ್ಕರ ತಿಟ್ಟೇನು ಸಂಗೋಗು ಆಯಿಲೋ ಆಯಿಲೋ ರಾಯಿ ಲೋಕಾನ್ ಪೊಯ್ಸ್ ಪೊಯ್ಸುರುಂಗ ಕಿತ್ಲೆ ಪ್ರಾಕ್ಟೀಸ್ ಕನ್ನ ತಾವು ಕಾಲೇನು ಸಂಗೋಂಕು ಆಯಿಲೋ ಆಯಿಲೋ ರಾಯಿ ಲೋಕಾನ್ ಪೊಯ್ಸ್ ಪೊಯ್ಸುರುಂಗ ಸ್ಟೇಜಿಗೆ ಗೆಲ್ಲ ಸಗಳ ಹಂಗೆ ಹಲ್ತಾ ಮಗ ಅಭಿಯಾನ್ ಆತ ಸಂಗಜಿ ಅವೆ ಆಯಿಲೋ ಆಯಿಲೋ ಆಯಿಲೋ ಆಯಿಲೋ ರಾಯಿ ಮನಕ್ಕೂ ಉಡಾಸವ ನಮಗೆ ಆಯಿಲೋ ಆಯಿಲೋ ವಾಯಿ ಸಕಡಾನಿ ಪೊಯ್ಸುರುಂಗ ಜಾಯಿ ರಾಯ್ ಅಸಲೆ ವಾಯ್ಸಲೆ ತ್ಯಾ ದಿಸ್ತಾನ್ ಮಗ ಪ್ರಿನ್ಸಿಪಲನು ಮಗ ಕೈಲ ರಾಮ ದೀವನಜೋ ಕಂಚಾಗಿ ದೀವನಜೋ ಮಳೆ ಲೋಕಾನೆ ಸಕಡಾನಿ ಹಸೋಸೋನ್ ಕೇಳೆ ಕೊಂಕಣಿ ಸಂಸ್ಥಾನ ಕೇಳ ಖರಿ ಜೈಸಲ್ಲೆ ಕೊಂಕಣಿ ಯಾ ಸಭೆನು ತುಮಚೆ ಅಸೋಸಿಯೇಷನ್ ಖರಿ ಜಲ್ಲೆ ಮುಖ್ಯ ಕಾಮ ಸಕಡ ವಿದ್ಯಾರ್ಥಿಚೆ ಜೀಪ್ ಸುಟಾಚೆ ಇದು ಆಮೇಲೆ ಸದಾ ಹೊತ್ತು ಆಮೇಲೆ ಕೊಂಕಣಿ ಉಲೋನ್ ಜಗಾರಕ್ಕೆ ಆಮ್ಚ ಕಡೆ ಗೊತ್ತಚೆ 30 ವರ್ಡ್ಸ್ ಮಾತ್ರ 30 ಶಬ್ದ ಮಾತ್ರ ಕೊಂಕಣಿ ತಚ್ಚೆ ಜರ್ ಶಬ್ದ ತಸೆ ಆಮೇಲೆ ಕಸೆ ಮ್ಯಾನೇಜ್ ಕರ್ತಾ ಉಲೋಂಗು ಏಕ್ ಶಬ್ದ ಏಕ್ ಶಬ್ದ ಏಕ ಅಕ್ಷರ ಏಕ ಶಬ್ದ ನಮಿ ಕೊಂಕಣಿ ಮ್ಯಾನೇಜ್ ಕರ್ತಾವ ಕೊಂಚತ್ತು ಶಬ್ದ ಏ ಏನು ಕೊಣ ಸಾಯಿ ಬಾ ಏ ಮುಂಜಾನೆ ಏ ಮುಂಜಾ ಏ ಮುನ್ ಆಮ್ಚ ಸೊಡೋಲ್ದಾರ ತೆ ಏ ಶಬ್ದ ಅಸಲ್ಲೂ ಆಮೇಲೆ ಕಸೆ ಕೊಂಕಣಿ ಉಲೋಂಗು ಮ್ಯಾನೇಜ್ ಕರ್ತಾವ ವೈಗಿನಿ ಏನು ಕೊಣ ಮಳೆ ಏ ಮುಜ್ಜೆ ಏನು ಮಳ್ಯಾರ ಶಿ ಈಸ್ ಮೈ ಗರ್ಲ್ ಫ್ರೆಂಡ್ ಮಳರ್ದು ಏ ಮುಜ್ಜೆ ಏ ಆಮ್ಚಿ ಕೊಂಕಣಿ ಅಂತ 30 ಶಬ್ದ ಅಂತ ಆಮೇಲೆ ಮ್ಯಾನೇಜ್ ಕರ್ತೀನಿ ಅಲ್ಲದೆ ಕೊಂಕಣಿ ಸ ಬಸ್ ಕಿತ್ಲ ದಿಸ್ ಊರಾತ್ দেখুন আমি খুঁকুনি উলুকাম যে জীব সুটা সে আমি প্রীতন করি যে মুজে ব্যাং গেল না কেদালামলার উলং শিকলং কেদালামলার সেকড়ানি উলং বড় উলং আম ডিনাবলি পুনা পুনা কলেজ ছিল সেমিনারি ছিল লজিস্ট জেলেন আম যেমন উরুলে সঙ্গে অবসানো আমি সেকলেন সেচে পইলেন সেচে উরুলে প্রজাতন হাও ইগি গিজন মুজে রুমা গেছে কোণে মটালে ইয়া দিসানি সেমিনারি কোণ চোর এতা মস্তান শার্টাম পরা চোর নেলে প্যান্টান দিসানান্ত কোণ চোর এতা পৌঁছে পয়সা এলাত তাছে আমি একলঞ্চ ওডলি তি সেমিনারি একলঞ্চ চলো নেতাল জোন একলঞ্চ তেপরে জেউতাত আপলে একলো মনিস এক রুম আকড়ে এতা হা চোর মাখা বিয়ান জীব সাগি আমি ক্লোচ সা চোর তো আমাকে তালাগাড় কাটা সোম মারতাম কামড় আমি বিয়ান বিয়ে চড় বিয়ে এতা আমি কেন করতাম আমি চোরা লাগি গেল চোরা পড়লে আমি ধরতাম ওসম চোরা গট্ট ধরলে বিয়ান ধৈরান নেই চোরা গট্ট ধরলে তো মনে মা সোল সাহেব বা সোল সাহেব হ্যাঁ সোলো না মাকা সব বেনে গট্ট ধরলে তেতাল থে সেমিনারি এসে উরলে সেমিনারি চেয়ে আপনার আইলে চোরা ধরলেন পুলিশ আং দিলে আমি তাকে বিয়ান ধরলে উরলে অনুপ্রচিত আমি হিরো সকট উলো সর গেলে প্রশান্ত চোরা ধরলে চোরা গট্ট ধরলে আমি বচাও জালে একা দিশা পিতা হিরো জালো আমি মুজে রুমান বসলে আর পুরো পটা পটা চার পাঁচ জন হে বারি সাহেব তুমি চোরা ধরলে কই তাঙ্কা কৃষ্ণ সঙ্গে হামে চোরা ধরু না আমি বিয়ান চোরা গট্ট ধরলে ধৈরান পুরো সকলে সঙ্গে জানে আমি সকলে সঙ্গে সুর গেলে আমি চোরা ধরলে ওই সাহেব আমি চোরা ধরলে খুশিয়ান ধরলে মেলার পাটলান গেল অনুষ্ঠান ধরলে আমি দিশান দিস নবী নবী কাহী আমি সুর গেলি রজনীকান্ত গেলে বরি অশে মারলে তশে মারলে অশে মারলে তশে মারলে কিক দিলি তশে আমি কাই করো না আমি ধরতে তো ত্যা দিস পুরো দিশান দিস দিশাক দা পনেরা জন মুজে রুমা গেছে এক মহিনো কিতলে জন মুজে রুমা গাইলে মানে তাকে সকলে গাইলে আমি চোরা কশে ধরলে মানে সঙ্গলে মুজি জীব সুটলি তাচ্ছা উপরান্ত তাচ্ছা উপরান্ত খোলে উলোঞ্চে মনে না বরাই ঘন উলোঞ্চে শিকলো ত্যা চোরা ধর্মান কশে আমি জীব সুটল কোঙ্কণী এ সংস্থান কোঙ্কণী এসোসিয়েশন করি যে জেলা ওডলে কাম সব কোঙ্কণী উলং আমি জীব সুটং আনি তাচ্ছে বিষয় লজ না করুন কশে আমি আইডিয়লজি লজ হড়াইতাম আমি মুজে আন্টি কচ্ছ পড়লা তঙ্গের কামাচে চেডু আসলে তিন ইংলিশ উলোঞ্চে মুজে আন্টিন এ চেডুয়াক আন্টি বরিস ইংলিশ উলাই যেমন আশা আন্টি ইংলিশ উলাইতানা তে ইংলিশ জাপ তিন প্রয়ত্ন করতালে এস আন্টি এস ম্যাডাম এস ম্যাম এস পুরো মুজে আন্টি উরলে এখানে পুরো ইংলিশ উলাইতা কামাচে চেডুয়াকে ইংলিশ উলাইনা কোঙ্কণীচ উলাইতা ব্রোকন কোঙ্কণি উলাইতা জায় জায় মানে ব্রোকন কোঙ্কণি উলাইতা মানে তুই আমি ইংলিশ উলাইতা তুই ইংলিশ উলাইলার তুই মুজে মট্টা কেতাই তুই কোঙ্কণি তুমি কোঙ্কণীচ উলাই যে তুমি তেলস স্থিতির আসা যে তেল এম পুরা পলিটিক্স পুরা আসতানা কোঙ্কণি বিষয় লজ যেছে আমছান আসতানা আমাকে সকলং আসতা কোণা লজ কোঙ্কণি ইংলিশ উলাই যে পুরো কোঙ্কণি বিষয় লজ তে আমি শুনসুটি যে সালভিস কলেজ ইতলে শিক্ষাচে শিক্ষণাচে ইতলে ওড়পণ হ্যা কলেজিক আসা কীর্ত আসা এক ওডলে দেণিগে মেটা দেণিগে দিরবে তানি দিবে তো সমাজিক মেলার কোঙ্কণি বিষয়ান্ত আমি গৌরব আসাশে আমি তে কোঙ্কণি বিষয়ান্ত এক রিসপেক্ট এক মোগ আসাশে তানি কেলার তুমি কোঙ্কণি সংস্থ কোঙ্কণি এসোসিয়েশন আনি তুমি শিকাব কোঙ্কণি মস্তু এক বরে পণ করতালে মনোন পতিয়েতা আনি মাকা মিটিং পইলার মুজে চার উত্তর উলাইলাক আর উলাইলে আইকালাক দেব বরে করো
1: দেব বরে করুন ফাদার হা বিনতি করতা দোতর রোনাল্ড নাসরত তুমি আমার সর্ব মধ্যে তুমসো মোটো সন্দেশ মাটন গেমচাক
2: অভিনন্দন তুমকা ফাও দোন বিষয় খাতির পইলো তুমসে ছটি ওটিকে পড়ো না সুল্লাও এক বর্ষান্ত কেলে ছটি ওটিকে পড়ে তানা কিতলা সংস্থে আসাত সঙ্গ আসাত एकसगी 500 बगले तितले छाटू वाटे की अनेक बगले हांव रजिस्ट्रार ते तुम्ही क्लासीन केदळ असतात की म्हणून एकले बघा म्हाका तितलो छाटू वाटे की तुम्ही गेलात शाबासकी पावो आशिर्ला थोडस वडान दुसरे अभिनंदन तुमकां हर एकली तुम्ही हंगासर येऊन उलयल्यात अपुट्ट कोंकणी कितल्या सोबीत दिसता पदरापान कितल्या सोबीत रितीन सांगले आमची लस सुटा जायी आमकां गौरव असा जायी तुम्ही दाखयला कर्ण दाखयला आनी न्ही केवल आयचे कार्यक्रम तुमचे पळोवन आसा हांव दुसऱ्या दुसऱ्या गांवांक तुमी वतात सबार कॉम्पिटिशनान तुमी भाग घेतात आनी हर एक घडये ती कोंकणी कार्यक्रमां इतली प्रॅक्टीस करून तुमी वतात गी हांव चिंता आशिल्ल्या सर्व संघ संस्था पैकी सट्ट तयारय करून सट्ट तांकां एक्सपिरियन्स म्हणचे जावन आसा कोंकणी संघ त्या देखून तुमकां शाबासकी पावो फादराप आसतना इतले ताणें तुमकां कोंकणी विशयांत उत्तेजीत केलां गी म्हाका फादरापाची परिस्थिती जाली आयलो आयलो राय म्हूण तशी ती परिस्थिती म्हजी जाल्या नर्वस जाता आनी हांवें मुखार वचून हें म्हूण सुरू करचें पडटा पदरापान सांगलें आमी कोंकणी खातीर सबार सेवा दिवंक आसा कार्यक्रमां करूंक आसा कोंकणी ह्या संस्थेंत प्रारंभ केल्ली ताणी ताच्या वरणें पयलें हांव ह्या संस्थाक येताना कोंकणी संघ नातिल्लो पदरापान म्हाका अपॉयंट केल्लें हांगा पदर प्रशांत मारता जाल्यार प्रिंसिपल आनी थंयसर सी एल सी संघ आशिल्लो आमी केदाळे पदराप मिल्टन सांगचें आसा सी एल संघ आशिल्लो एक तोर्स जाल्लें म्हजे हांगासर येवन आनी सी एल सी आशिल्लो आनी एक संघ आशिल्लो सी एल सी म्हळ्यार पाप भुरग्यां खातीर कोंकणी उलोवच्या पाप भुरग्यां खातीर आतां हीं कोंकणी उलोवची पाप भुरगीं म्हूण चिंता हांव हांव इल्लो मस्त पाप आशिल्लो आनी त्या दाळा म्हाका आनीक उडास आसा सकड कॉलेजीच्या भुरग्यांक सांगाता हाडून कोंकणींत कार्यक्रम करचे आसले सी एल सीन आनी ते पदरापाच्या उत्तेजना वरवीं आनी हांवें सांगलें हांव एक वर्स जाल्लें मात्र 21 जून सकाळीं फुडें हांव कॉलेजीक आयलें त्या दिसा आमचो फावंडेशन फावंडेशन एलोशियस करून जागा तसो दिवस त्या दीस मीस आशिल्लें मागीर पदराप मेळ्ळो तूं सी एल सी काण घे म्हणालो आनी सीदा ही गरजेंत असो न्हू हें हांव सुद्दां केलें रोनाल्ड नजरेत आज सी एल सी आनी सगळ्यांनी त्या संस्थाक संघ संस्था त्या संस्थान आसा जी म्हूण आनी ताचे उपरांत कोंकणी खातीर ताणें दिल्लो पाठिंबो हांव रेल्ले बरें सांगून आशिल्लो आमी आमकां एक पुडचें पदरापान सकड ह्या कोंकणी उलोवच्या भुरग्यांक मुणगोड धाडलें 4,000 रुपया दिले आनी वसा तुमी सकड एक हप्तो वसोन तांच्या आतां तुमकां सहाय आसा रुरल एक्सपोजर आसा त्या टायमार आमच्या कोंकणीक ताणें दिल्लो पाठिंबो आजुनी ते मुखार सरन आसा त्या देखून हाची बुन्याद जावन आसा भोव बलिश्ट त्या टायमार पदरापान केल्ली आनी त्या देखून हो अवकास हांव घेता तांकां धन्यवाद पाठोवंक ह्या संस्थांत संस्थाक कोंकणी खातीर ताणें दिल्ल्या मार्गदर्शना खातीर देखून पदरापान सांगिल्ले संदेश तुमकां स्पश्ट आसा आमी कोंकणी उलोवंक लज येवचे नाका जर तर आमी भायल्या गांवांक वयता स्पेनाक तुमी वसा एकस एकलो थंयसर इंग्लीश उलयना आज आमी चिंता हांगासर इंग्लीश उलोवचें म्हळ्यार एक मुस्लेम म्हणट कोंकणी इल्ली खावचें न्ही तुमी स्पेनाक वसा तांकां ती बर्मान सांगतात इंग्लीश म्हाका येना म्हणजे स्पॅनिश हांव स्पेनिश उलयतां फ्रांसाक वसा थंयसर इंग्लीश उलयना आमी चिंचे भायल्या गांवांत सकाळी इंग्लीश उलयता म्हणटा तांकां इंग्लिशूच गुस्तना गुस्त आसतरी ती सांगनात तांकां थंयसर इतलो अभिमान सांगता त्या तांच्या भाशेचेर गी असलो अभिमान आमकां येवंक जाय आनी आमी मात्र न्ही ह्या संघाचे संस्थाचे सादे मात्र न्ही आमी दुसऱ्यांक आमचे कुशीन वचचें प्रयत्न करूंक जाय आनी जर तर तें केलें ह्या संस्थाचे आमच्या एसोसिएशनाचे उद्देश जारी जाता त्या देखून आमी केदाळे सांगता खंयचेय संघ संस्थे उद्घाटन करतना उद्घाटन आनी वॅलिडेक्टरी आसा पळय ते एका बर्गरा बरें मागीर बर्गर आसा पळय बर्गर कोंकणी वर्ड आसा की बर्गराक बर्गर सोदतना म्हाका म्हणून हांवें लागल्या म्हणजे पळय बर्गराचे 2 ब्रेड आसात वयर आनी सकल सो एक इनॉग्रेशन एक वॅलिडेशन गरजेचे कित्याक बर्गर संगत अदरज जाल्यार ते गरजेचे बट ते दोन ब्रेड मात्र बर्गर न्ही बर्गर टेस्ट जावचे कितें धाडा ताच्या मोदें कितें आसा की म्हणले पूण हो संघ संस्थो बर्गराच्या भितर तुमी काले स्टफ घाला तांतू उंच क्लेपण दाखयला त्या देखून असंत कार्यक्रमां सगळ्या वर्सा आसूं दीत हर एकी विद्यार्थी हर एकी साध्यांतू भरपूर पात्र घेवन दी म्हूण सांगून परत तुमकां शाबासकी पाठयता तुमचे मुखार पळोवन घेतिल्ल्या फ्लोरा मॅडम आनी सर्व अध्यक्षिणीक आनी हुद्देदारांक म्हजें अभिनंदन देव बरें करूं
1: देव बरें करूं सर
3: ನಮಸ್ಕಾರ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಅಬ್ದುಲ್ ರೆಹಮಾನ್ ಡಿಬಿ ಇವರ ಮಾತುಗಳನ್ನು ಕೇಳೋಣ.
4: ಇವತ್ತಿನ ಶೀರ್ಷಿಕೆ ಇರುವಂಥದ್ದು ವರ್ತಮಾನದಲ್ಲಿ ಕನ್ನಡ ಸಾಹಿತ್ಯದ ನೆಲೆ ಮತ್ತು ಬೆಲೆ ಅನ್ನುವಂಥದ್ದು. ಬಹುಶಃ ನಾನು ನನ್ನ ವಿಚಾರಗೋಷ್ಠಿ ಕಡೆಗೆ ನೇರವಾಗಿ ಹೋಗ್ತಾ ಇದ್ದೇನೆ. ವರ್ತಮಾನದಲ್ಲಿ ಕನ್ನಡ ಸಾಹಿತ್ಯ ನೆಲೆ ಬೆಲೆ ಎನ್ನುವಾಗ ನಾವು ಕನ್ನಡ ಸಾಹಿತ್ಯದ ಸ್ಥಿತಿಗತಿಯನ್ನು ಕುರಿತ ಹಾಗೆ ಬಹುಶಃ ಇಲ್ಲಿ ನೋಡಬೇಕಾಗ್ತದೆ ಕಾಣ್ತದೆ. ಅಂದು ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಎರಡು ನೆಲೆಯಲ್ಲಿ ನಾವು ಇವತ್ತು ಈ ಸಂದರ್ಭದಲ್ಲಿ ನೋಡಬಹುದು ಅಂತ. ಒಂದು ನೆಲೆ, ಇನ್ನೊಂದು ಬೆಲೆ, ಅದರ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ದು. ವರ್ತಮಾನದ ದಿನಗಳಲ್ಲಿ ಸಾಹಿತ್ಯದ ಸವಾಲು ಅನ್ನುವಂಥದ್ದು ಏನಿದೆ ಅಂದರೆ ಸವಾಲು ಅಂತೇಳಿ ನಾವು ಯಾವುದನ್ನು ಹೇಳ್ತೇವೆ ಅದು ಸವಾಲು ಅಂತ ಹೇಳಿಲ್ಲ. ಸಾಹಿತ್ಯಕ್ಕೆ ಸವಾಲು ಅಂತ ಹೇಳಿರೋದಿಲ್ಲ. ಯಾವುದು ಸವಾಲು ಇರ್ತವೆ ಅದು ಸಾಹಿತ್ಯದ ವಸ್ತುಗಳಾಗ್ತವೆ. ಮನುಷ್ಯನ ಬದುಕನ್ನೇ ಸಾಹಿತ್ಯ ವ್ಯಾಖ್ಯಾನಿಸಿದೆ ಅಂತ ಹೇಳುವಾಗ ಬದುಕಿನ ಎಲ್ಲ ಮಜಲುಗಳನ್ನು ಸಾಹಿತ್ಯ ರಂಗದಲ್ಲಿ ತರಲಿಕ್ಕೆ ಆಗ್ತದೆ. ಆದ್ದರಿಂದ ಸಾಹಿತ್ಯಕ್ಕೆ ವಸ್ತುಗಳ ಆಯ್ಕೆಯಲ್ಲಿ ಮಡಿವಂತಿಕೆ ಇಲ್ಲ. ಎಲ್ಲವನ್ನೂ ಸಾಹಿತ್ಯ ಅನ್ನುವ ವೇದಿಕೆಯಲ್ಲಿ ನಾವು ಸ್ವೀಕರಿಸಬೇಕಾಗ್ತದೆ. ಮನುಷ್ಯನ ಬದುಕಿನ ಎಲ್ಲ ಆಯಾಮಗಳನ್ನು, ಅದು ಬೇಕಾದಿರಲಿ ಬೇಡದಿರಲಿ ಏನೇ ಇರಲಿ, ಮನುಷ್ಯನ ಬದುಕಲ್ಲಿ ಬರುವಂಥ ಎಲ್ಲ ಆಗುಹೋಗುಗಳು ಕೂಡ ಸಾಹಿತ್ಯದ ವಸ್ತುವಾಗಬಲ್ಲದು. ಆದ್ದರಿಂದ ಯಾವುದನ್ನು ನಾವು ಬಿಡುವ ಹಾಗಿಲ್ಲ. ಯಾವುದನ್ನು ಯಾರು ಬರೆದರೂ ಕೂಡ ಅವರು ಹೇಗೆ ಬರೆದರು ಅನ್ನೋದು ಮುಖ್ಯ ಆಗ್ತದೆ ಹೊರತು ಈ ಥರ ಬರೆದದ್ದು ಸರಿಯಲ್ಲ ಅಥವಾ ಸರಿ ಈ ಥರದ ವ್ಯಾಖ್ಯಾನಗಳನ್ನೆಲ್ಲ ಕೊಡಬಹುದು ಹೊರತು ಇಂಥದನ್ನು ಬರೀಬಾರದು, ಅವು ಬರೆಯುವುದು ತಪ್ಪು ಅಂತ ಹೇಳುವ ಹಾಗಿಲ್ಲ. ಯಾಕೆಂತಂದರೆ ಬರೆಯೋದು ಅವನ ಸ್ವಾತಂತ್ರ್ಯ ಆಗಿರ್ತದೆ. ಬಹುಶಃ ಯಾವುದೇ ಒಂದು ಘಟನೆ ಬದುಕಿನ, ಮನುಷ್ಯನ ಬದುಕಿನ ಯಾವುದಾದ್ರೂ ಒಂದು ಘಟನೆ ಸಿಕ್ಕಿದ ತಕ್ಷಣಕ್ಕೆ ನಾವು ಮಾಧ್ಯಮಗಳನ್ನು ನೋಡಿದರೆ, ಸಾಮಾನ್ಯವಾಗಿ ಟಿ ವಿ ಮಾಧ್ಯಮಗಳು, ಯಾವುದಾದ್ರೂ ಏನೋ ಒಬ್ಬರು ಮಂತ್ರಿಗಳು ಏನೋ ಯಾರಾದರೂ ಒಂದು ಎಡವಟ್ಟು ಮಾಡಿಕೊಂಡ ತಕ್ಷಣಕ್ಕೆ ಅದಕ್ಕೆ ಟಿ ವಿ ಮಾಧ್ಯಮದವರು ಅದಕ್ಕೆ ಉಪ್ಪು ಹಚ್ಚಿ ಮತ್ತು ಖಾರ ಹಚ್ಚಿ ಸಿಹಿ ಹಚ್ಚಿ ಬೇರೆ ಬೇರೆ ಸ್ವರೂಪದಲ್ಲಿ ಯಾವ ಥರದ ಟೇಸ್ಟುಗಳಲ್ಲಿ ವ್ಯಕ್ತ ಆಗ್ತದೋ ಅದೇ ಥರದಲ್ಲಿ ಅದಕ್ಕೆ ಮತ್ತೆ ಬಣ್ಣ ಹಚ್ಚಿ ಅದನ್ನು ಬೇರೆ ಬೇರೆ ಸ್ವರೂಪದಲ್ಲಿ ವ್ಯಕ್ತಪಡಿಸುವ ಹಾಗೆ ಸಾಹಿತ್ಯ ರಂಗದಲ್ಲೂ ಕೂಡ ಒಂದು ವಸ್ತು ವಿಚಾರವನ್ನು ಬೇರೆ ಬೇರೆ ನಮೂನೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು. ಈ ದೃಷ್ಟಿಯಿಂದ ಸಾಹಿತ್ಯ ಅನ್ನುವಾಗ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಸಹಿತ. ಒಂದು ಸ್ವಹಿತ, ಸಹಹಿತ, ಪರಹಿತ ಎಲ್ಲವೂ ಸಹಿತವಾಗಿ ಸಾಹಿತ್ಯ ಅಂತ. ಸ್ವಂತವಾಗಿ ತಾನು ನೋಡುವಂಥದ್ದು ಅನ್ನುವಾಗ, ತಾನು ನೋಡುವಾಗ ಉಳಿದವರ ದೃಷ್ಟಿಧೋರಣೆಗೆ ಅದು ಯಾವ ಥರದಲ್ಲಿ ತಟ್ತದೆ, ಹೇಗೆ ಮುಡ್ತದೆ, ಅವ ಯಾರನ್ನು ಯಾವುದನ್ನು ತಟ್ಟಿದ, ಯಾವುದನ್ನು ಮೆಟ್ಟಿದ, ಯಾವುದನ್ನು ಕುಟ್ಟಿದ ಎಲ್ಲವೂ ಬರ್ತದೆ. ಈ ವಿಚಾರವನ್ನು ಗಮನಿಸುವಾಗ ನಮ್ಮ ಮುಖ್ಯ ಗುರಿ ಏನು ಅಂತ ಹೇಳಿದರೆ ಸಾಹಿತ್ಯದಿಂದ ಸಮಾಜಕ್ಕೆ ಏನು ಹಿತ ಆಗ್ತದೆ, ಅಂತೂ ಸ್ವಸ್ಥ ಸಮಾಜವೊಂದನ್ನು ಸ್ಥಾಪಿಸುವಲ್ಲಿ ಸಾಹಿತ್ಯದ ಕೆಲಸ ಏನು ಅನ್ನೋದನ್ನು ಬಹಳ ಮಟ್ಟಿಗೆ ಯೋಚನೆ ಮಾಡಬೇಕಾಗ್ತದೆ. ಸಾಹಿತ್ಯ ಅನ್ನುವಂಥ ಇವತ್ತು ನಿನ್ನೆಯ ವಿಚಾರ ಅಂತೇಳಿ ಅಲ್ಲ, ಬಹುಶಃ ಮನುಷ್ಯನಲ್ಲಿ ಭಾಷೆ ಹುಟ್ಟುವುದಕ್ಕಿಂತಲೂ ಮೊದಲು ಮನುಷ್ಯರ ಸಾಹಿತ್ಯ ಇತ್ತು ಅಂತ. ಸಾಹಿತ್ಯ ಅನ್ನುವಂಥದ್ದು ಅದು ರಾಗ, ಅಲ್ಲಿಂದ ಆರಂಭ ಆಗೋದು. ಯಾಕೆಂದ್ರೆ ಈಗ ಚಿಕ್ಕ ಮಕ್ಕಳನ್ನು ಒಂದು ತೊಟ್ಟಿಲೆಲ್ಲ ಹಾಕಿ ತೂಗುವಾಗ ಆ ಮಕ್ಕಳಿಗೆ ಭಾಷೆ ಬರುವುದಿಲ್ಲ. ಆದರೆ ಒಂದು ತಾಯಿ ಹಾಡ್ತಾಳೆ ಅಂತ ಹೇಳುವಾಗ ಹಾಡಿಗೆ ಮನಸ್ಸು ಹೊತ್ತು ಮಗು ನಿದ್ದೆ ಮಾಡುತ್ತೆ ಅಂತ ಹೇಳಿದರೆ ಅದು ಭಾಷೆಯನ್ನು, ಭಾಷೆಯಲ್ಲಿರುವಂಥ ವಿಚಾರವನ್ನು ತಿಳ್ಕೊಂಡಲ್ಲ. ಆಗಿರುವಾಗ ಸಾಹಿತ್ಯಕ್ಕಿಂತಲೂ ಮೊದಲು, ಭಾಷೆ ಹುಟ್ಟುವುದಕ್ಕಿಂತಲೂ ಮೊದಲು ಮನುಷ್ಯನಲ್ಲಿ ಸಾಹಿತ್ಯ ಇತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಆಗಿರುವಾಗ ಯಾವಾಗ ಭಾಷೆಯ ಸ್ವರೂಪ ಬಂತ ಆಗ ಸಾಹಿತ್ಯವನ್ನು ಮೌಲ್ಯಧಾರಿತವಾದ ಚಿಂತನೆಯಾಗಿ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ಈ ದೃಷ್ಟಿಯಿಂದ ನಾವು ಏನು ಮಾಡ್ತೀವಿ ಅಂದರೆ ವರ್ತಮಾನದ ಸಂದರ್ಭದಲ್ಲಿ ಯೋಚನೆ ಮಾಡುವಾಗ, ಈಗ ಇದೇ ಸಾಹಿತ್ಯ ಸಮ್ಮೇಳನ, ಇಷ್ಟೆಲ್ಲ ಜನರು ನಾವು ಸೇರಿಕೊಂಡು ಈ ಥರದ್ದು ಮಾಡುವಾಗ ಇದರ ಬಗ್ಗೆಯೂ ಕೊಂಕುರುಡಿಯುವಂಥ ಜನಗಳು ಎಷ್ಟು ಮಂದಿಲ್ಲ. ಆಕಳಿಗೆ ದಾಳ ಬೇಲೆ ಎದ್ದಿ ಈಗ ದಾಳ ಬೇಲೆ ಎದ್ದಿ ನಮ್ಮಲ್ಲೇ ಕೇಳಿದವರಿದ್ದಾರೆ, ಏನು ಕೆಲಸ ಇಲ್ಲದವರು ಮಾಡುವಂಥ ಕಾರ್ಯಕ್ರಮ ಅಂತ. ಇದು ಇವತ್ತಿನ ಪ್ರಶ್ನೆ ಅಂತೇಳಿ ಅಲ್ಲ, ನೀವು ಚರಿತ್ರೆಯನ್ನು ನೋಡಿದರೆ ಸಾಹಿತ್ಯಕ್ಕೆ ಭಾಳ ಹಳೆಯ ಕಾಲದ ಚರಿತ್ರೆ ಇದೆ. ನಾನು ಹೇಳಿದೆ ಮನುಷ್ಯನ ಭಾಷೆ ಹುಟ್ಟೋದಕ್ಕಿಂತ ಮೊದಲು ಇತ್ತು ಅಂತ. ನಾವು ಗ್ರೀಕ್ನ ಸಾಹಿತ್ಯ ಚರಿತ್ರೆಯನ್ನೆಲ್ಲ ಗಮನಿಸಿದರೆ ಅಲ್ಲಿ ಅರಿಸ್ಟಾಟಲ್ ಅಂತಹ ಪ್ಲಾಟೋನ್ ಅಂತಹ ಚಿಂತನೆಗಳು ಸಿಗ್ತಾರೆ. ಅಲ್ಲಿ ಅನುಕರಣ ಸಿದ್ಧಾಂತ ಅನ್ನುವಂಥ ಒಂದು ಚಿಂತನೆಯಲ್ಲಿ ಬಂದಿತ್ತು. ಈಗ ನಾವು ರಾಜ್ಯಶಾಸ್ತ್ರದ ಹಿನ್ನೆಲೆಯಲ್ಲೆಲ್ಲ ನೋಡುವಾಗ ಆದರ್ಶ ರಾಜ್ಯದ ಪರಿಕಲ್ಪನೆ ಅನ್ನೋದೊಂದಿತ್ತು. ಪ್ಲಾಟೋನ್ ಅಂತವನು ಒಂದು ಆದರ್ಶ ರಾಜ್ಯದ ಕಲ್ಪನೆಯನ್ನು ಮುಂದಿಡ್ತಾನೆ. ಒಂದು ದೇಶ ಅನ್ನೋದು ಹೀಗಿರಬೇಕು, ಒಂದು ರಾಜ್ಯ ಅನ್ನೋದು ಹೀಗಿರಬೇಕು, ಅಲ್ಲಿಯ ರಾಜ ಹೀಗಿರಬೇಕು, ಅಲ್ಲಿ ಅಧಿಕಾರ ಹೀಗಿರಬೇಕು, ಎಲ್ಲ ಚಿತ್ರವನ್ನು ಕೊಟ್ಟು ಇಷ್ಟು ಮಂದಿ ಜನಸಂಖ್ಯೆ ಇರಬೇಕು ಅನ್ನೋ ಚಿತ್ರಣವನ್ನು ಕೂಡ ಕೊಡ್ತಾನೆ. ಅವ ಹೇಳ್ತಾನೆ ತನ್ನ ರಾಜ್ಯದಲ್ಲಿ ಎಲ್ಲವೂ ಇರಬೇಕು. ಯಾವುದೆಲ್ಲ ಒಂದು ರಾಜ್ಯ ಅನಿಸಿಕೊಂಡಾಗ ಅಲ್ಲಿ ಒಬ್ಬ ಇಂಜಿನಿಯರ್ ಇರಬೇಕು, ಡಾಕ್ಟರ್ ಇರಬೇಕು, ಶಿಕ್ಷಣ ಇರಬೇಕು, ಎಲ್ಲವೂ ಇರಬೇಕು ಅಂತ ಹೇಳಿದೆ. ಆದರೆ ನನ್ನ ಆದರ್ಶ ರಾಜ್ಯದಲ್ಲಿ ಸಾಹಿತಿಗಳು ಬೇಡ. ಪ್ಲಾಟೋ ಈ ಚಿಂತನೆಯನ್ನು ಮುಂದಿಟ್ಟ. ಯಾಕೆಂದರೆ ಸಾಹಿತಿಗಳಿಂದ ಸಮಾಜಕ್ಕೆ ಏನೂ ಸಿಗುವಂಥದ್ದಿಲ್ಲ. ಅವರು ಪ್ರಕೃತಿಯನ್ನು ಅನುಕರಣೆ ಮಾಡ್ತಾರೆ, ಪ್ರಕೃತಿಯನ್ನು ಅನುಕರಣೆ ಮಾಡ್ತಾರೆ, ಹೊರತಾಗಿ ಅವರು ಅನುತ್ಪಾದಕರು ಅಂತ ಅವರಿಂದ ಸಮಾಜಕ್ಕೆ ಸಿಗುವಂಥದ್ದು ಏನೂ ಇಲ್ಲ. ಆದ್ದರಿಂದ ನನ್ನ ಆದರ್ಶ ರಾಜ್ಯದಲ್ಲಿ ಕವಿ ಸಾಹಿತಿಗಳು ಇರುವುದು ಬೇಡ, ಇದ್ದವರಿಗೆ ಸನ್ಮಾನ ಮಾಡಿ ಕಳಿಸಿಕೊಡಿ. ಆ ಥರದ ಚಿಂತನೆ ಮುಂದಿಟ್ಟ. ಅದೇ ಅವನ ಶಿಷ್ಯ ಇದೇ ಅನುಕರಣ ಸಿದ್ಧಾಂತವನ್ನು ಎತ್ತಿಕೊಂಡ ಅರಿಸ್ಟಾಟಲ್. ಅವನು ಕೂಡ ತನ್ನ ಆದರ್ಶ ರಾಜ್ಯದ ಕಲ್ಪನೆಯನ್ನು ಮುಂದಿಟ್ಟ. ಪ್ಲಾಟೋ ಹೇಗಿಟ್ಟನು ಅದೇ ಥರ. ಅವನು ಹೇಳಿದ ತನ್ನ ಆದರ್ಶ ರಾಜ್ಯದಲ್ಲಿ ಎಲ್ಲವೂ ಬೇಕು, ಎಲ್ಲರೂ ಇರಬೇಕು, ಕವಿಗಳು ಸಾಹಿತಿಗಳು ಕೂಡ ಇರಬೇಕು. ಅವರು ಪ್ರಕೃತಿಯನ್ನು ಅನುಕರಣೆ ಮಾಡ್ತಾರೆ. ಪ್ಲಾಟೋ ಹೇಳ್ತಾ ಅದೇ ಮಾತು. ಅವರು ಪ್ರಕೃತಿಯನ್ನು ಅನುಕರಣೆ ಮಾಡ್ತಾರೆ, ಆದರೆ ಅನುಕರಣೆ ಮಾಡುವುದರ ಮೂಲಕ ತಪ್ಪುವ ಸಮಾಜವನ್ನು, ಅಡ್ಡದಾರಿ ಹಿಡಿಯುವ ಸಮಾಜವನ್ನು ಅವರು ಗುರುತಿಸಿ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಆದ್ದರಿಂದ ನನ್ನ ಆದರ್ಶ ರಾಜ್ಯದಲ್ಲಿ ಕವಿಗಳು ಸಾಹಿತಿಗಳು ಇರಬೇಕು ಅನ್ನುವ ಚಿಂತನೆ ಅವ ಮುಂದಿಟ್ಟ. ಆಗಿರುವಾಗ ಎಲ್ಲ ಕಾಲಕ್ಕೂ ಸಾಹಿತ್ಯದ ಬಗ್ಗೆ ಅದು ಬೇಡ ಅಂತ ಹೇಳುವವರು, ಬೇಕು ಅಂತ ಹೇಳುವವರು, ಅದರ ಬಗ್ಗೆ ವ್ಯಂಗ್ಯ ಆಡುವವರು ಎಲ್ಲರೂ ಇದ್ದೇ ಇರ್ತಾರೆ. ಇದೆಲ್ಲವೂ ಸಾಹಿತ್ಯದ ವಸ್ತುಗಳೇ ಆಗ್ತವೆ. ಹಾಗಿರುವಾಗ ನಮ್ಮ ಮುಂದೆಯೂ ಕೂಡ ಈ ಕಾಲಕ್ಕೂ ಕೂಡ ಕೆಲವು ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹುಂಕು ನುಡಿಯೋರಿರ್ಬೋದು ಅಥವಾ ಸಾಹಿತ್ಯದ ಚಟುವಟಿಕೆಗಳ ಬಗ್ಗೆ ಮಾತಾಡುವಂಥವ್ರು ಇರ್ಬೋದು. ಆದರೆ ಭಾವಜೀವಿ ಅನಿಸಿಕೊಂಡಂತಹ ಮನುಷ್ಯನಿಗೆ, ಭಾವಜೀವಿ ಅನಿಸಿಕೊಂಡಂತಹ ಮನುಷ್ಯನಿಗೆ ಒಂದು ವಸ್ತುವನ್ನು ವಿಚಾರವನ್ನು ಕಂಡು ಸಂತೋಷ ಪಡುವಂತಹ ಮನೋಧರ್ಮ ಇರುವಂತಹ ಮನುಷ್ಯನಿಗೆ ತನ್ನ ಹಾವಭಾವಗಳನ್ನು ಅಭಿವ್ಯಕ್ತಿಸಲಿಕ್ಕೆ ಈಗ ನಾವೇ ಕಾಣ್ತೇವೆ. ಒಬ್ಬ ಮನುಷ್ಯನಿಗೆ ಅತಿ ಹೆಚ್ಚು ದುಃಖ ಆದಾಗ ಆ ದುಃಖವನ್ನು ಶಮನ ಮಾಡಿಕೊಳ್ಳಿಕ್ಕೆ ಅವ ಏನು ಮಾಡ್ತಾನೆ, ಆ ದುಃಖವನ್ನು ನಾಲ್ಕು ಮಂದಿ ಜೊತೆಗೆ ಹಂಚಿಕೊಳ್ತಾನೆ. ಇದು ಮನುಷ್ಯ ಸಹಜ. ಅದೇ ಥರ ಅತಿಯಾದ ಸಂತೋಷ ಆದಾಗಲೂ ಕೂಡ ಆ ಸಂತೋಷವನ್ನು ನಾಲ್ಕು ಮಂದಿ ಜೊತೆಗೆ ಹಂಚಿಕೊಂಡು ನಾವು ಗರಿಷ್ಠ ಪ್ರಮಾಣದಲ್ಲಿ ಸಂತೋಷ ಪಡ್ತೇವೆ. ನಮಗೆ ದುಃಖ ಆದ ಸಂದರ್ಭದಲ್ಲಿ ಪ್ರಕೃತಿ ನಮ್ಮ ಜೊತೆಗೆ ದುಃಖಿಸ್ತಾ ಉಂಟು ಅನಿಸಿದ್ರೆ, ನಮಗೆ ಸಂತೋಷ ಆದರೆ ಪ್ರಕೃತಿ ನಮ್ಮ ಜೊತೆಗೆ ಸಂತೋಷದ ಕುಣಿತಾ ಇದ್ದಾನೆ ಅಂತ ಭಾವನೆ ಬರ್ತದೆ. ಆಗಿರುವಾಗ ಮನುಷ್ಯನ ನೋವಾಗಲಿ ನರಿವಾಗಲಿ ಹತ್ತು ಮಂದಿಯ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಮನುಷ್ಯನಿಗೆ ಅವನ ಏನು ಮಾನಸಿಕ ನೆಮ್ಮದಿಯನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ಅನಿಸಿಕೊಳ್ತದೆ. ಸಾಹಿತ್ಯ ಅನ್ನುವಂಥ ಈ ಕೆಲಸವನ್ನು ಮಾಡ್ತದೆ. ಈಗ ಒಂದು ಸಂಕೀರ್ಣವಾದ ಅನುಭವವನ್ನು ಈಗ ಇಲ್ಲಿ ನಾನು ಬಹಳಷ್ಟು ಮಟ್ಟಿಗೆ ಈಗಿನ ಈ ಕಳೆದಂತಹ ಒಂದು ಕವಿಗೋಷ್ಠಿ ಬಹಳ ಅದ್ಭುತವಾಗಿ ಮೂಡಿ ಬಂತು. ಚಿತ್ರಗಳನ್ನು ನೋಡಿರ್ಬೋದು, ಶರೀರ ಮತ್ತು ಶಾರೀರ ಸ್ವರೂಪ, ಅಲ್ಲೆಲ್ಲ ಅವರ ಪದ್ಯಕ್ಕೊಂದು ಶಾರೀರ ರೂಪದ ಚಿತ್ರಣವನ್ನು ಕೊಟ್ಟರು. ಅವರ ಶಾರೀರವನ್ನು ಇಲ್ಲಿ ಹಾಡಿ ತೋರಿಸಿದರು. ಎಷ್ಟು ಚಂದಕ್ಕೆ ಹಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಭಾವ ತುಂಬಿ ಹಾಡಿರುವಂಥ ಸಂದರ್ಭ ನಾವು ಈಗಾಗಲೇ ನೋಡಿದ್ದೇವೆ. ಅಂತೂ ಮನುಷ್ಯನ ಬದುಕಿನ ಹಾವಭಾವಗಳು, ತನಗಾದಂತಹ ಎಲ್ಲ ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕೆ ಮನುಷ್ಯ ಬಹಳಷ್ಟು ಒದ್ದಾಡ್ತಾನೆ. ಈ ಸಾಹಿತ್ಯ ಅಥವಾ ಸಾಹಿತ್ಯಕ್ಕೆ ಚಿಂತನೆ ಇವತ್ತು ನೋಬೆಲ್ ಪ್ರೈಸನ್ನು ಪಡೆಯುವಂತಹ ಸಬ್ಜೆಕ್ಟ್ಗಳಲ್ಲಿ ಸಾಹಿತ್ಯ ಕೂಡ ಒಂದು. ಆಗಿರುವಾಗ ಸಾಹಿತಿಗಳು ಕವಿಗಳು ಅಷ್ಟು ಮಹತ್ವದ ವ್ಯಕ್ತಿಗಳು ಯಾಕಾಗ್ತಾರೆ ಅಂತ ಹೇಳಿದರೆ, ಒಂದು ಸಂಕೀರ್ಣವಾದಂಥ ಅನುಭವವನ್ನು, ನನಗಾದಂಥ ಒಬ್ಬ ಒಂದು ದೃಶ್ಯವನ್ನು ಕಣ್ಣಾರೆ ಕಂಡು, ಒಂದು ಆಕ್ಸಿಡೆಂಟ್ ಇಟ್ಕೊಳ್ಳಿ, ಒಬ್ಬ ಕಣ್ಣಾರೆ ಕಂಡಿದ್ದಾನೆ ಅದನ್ನು, ಅವನಿಗಾದಂಥ ಅನುಭವ ಮತ್ತು ಅದನ್ನು ನೋಡದಿರುವಂಥ ವ್ಯಕ್ತಿಗಳಿಗಾಗುವಂಥ ಅನುಭವ ಒಂದೇ ಅಲ್ಲ. ತನಗಾದ ಅನುಭವವನ್ನು ಅವನಿಗೆ ದಾಟಿಸಲಿಕ್ಕೆ ಅವ ಒದ್ದಾಡ್ತಾನೆ. ಅದಕ್ಕೆ ರೂಪಕ ಇನ್ನು ಏನು ಎಂಬ ನಾನಾ ಥರದ ಉಪಮೆಗಳನ್ನೆಲ್ಲ ಕೊಟ್ಟು ವಿವರಿಸ್ತಾನೆ. ಕೇವಲ ನಾವು ಕಂಡಂಥ ವಸ್ತುವನ್ನು ಇನ್ನೊಬ್ಬನಿಗೆ ಮುಟ್ಟಿಸಲಿಕ್ಕಾಗಿ, ನನಗಾದ ಅನುಭವವನ್ನು ಮತ್ತೊಬ್ಬನಿಗೆ ಮುಟ್ಟಿಸಲಿಕ್ಕಾಗಿ ಅವನೇನು ಮಾಡ್ತಾನೆ, ಈ ಥರದ ಪ್ರಯತ್ನಗಳು ಒದ್ದಾಟವನ್ನು ಮಾಡ್ತಾನೆ. ಎಷ್ಟೇ ನಾವು ವಿವರಿಸಿದರೂ ಸ್ವತಃ ಕಣ್ಣಲ್ಲಿ ಕಂಡವನಿಗಾದಂಥ ಅನುಭವ ಅದನ್ನು ನೋಡದವನಿಗಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಸಂದರ್ಭದಲ್ಲಿ ಇದನ್ನು ಹೇಗೆ ಮುಟ್ಟಿಸಬಹುದು, ಈ ಪ್ರಯತ್ನವೇ ಸಾಹಿತ್ಯದ ರಚನೆಯಾಗುವುದು. ನನಗಿರುವಂಥ ಗೊಂದಲಗಳುಂಟಲ್ವಾ, ನನಗಾದ ಅನುಭವವನ್ನು ಇನ್ನೊಬ್ಬನಿಗೆ ದಾಟಿಸಲಿಕ್ಕಿರುವಂಥ ಗೊಂದಲಗಳನ್ನು ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಆ ಅನುಭವವನ್ನೇ ಒಂದು ಮುದ್ದೆ ಮಾಡಿ ಅವನ ಕೈ ಕೊಟ್ಟು ಬಿಡೋದು. ನನ್ನಲ್ಲಿರುವಂಥ ಅನುಭವ ನಿಮಗೆ ದಾಟಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು, ಆ ಗೊಂದಲ ಸ್ಥಿತಿಯನ್ನು ಓದುವುದನ್ನು ಮುಂದಿಡುವುದು. ಒಬ್ಬ ಶ್ರೇಷ್ಠ ಕವಿ ಅನಿಸಿಕೊಂಡವ ಈ ಅನುಭವಗಳನ್ನು ಅಚ್ಚುಕಟ್ಟಾಗಿ ಕಟ್ಟಿಕೊಡಬಲ್ಲ ಅಂತ ನಾವು ಇದನ್ನು ಗಮನಿಸಬೇಕು. ಈ ಸಾಹಿತ್ಯದ ಈ ಪ್ರಶ್ನೆ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದರೆ, ವಿಜ್ಞಾನಕ್ಕೆ ವೈಜ್ಞಾನಿಕ ಚಿಂತನೆಗೆ ಪ್ರತಿಸ್ಪರ್ಧಿಯಾಗಿ ಇವತ್ತು ಸಾಹಿತ್ಯ ಇರುವಂಥದ್ದು. ಯಾಕೆ ಅಂತಂದರೆ ಮನುಷ್ಯ ಸಂಬಂಧಗಳು ಈಗ ಪಾಶ್ಚಾತ್ಯ ಚಿಂತನೆಯನ್ನೇ ಗಮನಿಸಿದರೆ, ಎರಡು ಮಹಾಯುದ್ಧವನ್ನು ಕಂಡಂತಹ ಜಗತ್ತು, ಅಲ್ಲಿಯ ಜನರ ಚಿಂತನೆಯನ್ನು, ಅವರಲ್ಲಿರುವಂಥ ಆದರ್ಶದ ಕಲ್ಪನೆಯನ್ನು, ದೇವರ ಧರ್ಮ ಇತ್ಯಾದಿ ಚಿಂತನೆಯನ್ನು ಅದು ದೂರ ಮಾಡಿಬಿಟ್ಟಿತು. ಪಾಪ ಪುಣ್ಯದ ಪ್ರಜ್ಞೆ ಮನುಷ್ಯದ ಹೊರಟೋಗಿದ್ದು ನಾವು ಕಾಣ್ತಾ ಇದ್ದೇವೆ. ಇಸ್ರೇಲಲ್ಲಾಗುವಂಥ ಘಟನೆಯನ್ನು ಗಮನಿಸಿ, ಇಸ್ರೇಲ್ ಮತ್ತು ಪ್ಯಾಲಿಸ್ತೈನ ಹೋರಾಟ, ರಷ್ಯಾ ಮತ್ತು ಉಕ್ರೇನ್ನ ಹೋರಾಟ, ಅಲ್ಲಿ ಆಗುವಂಥ ದಿನನಿತ್ಯ ಆಗುವಂಥ ಹಿಂಸೆ, ಎಳೆಯ ಮಕ್ಕಳ ಸಾವು ನೋವು, ಈ ಸಂದರ್ಭದಲ್ಲಿ ಮುಂದಿಟ್ಟು ಯೋಚನೆ ಮಾಡುವಾಗ ದೇವರ ವಿಚಾರ ಅನ್ನುವಂಥದ್ದು, ದೇವರ ಧರ್ಮ ಅನ್ನುವಂಥ ವಿಚಾರಗಳು ಮನುಷ್ಯನಿಗೆ ಯಾವ ಥರದ ಭಾವನೆಯನ್ನು ತಂದುಕೊಡ್ತದೆ. ಬಹುಶಃ ಈ ಕಾರಣಕ್ಕಾಗಿ ಇಡೀ ಜಗತ್ತೇ ಒಂದು ರೀತಿಯಲ್ಲಿ ತಾನು ನಂಬಿಕೊಂಡಂಥ ಆದರ್ಶದಿಂದ ನಮಗೆ ಶಾಂತಿ ಇಲ್ಲ ಅಂತ ಹೇಳುವಾಗ ಅವರೇನು ಮಾಡಿದ್ರಿ, ಪಾಪ ಪುಣ್ಯದ ಪ್ರಜ್ಞೆ ಹೊರಟೋಯ್ತು. ತಂದೆ ತಾಯಿಗಳನ್ನು, ವೃದ್ಧರಾದಂಥ ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು, ಅವರ ವೃದ್ಧಾಪ್ಯದಲ್ಲಿ ಅವರ ಸೇವೆ ಮಾಡಬೇಕು, ಅದು ಪುಣ್ಯ ಕಾರ್ಯ ಅನ್ನುವಂಥ ಚಿಂತನೆ ಹೊರಟೋಯ್ತು. ಆಗೇನು ಮಾಡಿ ನೋಡಿ, ಅಲ್ಲಿ ವೃದ್ಧಾಶ್ರಮಗಳು ಆರಂಭವಾಗಿದೆ. ಇವತ್ತು ಉದ್ಯಮ ಆಗಿದೆ ಅದು. ವೃದ್ಧಾಶ್ರಮಗಳು ಕೇವಲ ವೃದ್ಧಾಶ್ರಮಗಳಾಗಿಲ್ಲ, ಒಂದು ಉದ್ಯಮ ಆಗಿದೆ. ಕೆಲವರು ಅದನ್ನೇ ಹೊಟ್ಟೆಪಾಡಿನ ದಾರಿಯಾಗಿ ಮಾಡ್ಕೊಂಡಿದ್ದಾರೆ. ಅಂಥ ಸ್ಥಿತಿ ನಮ್ಮಲ್ಲಿಗೆ ಬರ್ತಾ ಉಂಟು. ಹಾಗಿರುವಾಗ ಮಾನವೀಯತೆ ಸತ್ತು ಹೋಗಿದೆ. ಧರ್ಮದಿಂದ, ಮನುಷ್ಯನ ಆದರ್ಶ ಚಿಂತನೆಗಳಿಂದ ಅದನ್ನು ಮತ್ತೆ ಮನುಷ್ಯರಲ್ಲಿ ಜೀವಂತಗೊಳಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಾಗ ಅದಕ್ಕಿರುವ ದಾರಿ ಯಾವುದು ಅನ್ನುವಂಥ ಚಿಂತನೆ ಪಾಶ್ಚಾತ್ಯರಲ್ಲಿ ಆರಂಭ ಆಯಿತು. ಆಗ ಅವರು ಕಂಡುಕೊಂಡಂಥ ದಾರಿಯೊಂದಿದ್ದರೆ ಅದು ಸಾಹಿತ್ಯ. ಸಾಹಿತ್ಯದಿಂದ ಮಾತ್ರ ಮನುಷ್ಯರಲ್ಲಿ ಮತ್ತೆ ಮಾನವೀಯತೆಯನ್ನು ಉಳಿಸಲಿಕ್ಕೆ ಸಾಧ್ಯ ಉಂಟು ಅನ್ನೋ ಚಿಂತನೆ ಅವರಲ್ಲಿ ಬಂತು. ಇದರ ಪರಿಣಾಮ ನೀವು ಗಮನಿಸಬೇಕು, ಅಲ್ಲಿ ಆ ಥರದ ಚಿಂತನೆ ಬಂದಾಗ ಸಾಹಿತ್ಯ ಅಂದರೆ ಏನು ಅನ್ನುವಂಥ ಪ್ರಶ್ನೆ ಹಾಗೆ ಹುಟ್ಟಿಕೊಂಡಿದೆ. 19ನೇ ಶತಮಾನ ಮತ್ತೆ ಅದು ಚರ್ಚೆಗೆ ಬಂತು. ಸಾಹಿತ್ಯ ಅಂದರೆ ಏನು? ಎದುರಾಗೊಂಡಂತಹ ಚಿಂತಕ ಒಂದಿಟ್ಟ ಸಾಹಿತ್ಯ ಅಂದರೆ ಲಿಟ್ರೇಚರ್ ಇಸ್ ಲ್ಯಾಂಗ್ವೇಜ್. ಸಾಹಿತ್ಯ ಅಂದರೆ ಭಾಷೆ, ಭಾಷೆಯನ್ನು ಬಿಟ್ಟು ಸಾಹಿತ್ಯ ಇಲ್ಲ. ಆಗಿರುವಾಗ ಎಲ್ಲ ಭಾಷೆಯಲ್ಲಿ ಬರೆದು ಎಲ್ಲವೂ ಸಾಹಿತ್ಯ ಆಗ್ತದ? ಭಾಷೆಯಲ್ಲಿ ಬರೆದು ಎಲ್ಲವೂ ಸಾಹಿತ್ಯ ಆಗುವುದಿಲ್ಲ. ಯಾವ ಭಾಷೆ ನೋಡಿ, ಅವ್ರು ಹೇಳೋದು ಲಿಟ್ರೇಚರ್ ಇಸ್ ಲ್ಯಾಂಗ್ವೇಜ್ ಚಾರ್ಜ್ಡ್ ವಿತ್ ಮೀನಿಂಗ್. ಅದು ಅರ್ಥವನ್ನು ಚಾರ್ಜ್ ಮಾಡಬೇಕಂತೆ. ಯಾವ ಭಾಷೆ ಅರ್ಥವನ್ನು ಚಾರ್ಜ್ ಮಾಡ್ತದೋ ಅದು ಸಾಹಿತ್ಯ ಅಂತ ಅನಿಸಿಕೊಳ್ತದೆ. ಯಾವ ಭಾಷೆ ಸಾಹಿತ್ಯ ಅಟ್ಮೋಸ್ಟ್ ಪಾಸಿಬಲ್ ಡಿಗ್ರಿ ಅಂತ ಹೇಳ್ತಾನೆ, ಗರಿಷ್ಠ ಪ್ರಮಾಣದಲ್ಲಿ ಅರ್ಥವನ್ನು ಚಾರ್ಜ್ ಮಾಡಲಿಕ್ಕೆ ಒಂದು ಭಾಷೆಯಿಂದ ಸಾಧ್ಯ ಆದಾಗ, ಅದು ಧ್ವನಿಯನ್ನು ಒಳಗೊಂಡಾಗ ಅದು ಸಾಹಿತ್ಯ ಆಗ್ತದೆ. ಒಬ್ಬ ಸಾಹಿತ್ಯ ಅನಿಸಿಕೊಂಡವ ಭಾಷೆಯನ್ನು ಕಟ್ಟುವುದನ್ನು ಕಲಿಬೇಕು. ನಮ್ಮಲ್ಲಿ ಆನಂದವರ್ಧನ ಲಾಕ್ಷಣಿಕ, ಸಂಸ್ಕೃತ ಲಾಕ್ಷಣಿಕ, ಅವ ಹೇಳಿದ ರೀತಿರಾತ್ಮ ಕಾವ್ಯಸ್ಯ ಅಂತ, ರೀತಿಯ ಕಾವ್ಯದ ಆತ್ಮ ಅಂತ. ಆಗ ರೀತಿ ಅಂದ್ರೆ ಏನು? ವಿಶಿಷ್ಟ ಪದರಚನವು ರೀತಿ ಅಂತ ಹೇಳಿದ. ಪದವನ್ನು ಹೇಗೆ ಕಟ್ತೀರಿ, ಪದವನ್ನು ಕಟ್ಟುವುದರ ಮೂಲಕ ಒಂದು ಅನುಭವವನ್ನು ಹೇಗೆ ದಾಟಿಸ್ತೀರಿ, ಅದು ಸಾಹಿತ್ಯ ಆಗ್ತದೆ. ಆಗಿರುವಾಗ ಭಾಷೆಯನ್ನು ಬಿಟ್ಟು ಸಾಹಿತ್ಯ ಇಲ್ಲ ಅನ್ನುವಾಗ ಕನ್ನಡ ಭಾಷೆಯ ಸ್ಥಿತಿ ಏನಾಗಿದೆ? ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ, ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ. ಇದು ಒಂದು ನೋವಾದರೆ ನನ್ನಂಥ ಉಪನ್ಯಾಸಕರ ಮುಂದೆ ಇನ್ನೊಂದು ಸವಾಲಿದೆ. ಕೆಲವು ವಿದ್ಯಾಸಂಸ್ಥೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸೈನ್ಸಿನ ಮಕ್ಕಳಿಗೆ ಲ್ಯಾಂಗ್ವೇಜ್ ಯಾಕೆ, ಕನ್ನಡ ಯಾಕೆ? ಹೇಗೂ ಲ್ಯಾಂಗ್ವೇಜ್ ಒಂದು ಇಂಗ್ಲೀಷ್ ಇದೆ, ಇನ್ನು ಪುನಃ ಕನ್ನಡ ಬೇಕಾ? ಕನ್ನಡ ಬೇಕಿದ್ರು ಕನ್ನಡ ಉಪನ್ಯಾಸಕರಿಗೆ 4 ಪೀರಿಯಡ್ ಬೇಕಾ? ಅವ್ರಿಗೆ 1-2 ಪೀರಿಯಡ್ ಕೊಟ್ಟರೆ ಸಾಕಾಗೋದಿಲ್ವಾ? ಕೆಲವು ದುರಂತ ಏನಂತ ಹೇಳಿದ್ರೆ, ಈಗ ನಮ್ಮ ಮಂಗಳೂರು ಯೂನಿವರ್ಸಿಟಿಯನ್ನು ನೀವು ಗಮನಿಸಿದರೆ, ನನಗೆ ಅನಿಸೋದು ಅದಕ್ಕೆ ಕೆಲವು ಮೊನ್ನೆ ಯಾರೊಬ್ಬರು ತಮಾಷೆ ಹೇಳಿದ್ರು, ಅದನ್ನು ಮಾಡ್ತಾರೆ ಬೇಕಾದ್ರೆ ತಗೋ ಅಂತ ದಯಾನ ಸ್ಥಿತಿಯಲ್ಲದಿದೆ. ಈಗ ನಿನ್ನೆ ಇಲ್ಲಿ ಮಾತಾಡುವ ಸಂದರ್ಭದಲ್ಲಿ ಬಾಲಕೃಷ್ಣ ಗಟ್ಟಿಯವರು ಕೂಡ ಈ ನೋವನ್ನು ತೋಡಿಕೊಂಡ್ರು, ಯಾವ ಸ್ಥಿತಿಯಲ್ಲಿ ಇದೆ ಇವತ್ತು ಅಂತ. ಶಿಕ್ಷಣದ ವ್ಯವಸ್ಥೆ ಸ್ವಾಯತ್ತ ಕೆಲವು ಯೂನಿವರ್ಸಿಟಿಗಳೆಲ್ಲ ಆರಂಭ ಆಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇವತ್ತು ಶಿಕ್ಷಣ ಅನ್ನುವಂಥದ್ದು ಉದ್ಯಮ ಆಗಿರೋದ್ರಿಂದ, ಅವರಿಗೆ ಹಣ ಮಾಡುವಂಥ ಒಂದು ಅದು ಮಾಧ್ಯಮ ಆಗಿರೋದ್ರಿಂದ, ಶಿಕ್ಷಣದಲ್ಲಿ ಮಕ್ಕಳಿಗೆ ಅವರನ್ನೆಲ್ಲ ಏನು ಯಂತ್ರಗಳನ್ನಾಗಿ ರೂಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಅಂಕ ಮತ್ತು ಹಣ. ಆಗಿರುವಾಗ ವೈಜ್ಞಾನಿಕ ಜಗತ್ತು ಏನುಂಟೋ, ವೈಜ್ಞಾನಿಕ ಜಗತ್ತು ಮುಂದಿಡುವ ಸವಾಲಿಗೆ ಮಕ್ಕಳನ್ನು ತಯಾರಿ ಮಾಡಿಕೊಳ್ಳೋದಕ್ಕಾಗಿ, ತಯಾರಿಸುವುದಕ್ಕಾಗಿ ಶಿಕ್ಷಣ ಸಂಸ್ಥೆಯನ್ನು ತೆರೆಯೋದರಿಂದ ಲ್ಯಾಂಗ್ವೇಜ್ ಅನ್ನೋ ಸಬ್ಜೆಕ್ಟನ್ನೇ ತೆಗೆದು ಅಲ್ಲಿ ಕಂಪ್ಯೂಟರನ್ನು ಹಾಕ್ಕೊಳ್ಳುವಂಥದ್ದು. ಹೇಗೋ ಲ್ಯಾಂಗ್ವೇಜ್ ಅದು ಉಂಟಲ್ವ, ಇಂಗ್ಲೀಷ್, ಕನ್ನಡ ಬೇಕಿಲ್ಲ, ಆ ಕನ್ನಡದ ಬದಲಿಗೆ ಯಾವುದಾದ್ರೂ ಕಂಪ್ಯೂಟರೋ ಈ ಥರದ ಒಂದು ಸಬ್ಜೆಕ್ಟನ್ನು ತಂದು ಹಾಕಿ ಕನ್ನಡವನ್ನು ಕೈಬಿಡುವಂತಹ ಸಂದರ್ಭಗಳು ಇದು ನಿರ್ಮಾಣ ಆಗ್ತಾ ಇದೆ. ಆಗಿರುವಾಗ ಇಂತಹ ಸಂದರ್ಭದಲ್ಲಿ ಕನ್ನಡಿಗರಾದ ನಾವು ಕೇವಲ ಸಮ್ಮೇಳನ ಮಾಡಿದರೆ ಸಾಕಾಗೋದಿಲ್ಲ, ಅಂಥವರ ಜೊತೆಗೆ ನಾವು ಏನು ಮಾಡಬಹುದು, ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ಇದು ಭಾಷೆಯ ಸ್ಥಿತಿ. ನಾವು ಸಾಹಿತ್ಯದ ಬಗ್ಗೆ ಹೇಳುವಾಗ ನಾನು ಈಗಾಗಲೇ ಸಾಹಿತ್ಯ ಅನ್ನೋದು ಜನರ ಹಿತವನ್ನು ಕಾಪಾಡಲಿಕ್ಕಾಗಿರುವಂಥದ್ದು, ಸಾಹಿತ್ಯದ ಮೂಲ ದ್ರವ್ಯವೇ ಪ್ರೀತಿ ಅನ್ನುವಂಥದ್ದು. ಈ ಮೂಲ ದ್ರವ್ಯ ಪ್ರೀತಿ ಅಂದರೆ ಏನು ನೋಡಿ, ಶಿವರುದ್ರಪ್ಪನವರು ಹೇಳ್ತಾರೆ, ಸಾಹಿತ್ಯದ ಮೂಲ ದ್ರವ್ಯವೇ ಪ್ರೀತಿ, ಇಡೀ ವಿಶ್ವವೇ ಪ್ರೀತಿಯಿಂದ ಬಂಧಿತಾಗಿರೋದು ಗಮನಿಸಬೇಕು. ಇಡೀ ಪ್ರಕೃತಿಯನ್ನು ನೀವು ಗಮನಿಸಿ, ಹಸಿರು ಮರಗಳು ಸಾಕಷ್ಟು ಕಾಣ್ತಾ ಇದ್ದಾವೆ. ಯಾವುದಾದ್ರೂ ಒಂದು ಹಸಿರು ಮರದಲ್ಲಿ ಹಸಿರು ಬಣ್ಣದ ಹೂವನ್ನು ತೋರಿಸಿ ನೋಡೋಣ, ಎಲ್ಲೂ ಇಲ್ಲ. ಪ್ರಕೃತಿಯಲ್ಲಿ ಯಾವ ಮರದಲ್ಲೂ ಅದೇ ಬಣ್ಣದ ಹೂವು ಅರಳುವುದಿಲ್ಲ. ಅಲ್ಲಿ ಆ ಹೂವು ಯಾಕೆ ಬೇರೆ ಬಣ್ಣದಲ್ಲಿ ಅರಳುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಹೈಸ್ಕೂಲ್ನ ದಿನಗಳಲ್ಲಿ ಅಥವಾ ಶಾಲಾ ಕಾಲೇಜಲ್ಲಿ ಓದಿದಂತ ಒಂದು ವಿಚಾರ, ಯಾವ ಹೂವು ತಾನೇ ತಾನಾಗಿ ಕಾಯಿಯಾಗೋದಿಲ್ಲ. ಒಂದು ಹೂವು ಕಾಯಿ ಆಗಬೇಕು ಅಂತ ಹೇಳಿದ್ರೆ ಆ ಹೂವಿಗೆ ಇನ್ನೊಂದು ಹೂವಿನ ಪರಾಗಸ್ಪರ್ಶ ಆಗಲೇಬೇಕು. ಆಗಿರುವ ಯಾವ ಹೂವು ತನ್ನೇ ತಾನೇ ಕಾಯಿಯಾಗುವುದಿಲ್ಲ, ಯಾವ ಹೆಣ್ಣು ತನ್ನೇ ತಾನೇ ತಾಯಿಯಾಗುವುದಿಲ್ಲ, ಅದು ಪ್ರಕೃತಿ ಧರ್ಮ. ಆಗಿರುವಾಗ ಒಂದು ಹೂವು ಕಾಯಿ ಆಗಬೇಕು ಅಂತ ಹೇಳಿದ್ರೆ ಆ ಹೂವಿಗೆ ಇನ್ನೊಂದು ಹೂವಿನ ಪರಾಗಸ್ಪರ್ಶ ಆಗಬೇಕು. ಪರಾಗಸ್ಪರ್ಶ ಆಗಬೇಕು ಅಂತ ಹೇಳಿದರೆ ಆ ಹೂವಿನ ಹತ್ರ ಯಾವುದಾದ್ರೂ ಒಂದು ತುಂಬಿಯೋ ಯಾವುದೋ ಒಂದು ಹಾತೆನೋ ಕ್ರಿಮಿಕೀಟನೋ ಏನೋ ಒಂದು ಬರಲೇಬೇಕು. ನಾವು ರಾತ್ರಿ ವೇಳೆ ಕರೆಂಟ್ ಬೆಳಕನ್ನು ಹಾಕಿದಾಗ ನೋಡ್ತೇವೆ ಎಷ್ಟು ಹಾತೆಗಳು ಕ್ರಿಮಿಕೀಟಗಳು ಬರೋದು, ಅದು ಹೂ ಅಂತ ತಿಳ್ಕೊಂಡು ಪಾಪ ಬರೋದು. ಹಾಗಿರುವಾಗ ಪ್ರಕೃತಿಯಲ್ಲಿ ಈ ಸೃಷ್ಟಿಕ್ರಿಯೆ ಆಗಬೇಕು ಅಂತ ಹೇಳಿದರೆ ಹೂವಿನ ಹತ್ತಿರಕ್ಕೆ ಯಾವುದಾದ್ರೂ ಒಂದು ತುಂಬಿ ಬಂದು ಆ ಹೂವಲ್ಲಿ ಕೂತು ಅದರ ಮಕರಂದವನ್ನು ಹೀರಿ ಆ ಹೂವಿಂದ ಇನ್ನೊಂದು ಹೂವಿಗೆ ಹಾರಿ ಹೋಗ್ತಾರೆ. ಹಾಗಾದರೆ ಕೈಯಲ್ಲೋ ಕಾಲಲ್ಲೋ ಮೂತಿಯಲ್ಲೋ ಎಲ್ಲೋ ಅಂಟಿಕೊಂಡು ಆ ಪರಾಗ ಇನ್ನೊಂದು ಹೂವನ್ನು ಸೇರ್ತದೆ, ಸೇರಿ ಅದು ಕಾಯಿ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಆ ಹೂವಿಗೆ ಒಂದು ಪರಿಮಳವನ್ನು ಇಟ್ಟ. ಯಾಕೆಂದ್ರೆ ಒಂದು ಹೂವು ಎಲ್ಲೋ ಎಲೆ ಮರೆಯಲ್ಲಿರಬಹುದು, ಎಲೆ ಮರೆಯಲ್ಲಿರುವ ಹೂವು ಕೂಡ ಕಾಯಿಯಾಗಬೇಕು. ಕಾಯಿಯಾಗಬೇಕು ಅಂತ ಹೇಳಿದರೆ ಆ ಹೂವಿಯನ್ನು ಹೂ ಅದು ತುಂಬಿಗೆ ಕಾಣದಿದ್ರೂ ಒಂದು ಪರಿಮಳವನ್ನು ಇಟ್ಟಿದ್ದಾನೆ. ಆ ಪರಿಮಳವನ್ನು ಆಗ್ರಹಿಸಿ ಅದು ಎಲ್ಲುಂಡದ್ರು ಹುಡುಕೊಂಡು ಅಲ್ಲಿಗೂ ಹೋಗ್ತದಂತೆ. ಹಾಗೆ ಪ್ರತಿಯೊಂದು ಹೂವು ಕಾಯಿಯಾಗಬೇಕು ಅಂತ ಹೇಳಿದರೆ ಅದರ ಹತ್ತಿರಕ್ಕೂ ತುಂಬಿ ಬರಬೇಕು ಅಂತೇಳಿ ಆದರೆ, ಯಾವುದೊಂದು ಹಾತೆ ಬರಬೇಕು ಅಂತೇಳಿ ಆದರೆ ಹತ್ತಿರ ಸೇರಿಸೋದಕ್ಕೆ, ಹತ್ತಿರ ಸೇರಿಸೋದಕ್ಕೆ. ಆ ಹೂವಿಗೆ ಮರದಲ್ಲಿ ಅದೇ ಬಣ್ಣದ ಹೂವನ್ನು ದೇವರು ಇಟ್ಟಿಲ್ಲ ಅಂತ. ಆಗಿರುವಾಗ ಅಲ್ಲಿ ಅದು ಎದ್ದು ಕಾಣಬೇಕು, ಅಂತೂ ಹತ್ತಿರ ಬರಬೇಕು. ಸಾಹಿತ್ಯವು ಕೂಡ ಮಾಡುವ ಕೆಲಸ ಇದೇ ಕಾರ್ಯವನ್ನು ಮಾಡುವಂಥದ್ದು, ಮನುಷ್ಯರನ್ನು ಹತ್ತಿರ ಸೇರಿಸಬೇಕು. ಪ್ರತಿ ಇಡೀ ಪ್ರಕೃತಿ ಧರ್ಮವೇ ಅದು ಅಂತ ನಾನು ಹೇಳಿದೆ. ಆಕಾಶ ಮತ್ತು ಭೂಮಿಯ ಬಗ್ಗೆ ಕವಿಗಳ ಕಲ್ಪನೆ ಏನು ಅಂತ ಹೇಳಿದರೆ, ಆಕಾಶ ಗಂಡು ಭೂಮಿ ಹೆಣ್ಣು ಅಂತ. ಯಾಕೆ ಭೂಮಿಯನ್ನು ಹೆಣ್ಣು ಅಂತ ಕರೀತಾರೆ? ಫಲವಂತಿಕೆ ಲಕ್ಷಣ ಇರೋದು ಭೂಮಿಗೆ. ಆಗಿರುವಾಗ ಭೂಮಿಯಲ್ಲಿ ಯಾವುದೇ ಒಂದು ಗಿಡ ಅದು ಬೆಳಿಬೇಕಿದ್ರೆ, ಅದರ ವಂಶಾಭಿವೃದ್ಧಿ ಆಗಬೇಕಿದ್ರೆ ಆಕಾಶದಿಂದ ಗಾಳಿ ಬೆಳಕು ಮಳೆ ಆಗಬೇಕು. ಪ್ರಕೃತಿಯಲ್ಲಿ ಆಕಾಶ ಮತ್ತು ಭೂಮಿಯ ಮಧ್ಯೆ ಇಡುವುದು ಪ್ರೀತಿಯೇ, ಇಡೀ ವಿಶ್ವವೇ ಪ್ರೀತಿಯಿಂದ ಬಂಧಿತಾಗಿದೆ ಅಂತ ಹೇಳುವಾಗ ಮನುಷ್ಯನ ಮಧ್ಯೆ ಆ ಗುಣ ಇರಬೇಕು. ಜಾತಿ ಮತ ಧರ್ಮ ಎಲ್ಲವನ್ನು ಮೀರಿ, ಎಲ್ಲವನ್ನು ಮೀರಿ ಎಲ್ಲರೂ ಒಗ್ಗೂಡಿ ಬಾಳಿ ಬದುಕುವಂತಹ ದೃಷ್ಟಿಧೋರಣೆ ಮನುಷ್ಯನಲ್ಲಿರಬೇಕು. ಅದನ್ನು ಪ್ರತಿಪಾದಿಸುವುದೇ ಸಾಹಿತ್ಯ. ನಾವು ಬಹಳ ಮುಖ್ಯ ಅಂತ ಹೇಳಿದರೆ, ಪರಸ್ಪರ ಒಗ್ಗೂಡಿ ಯಾಕೆ ಬದುಕಬೇಕು ಅಂತ ಹೇಳಿದರೆ, ಒಂದು ದೇಶ, ಒಂದು ನಾಡು, ಒಂದು ಸಮಾಜ ಯಾವುದೇ ಆದರೂ ಕೂಡ ಅದು ಬೆಳವಣಿಗೆ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಮನುಷ್ಯರು ದೇಶದ ಸಂಪತ್ತಾಗಬೇಕಂತೆ. ಒಂದು ದೇಶದ ನಿಜವಾದ ಸಂಪತ್ತು ಏನು ಅಂತ ಹೇಳಿದರೆ ಅದು ಅಲ್ಲಿಯ ಬೆಳ್ಳಿ ಚಿನ್ನ, ಅಲ್ಲಿರುವ ಚಿನ್ನದ ಗಣಿಗಳು, ಅಲ್ಲಿರುವ ನದಿಗಳು, ಅಲ್ಲಿರುವ ಪ್ರಕೃತಿದತ್ತವಾದ ಸಂಪತ್ತು, ಅದು ಯಾವುದೂ ದೇಶದ ಸಂಪತ್ತಲ್ಲ. ರಸ್ಕಿನ್ ಹೇಳ್ತಾನೆ, ಒಂದು ದೇಶದ ನಿಜವಾದ ಸಂಪತ್ತು ಅಂತ ಹೇಳಿದರೆ ಅಲ್ಲಿ ಎಷ್ಟು ವಜ್ರ ಬೆಳ್ಳಿ ಚಿನ್ನ ಉಂಟು ಅನ್ನುವಂಥದ್ದಲ್ಲ, ಅಲ್ಲಿ ಎಂತಹ ಮನುಷ್ಯರಿದ್ದಾರೆ ಅನ್ನುವುದು ಆ ದೇಶದ ಸಂಪತ್ತು. ಇದು ಅವ 19th century ಹೇಳಿದ ಮಾತಾದರೆ, ನಮ್ಮ ಕವಿರಾಜ ಮಾರ್ಗಕಾರ ಕನ್ನಡದ ಮೊತ್ತ ಮೊದಲ ಕೃತಿ, ಅದರಲ್ಲಿ ಇದೇ ಮಾತಿದೆ. ಕಸವರಂ ಎಂಬುದು ನೆರೆ ಸೈರಿಸಲ್ ಆರ್ಪಡೆ, ಪರ ಧರ್ಮಮಂ ಪರ ವಿಚಾರಮಂ. ನಾವು ಏನು ಜಾತಿ.
5: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
6: ಸಂಗಮ ಸಂಗಮ ಅನುರಾಗ ಸಂಗಮ.
7: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
5: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
7: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಅಬ್ದುಲ್ ರೆಹಮಾನ್ ಡಿಬಿ ಇವರ ಮಾತುಗಳನ್ನು ಕೇಳೋಣ.
2: ಇವತ್ತಿನ ಶೀರ್ಷಿಕೆ ಇರುವಂಥದ್ದು ವರ್ತಮಾನದಲ್ಲಿ ಕನ್ನಡ ಸಾಹಿತ್ಯದ ನೆಲೆ ಮತ್ತು ಬೆಲೆ ಅನ್ನುವಂಥದ್ದು. ಬಹುಶಃ ನಾನು ನನ್ನ ವಿಚಾರಗೋಷ್ಠಿ ಕಡೆಗೆ ನೇರವಾಗಿ ಹೋಗ್ತಾ ಇದ್ದೇನೆ. ವರ್ತಮಾನದಲ್ಲಿ ಕನ್ನಡ ಸಾಹಿತ್ಯದ ನೆಲೆ ಬೆಲೆ ಎನ್ನುವಾಗ ನಾವು ಕನ್ನಡ ಸಾಹಿತ್ಯದ ಸ್ಥಿತಿಗತಿಯನ್ನು ಕುರಿತ ಹಾಗೆ ಬಹುಶಃ ಇಲ್ಲಿ ನೋಡಬೇಕಾಗ್ತದೆ ಕಾಣ್ತದೆ. ಅಂದು ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಎರಡು ನೆಲೆಯಲ್ಲಿ ನಾವು ಇವತ್ತು ಈ ಸಂದರ್ಭದಲ್ಲಿ ನೋಡಬಹುದು ಅಂತ. ಒಂದು ನೆಲೆ, ಇನ್ನೊಂದು ಬೆಲೆ, ಅದರ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ದು. ವರ್ತಮಾನದ ದಿನಗಳಲ್ಲಿ ಸಾಹಿತ್ಯದ ಸವಾಲು ಅನ್ನುವಂಥದ್ದು ಏನಿದೆ ಅಂದರೆ, ಸವಾಲು ಅಂತೇಳಿ ನಾವು ಯಾವುದನ್ನು ಹೇಳ್ತೇವೆ ಅದು ಸವಾಲು ಅಂತ ಹೇಳಿಲ್ಲ. ಸಾಹಿತ್ಯಕ್ಕೆ ಸವಾಲು ಅಂತ ಹೇಳಿರೋದಿಲ್ಲ. ಯಾವುದು ಸವಾಲು ಇರ್ತವೆ ಅದು ಸಾಹಿತ್ಯದ ವಸ್ತುಗಳಾಗ್ತವೆ. ಮನುಷ್ಯನ ಬದುಕನ್ನೇ ಸಾಹಿತ್ಯ ವ್ಯಾಖ್ಯಾನಿಸಿದೆ ಅಂತ ಹೇಳುವಾಗ ಬದುಕಿನ ಎಲ್ಲ ಮಜಲುಗಳನ್ನು ಸಾಹಿತ್ಯ ರಂಗದಲ್ಲಿ ತರಲಿಕ್ಕೆ ಆಗ್ತದೆ. ಆದ್ದರಿಂದ ಸಾಹಿತ್ಯಕ್ಕೆ ವಸ್ತುಗಳ ಆಯ್ಕೆಯಲ್ಲಿ ಮಡಿವಂತಿಕೆ ಇಲ್ಲ. ಎಲ್ಲವನ್ನೂ ಸಾಹಿತ್ಯ ಅನ್ನುವ ವೇದಿಕೆಯಲ್ಲಿ ನಾವು ಸ್ವೀಕರಿಸಬೇಕಾಗ್ತದೆ. ಮನುಷ್ಯನ ಬದುಕಿನ ಎಲ್ಲ ಆಯಾಮಗಳನ್ನು, ಅದು ಬೇಕಾದಿರಲಿ ಬೇಡದಿರಲಿ ಏನೇ ಇರಲಿ, ಮನುಷ್ಯನ ಬದುಕಲ್ಲಿ ಬರುವಂಥ ಎಲ್ಲ ಆಗುಹೋಗುಗಳು ಕೂಡ ಸಾಹಿತ್ಯದ ವಸ್ತುವಾಗಬಲ್ಲದು. ಆದ್ದರಿಂದ ಯಾವುದನ್ನು ನಾವು ಬಿಡುವ ಹಾಗಿಲ್ಲ. ಯಾವುದನ್ನು ಯಾರು ಬರೆದರೂ ಕೂಡ ಅವರು ಹೇಗೆ ಬರೆದರು ಅನ್ನೋದು ಮುಖ್ಯ ಆಗ್ತದೆ ಹೊರತು, ಈ ಥರ ಬರೆದದ್ದು ಸರಿಯಲ್ಲ ಅಥವಾ ಸರಿ ಈ ಥರದ ವ್ಯಾಖ್ಯಾನಗಳನ್ನೆಲ್ಲ ಕೊಡಬಹುದು ಹೊರತು ಇಂಥದನ್ನು ಬರೀಬಾರದು, ಅವು ಬರೆಯುವುದು ತಪ್ಪು ಅಂತ ಹೇಳುವ ಹಾಗಿಲ್ಲ. ಯಾಕೆಂತಂದರೆ ಬರೆಯೋದು ಅವನ ಸ್ವಾತಂತ್ರ್ಯ ಆಗಿರ್ತದೆ. ಬಹುಶಃ ಯಾವುದೇ ಒಂದು ಘಟನೆ ಬದುಕಿನ, ಮನುಷ್ಯನ ಬದುಕಿನ ಯಾವುದಾದ್ರೂ ಒಂದು ಘಟನೆ ಸಿಕ್ಕಿದ ತಕ್ಷಣಕ್ಕೆ ನಾವು ಮಾಧ್ಯಮಗಳನ್ನು ನೋಡಿದರೆ, ಸಾಮಾನ್ಯವಾಗಿ ಟಿ ವಿ ಮಾಧ್ಯಮಗಳು, ಯಾವುದಾದ್ರೂ ಏನೋ ಒಬ್ಬರು ಮಂತ್ರಿಗಳು ಏನೋ ಯಾರಾದರೂ ಒಂದು ಎಡವಟ್ಟು ಮಾಡಿಕೊಂಡ ತಕ್ಷಣಕ್ಕೆ ಅದಕ್ಕೆ ಟಿ ವಿ ಮಾಧ್ಯಮದವರು ಅದಕ್ಕೆ ಉಪ್ಪು ಹಚ್ಚಿ ಮತ್ತು ಖಾರ ಹಚ್ಚಿ ಸಿಹಿ ಹಚ್ಚಿ ಬೇರೆ ಬೇರೆ ಸ್ವರೂಪದಲ್ಲಿ ಯಾವ ಥರದ ಟೇಸ್ಟುಗಳಲ್ಲಿ ವ್ಯಕ್ತ ಆಗ್ತದೋ ಅದೇ ಥರದಲ್ಲಿ ಅದಕ್ಕೆ ಮತ್ತೆ ಬಣ್ಣ ಹಚ್ಚಿ ಅದನ್ನು ಬೇರೆ ಬೇರೆ ಸ್ವರೂಪದಲ್ಲಿ ವ್ಯಕ್ತಪಡಿಸುವ ಹಾಗೆ ಸಾಹಿತ್ಯ ರಂಗದಲ್ಲೂ ಕೂಡ ಒಂದು ವಸ್ತು ವಿಚಾರವನ್ನು ಬೇರೆ ಬೇರೆ ನಮೂನೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು. ಈ ದೃಷ್ಟಿಯಿಂದ ಸಾಹಿತ್ಯ ಅನ್ನುವಾಗ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಸಹಿತ. ಒಂದು ಸ್ವಹಿತ, ಸಹಹಿತ, ಪರಹಿತ, ಎಲ್ಲವೂ ಸಹಿತವಾಗಿ ಇದು ಸಾಹಿತ್ಯ. ಸ್ವಂತವಾಗಿ ತಾನು ನೋಡುವಂಥದ್ದು ಅನ್ನುವಾಗ, ತಾನು ನೋಡುವಾಗ ಉಳಿದವರ ದೃಷ್ಟಿಧೋರಣೆಗೆ ಅದು ಯಾವ ಥರದಲ್ಲಿ ತಡ್ತದೆ, ಹೇಗೆ ಮುಡ್ತದೆ, ಅವ ಯಾರನ್ನು ಯಾವುದನ್ನು ತಟ್ಟಿದ, ಯಾವುದನ್ನು ಮೆಟ್ಟಿದ, ಯಾವುದನ್ನು ಕುಟ್ಟಿದ, ಎಲ್ಲವೂ ಬರ್ತದೆ. ಈ ವಿಚಾರವನ್ನು ಗಮನಿಸುವಾಗ ನಮ್ಮ ಮುಖ್ಯ ಗುರಿ ಏನು ಅಂತ ಹೇಳಿದರೆ, ಸಾಹಿತ್ಯದಿಂದ ಸಮಾಜಕ್ಕೆ ಏನು ಹಿತ ಆಗ್ತದೆ, ಅಂತೂ ಸ್ವಸ್ಥ ಸಮಾಜವೊಂದನ್ನು ಸ್ಥಾಪಿಸುವಲ್ಲಿ ಸಾಹಿತ್ಯದ ಕೆಲಸ ಏನು ಅನ್ನೋದನ್ನು ಬಹಳ ಮಟ್ಟಿಗೆ ಯೋಚನೆ ಮಾಡಬೇಕಾಗ್ತದೆ. ಸಾಹಿತ್ಯ ಅನ್ನುವಂಥ ಇವತ್ತು ನಿನ್ನೆಯ ವಿಚಾರ ಅಂತೇಳಿ ಅಲ್ಲ, ಬಹುಶಃ ಮನುಷ್ಯನಲ್ಲಿ ಭಾಷೆ ಹುಟ್ಟುವುದಕ್ಕಿಂತಲೂ ಮೊದಲು, ಮನುಷ್ಯನ ಸಾಹಿತ್ಯ ಇತ್ತು ಅಂತ. ಸಾಹಿತ್ಯ ಅನ್ನುವಂಥದ್ದು ಅದು ರಾಗ, ಅಲ್ಲಿಂದ ಆರಂಭ ಆಗೋದು. ಯಾಕೆಂದರೆ ಈಗ ಚಿಕ್ಕ ಮಕ್ಕಳನ್ನು ಒಂದು ತೊಟ್ಟಿಲೆಲ್ಲ ಹಾಕಿ ತೂಗುವಾಗ ಆ ಮಕ್ಕಳಿಗೆ ಭಾಷೆ ಬರುವುದಿಲ್ಲ. ಆದರೆ ಒಂದು ತಾಯಿ ಹಾಡ್ತಾಳೆ ಅಂತ ಹೇಳುವಾಗ ಹಾಡಿಗೆ ಮನಸ್ಸು ಹೊತ್ತು ಮಗು ನಿದ್ದೆ ಮಾಡುತ್ತೆ ಅಂತ ಹೇಳಿದರೆ ಅದು ಭಾಷೆಯನ್ನು, ಭಾಷೆಯಲ್ಲಿರುವಂಥ ವಿಚಾರವನ್ನು ತಿಳ್ಕೊಂಡಲ್ಲ. ಆಗಿರುವಾಗ ಸಾಹಿತ್ಯಕ್ಕಿಂತಲೂ ಮೊದಲು, ಭಾಷೆ ಹುಟ್ಟುವುದಕ್ಕಿಂತಲೂ ಮೊದಲು ಮನುಷ್ಯನಲ್ಲಿ ಸಾಹಿತ್ಯ ಇತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಆಗಿರುವಾಗ ಯಾವಾಗ ಭಾಷೆಯ ಸ್ವರೂಪ ಬಂತ ಆಗ ಸಾಹಿತ್ಯವನ್ನು ಮೌಲ್ಯಧಾರಿತವಾದ ಚಿಂತನೆಯಾಗಿ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ಈ ದೃಷ್ಟಿಯಿಂದ ನಾವು ಏನು ಮಾಡ್ತೀವಿ ಅಂದರೆ, ವರ್ತಮಾನದ ಸಂದರ್ಭದಲ್ಲಿ ಯೋಚನೆ ಮಾಡುವಾಗ, ಈಗ ಇದೇ ಸಾಹಿತ್ಯ ಸಮ್ಮೇಳನ, ಇಷ್ಟೆಲ್ಲ ಜನರು ನಾವು ಸೇರಿಕೊಂಡು ಈ ಥರದ್ದು ಮಾಡುವಾಗ ಇದರ ಬಗ್ಗೆ ಕೊಂಕು ನುಡಿಯುವಂಥ ಜನಗಳು ಎಷ್ಟು ಮಂದಿಲ್ಲ. ಆಕ್ಲಾಗಿ ದಾಳ ಬೇಲೆ ಇದ್ದಿ, ಈಗ ದಾಳ ಬೇಲೆ ಇದ್ದೀವಿ, ನಮ್ಮಲ್ಲೇ ಕೇಳಿದವರು ಇದ್ದಾರೆ, ಏನು ಕೆಲಸ ಇಲ್ಲದವರು ಮಾಡುವಂಥ ಕಾರ್ಯಕ್ರಮ ಅಂತ. ಇದು ಇವತ್ತಿನ ಪ್ರಶ್ನೆ ಅಂತೇಳಿ ಅಲ್ಲ, ನೀವು ಚರಿತ್ರೆಯನ್ನು ನೋಡಿದರೆ ಸಾಹಿತ್ಯಕ್ಕೆ ಭಾಳ ಹಳೆಯ ಕಾಲದ ಚರಿತ್ರೆ ಇದೆ. ನಾನು ಹೇಳಿದೆ ಮನುಷ್ಯನ ಭಾಷೆ ಹುಟ್ಟೋದಕ್ಕಿಂತ ಮೊದಲು ಇತ್ತು ಅಂತ. ನಾವು ಗ್ರೀಕ್ನ ಸಾಹಿತ್ಯ ಚರಿತ್ರೆಯನ್ನೆಲ್ಲ ಗಮನಿಸಿದರೆ ಅಲ್ಲಿ ಅರಿಸ್ಟಾಟಲ್ ಅಂತಹ, ಪ್ಲಾಟೋನ್ ಅಂತಹ ಚಿಂತನೆಗಳು ಸಿಗ್ತಾರೆ. ಅಲ್ಲಿ ಅನುಕರಣ ಸಿದ್ಧಾಂತ ಅನ್ನುವಂಥ ಒಂದು ಚಿಂತನೆಯಲ್ಲಿ ಬಂದಿತ್ತು. ಈಗ ನಾವು ರಾಜ್ಯಶಾಸ್ತ್ರದ ಹಿನ್ನೆಲೆಯಲ್ಲೆಲ್ಲ ನೋಡುವಾಗ ಆದರ್ಶ ರಾಜ್ಯದ ಪರಿಕಲ್ಪನೆ ಅನ್ನೋದೊಂದಿತ್ತು. ಪ್ಲಾಟೋನ್ ಅಂತವನು ಒಂದು ಆದರ್ಶ ರಾಜ್ಯದ ಕಲ್ಪನೆಯನ್ನು ಮುಂದಿಡ್ತಾನೆ. ಒಂದು ದೇಶ ಅನ್ನೋದು ಹೀಗಿರಬೇಕು, ಒಂದು ರಾಜ್ಯ ಅನ್ನೋದು ಹೀಗಿರಬೇಕು, ಅಲ್ಲಿಯ ರಾಜ ಹೀಗಿರಬೇಕು, ಅಲ್ಲಿ ಅಧಿಕಾರ ಹೀಗಿರಬೇಕು, ಎಲ್ಲ ಚಿತ್ರವನ್ನು ಕೊಟ್ಟು ಇಷ್ಟು ಮಂದಿ ಜನಸಂಖ್ಯೆ ಇರಬೇಕು ಅನ್ನೋ ಚಿತ್ರಣವನ್ನು ಕೂಡ ಕೊಡ್ತಾನೆ. ಅವ ಹೇಳ್ತಾನೆ ತನ್ನ ರಾಜ್ಯದಲ್ಲಿ ಎಲ್ಲವೂ ಇರಬೇಕು, ಯಾವುದೆಲ್ಲೋ ಒಂದು ರಾಜ್ಯ ಅನಿಸಿಕೊಂಡಾಗ ಅಲ್ಲಿ ಒಬ್ಬ ಇಂಜಿನಿಯರ್ ಇರಬೇಕು, ಡಾಕ್ಟರ್ ಇರಬೇಕು, ಶಿಕ್ಷಣ ಇರಬೇಕು, ಎಲ್ಲವೂ ಇರಬೇಕು ಅಂತ ಹೇಳಿದೆ. ಆದರೆ ನನ್ನ ಆದರ್ಶ ರಾಜ್ಯದಲ್ಲಿ ಸಾಹಿತಿಗಳು ಬೇಡ. ಪ್ಲಾಟೋ ಈ ಚಿಂತನೆಯನ್ನು ಮುಂದಿಟ್ಟ. ಯಾಕೆಂದರೆ ಸಾಹಿತಿಗಳಿಂದ ಸಮಾಜಕ್ಕೆ ಏನೂ ಸಿಗುವಂಥದ್ದಿಲ್ಲ. ಅವರು ಪ್ರಕೃತಿಯನ್ನು ಅನುಕರಣೆ ಮಾಡ್ತಾರೆ, ಪ್ರಕೃತಿಯನ್ನು ಅನುಕರಣೆ ಮಾಡ್ತಾರೆ ಹೊರತಾಗಿ ಅವರು ಅನುತ್ಪಾದಕರು ಅಂತ. ಅವರಿಂದ ಸಮಾಜಕ್ಕೆ ಸಿಗುವಂಥದ್ದು ಏನೂ ಇಲ್ಲ. ಆದ್ದರಿಂದ ನನ್ನ ಆದರ್ಶ ರಾಜ್ಯದಲ್ಲಿ ಕವಿ ಸಾಹಿತಿಗಳು ಇರುವುದು ಬೇಡ, ಇದ್ದವರಿಗೆ ಸನ್ಮಾನ ಮಾಡಿ ಕಳಿಸಿಕೊಡಿ. ಆ ಥರದ ಚಿಂತನೆ ಮುಂದಿಟ್ಟು ಅದೇ ಅವನ ಶಿಷ್ಯ ಇದೇ ಅನುಕರಣ ಸಿದ್ಧಾಂತವನ್ನು ಎತ್ತಿಕೊಂಡ ಅರಿಸ್ಟಾಟಲ್. ಅವನು ಕೂಡ ತನ್ನ ಆದರ್ಶ ರಾಜ್ಯದ ಕಲ್ಪನೆಯನ್ನು ಮುಂದಿಟ್ಟ. ಪ್ಲಾಟೋ ಹೇಗಿಟ್ಟನ ಅದೇ ಥರ ಅವನು ಹೇಳಿದ, ತನ್ನ ಆದರ್ಶ ರಾಜ್ಯದಲ್ಲಿ ಎಲ್ಲವೂ ಬೇಕು, ಎಲ್ಲರೂ ಇರಬೇಕು, ಕವಿಗಳು ಸಾಹಿತಿಗಳು ಕೂಡ ಇರಬೇಕು. ಅವರು ಪ್ರಕೃತಿಯನ್ನು ಅನುಕರಣೆ ಮಾಡ್ತಾರೆ. ಪ್ಲಾಟೋ ಹೇಳ್ತಾ ಅದೇ ಮಾತು, ಅವನು ಅವರು ಪ್ರಕೃತಿಯನ್ನು ಅನುಕರಣೆ ಮಾಡ್ತಾರೆ. ಆದರೆ ಅನುಕರಣೆ ಮಾಡುವುದರ ಮೂಲಕ ತಪ್ಪುವ ಸಮಾಜವನ್ನು, ಅಡ್ಡದಾರಿ ಹಿಡಿಯುವ ಸಮಾಜವನ್ನು ಅವರು ಗುರುತಿಸಿ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಆದ್ದರಿಂದ ನನ್ನ ಆದರ್ಶ ರಾಜ್ಯದಲ್ಲಿ ಕವಿಗಳು ಸಾಹಿತಿಗಳು ಇರಬೇಕು ಅನ್ನುವ ಚಿಂತನೆ ಅವ ಮುಂದಿಟ್ಟ. ಆಗಿರುವಾಗ ಎಲ್ಲ ಕಾಲಕ್ಕೂ ಸಾಹಿತ್ಯದ ಬಗ್ಗೆ ಅದು ಬೇಡ ಅಂತ ಹೇಳುವವರು, ಬೇಕು ಅಂತ ಹೇಳುವವರು, ಅದರ ಬಗ್ಗೆ ವ್ಯಂಗ್ಯ ಆಡುವವರು ಎಲ್ಲರೂ ಇದ್ದೇ ಇರ್ತಾರೆ. ಇದೆಲ್ಲೂ ಸಾಹಿತ್ಯದ ವಸ್ತುಗಳೇ ಆಗ್ತವೆ. ಹಾಗಿರುವಾಗ ನಮ್ಮ ಮುಂದೆಯೂ ಕೂಡ ಈ ಕಾಲಕ್ಕೂ ಕೂಡ ಕೆಲವು ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹುಂಕು ನುಡಿಯವರು ಇರ್ಬೋದು, ಅಥವಾ ಸಾಹಿತ್ಯದ ಚಟುವಟಿಕೆಗಳ ಬಗ್ಗೆ ಮಾತಾಡುವಂಥವ್ರು ಇರ್ಬೋದು. ಆದರೆ ಭಾವಜೀವಿ ಅನಿಸಿಕೊಂಡಂತಹ ಮನುಷ್ಯನಿಗೆ, ಭಾವಜೀವಿ ಅನಿಸಿಕೊಂಡಂತಹ ಮನುಷ್ಯನಿಗೆ ಒಂದು ವಸ್ತುವನ್ನು, ವಿಚಾರವನ್ನು ಕಂಡು ಸಂತೋಷ ಪಡುವಂತಹ ಮನೋಧರ್ಮ ಇರುವಂತಹ ಮನುಷ್ಯನಿಗೆ ತನ್ನ ಹಾವಭಾವಗಳನ್ನು ಅಭಿವ್ಯಕ್ತಿಸಲಿಕ್ಕೆ ಈಗ ನಾವೇ ಕಾಣ್ತೇವೆ. ಒಬ್ಬ ಮನುಷ್ಯನಿಗೆ ಅತಿ ಹೆಚ್ಚು ದುಃಖ ಆದಾಗ ಆ ದುಃಖವನ್ನು ಶಮನ ಮಾಡಿಕೊಳ್ಳಿಕ್ಕೆ ಅವ ಏನು ಮಾಡ್ತಾನೆ, ಆ ದುಃಖವನ್ನು ನಾಲ್ಕು ಮಂದಿ ಜೊತೆಗೆ ಹಂಚಿಕೊಳ್ತಾನೆ. ಇದು ಮನುಷ್ಯ ಸಹಜ. ಅದೇ ಥರ ಅತಿಯಾದ ಸಂತೋಷ ಆದಾಗಲೂ ಕೂಡ ಆ ಸಂತೋಷವನ್ನು ನಾಲ್ಕು ಮಂದಿ ಜೊತೆಗೆ ಹಂಚಿಕೊಂಡು ನಾವು ಗರಿಷ್ಠ ಪ್ರಮಾಣದಲ್ಲಿ ಸಂತೋಷ ಪಡ್ತೇವೆ. ನಮಗೆ ದುಃಖ ಆದ ಸಂದರ್ಭದಲ್ಲಿ ಪ್ರಕೃತಿ ನಮ್ಮ ಜೊತೆಗೆ ದುಃಖಿಸ್ತಾ ಉಂಟು ಅನಿಸಿದ್ರೆ, ನಮಗೆ ಸಂತೋಷ ಆದರೆ ಪ್ರಕೃತಿ ನಮ್ಮ ಜೊತೆಗೆ ಸಂತೋಷದ ಕುಣಿತಾ ಇದ್ದಾನೆ ಅಂತ ಭಾವನೆ ಬರ್ತದೆ. ಆಗಿರುವಾಗ ಮನುಷ್ಯನ ನೋವಾಗಲಿ ನರಿವಾಗಲಿ ಹತ್ತು ಮಂದಿಯ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಮನುಷ್ಯನಿಗೆ ಅವನ ಏನು ಮಾನಸಿಕ ನೆಮ್ಮದಿಯನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ಅನಿಸಿಕೊಳ್ತದೆ. ಸಾಹಿತ್ಯ ಅನ್ನುವಂಥ ಈ ಕೆಲಸವನ್ನು ಮಾಡ್ತದೆ. ಈಗ ಒಂದು ಸಂಕೀರ್ಣವಾದ ಅನುಭವವನ್ನು ಈಗ ಇಲ್ಲಿ ನಾನು ಬಹಳಷ್ಟು ಮಟ್ಟಿಗೆ ಈಗಿನ ಈ ಕಳೆದಂತಹ ಒಂದು ಕವಿಗೋಷ್ಠಿ ಬಹಳ ಅದ್ಭುತವಾಗಿ ಮೂಡಿ ಬಂತು. ಚಿತ್ರಗಳನ್ನು ನೋಡಿರ್ಬೋದು, ಶರೀರ ಮತ್ತು ಶಾರೀರ ಸ್ವರೂಪ, ಅಲ್ಲೆಲ್ಲ ಅವರ ಪದ್ಯಕ್ಕೊಂದು ಶಾರೀರ ರೂಪದ ಚಿತ್ರಣವನ್ನು ಕೊಟ್ಟರು. ಅವರ ಶಾರೀರವನ್ನು ಇಲ್ಲಿ ಹಾಡಿ ತೋರಿಸಿದ್ರು, ಎಷ್ಟು ಚಂದಕ್ಕೆ ಹಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಭಾವ ತುಂಬಿ ಹಾಡಿರುವಂಥ ಸಂದರ್ಭ ನಾವು ಈಗಾಗಲೇ ನೋಡಿದ್ದೇವೆ. ಅಂತೂ ಮನುಷ್ಯನ ಬದುಕಿನ ಹಾವಭಾವಗಳು, ತನಗಾದಂತಹ ಎಲ್ಲ ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕೆ ಮನುಷ್ಯ ಬಹಳಷ್ಟು ಒದ್ದಾಡ್ತಾನೆ. ಈ ಸಾಹಿತ್ಯ ಅಥವಾ ಸಾಹಿತ್ಯಕ್ಕೆ ಚಿಂತನೆ ಇವತ್ತು ನೋಬೆಲ್ ಪ್ರೈಸನ್ನು ಪಡೆಯುವಂತಹ ಸಬ್ಜೆಕ್ಟ್ಗಳಲ್ಲಿ ಸಾಹಿತ್ಯ ಕೂಡ ಒಂದು. ಆಗಿರುವಾಗ ಸಾಹಿತಿಗಳು ಕವಿಗಳಷ್ಟು ಮಹತ್ವದ ವ್ಯಕ್ತಿಗಳು ಯಾಕಾಗ್ತಾರೆ ಅಂತ ಹೇಳಿದರೆ, ಒಂದು ಸಂಕೀರ್ಣವಾದಂಥ ಅನುಭವವನ್ನು, ನನಗಾದಂಥ ಒಬ್ಬ ಒಂದು ದೃಶ್ಯವನ್ನು ಕಣ್ಣಾರೆ ಕಂಡು, ಒಂದು ಆಕ್ಸಿಡೆಂಟ್ ಇಟ್ಕೊಳ್ಳಿ, ಒಬ್ಬ ಕಣ್ಣಾರೆ ಕಂಡಿದ್ದಾನೆ ಅದನ್ನು, ಅವನಿಗಾದಂಥ ಅನುಭವ ಮತ್ತು ಅದನ್ನು ನೋಡದಿರುವಂಥ ವ್ಯಕ್ತಿಗಳಿಗಾಗುವಂಥ ಅನುಭವ ಒಂದೇ ಅಲ್ಲ. ತನಗಾದ ಅನುಭವವನ್ನು ಅವನಿಗೆ ದಾಟಿಸಲಿಕ್ಕೆ ಅವ ಒದ್ದಾಡ್ತಾನೆ. ಅದಕ್ಕೆ ರೂಪಕ ಇನ್ನು ಏನು ನಾನಾ ಥರದ ಉಪಮೆಗಳನ್ನೆಲ್ಲ ಕೊಟ್ಟು ವಿವರಿಸ್ತಾನೆ. ಕೇವಲ ನಾವು ಕಂಡಂಥ ವಸ್ತುವನ್ನು ಇನ್ನೊಬ್ಬನಿಗೆ ಮುಟ್ಟಿಸಲಿಕ್ಕಾಗಿ, ನನಗಾದ ಅನುಭವವನ್ನು ಮತ್ತೊಬ್ಬನಿಗೆ ಮುಟ್ಟಿಸಲಿಕ್ಕಾಗಿ ಅವನೇನು ಮಾಡ್ತಾನೆ, ಈ ಥರದ ಪ್ರಯತ್ನಗಳು ಒದ್ದಾಟವನ್ನು ಮಾಡ್ತಾನೆ. ಎಷ್ಟೇ ನಾವು ವಿವರಿಸಿದ್ರು ಸ್ವತಃ ಕಣ್ಣಲ್ಲಿ ಕಂಡವನಿಗಾದಂಥ ಅನುಭವ ಅದನ್ನು ನೋಡದವನಿಗಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಇದನ್ನು ಹೇಗೆ ಮುಟ್ಟಿಸಬಹುದು? ಈ ಪ್ರಯತ್ನವೇ ಸಾಹಿತ್ಯದ ರಚನೆಯಾಗುವುದು. ನನಗಿರುವಂಥ ಗೊಂದಲಗಳುಂಟಲ್ವಾ, ನನಗಾದ ಅನುಭವವನ್ನು ಇನ್ನೊಬ್ಬನಿಗೆ ದಾಟಿಸಲಿಕ್ಕಿರುವಂಥ ಗೊಂದಲಗಳನ್ನು ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಆ ಅನುಭವವನ್ನೇ ಒಂದು ಮುದ್ದೆ ಮಾಡಿ ಅವನ ಕೈ ಕೊಟ್ಟು ಬಿಡೋದು. ನನ್ನಲ್ಲಿರುವಂಥ ಅನುಭವ ನಿಮಗೆ ದಾಟಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು, ಆ ಗೊಂದಲ ಸ್ಥಿತಿಯನ್ನು ಓದುವುದನ್ನು ಮುಂದಿಡುವುದು. ಒಬ್ಬ ಶ್ರೇಷ್ಠ ಕವಿ ಅನಿಸಿಕೊಂಡವ ಈ ಅನುಭವಗಳನ್ನು ಅಚ್ಚುಕಟ್ಟಾಗಿ ಕಟ್ಟಿಕೊಡಬಲ್ಲ ಅಂತ ನಾವು ಇದನ್ನು ಗಮನಿಸಬೇಕು. ಈ ಸಾಹಿತ್ಯದ ಈ ಪ್ರಶ್ನೆ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದರೆ, ವಿಜ್ಞಾನಕ್ಕೆ ವೈಜ್ಞಾನಿಕ ಚಿಂತನೆಗೆ ಪ್ರತಿಸ್ಪರ್ಧಿಯಾಗಿ ಇವತ್ತು ಸಾಹಿತ್ಯ ಇರುವಂಥದ್ದು. ಯಾಕೆ ಅಂತಂದರೆ ಮನುಷ್ಯ ಸಂಬಂಧಗಳು, ಈಗ ಪಾಶ್ಚಾತ್ಯ ಚಿಂತನೆಯನ್ನೇ ಗಮನಿಸಿದರೆ ಎರಡು ಮಹಾಯುದ್ಧವನ್ನು ಕಂಡಂತಹ ಜಗತ್ತು, ಅಲ್ಲಿಯ ಜನರ ಚಿಂತನೆಯನ್ನು

ಹೋದಾಗ ಅವರೇನು ಮಾಡಿದ್ರಿ, ಪಾಪ ಪುಣ್ಯದ ಪ್ರಜ್ಞೆ ಹೊರಟೋಯ್ತು. ತಂದೆ ತಾಯಿಗಳನ್ನು, ವೃದ್ಧರಾದಂಥ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು, ಅವರ ವೃದ್ಧಾಪ್ಯದಲ್ಲಿ ಅವರ ಸೇವೆ ಮಾಡಬೇಕು, ಅದು ಪುಣ್ಯ ಕಾರ್ಯ ಅನ್ನೋದು ಚಿಂತನೆ ಹೊರಟೋಯ್ತು. ಆಗೇನು ಮಾಡಿ ನೋಡಿ, ಅಲ್ಲಿ ವೃದ್ಧಾಶ್ರಮಗಳು ಆರಂಭ ಆಗಿದೆ. ಇವತ್ತು ಉದ್ಯಮ ಆಗಿದೆ ಅದು. ವೃದ್ಧಾಶ್ರಮಗಳು ಕೇವಲ ವೃದ್ಧಾಶ್ರಮಗಳಾಗಿಲ್ಲ, ಒಂದು ಉದ್ಯಮ ಆಗಿದೆ. ಕೆಲವರು ಅದನ್ನೇ ಹೊಟ್ಟೆಪಾಡಿನ ದಾರಿಯಾಗಿ ಮಾಡ್ಕೊಂಡಿದ್ದಾರೆ. ಅಂಥ ಸ್ಥಿತಿ ನಮ್ಮಲ್ಲಿಗೆ ಬರ್ತಾ ಉಂಟು. ಹಾಗಿರುವಾಗ ಮಾನವೀಯತೆ ಸತ್ತು ಹೋಗಿದೆ. ಧರ್ಮದಿಂದ, ಮನುಷ್ಯನ ಆದರ್ಶ ಚಿಂತನೆಗಳಿಂದ ಅದನ್ನು ಮತ್ತೆ ಮನುಷ್ಯರಲ್ಲಿ ಜೀವಂತಗೊಳಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಾಗ ಅದಕ್ಕಿರುವ ದಾರಿ ಯಾವುದು ಅನ್ನುವಂಥ ಚಿಂತನೆ ಪಾಶ್ಚಾತ್ಯರಲ್ಲಿ ಆರಂಭ ಆಯಿತು. ಆಗ ಅವರು ಕಂಡುಕೊಂಡಂಥ ದಾರಿಯೊಂದಿದ್ದರೆ ಅದು ಸಾಹಿತ್ಯ. ಸಾಹಿತ್ಯದಿಂದ ಮಾತ್ರ ಮನುಷ್ಯರನ್ನು ಮತ್ತೆ ಮಾನವೀಯತೆಯನ್ನು ಉಳಿಸಲಿಕ್ಕೆ ಸಾಧ್ಯ ಉಂಟು ಅನ್ನೋ ಚಿಂತನೆ ಅವರಲ್ಲಿ ಬಂತು. ಇದರ ಪರಿಣಾಮ ನೀವು ಗಮನಿಸಬೇಕು, ಅಲ್ಲಿ ಆ ಥರದ ಚಿಂತನೆ ಬಂದಾಗ ಸಾಹಿತ್ಯ ಅಂದರೆ ಏನು ಅನ್ನುವಂಥ ಪ್ರಶ್ನೆ ಹಾಗೆ ಹುಟ್ಟಿಕೊಂಡು ಹತ್ತೊಂಬತ್ತನೇ ಶತಮಾನ ಅಂದರೆ ಮತ್ತೆ ಅದು ಚರ್ಚೆಗೆ ಬಂತು. ಸಾಹಿತ್ಯ ಅಂದರೆ ಏನು? ಎಜ್ರಾಗೊಂಡಂತಹ ಚಿಂತಕ ಒಂದಿಟ್ಟ ಸಾಹಿತ್ಯ ಅಂದರೆ ಲಿಟ್ರೇಚರ್ ಇಸ್ ಲ್ಯಾಂಗ್ವೇಜ್. ಸಾಹಿತ್ಯ ಅಂದರೆ ಭಾಷೆ, ಭಾಷೆಯನ್ನು ಬಿಟ್ಟು ಸಾಹಿತ್ಯ ಇಲ್ಲ. ಆಗಿರುವಾಗ ಎಲ್ಲ ಭಾಷೆ ಭಾಷೆಯಲ್ಲಿ ಬರೆದು ಎಲ್ಲವೂ ಸಾಹಿತ್ಯ ಆಗ್ತದ? ಭಾಷೆಯಲ್ಲಿ ಬರೆದು ಎಲ್ಲವೂ ಸಾಹಿತ್ಯ ಆಗೋದಿಲ್ಲ. ಯಾವ ಭಾಷೆ ನೋಡಿ, ಅವ್ರು ಹೇಳೋದು ಲಿಟ್ರೇಚರ್ ಇಸ್ ಲ್ಯಾಂಗ್ವೇಜ್ ಚಾರ್ಜ್ ವಿತ್ ಮೀನಿಂಗ್. ಅದು ಅರ್ಥವನ್ನು ಚಾರ್ಜ್ ಮಾಡಬೇಕಂತೆ. ಯಾವ ಭಾಷೆ ಅರ್ಥವನ್ನು ಚಾರ್ಜ್ ಮಾಡ್ತದೋ ಅದು ಸಾಹಿತ್ಯ ಅಂತ ಅನಿಸಿಕೊಳ್ತದೆ. ಯಾವ ಭಾಷೆ ಚಾಹಿತ್ಯ ಅಟ್ಮೋಸ್ಟ್ ಪಾಸಿಬಲ್ ಡಿಗ್ರಿ ಅಂತ ಹೇಳ್ತಾನೆ, ಗರಿಷ್ಠ ಪ್ರಮಾಣದಲ್ಲಿ ಅರ್ಥವನ್ನು ಚಾರ್ಜ್ ಮಾಡಲಿಕ್ಕೆ ಒಂದು ಭಾಷೆಯಿಂದ ಸಾಧ್ಯ ಆದಾಗ, ಅದು ಧ್ವನಿಯನ್ನು ಒಳಗೊಂಡಾಗ ಅದು ಸಾಹಿತ್ಯ ಆಗ್ತದೆ. ಒಬ್ಬ ಸಾಹಿತ್ಯ ಅನಿಸಿಕೊಂಡವ ಭಾಷೆಯನ್ನು ಕಟ್ಟುವುದನ್ನು ಕಲಿಬೇಕು. ನಮ್ಮಲ್ಲಿ ಆನಂದವರ್ಧನ ಲಾಕ್ಷಣಿಕ, ಸಂಸ್ಕೃತ ಲಾಕ್ಷಣಿಕ, ಅವ ಹೇಳಿದ ರೀತಿರಾತ್ಮ ಕಾವ್ಯಸ್ಯ ಅಂತ, ರೀತಿಯ ಕಾವ್ಯದ ಆತ್ಮ ಅಂತ. ಆಗ ರೀತಿ ಅಂದ್ರೆ ಏನು? ವಿಶಿಷ್ಟ ಪದರಚನೋ ರೀತಿ ಅಂತ ಹೇಳಿದ. ಪದವನ್ನು ಹೇಗೆ ಕಟ್ತೀರಿ, ಪದವನ್ನು ಕಟ್ಟುವುದರ ಮೂಲಕ ಒಂದು ಅನುಭವವನ್ನು ಹೇಗೆ ದಾಟಿಸ್ತೀರಿ, ಅದು ಸಾಹಿತ್ಯ ಆಗ್ತದೆ. ಆಗಿರುವಾಗ ಭಾಷೆಯನ್ನು ಬಿಟ್ಟು ಸಾಹಿತ್ಯ ಇಲ್ಲ ಅನ್ನುವಾಗ ಕನ್ನಡ ಭಾಷೆಯ ಸ್ಥಿತಿ ಏನಾಗಿದೆ? ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ. ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ. ಇದು ಒಂದು ನೋವಾದರೆ ನನ್ನಂಥ ಉಪನ್ಯಾಸಕರ ಮುಂದೆ ಇನ್ನೊಂದು ಸವಾಲಿದೆ. ಕೆಲವು ವಿದ್ಯಾಸಂಸ್ಥೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸೈನ್ಸಿನ ಮಕ್ಕಳಿಗೆ ಲ್ಯಾಂಗ್ವೇಜ್ ಯಾಕೆ, ಕನ್ನಡ ಯಾಕೆ? ಹೇಗೂ ಲ್ಯಾಂಗ್ವೇಜ್ ಒಂದು ಇಂಗ್ಲೀಷ್ ಇದೆ, ನೀವು ಪುನಃ ಕನ್ನಡ ಬೇಕಾ? ಕನ್ನಡ ಬೇಕಿದ್ರು ಕನ್ನಡ ಉಪನ್ಯಾಸಕರಿಗೆ ಈ ನಾಲ್ಕು ಪೀರಿಯಡ್ ಬೇಕಾ? ಅವ್ರಿಗೆ ಒಂದು ಎರಡು ಪೀರಿಯಡ್ ಕೊಟ್ಟರೆ ಸಾಕಾಗೋದಿಲ್ವಾ? ಕೆಲವು ದುರಂತ ಏನು ಅಂತ ಹೇಳಿದ್ರೆ, ಈಗ ನಮ್ಮ ಮಂಗಳೂರು ಯೂನಿವರ್ಸಿಟಿಯನ್ನು ನೀವು ಗಮನಿಸಿದರೆ, ನನಗೆ ಅನಿಸೋದು ಅದಕ್ಕೆ ಕೆಲವು ಮನೆ ಯಾರೊಬ್ಬರು ತಮಾಷೆ ಹೇಳಿದ್ರು ಅದನ್ನು ಮಾಡ್ತಾರೆ ಬೇಕಾದ್ರೆ ತಗೋ ಅಂತ, ಅಂತ ದಯಾನ ಸ್ಥಿತಿಯಲ್ಲಿ ಅದಿದೆ. ಈಗ ನಿನ್ನೆ ಇಲ್ಲಿ ಮಾತಾಡುವ ಸಂದರ್ಭದಲ್ಲಿ ಬಾಲಕೃಷ್ಣ ಗಟ್ಟಿಯವರು ಕೂಡ ಈ ನೋವನ್ನು ತೋಡಿಕೊಂಡ್ರು, ಯಾವ ಸ್ಥಿತಿಯಲ್ಲಿ ಇದೆ ಇವತ್ತು ಅಂತ ಶಿಕ್ಷಣದ ವ್ಯವಸ್ಥೆ. ಸ್ವಾಯತ್ತ ಕೆಲವು ಯೂನಿವರ್ಸಿಟಿಗಳೆಲ್ಲ ಆರಂಭ ಆಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇವತ್ತು ಶಿಕ್ಷಣ ಅನ್ನುವಂಥದ್ದು ಉದ್ಯಮ ಆಗಿರೋದ್ರಿಂದ, ಅವರಿಗೆ ಹಣ ಮಾಡುವಂಥ ಒಂದು ಅದು ಮಾಧ್ಯಮ ಆಗಿರೋದ್ರಿಂದ, ಶಿಕ್ಷಣದಲ್ಲಿ ಮಕ್ಕಳಿಗೆ ಅವರನ್ನೆಲ್ಲ ಏನು ಯಂತ್ರಗಳನ್ನಾಗಿ ರೂಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಅಂಕ ಮತ್ತು ಹಣ. ಆಗಿರುವಾಗ ವೈಜ್ಞಾನಿಕ ಜಗತ್ತು ಏನುಂಟೋ, ವೈಜ್ಞಾನಿಕ ಜಗತ್ತು ಮುಂದಿಡುವ ಸವಾಲಿಗೆ ಮಕ್ಕಳನ್ನು ತಯಾರಿ ಮಾಡಿಕೊಳ್ಳೋದಕ್ಕಾಗಿ, ತಯಾರಿಸುವುದಕ್ಕಾಗಿ ಶಿಕ್ಷಣ ಸಂಸ್ಥೆಯನ್ನು ತಿಳಿಯೋದರಿಂದ ಲ್ಯಾಂಗ್ವೇಜ್ ಅನ್ನೋ ಸಬ್ಜೆಕ್ಟನ್ನೇ ತೆಗೆದು ಅಲ್ಲಿ ಕಂಪ್ಯೂಟರನ್ನು ಹಾಕ್ಕೊಳ್ಳುವಂಥದ್ದು. ಹೇಗೋ ಲ್ಯಾಂಗ್ವೇಜ್ ಅದು ಉಂಟಲ್ವ ಇಂಗ್ಲೀಷ್, ಕನ್ನಡ ಬೇಕಿಲ್ಲ, ಆ ಕನ್ನಡದ ಬದಲಿಗೆ ಯಾವುದಾದ್ರೂ ಕಂಪ್ಯೂಟರ ಈ ಥರದ ಒಂದು ಸಬ್ಜೆಕ್ಟನ್ನು ತಂದು ಹಾಕಿ ಕನ್ನಡವನ್ನು ಕೈಬಿಡುವಂತಹ ಸಂದರ್ಭಗಳು ಇದು ನಿರ್ಮಾಣ ಆಗ್ತಾ ಇದೆ. ಆಗಿರುವಾಗ ಇಂತಹ ಸಂದರ್ಭದಲ್ಲಿ ಕನ್ನಡಿಗರಾದ ನಾವು ಕೇವಲ ಸಮ್ಮೇಳನ ಮಾಡಿದರೆ ಸಾಕಾಗೋದಿಲ್ಲ. ಅಂಥವರ ಜೊತೆಗೆ ನಾವು ಏನು ಮಾಡಬಹುದು, ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ಇದು ಭಾಷೆಯ ಸ್ಥಿತಿ. ನಾವು ಸಾಹಿತ್ಯದ ಬಗ್ಗೆ ಹೇಳುವಾಗ ನಾನು ಈಗಾಗಲೇ ಸಾಹಿತ್ಯ ಅನ್ನೋದು ಜನರ ಹಿತವನ್ನು ಕಾಪಾಡಲಿಕ್ಕಾಗಿರುವಂಥದ್ದು, ಸಾಹಿತ್ಯದ ಮೂಲ ದ್ರವ್ಯವೇ ಪ್ರೀತಿ ಅನ್ನುವಂಥದ್ದು. ಈ ಮೂಲ ದ್ರವ್ಯ ಪ್ರೀತಿ ಅಂದರೆ ಏನು ನೋಡಿ, ಶಿವರುದ್ರಪ್ಪನವರು ಹೇಳ್ತಾರೆ, ಸಾಹಿತ್ಯದ ಮೂಲ ದ್ರವ್ಯವೇ ಪ್ರೀತಿ, ಇಡೀ ವಿಶ್ವವೇ ಪ್ರೀತಿಯಿಂದ ಬಂಧಿತಾಗಿರೋದು ಗಮನಿಸಬೇಕು. ಇಡೀ ಪ್ರಕೃತಿಯನ್ನು ನೀವು ಗಮನಿಸಿ, ಹಸಿರು ಮರಗಳು ಸಾಕಷ್ಟು ಕಾಣ್ತಾ ಇದ್ದಾವೆ. ಯಾವುದಾದ್ರೂ ಒಂದು ಹಸಿರು ಮರದಲ್ಲಿ ಹಸಿರು ಬಣ್ಣದ ಹೂವನ್ನು ತೋರಿಸಿ ನೋಡೋಣ, ಎಲ್ಲೂ ಇಲ್ಲ. ಪ್ರಕೃತಿಯಲ್ಲಿ ಯಾವ ಮರದಲ್ಲೂ ಅದೇ ಬಣ್ಣದ ಹೂ ಅರಳುವುದಿಲ್ಲ. ಅಲ್ಲಿ ಆ ಹೂ ಯಾಕೆ ಬೇರೆ ಬಣ್ಣದಲ್ಲಿ ಅರಳುತ್ತೆ ಅಂತ ಹೇಳಿದರೆ, ನಾವೆಲ್ಲ ಹೈಸ್ಕೂಲ್ನ ದಿನಗಳಲ್ಲಿ ಅಥವಾ ಶಾಲಾ ಕಾಲೇಜಲ್ಲಿ ಓದಿದಂಥ ಒಂದು ವಿಚಾರ, ಯಾವ ಹೂವು ತಾನೇ ತಾನಾಗಿ ಕಾಯಿಯಾಗೋದಿಲ್ಲ. ಒಂದು ಹೂವು ಕಾಯಿಯಾಗಬೇಕು ಅಂತ ಹೇಳಿದರೆ ಆ ಹೂವಿಗೆ ಇನ್ನೊಂದು ಹೂವಿನ ಪರಾಗಸ್ಪರ್ಶ ಆಗಲೇಬೇಕು. ಆಗಿರುವ ಯಾವ ಹೂವು ತನ್ನೇ ತಾನೇ ಕಾಯಿಯಾಗುವುದಿಲ್ಲ, ಯಾವ ಹೆಣ್ಣು ತನ್ನೇ ತಾನೇ ತಾಯಿಯಾಗುವುದಿಲ್ಲ, ಅದು ಪ್ರಕೃತಿ ಧರ್ಮ. ಆಗಿರುವಾಗ ಒಂದು ಹೂವು ಕಾಯಿಯಾಗಬೇಕು ಅಂತ ಹೇಳಿದರೆ ಆ ಹೂವಿಗೆ ಇನ್ನೊಂದು ಹೂವಿನ ಪರಾಗಸ್ಪರ್ಶ ಆಗಬೇಕು. ಪರಾಗಸ್ಪರ್ಶ ಆಗಬೇಕು ಅಂತ ಹೇಳಿದರೆ ಆ ಹೂವಿನ ಹತ್ರ ಯಾವುದಾದ್ರೂ ಒಂದು ತುಂಬಿಯೋ, ಯಾವುದೋ ಒಂದು ಹಾತೆನೋ, ಕ್ರಿಮಿಕೀಟನೋ, ಏನೋ ಒಂದು ಬರಲೇಬೇಕು. ನಾವು ರಾತ್ರಿ ವೇಳೆ ಕರೆಂಟ್ ಬೆಳಕನ್ನು ಹಾಕಿ

0: ಹೋದಾಗ ನೋಡ್ತೇವೆ ಎಷ್ಟು ಹಾತಗಳು ಕ್ರಿಮಿಕೀಟಗಳು ಬರುವುದು, ಅದು ಹೂ ಅಂತ ತಿಳ್ಕೊಂಡು ಪಾಪ ಬರುವುದು. ಹಾಗಿರುವಾಗ ಪ್ರಕೃತಿಯಲ್ಲಿ ಈ ಸೃಷ್ಟಿಕ್ರಿಯೆ ಆಗಬೇಕು ಅಂತ ಹೇಳಿದರೆ ಹೂವಿನ ಹತ್ತಿರಕ್ಕೆ ಯಾವುದಾದ್ರೂ ತುಂಬಿ ಬಂದು ಆ ಹೂವಲ್ಲಿ ಕೂತು ಅದರ ಮಕರಂದವನ್ನು ಹೀರಿ ಆ ಹೂವಿಂದ ಇನ್ನೊಂದು ಹೂವಿಗೆ ಹಾರಿ ಹೋಗ್ತಾರೆ. ಹಾಗಾದ್ರೆ ಕೈಯಲ್ಲೋ ಕಾಳಲ್ಲೋ ಮೂತಿಯಲ್ಲೋ ಎಲ್ಲೋ ಅಂಟಿಕೊಂಡು ಆ ಪರಾಗ ಇನ್ನೊಂದು ಹೂವನ್ನು ಸೇರ್ತದೆ, ಸೇರಿ ಅದು ಕಾಯಿ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಆ ಹೂವಿಗೆ ಒಂದು ಪರಿಮಳವನ್ನು ಇಟ್ಟ. ಯಾಕೆಂದ್ರೆ ಒಂದು ಹೂವು ಎಲ್ಲೋ ಎಲೆ ಮರೆಯಲ್ಲಿರಬಹುದು, ಎಲೆ ಮರೆಯಲ್ಲಿರುವ ಹೂವು ಕೂಡ ಕಾಯಿಯಾಗಬೇಕು. ಕಾಯಿಯಾಗಬೇಕು ಅಂತ ಹೇಳಿದರೆ ಆ ಹೂವಿನ ಹೂ ಅದು ತುಂಬಿಗೆ ಕಾಣದಿದ್ರೂ ಒಂದು ಪರಿಮಳವನ್ನು ಇಟ್ಟಿದ್ದಾನೆ. ಆ ಪರಿಮಳವನ್ನು ಆಗ್ರಹಿಸಿ ಅದು ಎಲ್ಲುಂಡಿದ್ರು ಹುಡುಕೊಂಡು ಅಲ್ಲಿಗೂ ಹೋಗ್ತದಂತೆ. ಹಾಗೆ ಪ್ರತಿಯೊಂದು ಹೂವು ಕಾಯಿಯಾಗಬೇಕು ಅಂತ ಹೇಳಿದರೆ ಅದರ ಹತ್ತಿರಕ್ಕೂ ತುಂಬಿ ಬರಬೇಕು ಅಂತ ಹೇಳಿ, ಆದರೆ ಯಾವುದೊಂದು ಹಾತೆ ಬರಬೇಕು ಅಂತ ಹೇಳಿ ಆದರೆ ಹತ್ತಿರ ಸೇರಿಸೋದಕ್ಕೆ, ಹತ್ತಿರ ಸೇರಿಸೋದಕ್ಕೆ. ಆ ಹೂವಿಗೆ ಮರದಲ್ಲಿ ಅದೇ ಬಣ್ಣದ ಹೂವನ್ನು ದೇವರು ಇಟ್ಟಿಲ್ಲ ಅಂತ. ಆಗಿರುವಾಗ ಅಲ್ಲಿ ಅದು ಎದ್ದು ಕಾಣಬೇಕು, ಅಂತೂ ಹತ್ತಿರ ಬರಬೇಕು. ಸಾಹಿತ್ಯವು ಕೂಡ ಮಾಡುವ ಕೆಲಸ ಇದೇ ಕಾರ್ಯವನ್ನು ಮಾಡುವಂಥದ್ದು, ಮನುಷ್ಯರನ್ನು ಹತ್ತಿರ ಸೇರಿಸಬೇಕು. ಪ್ರತಿ ಇಡೀ ಪ್ರಕೃತಿ ಧರ್ಮವೇ ಅದಂತ ನಾನು ಹೇಳಿದೆ. ಆಕಾಶ ಮತ್ತು ಭೂಮಿಯ ಬಗ್ಗೆ ಕವಿಗಳ ಕಲ್ಪನೆ ಏನಂತ ಹೇಳಿದರೆ ಆಕಾಶ ಗಂಡು ಭೂಮಿ ಹೆಣ್ಣು ಅಂತ. ಯಾಕೆ ಭೂಮಿಯನ್ನು ಹೆಣ್ಣು ಅಂತ ಕರೀತಾರೆ? ಫಲವಂತಿಗೆ ಲಕ್ಷಣ ಇರುವುದು ಭೂಮಿಗೆ. ಆಗಿರುವಾಗ ಭೂಮಿಯಲ್ಲಿ ಯಾವುದೇ ಒಂದು ಗಿಡ ಅದು ಬೆಳಿಬೇಕಿದ್ರೆ, ಅದರ ವಂಶಾಭಿವೃದ್ಧಿ ಆಗಬೇಕಿದ್ರೆ ಆಕಾಶದಿಂದ ಗಾಳಿ ಬೆಳಕು ಮಳೆ ಆಗಬೇಕು. ಪ್ರಕೃತಿಯಲ್ಲಿ ಆಕಾಶ ಮತ್ತು ಭೂಮಿಯ ಮಧ್ಯೆ ಇಡುವುದು ಪ್ರೀತಿ, ಇಡೀ ವಿಶ್ವವೇ ಪ್ರೀತಿಯಿಂದ ಬಂಧಿತಾಗಿದೆ ಅಂತ ಹೇಳುವಾಗ ಮನುಷ್ಯನ ಮಧ್ಯೆ ಆ ಗುಣ ಇರಬೇಕು. ಜಾತಿ ಮತ ಧರ್ಮ ಎಲ್ಲವನ್ನು ಮೀರಿ, ಎಲ್ಲವನ್ನು ಮೀರಿ ಎಲ್ಲರೂ ಒಗ್ಗೂಡಿ ಬಾಳಿ ಬದುಕುವಂತಹ ದೃಷ್ಟಿಧೋರಣೆ ಮನುಷ್ಯನಲ್ಲಿರಬೇಕು. ಅದನ್ನು ಪ್ರತಿಪಾದಿಸುವುದೇ ಸಾಹಿತ್ಯ. ನಾವು ಬಹಳ ಮುಖ್ಯ ಅಂತ ಹೇಳಿದರೆ ಪರಸ್ಪರ ಒಗ್ಗೂಡಿ ಯಾಕೆ ಬದುಕಬೇಕು ಅಂತ ಹೇಳಿದರೆ ಒಂದು ದೇಶ, ಒಂದು ನಾಡು, ಒಂದು ಸಮಾಜ ಯಾವುದೇ ಆದರೂ ಕೂಡ ಅದು ಬೆಳವಣಿಗೆ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಮನುಷ್ಯರು ದೇಶದ ಸಂಪತ್ತಾಗಬೇಕಂತೆ. ಒಂದು ದೇಶದ ನಿಜವಾದ ಸಂಪತ್ತು ಏನು ಅಂತ ಹೇಳಿದರೆ ಅದು ಅಲ್ಲಿಯ ಬೆಳ್ಳಿ ಚಿನ್ನ, ಅಲ್ಲಿರುವ ಚಿನ್ನದ ಗಣಿಗಳು, ಅಲ್ಲಿರುವ ನದಿಗಳು, ಅಲ್ಲಿರುವ ಪ್ರಕೃತಿದತ್ತವಾದ ಸಂಪತ್ತು, ಅದು ಯಾವುದೂ ದೇಶದ ಸಂಪತ್ತಲ್ಲ. ರಸ್ಕಿನ್ ಹೇಳ್ತಾನೆ, ಒಂದು ದೇಶದ ನಿಜವಾದ ಸಂಪತ್ತು ಅಂತ ಹೇಳಿದರೆ ಅಲ್ಲಿ ಎಷ್ಟು ವಜ್ರ ಬೆಳ್ಳಿ ಚಿನ್ನ ಉಂಟು ಅನ್ನುವಂಥದ್ದಲ್ಲ, ಅಲ್ಲಿ ಎಂತಹ ಮನುಷ್ಯರಿದ್ದಾರೆ ಅನ್ನುವುದು ಆ ದೇಶದ ಸಂಪತ್ತು. ಇದು ಅವ 19th century ಹೇಳಿದ ಮಾತಾದರೆ ನಮ್ಮ ಕವಿರಾಜ ಮಾರ್ಗಕಾರ ಕನ್ನಡದ ಮೊತ್ತ ಮೊದಲ ಕೃತಿ, ಅದರಲ್ಲಿ ಇದೇ ಮಾತಿದೆ. ಕಸವರಂ ಎಂಬುದು ನೆರೆ ಸೈರಿಸಲ್ ಆರ್ಪಡೆ ಪರ ಧರ್ಮಮಂ ಪರ ವಿಚಾರಮಂ. ನಾವು ಏನು ಜಾತ್ಯಾತೀತ ತತ್ವ ಅಂತೇಳಿ ಮಾತಾಡ್ತೇವೋ ಅದು ಇವತ್ತು ನಿನ್ನೆ ಅದಲ್ಲ. ಈ ಮಣ್ಣಿನಲ್ಲಿ ಈ ಬಹುಮುಖಿ ಏನು ಪ್ರಾಕೃತಿಕ ವಿಚಾರವನ್ನು ಒಳಗೊಂಡಿರುವಂಥ ಈ ಭೂಮಿಯಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಜನರಿದ್ದಾರೆ, ಬೇರೆ ಬೇರೆ ಥರದ ಆಹಾರ ಪದ್ಧತಿ ಇದೆ, ಬೇರೆ ಬೇರೆ ಥರದ ವಾತಾವರಣ ಇದೆ ಅಂತ ಹೇಳಿದ್ರೆ ಬೇರೆ ಬೇರೆ ಥರದ ಜನರು ಇದ್ದಿರುವುದು ಸಹಜ. ಆ ಎಲ್ಲ ಮನುಷ್ಯರು ದೇಶದ ಸಂಪತ್ತಾಗಬೇಕು. ಯಾವಾಗ ವ್ಯಕ್ತಿ ದೇಶದ ಸಂಪತ್ತಾಗ್ತಾನೋ ಆ ದೇಶ ಅಭಿವೃದ್ಧಿಯನ್ನು ಕಾಣ್ತದೆ. ಆಗಿರುವಾಗ ಸಂಪತ್ತನ್ನಾಗಿ ಪರಿವರ್ತಿಸುವ ಕೆಲಸವನ್ನು ಸಾಹಿತ್ಯ ಮಾಡಬೇಕಾಗಿದೆ. ಆಗಿರುವಾಗ ಆ ದೃಷ್ಟಿಯಿಂದ ಇವತ್ತು ವಿಜ್ಞಾನಕ್ಕೆ ಪ್ರತಿಸ್ಪರ್ಧಿಯಾಗಿ ಏನು ಇವತ್ತಿನ ವಿಮರ್ಶಕರು ಏನು ಹೇಳ್ತಾರೆ ಅಂತ ಹೇಳಿದರೆ ವಿಜ್ಞಾನದಿಂದ ಪೂರ್ತಿಯಾಗದೇ ಇರುವಂತಹ ಜ್ಞಾನವನ್ನು ಸಾಹಿತ್ಯ ಪೂರ್ತಿ ಮಾಡ್ತದೆ ಅಂತ. ವಿಜ್ಞಾನದಿಂದ ಪೂರ್ತಿಯಾಗದೇ ಇರುವಂತಹ ಜ್ಞಾನವನ್ನು ಸಾಹಿತ್ಯ ಪೂರ್ತಿ ಮಾಡ್ತದೆ. ಅದಕ್ಕೆ ಅವರು ಉದಾಹರಣೆ ಕೊಡೋದೇನು ಅಂತ ಹೇಳಿದರೆ ಒಂದು ಗುಲಾಬಿಯ ಹೂ, ಒಂದು ಗುಲಾಬಿ ಹೂ ಅದು ಯಾವಾಗ ಯಾವ ಕಾರಣಕ್ಕಾಗಿ ಕೆಂಪಾಗ್ತಾ ಇದೆ ಅದೆಲ್ಲವನ್ನು ಹೇಳಬಲ್ಲ. ಆದರೆ ಆ ಹೂವಿಗೆ ಒಂದು ಸೌಂದರ್ಯವನ್ನು ಉಂಟು ಅಂತ ವಿಜ್ಞಾನಿ ಹೇಳೋದಿಲ್ಲ. ಯಾರಾದರೊಬ್ಬ ಸುಸೈಡ್ ಮಾಡಿಕೊಂಡ್ರೆ ಅವ ಸುಸೈಡ್ ಮಾಡಿದ ಅವ ಜೀವ ಹೊದ್ದಿ ಏನು, ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗೋಯ್ತು ಎಲ್ಲವನ್ನು ಕೂಡ ಡಾಕ್ಟರ್ ಹೇಳಬಲ್ಲ. ಆದರೆ ಅವ ಯಾಕೆ ಸುಸೈಡ್ ಮಾಡಿಕೊಂಡ ಅನ್ನೋದನ್ನು ಸಾಹಿತ್ಯ ಹೇಳಬೇಕು. ಹಾಗಿರುವಾಗ ವಿಜ್ಞಾನದಿಂದ ಪೂರ್ತಿಯಾಗದ ಜ್ಞಾನವನ್ನು ಸಾಹಿತ್ಯ ಪೂರ್ತಿ ಮಾಡುತ್ತೆ ಅಂತೇಳಿ ವಿಜ್ಞಾನದ ಜೊತೆಗೂಡಿ ಮನುಷ್ಯನ ಮುಂದಿರೋ ಸವಾಲನ್ನು ಮಾನವೀಯನೆಯಲ್ಲಿ ಚಿಂತಿಸುವಂತಹ ಚಿಂತನೆಯನ್ನು ಬೆಳೆಸುವುದಕ್ಕಾಗಿ ಇವತ್ತು ಸಾಹಿತ್ಯ ಇದೆ. ಈ ದೃಷ್ಟಿಯಿಂದ ಸಾಹಿತ್ಯದ ಬರವಣಿಗೆಗಳಾಗಲಿ, ಸಾಹಿತ್ಯ ಸಮ್ಮೇಳನಗಳಾಗಲಿ, ಸಾಹಿತ್ಯದ ಸಂಘಟನೆಗಳಾಗಲಿ, ಇವೆಲ್ಲವೂ ಕೂಡ ಮನುಷ್ಯನಲ್ಲಿ ದೇಶವನ್ನು ಕಟ್ಟುವ, ಸಮಾಜವನ್ನು ಕಟ್ಟುವ, ಸಾಹಚರ್ಯತೆಯನ್ನು ಮಾಡುವ, ನಾನೀಗಾಗಲೇ ಹೇಳಿದ ಹಾಗೆ ದೇಶದ ಸಂಪತ್ತಾಗಬೇಕು ಮನುಷ್ಯ. ಯಾವಾಗ ಮನುಷ್ಯ ದೇಶದ ಸಂಪತ್ತಾಗ್ತಾನೋ ಆಗ ನಾಡು ಅಭಿವೃದ್ಧಿ ಆಗ್ತದೆ, ಊರು ಒಳ್ಳೆಯದಾಗ್ತದೆ, ನಮ್ಮಲ್ಲೆಲ್ಲರಲ್ಲೂ ಕೂಡ ಆತ್ಮೀಯತೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಜಾತಿ ಮತ ಧರ್ಮ ಎಲ್ಲವನ್ನು ಮೀರಿ ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕು ಅನ್ನುವ ಈ ಚಿಂತನೆಯೊಂದಿಗೆ ದೇಶ ಕಟ್ಟಲಿಕ್ಕೆ, ನಾಡು ಕಟ್ಟಲಿಕ್ಕೆ, ಜನರಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾ ಅವಕಾಶ ಕೊಟ್ಟದಕ್ಕಾಗಿ ವಂದಿಸ್ತಾ ಮಾತನ್ನು ಮುಗಿಸ್ತೇನೆ. ಜೈ ಕನ್ನಡ.
1: ಇಷ್ಟವರೆಗೆ ಶ್ರೀ ಅಬ್ದುಲ್ ರೆಹಮಾನ್ ಡಿಬಿ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಕೇನೊಂದುಲ್ಲ ತುಳು ಚಾವಡಿ ಕೇನೊಂದುಲ್ಲ ರೇಡಿಯೋ ಸಾರಂಗ ನಾಟ್ 7.8 FM ಒಂದು ರಂಗ್ ರಂಗದ ಬದುಕು ಇನ್ನಿತ ಈ ತುಳು ಚಾವಡಿ ಕಾರ್ಯಕ್ರಮಕ್ಕೆ ನಿಕ್ಲಿಗೆ ಮಾತ್ರ ಇಗ್ಲ ಮೋಕೆ ತಿಂಜಿ ಸುಲ್ಮೆಲು ಯಾ ನಿಕ್ಲ ನ ಮೋಕೆ ದಾರ್ಚೆ ಬಿಂದ್ಯ ಕುಲಾಲ್ ಇನ್ನಿತ ಈ ಕಾರ್ಯಕ್ರಮದ ಪಾತ್ರ ಪುನಿ ತುಳು ಚಾವಡಿ ಬನ್ನಗ ತುಳುನಾಡದ ಆಚಾರ ವಿಚಾರ ಸಂಸ್ಕೃತಿ ಪರಪೋಕುದ ನೆಂಪುಲು ಇಂಚ ಬೆತ ಬೇತ ಮರ್ಗಿಲ್ಡ್ ನಮ್ಮ ಪಾತ್ರನುಪ್ಪ ಒಂಜಾತ್ ವಿಷಯಕ್ಕೆ ಸಂಬಂಧಪಟ್ಟದ ಪಾತ್ರನುಪ್ಪ ಕರಿನ ತುಳು ಚಾವಡ್ ಕೆ ಕೆ ಪೇಜಾವರ ಆರ್ ಒಂಜಾತ್ ವಿಷಯಕ್ಕೆ ಸಂಬಂಧಪಟ್ಟದ ನಮಗೇನನ್ನು ಹೆಚ್ಚ ಮಲ್ತದ್ರೆ ಒಂಜಾತ ಮಾಹಿತಿಯನ್ನ ಕೊಡ್ತೇನೆ ಇನ್ನಿತ ಈ ತುಳು ಚಾವಡ್ ಆ ವಿಷಯದ ಬಗ್ಗೆ ಪಾತ್ರವೆಪ್ಪ ಪನ್ಪನಂಚಿನ ಎಲ್ಲಿಯ ಮಟ್ಟದ ಉಮೇದಿನಿಗಳ್ಡ ಖಂಡಿತ ಉಪ್ಪು ವಾ ವಿಷಯ ಸಂಬಂಧಪಟ್ಟದ ಪಾತ್ರನುಲ್ಲ ಪಣಂಡ ಇತ್ತ ಆಟಿ ತಿಂಗೋಲ್ ತುರೆ ಆಟಿ ತಿಂಗೋಲ್ ನನ್ನ ಮುಗಿಯೊಂದು ಬರೀರ ನನ್ನ ಒಂತ ಸಮಯ ಉಪ್ಪುನು ಒಂತ ದಿನ ಉಪ್ಪುನಿ ಅನ್ಸದುಪ್ಪನಾಗ ಆಟಿದ ಬಗ್ಗೆ ಪಾತ್ರಗ ಬಂದು ಏನೊಂದುಲ್ಲ ಇಟ್ಲ ವಿಶೇಷವಾದ ನಮ್ಮ ದಿನನಿತ್ಯದ ತೆನಸು ವನಸು ದಾದ ಉಂಡ ಅವು ಆಟಿದ ಸಮಯಡ ಒಂಜಾತ್ ಬದಲಾವಣೆ ಆದಿಪ್ಪುಂಡು ದಯಪಂಡ ಮರಿಯಲದ ತಿಂಗಲು ಆಟಿ ತಿಂಗಲು ಪಂಡ ಮರಿಯಲಡು ದಾಲಾ ತಿಕ್ಕಂದು ನಂಚಿನ ಸಂದರ್ಭಡು ಅಪಗ ದಾದ ತಿಕ್ಕುಂಡ ಆ ತಿಂಗಳು ಆ ಒಂದು ಮರಿಯಲದ ತಿಂಗಳು ದಾದಪುರ ತಿಕ್ಕುಂಡ ಅವೇನೇ ತೆನಸದ ರೂಪಡು ನಮ್ಮ ದೆತ್ತನೊಂದಿತ್ತ ಅಂಚದುಪ್ಪನಾಗ ಆ ಆಟಿಡು ಮಲ್ತೊಂತು ನಂಚಿನ ತೆನಸಿಲೇನೆ ಇನಿತ ಈ ಕಾರ್ಯಕ್ರಮದ ಪನಿಯರವುಲ್ಲೆ ಇತ್ತ ಒಂಜಾತ್ ಆಟಿದ ಕೂಟ ಮಲ್ಪಿರು ಐಟ್ ಅಲ್ಪ ಒಂಜಾತ್ ಸಾರ ಬಗೆತ್ತ ತೆನಸು ಮಲ್ಪಿರು ನಮ್ಮ ತಿನ್ಪ ಉನ್ಪ ಬರ್ಪ ಸೀದ ಆಂಡ ಅವಿಂದ ಆಯ್ಗ ಮಂತೊಂದಿತ್ತಿರು ಅದನ್ನ ಅಪಗದ ಕಾಲೊಡು ತಿಕ್ಕೊಂತ ನಂಚ ಆ ಒಂಜಿ ಅವು ಆಟಿ ತಿಂಗೊಳ್ಳೆ ದಾಯತಿ ನೋಡು ಬೊಕ್ಕ ದಾಯತಿನಿಯರ ಬಲ್ಲಿ ಅಂಚನ ಪುರ ಒಂಜಾತ್ ವಿಷಯಲು ಉಲ್ಲ ಅಂಚದುಪ್ಪನಕ ಇನಿ ಆಟಿದ ತೆನಸು ನಿಕ್ಲೆಗ್ ತೆರಿ ನಂಚಿನ ಆಟಿದ ತೆನಸಿನ ಇನಿತ ಈ ಕಾರ್ಯಕ್ರಮದ ಪನೊಲಿ ಲೆಪ್ಪುಕೊರ್ಲೆ ಆಜಿ ಮೋಜಿ ಆಜಿ 4240 ಈ ಒಂಜಿ ಸಂಖ್ಯೆಗ ನಿಕ್ಲೆ ಲೆಪ್ಪುಕೊರಡಾಪುಣು ಇನಿ ಆಟಿ ತಿಂಗಳು ವಿಶೇಷವಾದ ಮಲ್ಪು ನಂಚಿನ ಒಂಜಾತ ತೆನಸುಲು ಇತ್ತವು ವಿಶೇಷ ತೆನಸುಲ ಆತನು ಅತನ ಆಟಿ ಸ್ಪೆಷಲ್ ಅಂದ ಆತನು ದುಮ್ಮಪುರ ಆಟಿದ ಆ ಒಂಜಿ ಬಂಗದ ದಿನಕ್ಕುಲೆಡ ದಾದ ತಿಕ್ಕೊಂತನ ತೇವು ತಜಂಕ್ ಅವೇನೇ ತಿನ್ನೋಂತ ನಂಚಿನ ಕಾಲ ಇತ್ತಂಡ ಚದುಪ್ಪನಾಗ ಅವೇನ ಕುಡವರ ನೆಂಪು ಮಲ್ಪು ನಂಚಿನ ಎಲ್ಲ ಕಜ್ಜ ಇನಿತ ಈ ತುಳು ಚಾವಡಿ ಕಾರ್ಯಕ್ರಮ ನಡತೊಂದುಂಡು ಲೆಪ್ಪು ಕೊರ್ಲೆ ಪಾತಿರ್ಲೆ ನಿಖಿಲ್ನ ಒಂಜಾತ್ ವಿಚಾರನ ಅತನ ನಿಖಿಲೆ ಗೊತ್ತಿಪ್ಪನಂಚಿನ ಆಟಿದ ಒಂಜಾತ್ ತೆನಸಿನ ಅಯ್ನ ಎಂಚ ಮಲ್ಪಿರು ಅವೆಲ್ಲ ಇನಿತ ಕಾರ್ಯಕ್ರಮ ಪನೊಲಿ ಕೇನೊಂದು ಪುಲೆ ರೇಡಿಯೋ ಸಾರಂಗು 7.8 FM ರಂಗ್ ರಂಗದ ಬದುಕು.

0: ಬರೀ ಪೊರ್ಲು ದೊಂಜ ಪದನಕ್ಕೆ ಏನೊಂದು ಬತ್ತರೆ ಆಟಿ ತಿಂಗಳು ಬತ್ತಂಡೆ ಅಂತ ಪನ್ಪರಂಚಿನ ಪದ. ಇನಿತ ಈ ತುಳುಚಾವಡಿಡು ಆಟಿ ತಿಂಗಳ ವಿಟ್ಲ ವಿಶೇಷವಾದ ಮಲ್ಪನಂಚಿನ ಆಟಿದ ತೆನಸಿದ ಬಗ್ಗೆ ಟಿನಿ ಪಾತ್ರನುಲ್ಲ ನಿಕ್ಲಗಲೇ ಈ ಬಗ್ಗೆ ಇಟ್ಟು ಪಾತ್ರರೆ ಉಂಡು ಪಂದಿತ್ತಂಡ ಲೆಪ್ಪು ಕೊಡ್ದು ಪಾತ್ರರಲ್ಲಿ ನಿಕ್ಲು ಮಲ್ಪನಂಚಿನ ಆಟಿಡು ಮಲ್ಪನಂಚಿನ ತೆನಸುಲು ವಿಶೇಷವಾದದಾದ ಪರ ಮಲ್ಪರು ಬಂದು ಅಂಚನೆ ದುಂಬುದ ಕಾಲದಲ್ಲಕ ಇತ್ತೆ ಇಜ್ಜಿ ಆತ ಕೊದಿಪತ್ತದು ಮಲ್ತೊಂತನಂಚಿನ ದಿನಕುಲು ಇಜ್ಜಿ ಇತ್ತ ಮಲ್ತಂಡ ತಿನ್ಪು ನಕಲು ಇಜ್ಜಿ ಅಂಚಾದ ಪೋತುನು ದುಂಪುರ ಎಂಚೆತ್ತಿನ ಪನಂಡ ಮಲ್ಪಂದೆ ವಿಧಿ ಇಜ್ಜಿ ಆತ ಬಡೆಪತ್ತದ ಕಾಲ ಕೊದಿಪತ್ತದ ಉಪ್ಪುನಂಚಿನ ದಯಪಂಡ ಬುಡಂದ ಬರ್ಪುನಂಚಿನ ವರ್ಷ ಅವೇ ರೀತಿ ಬೆನ್ನಿದ ಈ ಬೇಲೆಲು ಪೂರ ಮುಗಿತದ್ದು ಇಲ್ಲದ ಉಲಾಯಿ ಪಂಡ ಬೆನ್ನಿ ಸಾಗೋಲಿ ಮಲ್ಪನಕಲಾಂಡ ಇಲ್ಲದ ಉಲಾಯಿಡೆ ಕುಳ್ಳು ನಂಚಿನ ಕಾಲ ಅಂಚದ ಉಪ್ಪುನಾಗ ಆಟಿದ ಒಂಜಿ ತಿಂಗಳು ದಾದ ಉಂಡು ದಾಲ ಮಲ್ಪೆರ್ಲ ಆಪುಜಿ ಅಂಚಿನ ಕೇರಿ ಕುಟ್ಟದು ಬರ್ಪುನಂಚಿನ ವರ್ಷ ಅಂಚಾದ ಉಪ್ಪುನಾಗ ಇಲ್ಲದ ಉಲಾಯಿ ಕುಲ್ ನಗ ತುಲ್ಲೆ ದಾಲ ತಿನ್ನೆರಿಜ್ಜಿ ಪಂದಿತ್ತು ನಾ ದಾದ ತಿನ್ಕ ಅಂದ ಆಪುನು ಅಂಚಿನಲ್ಪ ಮರಿಯಲಗ ಬೋಡು ಪಂದು ದೆತ್ತದಿದು ಮಲ್ತೊಂದ್ರಂಚಿನ ತೆನಸಿಡು ಉಪ್ಪಡ ಚಿಲ್ಲ ಒಂಜಿ ಉಪ್ಪಡ ಚಿಲ್ಪಣನಿಗೆ ಗೊತ್ತಿಪ್ಪು ಕಾಯಿ ಪೆಲಕದ ಈ ಪಚ್ಚಿಲ್ನು ಉಪ್ಪುಡು ಪಾಡ್ದೀಪುನಂಚಿನ ಬರನಿಡುಪುರ ಉಪ್ಪುಡು ಪಾಡ್ದೀಪಿರು ಇತ್ತ ಅವುಲ ಪಾಡ್ದುಪ್ಪುನಂಚಿನ ಮಸ್ತ್ ಕಮ್ಮಿ ಏರ್ಲ ಪಾಡ್ದುಪ್ಪ ಎನ್ವೆಯನು ಉಪ್ಪಡ ಚಿಲ್ದ ಪಂಡ ಹೆಚ್ ಹಳ್ಳಿಲೆಡು ತೋಂಡ ಬರನಿಡು ಪಾಡ್ದೀಪಿರ ಅಣ್ಣ ನಮ್ಮ ಇಂಚಿಗೆ ಬತ್ತನ ನಮ್ಮ ಸಿಟಿಕ್ ಬತ್ತ ಅಂದಿತ್ತಂಡ ಉಪ್ಪಡ ಚಿಲುಪುರ ಇಲ್ಲಲ್ಲಿ ಪಾಡು ನಡೆದಿಲ್ಲ ಮಾರಾಟವಾದಲ್ಲ ನಮಕ್ ಒಂಜಾತ ಮೇಳಲು ಪುರ ನಡತದುಂಡು ಹಲಸು ಮೇಳ ಅಂಚಿನ ಪುರ ಮೇಳ ಪುರ ಉಪ್ಪನೆಟ್ಟು ಐಟ್ ಬೇದ ಬೇತ ರೀತಿದ ಈ ಪೆಲಕೈದ ತೆನಸಿಲ ಪುರ ತುಯ್ಯರೆ ತಿಕ್ಕೊಂಡು ನಿಕ್ಲನ ಊರುಡ್ಲ ಆ ಒಂದಿಪ್ಪು ಆದಿಪ್ಪು ಪೆಲಕೈತ ಪೆಲಕೈ ಮುಗಿಯೊಂದು ಬರ್ಪನಂಚಿನ ಪೊರ್ತುಂದು ಆಂಡಲ ಕೆಲವೊಂದು ತಿಕ್ಕಿಡ ಹಲಸು ಮೇಲ ಪುರ ಈ ಸರ್ತಿ ಪ್ರಾರಂಭ ಮಸ್ತ್ ತಿಕ್ಕಿಡ ಆತನ ಈ ಸರ್ತಿ ಅಂಚಾದ ಉಪ್ಪುನಾಗ ಅಲ್ಪ ವಿಶೇಷವಾದ ಪೆಲಕೈದ ತೆನಸಿನ ಪುರ ಮಾರಾಟ ಮಲ್ಪನೇನು ನಿಕ್ಲ ತೂದಿಪ್ಪರು ಅಂಚಾದ ಉಪ್ಪುನಾಗ ಈ ಉಪ್ಪಡ ಚಿಲ್ ಅಂದ ಕಡೆ ಪಂಡೆ ಈ ಉಪ್ಪಡ ಚಿಲ್ ಪಂಡ ಕಾಯಿ ಪೆಲಕೈದ ಕೆಲವೊಂಜಿ ಉಪ್ಪಡ ಚಿಲ್ ಪಂಡ ಐಕ ಐನವೇ ಐನಂಚಿನ ಪೆಲಕೈ ಉಪ್ಪುಣು ಪಂಡ ಐನವೇ ಐನಂಚಿನ ಗುಜ್ಜು ಉಪ್ಪಡ ಚಿಲ್ ಪಾಡಿನಂಚಿನ ಗುಜ್ಜನೆ ಉಪ್ಪುಣು ಮಾತೆಲ್ಲ ಪಾಡೆ ರಾಪುಜಿ ಅಂಚಾದ ಉಪ್ಪುನಾಗ ಇಂಚ ನಿಕ್ಲ ಉಪ್ಪಡ ಚಿಲುಪುರ ಮಲ್ತದ ಇದುಪ್ಪರು ಅಂಚಿನ ಪುರ ಒಂಜಾತ ಅನುಭವ ಲಿತ್ತನ್ನ ಲೆಪ್ಪು ಕೊಡ್ದು ಪಾತಿರ್ಲಿ ದುಂಬುದ ಸುರೂತ ಬಿನ್ನಿರಲಿ ರೇರ್ ಪಂತೂಕ. ಹಲೋ ನಮಸ್ತೆ. ಜನಾರ್ದನ ಲಾಲ್ಬಾಗ್ರದ ಪನ್ನ ಜನಾರ್ದನ
1: ಅಂದಂದ
0: ಪನ್ಲೆ ಪನ್ಲೆ ಹ್ಮ್ ಅನ್ಸ ಉಪ್ಪಡ ಚಿಲ್ದ ಬಗ್ಗೆ ಪಾತ್ರ ಒಂದಿಲ್ಲ ಇತ್ತು ಸುರೂಕು. ಹ್ಮ್ ಅಂಡೈತ ಉಪ್ಪಡ ಚಿಲ್ಪಾಂಡ ತಿನ್ಪುನಕ್ಲು ಅಂದ್ ಸುರೂಕು ತು ಓಡ ಪುನತೆ. ಹ್ಮ್ ಈ ತಿಂಗಳು ಒಂದಾತ ಮನ್ಪುಗ ಅನ್ನತೆ ಆಟಿದ ತನಸಲ್ಲ
1: ಚಟ್ನಿ.
0: ಅಂಚ ಮಸ್ತ್ ಖುಷಿಯಾಣ ಜನಾರ್ದನ ಇರ್ನ ಒಂಜಾತ ವಿಷಯ ಪಂಡರ್ ದುಂಬುದ ನೆಂಪುಲ್ ದಾದಲ್ ಉಂಡ ನಿಕ್ಲ ಎಲ್ಲಿ ಒಪ್ಪನ ಪ್ರೇಂಚತ್ತಿಂಡ ಆಟಿ ಪಂಡ ಅಂಚ ಸೊಲ್ಮೇಲು ಜನಾರ್ದನ ಸೊಲ್ಮೇಲು ಲೆಪ್ಪು ಕೊರ್ನಿಕ್ ಒಂದು ಲಾಲ್ಬಾಗ್ರದ ಜನಾರ್ದನ ಲೆಪ್ಪು ಕೊಡ್ದು ಪಾತಿರ ಒಂಜಾತ ವಿಷಯ ಪ್ರತಿರಿಪಾಯರ ಅಂಚಿನ ದುಂಬುದ ಬಿನ್ನಿರಲ್ಲಿ ರೇರ್ ಪಂತೂಕ. ಹಲೋ ನಮಸ್ತೆ.
2: ನಮಸ್ತೆ
0: ನಮಸ್ತೆ. ಸತೀಶ್ ಅನ್ನ ಕೈಯಾರ ಪಲ್ಲೆ ಸತೀಶ್ ಅಣ್ಣ.
2: ಹ್ಮ್
0: ಅಂದಂದ
2: ಉಪ್ಪಡಬಚ್ಚಿಲು ಪಾಡುವೆ ಅವುಲಂಚನೆ ಮಣ್ಣದ ಒಂಜಿ ಭಾಜನ ಮಣ್ಣದ ಮಂಡೆ ಬಂತಿರತ್ತೆ
0: ಅಂದಂದ್
2: ಮಣ್ಣದ ಮಂಡೆಡೆ ಜಾಸ್ತಿ ಪಾಡ್ದಿಪ್ಪರು ದಾಯಿಂದ ಪಂಡ ಅವು ಹಾಲದು ಕೊಪ್ಪಣಿಕ್ ಕೊಡೋದು ಕೊಂಜಿ ಒಂಜಿ ವಿಷಯದ ಪ್ಲಾಸ್ಟಿಕ್ ಬಂದಂತೆ ತಿಕ್ಕೊಂಡ್ರೆ ಇಜ್ಜಾನು
0: ಅಂದ
2: ಈಗ ನಮ್ಮ ಮಣ್ಣದ ಪಾತ್ರೆ ದೀಪಣ ಪ್ರತಿಯೊಂದಿ ವಸ್ತುಲ ಅದು ಬೇಗದ ಹಾಲಾಕು ಅದಕ್ಕೋಸ್ಕರ ಮಣ್ಣದ ಐಟು ಮಾತ್ರ ಯೂಸ್ ಮಾಡ್ತಿದ್ರೆ ಮಲ್ಲ ಮಲ್ಲ ಮಂಡೆ ಲುಕ್ಕ ಮಣ್ಣದ
0: ಇಲ್ಲಡಿಕೋಬೇರು
2: ಅದಕ್ಕೋಸ್ಕರ ಮಾತೆಲ್ಲ ಇಲ್ಲಾಡಿಕೊಂಡಾಗ ಬೇಳೆಲ್ಲ ಇಟ್ಟಂತ ಇಟ್ಕೊಂಡಾಗ ತಿನ್ನೇರ ಮಾತ ಬೋರ್ಡಕ್ಕೆ ಅದಕ್ಕೋಸ್ಕರ ಅಯ್ಯ ಮಾತ ರೆಡಿ ಮಾತು ದುಂಬೆ ರೆಡಿ ಮಾತು ದೀಪ ಇದು ಪ್ರಕೃತಿ ನಮಗೆ ಕೊರ್ಕೊಂಡು ಅಂಚಿನ ಕೊಡುಗೆ ಎಂಚಿನ ಅಂದ್ಕೊಂಡ ಎಲ್ಲ ಇಂಚಿನವೇ ಹಾಕೊಂಡು ಇಂಚಿನ ಕಷ್ಟ ಇತ್ತಂದ್ರೆ ಇನ್ನಿ ಆಯ್ಕೆ ತಯಾರು ಮಾಡ್ಕೊಂಡು ಬಂದು ಪ್ರಕೃತಿ ನಮಗೆ ಕೊಂಡು ಸೇತೆ ನಡೆ ಬರೋದೊಂದು ಅವಾಗ ಎಲ್ಲ ಎಲ್ಲ ನಮ್ಮ ಪ್ರಕೃತಿಗೆ ಗೊತ್ತುಂಡ್ರೆ ಎಲ್ಲ ಎಲ್ಲ ಪ್ರಕೃತಿನ ಜೋಕುಲು ನಮ್ಮ ಪ್ರಕೃತಿಗೆ ಎಲ್ಲ ಜೋಕುಳಿಗೆ ನನ್ನ ದಾಳ ತೊಂದರೆಯರ ಬಳ್ಳಿ ಬಡವಾಯರ ಬಳ್ಳಿ ಬಂದು ಪ್ರಕೃತಿ ಒಂಜಾತಿ ವಿಷಯ ನಮಗೆ ಗೊತ್ತೇರು ಆಯ್ತಲ್ಲ ಈ ಪೆಲಕೈ ಗೊತ್ತಿಟ್ಟು ಭಾರಿ ವಿಶೇಷವಾದ ತುಂಬಾ ನಮ್ಮ ಉಪ್ಪಳ ಉಪ್ಪಳ ಬಾದೀಪ್ನ ಪೆಲಕರಿನ ಮನ್ನಡ ಮರೆ ಕದ ದೀಪ್ನ ಅವತ್ತಂದ್ರೆ ಆಯ್ತಾ ರೆಚ್ಚೆ ಗುಂಜಿಂದ ಅವಿನ ಪ್ರತ್ಯೇಕವಾದ ಉಪ್ಪಳ ಬಾರದು ದೀಪನ ಅವತ್ತಂದ್ರೆ ಈ ಕೆರೆಂಗಪುರ ಅಂತೇಳಿ ಕೆರೆಂಗಪುರ ಐನೂರ್ಗೆ ಮೂರ್ದು ಬಾಲಗ ಮಾತು ದೀಪನ ಅಂತ ಮತ ಉಂಟು ಕುಕ್ಕುಳ ಅಂಚೆನೆ ಕುಕ್ಕುಳ ಇನ್ನು ಮಾಂಬಲ ಮಂತು ದೀಪರು
0: ಕುಕ್ಕುಳ
2: ಬಾಲಗ ನಂಗೆ ಮಂತು ದೀಪಿತ್ತೇರು ಇನ್ನು ಮಾತ್ರ ನಮಕ್ ಈ ವರ್ಷ ವರ್ಷ ಸಮಯ ಇಡುತ್ತಿದ್ದ ಈ ಕೋವಂದಿಪ್ಪ ಮುಂಚಿನ ಸಮಯ ನಮಕ್ ಉಪಯೋಗ ಮಾಡ್ತಾರೆ ಹಾಕೊಂಡು ಮಾತ್ರ ಐಕೊಂಜಾತ್ ವಿಟಮಿನ್ ದ ಗುಣಪುರ ಔಷಧ ಗುಣಪುರ ಐತಿ ಇಟ್ಕೊಂಡು ಇಂದು ನಮ್ಮ ಈ ತೇವು ತಜಂಕ ಬಂದ ಮುಂಚಿನ ಗೊತ್ತಿದೆ ಆ ಸಮಯದ ಬರ್ಷ ಜಾಸ್ತಿ ಇತ್ತಂದತ್ತೆ ಈ ಮಣ್ಣು ಬೊದಲು ಬೊದಲು ಬತ್ತ ಬತ್ತ ಬತ್ತ ಬತ್ತ ಮಣ್ಣು ಕಲಾತು ಕುರಿದು ಐಟೊಂಜಿ ಪೌಷ್ಟಿಕಾಂಶ ಉತ್ಪತ್ತಿ ಹಾಕೊಂಡು ಮಣ್ಣಡ ಈ ಮಣ್ಣಡ ಪೌಷ್ಟಿಕಾಂಶ ಬತ್ತು ನಾವು ಈ ಬೇರೆದ ಮುಖಾಂತರ ತಪ್ಪು ಕೈಕೊಳಗೆ ಬರ್ಕೊಂಡು ನಮ್ಮ ಮಣ್ಣನ್ನು ಮನ್ಕೊಂಡ ಬರೀ ಪೊಕ್ಕಡೆ ಹತ್ತು ಮಣ್ಣು ಮನ್ಕೊಂಡ ಬರೀ ಪೊಕ್ಕಡೆ ಹತ್ತು ಮಣ್ಣಡ ಎಡ್ಡೆ ಏನ ಒಂಜಿ ನಮಕ್ ಬೋಡಾಯಿ ಮುಂಚಿನ ಜೀವಸತ್ವ ಮಣ್ಣಡ ಇಟ್ಕೊಂಡು ಅವಾಗ ಆ ಮಣ್ಣಿಡ್ದು ಆ ಬೇರು ಬೇರದ ಮುಖಾಂತರ ಅವ್ರ ಕೈಕಳೆಗೆ ಬರ್ತದೆ ಸೊಪ್ಪಳೆಗೆ ಬರ್ತದೆ ಹಿಡಿದವರ ನಮ್ಮ ಐನು ತಿಂದಿನ ಅಂದ್ರೆ ಐಟು ಬರ್ತನ ಐಟು ತಿಕ್ಕೊಂಡು ಹಂಚಿನ ಆರೋಗ್ಯ ನಮ್ಮ ಜೀವಸತ್ವ ನಮ್ಮ ಜೀವಕ್ಕೆ ತಿಕ್ಕೊಂಡು ಅದಕ್ಕೋಸ್ಕರ ಎಲ್ಲ ಇದನ್ನ ತಿನ್ನೋದು ಕೆಲಬೇಕು ಅಂಜಿ ನಮಕ್ಕೆ ಈ ಬೇಟದಾರ ತಿಕ್ಕುಜಿ ಅಂಚೆಲ್ಲ ಆಗಿತ್ತು ಈ ಒಂದು ಸಂದರ್ಭ ಪ್ರಕೃತಿ ಗುರುತಿನ ಇಂದುಲ ಎಂದೇಳಿ ನಮ್ಮ ನೆನಪು ಮಾಡ್ಬಿಡ ಏನು ಬಂದ ಆ ಒಂದು ಸಂದರ್ಭ ಬರ್ಷ ಬರ್ತದೆ ಮಣ್ಣು ಕರಾದು ಕುರಿದು ಐಟೊಂದು ಜೀವಸತ್ವ ಕೊಟ್ಟದು ಆ ಪಿದೈ ಓರ್ಲ ಪೋಯರ್ ಆ ಒಂದು ಸಂದರ್ಭ ದಿನ ನಮಕ್ಕ ತಿಂಗಳ ಆಪ್ನ ಅಂತ ಒಂದು ಜ್ಞಾನ ಎಲ್ಲ ಬರ್ತದೆ ಅಂದ್ರೆ ಐನು ಮಾತ್ರ ನಮ್ಮ ಮೆಚ್ಚೋಡ ಅಪ್ಪ ನಮಕ್ ನಮ್ಮ ಬಡವುಲ ಕಡಿಮೆ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ
0: ಎಡ್ಡೆ ವಿಷಯ ತೆರಿಪಾರ ಸೊಲ್ಮೆಲು ಸತೀಶ್ ಅಣ್ಣ ಮಸ್ತ್ ಖುಷಿ ಅಣ್ಣ ಸೊಲ್ಮೆಲು ಸೊಲ್ಮೆಲು ಲೆಪ್ಪುಕೊಡ್ಬೇಕ ಇಂದು ಸತೀಶ್ ಕೈಯಾರ ಲೆಪ್ಪು ಕೊಡ್ದು ಪಾತಿರ ಒಂಜಾತ ವಿಷಯ ಅನ್ಪರ ತೆರಿಪಾಯರ್ ಇಂಚ ನಮ್ಮ ಒಂಜಿ ಪ್ರಕೃತಿ ತೊಟ್ಟುಗು ನಮ್ಮ ಒಂಜಾತ ತಿಂಗಲು ಅತಂಡ ಆ ಒಂಜಿ ತೆನಸುಲು ಇಂಚ ಉಂಡು ಪಂದು ಪ್ರಕೃತಿಗೆ ತಕ್ಕವಾದ ತಿಕ್ಕುನಂಚಿನ ತೆನಸುಲು ಅವನ್ ತಿಂದಂಡ ದಾದ ಲಾಭ ಉಂಡು ಅವನ ಪೂರ್ಣಿತಿ ಕಾರ್ಯಕ್ರಮದ ಲೆಪ್ಪು ಕೊಡ್ದು ಪಾತಿರ್ಯರ್ ನಿಖಿಲ್ಲ ಲೆಪ್ಪು ಕೊರಳು ಇಂಚನೆ ವಿಷಯನ ತೆರಿಪಾವಲಿ ಆಜಿ ಮೂಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ ನಾಲ್ ಒರ್ಮ ಈ ಒಂಜಿ ಸಂಖ್ಯೆಗೆ ಆಟಿ ತಿಂಗಲ್ದ ತೆನಸದ ಬಗ್ಗೆ ಪಾತ್ರನಲ್ಲೇ ಆ ತೆನಸು ಪನ್ಪು ನಾವು ಆಟಿಡೇ ವಿಶೇಷವಾದ ದಾಯೆ ದತ್ತನೋಡು ಅತನ ದಾಯೆ ತಿನ್ನೋಡು ಇವು ಪೂರ ವಿಚಾರಕ್ಕೆ ಸಂಬಂಧಪಟ್ಟದ ಒಂಜಾತಿ ವಿಷಯ ನಿಖಿಲ್ಲ ತೆರಿಪಾವಲಿ ನಿಖಿಲ್ಲ ಒಂಜಾತ ಅನುಭವಲಿನ ಪಟ್ಟರೋಲಿ ಅನ್ಸನೆ ಆಟಿಡಿ ವಿಶೇಷವಾದ ಆಟಿ ಕಳಂಜ ಬರ್ಪು ನಂಚಿನ ದಿಪ್ಪು ಅದನ್ನ ಬೇತ ಬೇತ ವಿಷಯ ಎಲ್ಲ ಉಂಡು ಆಟಿಡು ಆಣೆ ಯಾನಿನಿ ತೆನಸದ ಬಗ್ಗೆ ಪಾತ್ರ ಒಂದಿಲ್ಲ ಆಟಿ ಕಳಂಜನ ಬಗ್ಗೆ ಅದನ್ನ ಅವೇಕ ಸಂಬಂಧಪಟ್ಟದ್ದು ಮಸ್ತ್ ಪಾತಿರದ ನಮ್ಮಂಚ ಅದುಪ್ಪನಾಗ ಇನ್ನು ಒಂಜಾತ ತೆನಸದ ಬಗ್ಗೆ ಪಾತಿರ್ಗ ದಾಯಪಣ ಇತ್ತೆ ಒಂಜಾತ ತೆನಸಲು ವಿಷಮಯ ಆ ಒಂದು ಉಪ್ಪುನಂಚಿನ ಈ ದಿನ ಕುಲಡು ದುಂಬುದ ಆ ತೆನಸಲು ಏತ್ ಜೂವಗು ಎಡ್ಡೆ ಇತ್ತಂಡು ಪನ್ಪುನೇನು ತೆರಿಪಾವನಂಚಿನ ಎಲ್ಲಿಯ ಪ್ರಯತ್ನ ದಾಯಪಣ ನಮ್ಮ ಇತ್ತೆ ತೆನಸು ಪೂರಾ ವಿಷ ಆ ಒಂದು ಬರೋನುಂಡು ಮಾತೆಕಲ ಕೆಮಿಕಲ್ ಪಾಡೋನಿಲ್ಲೇರು ಅಣ್ಣ ಅಂಬು ಆ ಒಂಜಿ ಕಾಲಡು ಮಲ್ತೊಂತರಂಚಿನ ವಿಶೇಷವಾಯಿನ ಈ ಪ್ರಕೃತಿ ರತಿಕುನಂಚಿನ ಸೊತ್ತುರೆನ ಗಲಸದ ಎಂಚ ಪುರ ತೆನಸ್ ಮಲ್ತೊಂದಿತ್ತಿರು ಅವಿನ ಪುರ ಏನಿತ್ತೆ ಈ ಕಾರ್ಯಕ್ರಮ ಪಾತಿರ್ಗ ಬಂದ್ ಯಾನ ಕಡೆ ಪನ್ನೊಂದಿತ್ತೆ ಉಪ್ಪಡಚ್ಚಿಲು ಬಂದ ಒಂಜಿ ಪೆಲಕಾಯಿನ ನಿಕಲ್ ದೊತ್ತೊಲ್ನೆ ಆ ಪೆಲಕಾಯಿಡ್ ದಕ್ಕುನಂಚಿನ ವಸ್ತು ದಾದೊಂಡು ದಾದಲೆಜ್ಜಿ ಆಯ್ತ ರೆಚ್ಚನ ದಕ್ಕೊಲಿ ಅತ್ತಂದೆ ಕೂಂಜಿನ್ಲ ಒಂಜಿ ಉಪ್ಪುಡು ಪಾಡ್ದು ದೀಂಡ ಇನ್ನು ಚಟ್ನಿ ಮಲ್ಪೇರ್ನ ಆತನ ಉಪ್ಪುಡು ಪಾಡ್ನ ತಿನಿಯರ್ನ ವನಸ್ತ ಪೊರ್ತುಗು ಬಾರಿ ಲಾಯ್ಕ ಆಪುನು ಅನ್ಸದುಪ್ಪನಾಗ ಪೆಲಕಾಯ್ಡ್ ಕಾಯಿ ಪೆಲಕಾಯಿ ಗುಜ್ಜೆ ಇತ್ತಿಂಡ ಇನ್ ಗುಜ್ಜೆ ಕಜಿಪ್ ಮನ್ಪರೆ ಆಪುಂಡು ಚೂರು ಅವು ಬುಲ್ಲೆದಿತ್ತಿಂಡ ಇಡ್ಬೋಕ ಇನ್ನು ಉಪ್ಪಡಚಿಲ್ ಪಾಡ್ರೆ ಆಪುಂಡು ಪರಂದಿತ್ತಿನ ಪರಂದದ ಪೆಲಕಾಯಿ ಪರಂದ ನೆಡ್ದುಬೋಕದ ಅದಪುರ ಲಾಭ ಉಂಡ ಅವು ಪೂರಲ ಉಂಡು ಅವತ್ತು ಒಟ್ಟುಗು ಐಟುಪ್ಪನಂಚಿನ ಪೆಲತ್ತರಿ ಅತನ ಕೆಲವರು ಬೋಳೆ ಅಂತ ಬನ್ಪರವೇನು ಆ ಪೆಲತ್ತರಿ ಇಡ್ಲ ಮಸ್ತ್ ಪೌಷ್ಟಿಕಾಂಶ ಯುಕ್ತವಾಯಿನಂಚಿನ ಒಂಜಾತ ಸತ್ವಲು ಉಂಡು ಅಂಚ ಅದುಪ್ಪನಾಗ ಈ ಪೆಲಕಾಯಿ ಉದಾಹರಣೆಗೆ ಪೆಲಕಾಯಿ ನೆದತ್ತೊಂಡ ಇಟ್ಟು ಓ ದಕ್ಕುನಂಚಿನ ಓಲಜ್ಜಿ ಪೂರಲ ಉಪಯೋಗ ಆಪುನಂಚಿನ ಸೊತ್ತುಲೆ ಅಂಡ ಇನಿ ನಮ್ಮ ಏತೈನ ಗಳಸೊಂದುಲ್ಲ ಇತ್ತ ಆಯರ್ಲ ರಾಶಿ ರಾಶಿ ಪೆಲಕಾಯಿ ಆಪುಂಡು ಅವಿನ ತಿನ್ಪುನಕ್ಲಿಜ್ಜೆರೆ ಆ ಅಲ್ಪ ಅಲ್ಪ ಕುರಿದು ಉಮಿಲ್ ಪುರ ಬತ್ತದ ಒಂಜಾತ್ ಅದು ಪೋಪುಣು ಆಂಡಲ ವಲ್ಪನೆ ಉಪ್ಪುಣು ಆಂಡ ಅವು ಹಳ್ಳಿದ ಸೈಡ್ ಕಡೆಟಾದಿತ್ತಿನ ನಮ್ಮ ಪೇಂಟೆಗೆ ಬರ್ಕ ಪೇಂಟೆಡ್ ಬರ್ನಾಗ ಅಲ್ಪ ಅಲ್ಪ ಪೆಲಕಾಯಿ ಪುರ ದೀದು ಮಾರ್ನೆ ಅಂತ ಓಲಿ ಅಯ್ನ ನಮ್ಮ ಕಿಲಕದ ತೊನ್ನುವ ಈತ ಕಿಲಕ್ ಈತ ಬಂದ ನಮ್ಮ ದೊತ್ತನ್ವ ಅವ್ವಿ ಅಲ್ಪ ದಕ್ಕದ ಬೋದುಪ್ಪುರೇನು ದೆತ್ತೊಂದಂಚಿನ ಅತನ ಪತೊಂದು ಬರ್ಪುನಂಚಿನ ಒವ್ವಿ ಉಂಜಿ ಇದುಲ ಇಜ್ಜಿ ಅವಕಾಶ ಎಲ್ಲ ಇಜ್ಜಿ ಇತ್ತೆ ಬಂಡ ಬುರ್ಚಿ ಏರೆಗ್ಲ ಅನ್ಸಾದುಪ್ಪನಾಗ ಕೆಲವರು ಮಸ್ತ್ ಪೇಂಟೆಡ್ ಬರೋಪ್ಪನಕ್ಲೆ ಮಸ್ತ್ ಆಸೆ ಕಿಲಕ್ ಈತ ಈತ ಪಂದು ಪಚ್ಚಿಲ್ಗ ಈತ ರೂಪಾಯಿ ಪಂದಲ್ಲ ದೊತ್ತೊನ್ನಕ್ಲುಲ್ಲರೆ ಅಂಚ ನಮ್ಮ ದೇಶ ಬೇತ ಪರದೇಶಕ್ಕೆ ಪೋಂಡ ಅಲ್ಪಲ್ಲ ನಿನ್ನಪುರ ಮಾರೊಂದಿಲ್ಲರೆ ಒಂದು ಒಂಜಿ ಪೆಲಕೈದ ವಿಷಯ ಆದಿತ್ತಂಡ ಉಪ್ಪಡಚಿಲ್ದ ವಿಚಾರ ಆದಿತ್ತನ ನನ ತೇಟ್ಲ ಗಸಿ ಏನು ಮಲ್ಪೇರು ತೇಟ್ಲ ಪಣ್ಣಕ್ಲೆ ಗೊತ್ತಿಪ್ಪು ಚೇವುದೈರಿಟ್ಟು ಮಲ್ಪುನಂಚಿನ ಒಂಜಿ ಬಗೆ ಅಂದಿನ ಚೇವುದೈರೇನು ದುಮ್ನಾನಿ ಕಾಣತದ ಆಯ್ನ ನೆರಟು ಪದರೋಡು ಅವು ಬಾಡುಡು ಆ ಬಾಡಿ ಬೊಕ್ಕ ಮನದನಿ ಒಂಜಿ ಇರೆಂದೆ ತೊಂದು ಒಂಜಿ ಕೋಡಿಟ್ಟು ಗಟ್ಟಿಡೆ ಬತ್ತಿಲಕ್ಕ ಸುತ್ತದು ಸುತ್ತುನಂಚಿನ ಒಂಜಿ ಈ ಒಂಜಿ ಚೇವುದೈರೇನು ಸುತ್ತದು ಗಂಟು ಕಟ್ಟುವೆರು ಆಯ್ದು ಬೊಕ್ಕೈನು ಬೆತೆ ಬೇತರೆ ಇಟ್ಟಿಡೇಕ ತವು ತೆಗೆ ಪಾಡ್ದ ಆತನ ಬೆತೆ ಬೆತ್ತದ ಒಂಜಿ ತರಕಾರಿ ಕೂಡ ಪಾಡ್ದ ಇವಿನ ಕಜಿಪ್ ಮಲ್ಪೇರು ತೇಟ್ಲ ಗಸಿ ಬಂದ ನಿಕ್ಲೆ ತೂದಿಪ್ಪರಂದುಲ್ಲ ನಿಕ್ಲೆ ಗೊತ್ತಿಪ್ಪು ನನ್ ಚದುಪ್ಪನಾಗ ಕೊಡಂಜಿ ಬಿನ್ನರುಲ್ಲ ರೇರ ಪಂತೂಕ ಹಲೋ ನಮಸ್ತೆ
3: ಹಲೋ
0: ನಮಸ್ತೆ ನಮಸ್ತೆ ನಮಸ್ತೆ
3: ಅಶೋಕ್ ಮಂಗಳೂರು
0: ಕಾರ್ಯಕ್ರಮ ಗೆದುಕೊಂಡಿಲ್ಲ ಪನ್ನ ಅಶೋಕ್ ಅಣ್ಣ
3: ಆಟಿ ಬರೋದುಂಡು ಪದ್ದಿನ ಹೋದ್ರು ಅಂಡ್
0: ಅಂದ್
3: ಅಂಚ ಆಟಿದ ತುಂಬದ ಪಂಡ ಪಂಡದ ಪ್ರಯೋಜನ ಅಂಚ ಆಟಿ ಕಷ್ಟ ಇತ್ತು ಪಂಡ ಬಂಗ ಪಂಡ ಭಯಂಕರ ಜೋರು ಬರ್ಸ ಬಂದಾಗ ಪದ್ದರ ಕುಂಟಿಜ್ಜಿ ಗೋಣಿ ಪುರ ಬದ್ದಂದಿತ್ತ ಅಪ್ಪ ನೀರ್ಲಿಜ್ಜಿ ಬೇರೆ ಪೊಟ್ ನೀರು ಸಾಲಿಡ್ದು ಬತ್ತದ ಮಲ ಮಲ್ಲ ಅಡ್ಡರ ಬರ ದೀದು ಸೈಕಲ್ ಬರ್ಸದ ನೀರ ಜಿಂಜ ಅಂತೀನಿ ಪರಿಯರ್ಲ ಹೆಚ್ಚ ನವೀನ ಬೆಚ್ಚ ಮಂತ ಜಿಂಜ ಅಂತೀನಿ ತಿನಿಯರ್ಲ ಹೆಜ್ಜಿ ಓಲ್ ಹೆಜ್ಜಿ ಬಯ್ಯನಾಗ ಬತ್ತದ ಕೆರೆಂಗ್ ದೀಪ ತಿನ್ನ ಅಂತೀನಿ ಕಾಫಿಲ್ಲ ಪುಟ್ಟು ಕಾಫಿಲ್ಲ ಇಂದಿಲ್ಲ ಹೆಜ್ಜಿಂದ ಅಂತಂದ್ರೆ ಬೆಲ್ಲಲ್ಲ ನೀರಿಲ್ಲ ಅಂಚ ಅಪ್ಪದ ಪರಿಸ್ಥಿತಿ ಪಂಡದ ಸುಖ ಹೆಚ್ಚಿ ಅಪ್ಪ ಜಾಸ್ತಿ ಗುಜ್ಜೆ ಕಜಿ ಮಂತೀನಿ ಗುಜ್ಜೆಯನ್ನು ಮೂರ್ದು ಐಕ ಮೂರ್ನಾಗ ನಮ್ಮ ಕತ್ತಿ ಕತ್ತಿಗೆ ಎಣ್ಣೆ ತೆಗಿಯರವಲ್ಲಿ ಕೈಕಲ್ಲ ಎಣ್ಣೆ ಮುಟ್ಟಾರವಲ್ಲಿ ಉಪ್ಪಡ ಬಚ್ಚಿರ ಪಾಡ್ನಾಗ ಅಂತ ಖಾಲಿ ಪಚ್ಚನ ಬೀಜ ಅಂತಿತ್ತು ಖಾಲಿ ಅಂತ ಮಲ್ಲ ಬರಣಿಗೆ ಫಸ್ಟ್ ಉಪ್ಪು ಪಾಡ್ನು ಐಬಕ್ಕಂದು ಪಚ್ಚಿರ ಪಾಡ್ದು ಐಬಕ್ಕು ಕೂಡ ಅಂತ ಉಪ್ಪು ಪಾಡ್ದು ನಂಚಿನ ಮುಚ್ಚಿದೀಪು ಇವಾಗ ಕಾಂಡನಾಗ ಕೂಡ ತಿರುತ್ತಿಗೆ ಹೋಗು ಅಂತ ಬಾಕಿ ಊರಿನ ಕೂಡ ಐಕ ಕೂಡ ಉಪ್ಪು ಪಾಡ್ದು ಅಂಜಿಂಜ ದೀಪು ತಗೊಂಡ ಇತ್ತಲ ಮಂತದಿ ಎರಡು ಮುಂಜಿ ಪಾಡ್ದು ಇತ್ತ ಇಲ್ಲ ವರ ವೈಕಲ್ ಹೆಜ್ಜಿನ ತಿಂದ್ರೆಡ್
0: ಬಲ್ದು
3: ಕಡ್ಲ ಪುರ ಪಾಡ್ ಲೋಕಾಪು ಅಂಡ ಉಪ್ಪುಡು ಬಚ್ಚಿಲ್ಲ ಎಲ್ಲೆಲ್ಲಿ ಪೀಸ್ ಮಾಡ್ಕೊಡು ಎಲ್ಲೆಲ್ಲಿ ಪೀಸ್ ಮಾಡ್ತದ ಬಲ್ದು ಕಡ್ಲ ಬಣ್ಣ ಸುಕ್ಕ ಮುಂದ ಸೋಕಾಪು ಅಂಡ ಇತ್ತ ಜೋಕ್ಲ ಒಬ್ರು ತಿನ್ ಪೂಜ
0: ಅಂಡ
3: ಕೂಡ ದುಂಬದ ಜೋಕ್ಲ ಭಾರಿ ಭಂಗ ಉಂಟು ಪಂಡ ಆಟಿಡ್ಲ ಭಾರಿ ಭಂಗ ಪನೀರ ಪುಂಡ ಮಸ್ತ್ ಉಂಟು ಜೊತೆ ರಾಜನ ಕಾತಂದು
0: ಮಸ್ತ್ ಖುಷಿ ಅಣ್ಣ ಅಶೋಕ್ ಅಣ್ಣ ತೋಲೆ ಏ ತುಪ್ಪಡ ಚಿಲ್ ಪಾಡ್ದಾರಿ ಏ ತುಪ್ಪಡ ಚಿಲ್ ಪಾಡ್ದಾರ
3: ಮೂಜಿ ಬಲೆ ಪೊಟ್ಟು ಬರಿಲ್ಲ ಬಲೆ
0: ಖಂಡಿತ ಖಂಡಿತ
3: ಇವಾಗ ತ್ವಜಂ ಎರಡು ಮೂರು ಸರಿ ಕಜಿ ಬಂತ ತ್ವಜಂ ಕಿನ್ನು ಪೋಡಿದ ಬಂದೆ ಕಂತು ಕೊರ್ಕು
0: ಖಂಡಿತ ಖಂಡಿತ ಖುಷಿ ಅಣ್ಣ ಸೊಲ್ಮೆಲು ಅಶೋಕ್ ಅಣ್ಣ ಸೊಲ್ಮೆಲು ಸೊಲ್ಮೆಲು ಲೆಪ್ಪ അശോകണ്യ മംഗളദേവിയുടെ ലെപ്പ് കൊടുത്തു പാത്തിരും ജാതി വിഷയം തെരിപ്പായിരത്തില്ലേ ദുംബുദ അതിനൊക്കെ അതിൻ്റെ ഇത്തവൻ എഞ്ചര് വാരി തിരുപ്പുര മലത്തൊന്നുള്ളര് അവനപ്പുറം ഇത്തേ കാര്യക്രമം പണ്ടിരു നിക്കില്ല ലെപ്പ് കൊറലി പാത്തിരല്ലി കുടഞ്ച് പിന്നരുള്ളര് ഹലോ നമസ്തേ നമസ്തേ നമസ്തേ ഞാൻ സൗഖ്യം ചൊല്ലാറ് പല്ലെ നല്ലക്ക അന്ത്
4: അതെ
0: ബൈത്തരി രുചിന്ന് പറഞ്ഞ അതെ
4: അതെ അന്ത്
0: അവനെന്നെ ആട്ടിത ദുംബുദ ദിനോക്ലേന്ന് നളിനി കോട്ടക്കാരല ലെപ്പ് കൊടുത്തു പാത്തേര് നെമ്പ് മൽത്തേര് അത്തണ്ട എഞ്ചപ്പുറ ഇത്തണ്ട ദുംബുദ ദിനക്കുലു പന്ത് നിക്കല്ല ഇഞ്ചനെ ലെപ്പ് കൊരളി പാത്തിരളി ഇനിത ആട്ടിത തെനസ്ത ബഗട്ടി ആ പാത്തിരുന്നില്ലേ പാത്തിരനക കുടഞ്ച് ബിന്നരുള്ള ഏർ പന്തൂക്ക ഹലോ നമസ്തേ നമസ്തേ നമസ്തേ ഏർ പാത്തിരുന്നുപ്പുനി നീരജ കിണ്ണി കോളിട്ത് മസ്ത് സമയാണ്ടിരുന്ന സ്വരക്കേനന്ത റേഡിയോ കേനൊന്നുള്ളാരേ ഓഹോഹോ അന്ത് ഇത്ത ഇത്ത അഞ്ച കേനൊന്നുള്ളാരാ തുളിച്ചാവടി കേനൊന്നു പോരാ പല്ല നീരജക്ക ദാദപുര മൽത്തര് ആട്ടിട് തെനസ് ഒഞ്ച തെനസുപുരം ഉണ്ടത്തേ ദുംബുദ അതിനൊക്കുള്ളത്
4: പോലെ
0: പതിനഞ്ച് പാട്ട് ഗസി മൽപ്പേര് കനില അതെ അന്ത്
4: ಮತ್ತೆ ಕಡಿಮೆ ಆಯ್ತದೆ ಇತ್ತದ ಜೋಕು ತಿನ್ನಲ್ಲ ತಿಂತು ಜಾಂತಿನಿ ಇಬ್ಬರು ಮಲ್ಕಂಡ
0: ಅದೆ
4: ಅಂದ್ರೆ ನಮ್ಮ ತಿಂತಾಂಡ ಇಲ್ಲದ ಎದ್ದೇವು ಬೋಡಾದಿನ ಈ ಪೊತ್ತದಾಯ್ತು ನಮ್ಗ್ ನೀವು ಬೋಡಾದಿನ ಪ್ರೋಟೀನ್ ಉಂಟು ತಿಕ್ಕು ತಿಂತಾಡು ಅಂತ ಅಪ್ಪಲು ಇಲ್ಲದ
0: ಅಂಚ മസ്ത് ഖുഷിയാണ് നീരജക്കെ ഇരുന്ന് സ്വര മസ്ത് സമയം ഇതുപോലൊക്കെ കേണ്ട ഇഞ്ചനെ ലെപ്പ് കുറഞ്ഞപ്പോലെ ഇപ്പോഴത്തെ കാര്യക്രമങ്ങളാ സൊൽമെലോ சொல்மேல் சொல்மேல் ಒಂದು ಕಿನ್ನಿ ಗೋಳಿಡ್ದು ನೀರಜ ಲೆಪ್ಪಕೊಡ್ದು ಪಾತಿರರು ಆಟಿದ ಒಂಜಾತ ತೆನಸ್ತ ಬಗೆಟ್ ನೆಂಪು ಮಲ್ತೊಂದು ಇತ್ತದ ಕಾಲಘಟ್ಟ ಎಂಚೋಂಡು ಆ ಪೂರ ವಿಷಯಕ್ಕೆ ಸಂಬಂಧಪಟ್ಟದ್ದು ಪಾತಿರರು ಕುಡಂಜ್ ಬಿಲ್ನೇರು ಲೇರಪ್ಪಂತೂಕ. ಹಲೋ ನಮಸ್ತೆ.
5: ನಮಸ್ತೆ ಮೇಡಮ್. ಜಯಪ್ರಕಾಶ್
0: ಜಯಪ್ರಕಾಶ್ ಅನ್ನ ಕಾರ್ಯಕ್ರಮ ಎದುಕೊಂಡಿಲ್ಲ ಪನ್ಲೆ
5: ಸೊಲ್ಮೇಲ್ ಮೇಡಮ್. ಅವೇ ಆಟಿದ ಕೂಟ ಇಂಚಿನ ಮಾತ ಈ ಲೇಸಿಲ್ ಬಾರಿ ನೀ ಒಂದು ಆಕರ್ಷಣೆಗೆ ಒಳಗಾತ. ಎಡ್ಡೆ ರೀತಿದ ಗಳಸನ ಎಡ್ಡೆ ಅಂದಲೇ ಪನೋಲಿ ದಯಪಂಡ ಇನ್ನಿತ ದಿನ ಈ ತೆನಸಿಲೆಡು ಮಾತ ಇತ ದಿಂಜಿ ದಿನ ಬರ್ತದೆ ನಮ್ಮ ಆರ್ಟಿಫಿಷಿಯಲ್ ತೆನಸಿಲೆ ಅಂಚಾದುಪ್ಪುನಾಗ ಈ ರೀತಿಯ ತೆನಸಿಲೆ ಎಡ್ಡೆ ಗಾಯಗೆಡ್ಡೆ ಇಂಚಿನ ವೈಜ್ಞಾನಿಕ ಮಾಹಿತಿ ಕೊರ್ನ ಪಂಡ ಹೋಲಿ ಸಾಂಡ ಇದು ಹಿಂದೆದ್ದಾದ ಲಾಭ ಹಿಡ್ದದಾಲ ತೊಂದರೆ ಪಂಚಿನ ಇಂಚಿನ ಲೇಸಿಲೇನು ಅಂಚಿನ ಒಂಜಿ ಮಾಹಿತಿ ಕೊರ್ಪಿನ ಕಜ್ಜ ಮಲ್ಪೆರೆ ಗಳಸಿಂಡ ಬಾರಿ ಎಡ್ಡೆ ಬಂದು ಎನ್ನ ಅನಿಸಿಕೆ ಅಂಡ ಏಟು ತಿಕ್ಕಿಡ ಅಂಚ ಮಲ್ಪೇರು ಪಂಡದು
0: ಬಂದಿದ್ದು
5: ಅಂಡಲ್ಲ ದುಂಬುದ ದಿನಟ ಅಂಡಲ್ಲ ಈ ರೀತಿಯ ಸದ್ಬಳಕೆ ಮಲ್ತನ ಎಡ್ಡೆ ಪಂಡದು ಎನ್ನ ಅನಿಸಿಕೆ
0: ಅಂತ ನಿಜವಾದ ಅಂದಾರ ಪನ್ಪನಂಚಿನ ವಿಷಯ ಎಕಡೆ ಪನೊಂದಿತ್ತೇನ ಆಟಿದ ಕೂಟಪುರ ನಡಪುಂಡು ಅತನ ಒಂಜಾದ ಬಿನ್ನೆರ ನಕ್ಲಪುರ ಪಂಡಿರ ಆಟಿದ ಕೂಟ ಮಲ್ಪುಂಡು ತಿನ್ಪುಂಡು ಬರ್ಪುಂಡು ಐಟ್ ದಾದ ಸತ್ವ ಉಂಡು ದಾಯಗೋಸ್ಕರ ಆಟಿಡೆವೇನು ತಿನ್ಪೇರು ಅತನ ಒಂಜೊಂಜಿ ತೆನಸದ ಪಿರ ಉಡುಪ್ಪುನಂಚಿನ ಒಂಜಾತ ವೈಜ್ಞಾನಿಕ ವಿಚಾರಲಾದಿಪ್ಪು ನಮ್ಮ ಆರೋಗ್ಯಗೆ ಏತಿ ಎಡ್ಡೆ ನೆನ ಪೂರ ತೆರಿಪವನಂಚಿನ ಕೂಟಲ ಆ ಓಡು ಉಂದು ಅಂಚಿನ ಕೂಟ ಏ ತಾವುಂದುಂಡು ಪಂದು ಗೊತ್ತು ಜಾಂಡ ಕೂಟಲ ನಡತುನುಂಡು ಮಾಹಿತಿ ಕೊರ್ಪುನಂಚಿನ ಕೂಟಲ ಆ ಒಂದುಪ್ಪು ಆಂಡಲ ನಿಖಿಲ್ ತೂಯಿಲಕ ನಿಖಿಲ್ ಅಂಚಿನ ಕೂಟಕ್ಕೆ ಓದಿತ್ತಾರಂಡ ಅಲ್ಪ ಪ್ರಶ್ನೆ ನಿಖಿಲ್ ಪಾಡೋಲಿ ನೆಟ್ ಗಲಸು ನೆಟ್ ದಾದ ಉಪಯೋಗ ಉಂಡು ಪಂದು ಅಂಚಿನ ಪ್ರಶ್ನೆ ಪಾಡೋಲಿ ಅತ್ತಂಡ ಅಂಚಿನ ಕೂಟ ಆವೊಂದಿತ್ತಂಡ ಅಲ್ಪ ಅವಕ್ಕೆ ಸಂಬಂಧಪಟ್ಟದ್ದು ಮಾಹಿತಿ ಕೊರಪುನಂಚಿನ ಮಾಹಿತಿದ ಒಂಜಾತ ಮಾಹಿತಿ ತೆರಿಪಾವನಕ್ಲಿತ್ತಾರನ ಬಾರಿ ಎಡ್ಡೆ ಪನ್ಪುನಂಚಿನ ಅಭಿಪ್ರಾಯ ಒಂದು ಎನ್ನಲ ಅಭಿಪ್ರಾಯ ಅಂದು ಏನಿತ ಈ ಕಾಲಘಟ್ಟ ನಮ್ಮ ಬದಲಾವೊಂದುಂಡು ಈ ಸಮಯ ಆತನು ನಮ್ಮ ಪೂರ ತೆನಸಿಲ ಅಂಚದುಪ್ಪನಾಗಿ ಇಂಚಿನ ದುಂಬುದ ತೆನಸಿಲೆನ ಪುರ ತಿನಿಯರ ತಿಕ್ಕುನಂಚಿನ ಅವಕಾಶ ಪಣಂಡ ಇತ್ತ ಆಟಿದ ಕೂಟ ಅತ್ತಂಡ ಆಟಿಡೊಂಜಿ ದಿನ ಇಂಚಿನ ಪುರ ಕಜ್ಜಲು ಬಾರಿ ಎಡ್ಡೆ ಕಜ್ಜನೆ ಎಂದು ಆಂಡಲ್ಲ ಇಂದ ತಿಕ್ಕುನಂಚಿನ ಒಂಜಾತ ತೆನಸಿಲದಾದೊಂಡ ಸಾರ ಬಗೆತ ತೆನಸು ಪುರ ಮಲ್ತದ್ದು ಬಲಸುವ ತಿನ್ಪ ಬರ್ಪ ಅಂಡ ಅವೆತ ಪಿರಾವುಡು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಆದ ನೆಟ್ಟು ಪ್ರಯೋಜನ ಉಂಡು ಲಾಭ ಉಂಡು ನೆನ ದಾಯಿಗೆ ಒಂದುವೇ ತಿಂಗಳು ತಿನ್ಪೆರು ನೆನ ಪೂರ ತೆರಿಪಾಂಡ ಬಾರಿ ಎಡ್ಡೆ ಪನ್ಪುನಂಚಿನ ಪಾತಿರ ಖಂಡಿತ ಅಂದೆತ ಬಗೆಟ್ ಏರಾಂಡಲ್ಲ ಕೇನೊಂದಿತ್ತನಕ್ಲ ಅಂಡ ನಮ್ಮ ಹಿರಿಯಕುಲು ಏರಾಂಡ ಇತ್ತೇರಂಡ ಅಕಲ್ಲ ಇಂಚಿನ ಒಂಜಾತ ಆಟಿದ ಕೂಟಲು ಪರ ನಡಪು ನಲ್ಪ ತೆರಿಪಾವುಲಿ ಪಂದು ಈ ಸಂದರ್ಭಡು ಪನೊಂದು ನಿಖಿಲ್ಲ ಪಾತಿರ್ಲೆ ಆಟಿ ತಿಂಗೋಲ್ದ ವಿಶೇಷವಾಯಿನಂಚಿನ ಒಂಜಾತ ತೆನಸಿಲು ಉಂಡು ನಿಖಿಲ್ ಮಲ್ಪುನಂಚಿನ ಆ ತೆನಸಿಲಾದಿಪ್ಪು ಅದರ ನಿಖಿಲ್ ದುಂಬು ನೆನ ತಿನ್ನೊಂದಿತ್ತರ ನಿತ್ತಿನ ವಾ ಸಂದರ್ಭಡು ತಿನ್ನೊಂದಿತ್ತರು ನೆನ ಪೂರ ನೀತಿ ಕಾರ್ಯಕ್ರಮದ ಲೆಪ್ಪು ಕೊಡ್ದು ಪಾತಿರಲಿ ಆಜಿ ಮೂಜಿ ಆಜಿ 4240 4 9 ಈ ಒಂಜಿ ಸಂಖ್ಯೆಗೆ ಅಂಚನೆ ಇನಿತ ಗೇನದ ನಡೆ ಕಾರ್ಯಕ್ರಮ ತುಳುಚಾವಡಿಡು ಪ್ರತಿ ಶನಿ ಪ್ರತಿ ಗುರುವಾರಲ್ಲ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ಗೇನದ ನಡೆ ಕಾರ್ಯಕ್ರಮ ಕೇನ್ ವರ್ಣಿಕಲ್ ಡಾಕ್ಟರ್ ಗಣೇಶ ಮಿನ್ಸಂಕಮಾರ್ ನಮ್ಮ ಗೇನನ್ನು ಹೆಚ್ಚ ಮಲ್ಪನಂಚಿನ ಪ್ರಯತ್ನ ಮಲ್ತೊಂದುಪ್ಪಿರು ಬೇತೆ ಬೇತೆ ವಿಚಾರಕ್ಕೆ ಸಂಬಂಧಪಟ್ಟದ್ದು ಪಾತಿರುವಿರು ಅಂಚುಪ್ಪಿನಾಗ ಇನಿತ ಈ ಕಾರ್ಯಕ್ರಮ ಪೊಣ್ಣಗ ಸಂಬಂಧಪಟ್ಟದ್ದು ಪಾತಿರೊಂದಿಲ್ಲರು ಜನಪದ ಲೋಕಡು ಪೊಣ್ಣ ಮಾಯ ಪಂದು ಅವು ದಾದ ಪೊಣ್ಣನ ಒಂಜಿ ಜೀವನ ಪನ್ಪುನ ಇತ್ತದ ಕಾಲಘಟ್ಟಡು ಬೇತೆ ಬೇತೆ ರೀತಿ ಏತೆ ಅಭಿವೃದ್ಧಿ ಆದಿತ್ತನಲ್ಲ ಪೊಣ್ಣು ಪನ್ಪುನ ಆ ಪೊಣ್ಣಗೆ ಏತ್ ಗೌರವ ತಿಕ್ಕೊಂಡು ಒಂಜಾತ ಸಮಾಜಡು ನಡಪನಂಚಿನ ಅನ್ಯಾಯ ಲಾದಿಪ್ಪು ಅನಾಚಾರ ಲಾದಿಪ್ಪು ದೆಕ್ಕ ಪುರ ಓಲು ಕೊನೆ ಉಂಡು ಅತನ ನ್ಯಾಯ ತಿಕ್ಕೊಂದುಂಡ ಪೊನ್ನಗ ಈ ಪೂರ ಬಗೆಟ್ ನಮ್ಮ ಯೋಚನೆ ಮಲ್ಪನಂಚಿನ ಪೊರ್ತು ನಮ್ಮ ಪೊಣ್ಣನ ಮಲ್ಲ ಸ್ಥಾನಮಾನಡದಿತ್ತ ಪೊಣ್ಣನ ಒಂಜಿ ನಮ್ಮ ತುಳುನಾಡು ಪನ್ಪುನವು ಅಪ್ಪೆಗೂ ಮಾಮಲ್ಲ ಸ್ಥಾನ ಕೊರ್ನ ಅತನ ಪೊಣ್ಣ ಜನ್ಮಗೂ ಮಾಮಲ್ಲ ಸ್ಥಾನ ಕೊರ್ನಂಚಿನ ನಾಡು ನಮ್ಮ ತುಳುನಾಡು ಪ್ರತಿ ಒಂಜಿ ತೂಪಿನ ಬಂದಿತ್ತಂಡ ನಮಗ ಒವೇ ಒಂಜಿ ಕುಟುಂಬ ಅಭಿವೃದ್ಧಿ ಆಪುನಿ ಪೊಣ್ಣ ನೇರ್ತು ಪೊಣ್ಣ ಸಂತಾನ ಕುಟುಂಬ ಅಭಿವೃದ್ಧಿ ಆಪುಡು ಅತ್ತಂಡ ನಮಕ್ ನಮ್ಮಟ್ಟು ಪೊಣ್ಣ ಅಪ್ಪನ ಕುಟುಂಬನೇ ನಮಕ್ ಬರ್ಪುನಂಚಿನವು ನಮ್ಮ ತುಳುನಾಡು ಹೆಚ್ಚಿನ ಅಕ್ಲೆಗೆ ಅಪ್ಪೆ ಕುಟುಂಬ ದಾದ ಎತ್ತಿಂಡಲ್ಲ ಅಪ್ಪನೇಟು ಪೆದ್ದಿಂಡಲ್ಲ ತೀರಿಂಡಲ್ಲ ಅಪ್ಪನೇ ಕುಟುಂಬ ಅಮ್ಮೇರ್ನ ಕುಟುಂಬ ಬರ್ಪುಜಿ ಅಪ್ಪೆ ಕುಟುಂಬ ನಮಕ್ ಕೈತಲ್ ಸಮ್ಮಲೆ ಅಮ್ಮೇರ್ ನೇರ್ದಲ್ಲ ಜಾಸ್ತಿ ಮಲ್ಲ ಸ್ಥಾನಮಾನಡು ಅಂತನಾಗಿ ತಮ್ಮಲೆ ಅಂಚದುಪ್ಪುನಾಗ ಆ ಇಂಚಿನ ಈ ಸಮಾಜಡು ನಮ್ಮ ನಮ್ಮ ತುಳುನಾಡೆ ಆದಿಪ್ಪು ಪೊಣ್ಣಗೆ ಏತ್ ಮರ್ಯಾದೆ ತಿಕ್ಕೊಂದುಂಡು ಏತ್ ಗೌರವ ತಿಕ್ಕೊಂದುಂಡು ಅತ್ತಿಂಡ ಜನಪದ ಲೋಕಡು ಪೊಣ್ಣನ ಮಾಯೆ ಎಂಚಿನ ಆ ಪೂರ ವಿಚಾರಕ್ಕೆ ಸಂಬಂಧಪಟ್ಟದ ಪಾತ್ರರುಲ್ಲೇರಿ ಕೇನೊಂದು ಬಲ್ಲೆ ಒಂದು ರೇಡಿಯೋ ಸಾರಂಗ್ 107.8 FM ರಂಗ್ ರಂಗದ ಬದುಕು.

ಜನಪದ ಲೋಕೊಡು ಪೊಣ್ಣ ಮಾಯ ಪುರಾಣ ಕಾಲದ ಕತೆಡ್ದುಪತಿನ ಇಂಚಿಪ್ಪದ ಇನಿಕೊಡೆದ ಬರವುದ ಬುಲೆಚ್ಚಿಲಿನ ತೂನಗ ಆಣ ಆಂಕರದ ಈ ಸಮಾಜಡು ತನ್ನ ಮೀಸೆದ ಕೊಡಿನ ದುರ್ಸು ಮಲ್ತೊಂದು ಪೊಣ್ಣ ಸಂತಾನದ ತಿಗಲೆಗೆ ತೊರ್ದಿನ ಕಾರ ಮುಟ್ಟು ಮಾಜಂದೆ ತೋಜೊಂದುಂಡು. ಎರ್ಕೆಲು ಬಂಜಿನ ಪುಂಟು ಪುಂಟುದು ಕೆಂಪು ನೆತ್ತೆರಿನ ಬುಲ್ದು ಮಲ್ತದು ತನ್ನ ಕರ್ಲ ಕೊಡಿಕ್ಕೆ ಪರ್ಪಾದು ತಾಂಗು ತರುವೆಲ್ಡು ತರ್ಕದು ತಟದು ತಾಂಕೊಂದು ಬೈದಿನ ಅಪ್ಪೆ ಆದು ಆಣನ ಮೆಗ್ಗೆ ಪಲೆಯೇಂದು ಲೆಪ್ಪುನ ತಂಗಡಿ ಪಲಿಯಾದು ಕರ್ಲ ಪುಲ್ಲೆ ಆದು ಬೈದಿನ ಮಗಲಾದು ಮಾಮಿ ಮರ್ಮಲಾದು ಪೊರ್ಲು ಪೊಲಿಕೆದ ತೆಲಿಕೆ ನಲಿಕೆಡು ಆಣನ ಮೆಯ್ತ ಕಾವುಗು ತನುಕುರ್ಪಿನ ಬುಡೆದಿ ಆದು ಬಂಜಿದ ಬಡವನು ತೆಕ್ಕಾವರೆ ಬೋಡಾದು ಪುಟು ತೈ ನೆಟ್ಟ ಬುಣ್ಯೊಡೇ ಪೊರಡೊಂದು ಅಡುಬಲಸೊಂದು ಪುನಃ ಪೊಣ್ಣು ಕಾಮದ ಬೊಂಬೆ ಆದೆ ದಾಯ ತೋಜಿಯೋಲು. ಮೀನ ನಡಕಿನಾಂಡಲ ಪತ್ತೊಲಿ ಪೊಣ್ಣ ನಡಕಿನ ಪತ್ತರೆ ಬಲ್ಲಿ ಪಂಡೇರು ತಡ್ಯ ಕಡತು ಪೋಯೊಳ್ಡ ಆಲು ಮೈಲ ಆಪೊಲುಂದು ಪಂಡೇರು ಮೇನುರ್ತು ನಡತೊಳ್ಡ ತಮೆರಿ ಮೀರಿ ಪೊಣ್ಣುಂದು ಪಂಡದು ಪುಣಿದಾಂತಿ ಕಂಡದ ಲೆಕ್ಕ ಅಂದು ಪಂಡೇರು. ತೊಟ್ಟರೆ ಆ ಒಂದೆ ಪೋನಗ ಮುಟ್ಟರೆನೆ ಆ ಒಂದಿನ ಮುಂಡೆ ಆದು ಪೋಯೊಲಾಲು. ಉಂದು ನಮ್ಮ ಪಿರಾಕದ ತೆರಿದಿನ ಜನಮಾನಿಲೋ ನಮ್ಮ ಅಪ್ಪೆ ಪೊಣ್ಣಗೆ ಕೊರ್ತಿನ ಮರ್ಯಾದಿ ಅಲೆಗು ಬೇನೆ ಬೆಸರಿಜ್ಜಿ ಅಂಕ ಆಯನದ ಅಂಗಲಪ್ಪು ಇಜ್ಜಿ ಕಡೆ ಕಣ್ಣಿಡು ಕೊಡಿ ದುಃಖದೆತ್ತೊಂದು ದಿಕ್ಕೆದ ಕೋಡಿಡು ಕುಲುದು ದುಕ್ಕ್ಯುನನೆ ಅಲೆನ ದಿಂಜೇಲು ಬದುಕಂದು ಎನ್ನೀರು ಅತ್ತಂದೆ ಪೊಣ್ಣು ಪಂಡ ದಾದಂದು ತೆರಿಯಂದೇನೇ ಪೋಯಿರು. ಇಂಚಿತ್ತಿನ ಅನ್ಯಾಯ ಪೊಣ್ಣಗು ದಯಾಂಡು ಅಲೆಗುಲಾ ಬುಡಿ ಬೆಕ್ಕಾಸು ಉಂಡು ಯಾನುಲಾ ಉಂಜಿ ನರಮಾನ್ಯ ಲೆಕ್ಕ ಬದುಕೊಡು ಪನ್ಪಿನ ಮನಸ್ಸದ ಅಂಗಮೆ ಉಂಡು ಪನ್ಪಿನೇನು ದಾಯ ತೆರಿಯೊಂಜಿರು. ಪಂಡ ಉಡಳ್ಡು ಕಿಚ್ಚಿ ಮಚ್ಚರದ ಉಚ್ಚು ಜಿಡೆದೆತ್ತದು ಸುಯಿಂತೊಂದು ಇತ್ತಿನ ಅಲೆನ ಬೆರಿಮುಲ್ಲುನು ಮಣ್ಣಗು ಊಂದರೇನೇ ಕಾತೊಂದಿತ್ತಿನ ಮೀಸೆ ತುಂಬೊಂದಿನ ಬಾಸೆ ತೆರಿದಿನ ಜನುಕುಲು ಆಲು ಪುಣ್ಣಾದೇ ಉಪ್ಪೊಡುಂದು ದಗೆ ಮಲ್ದೇರಾ ಅಂಚಾಯಿ ನೆಟ್ಟ ಹತ್ರ ಅಲ್ಲ ನಿಜ ರೂಪ ಮದೆಯಾದೇ ಉರಿಂಡ. ಇಂಚ ದೆಂಗು ತತ್ತದಿನ ಪೊಣ್ಣ ನಡಕೆದ ಗುಟ್ಟು ದಾದಂದು ತೆರೆಯೋಡಾಂಡ ಅಪ್ಪೆ ಮಣ್ಣದ ಉಡಲ ಒಸರಾದುಪ್ಪುನ ಜನಪದ ಪಾಡ್ದನೊಲೆನು ಒಕ್ಕುದು ತುವೋಡಾಪುಂಡು. ಪೊಣ್ಣ ಜನ್ಮದ ಬೇನೆ ಬೆಸರದ ಕೆಸರು ದಿಂಜಿದಿನ ಬದುಕನು ಪಂಪಿನ ಈ ಪಾಡ್ದನೊಲು ಪಂತಿನ ಬತ್ತಲೆ ಸತ್ಯನು ಇದಮುಟ್ಟ ಎರ್ಲಾ ಪಂತುಜಿರ್. ಈ ಜನಪದ ಬದುಕದ ಉಲೈ ಆಲು ಬಜಿ ಕಾಜಿ ದೀಪಿನ ಸೀರೆನೆರಿ ಆಡಾವುನ ಮೇಲದ ಪುಣ್ಣಾದು ಇಜ್ಜುಲು ತಂಕದರ್ಪುದ ಸುರ್ಪುನು ಮಾಯಕದ ಅಂಕದ ಕಲಟ್ಟು ತೋಜಾವುನ ಬಿಂಕದ ಕಣ್ಣಾದು ತೋಜುವುಲು. ಮೂಲು ತೂನಗ ತೋಜುಂಡು ಇರೆಮದೆ ಕಾಯಾದು ಇತ್ತಿನ ಪಗೆತ್ತ ಪುಗೆ ಪೊಣ್ಣನ ಪಗೆಲ ಕೊಲು ಏರಾದುಪ್ಪು. ಮಾಯಕದ ಲೋಕೊಡು ಪಗೆಬೂಟು ನಂಚಿನ ವಾಕನ ಆಲು ದಾಯದೆ ತೊಂಡುಲು ಅಲೆಗು ಆತಿನಂಚಿನ ಅನ್ಯಾಯ ಅಂಡಲ ದಾದ ಪನ್ಪಿನೆಕ್ಕೆ ಕೆಲವು ಪಾಡ್ದನೊಲೆನೆ ಉದರ್ಮೆಯಾದದೆ ತೊಂದು ಮದಿಪೊಲಿಯಾಪುಂಡು. ತುಳುನಾಡದ ಜನಪದ ಮಹಾಕಾವ್ಯದನ ಸಾಲಗು ಸೇರುನ ಪುಣ್ಣೇ ಗುರ್ಕಾರ್ದಿಯಾದ ಬರ್ಪಿನ ಒಂಜಿ ಪಾಡ್ದನ ಅಂದು ಪಂಡ ಸತ್ಯನಾಪುರದ ಸಿರಿನ ಪಾಡ್ದನ. ಪಿರಾಕದ ಪೊಣ್ಣನ ಮಡಿ ಚರಿತ್ರೆಯನ್ನು ತೋಜಾವುನ ಮಾಯಾಲೋಕದ ಆಯನು ದೆತೊಂದಿನ ಅಪ್ಪೆ ಬಂಜಿಡು ಪುಟ್ಟಂದಿ ಸಿರಿ ಒಂಜಿ ಶಕ್ತಿ ಪನ್ಪಿನೇನು ತೋಜಾವುಂಡು. ಕೈಪತ್ತಿನ ಖಂಡನೆ ವಾ ರಕ್ಕಸ ಬುದ್ಧಿದಾಯಿ ಅಂಡಲ ಆಯನೇ ಎನ್ನ ಪಾಲದ ದೇವೇರಿ ಪನ್ಪಿಂಚಿತ್ತಿನ ಆ ಕಾಲೋಡು. ಊರ್ಯ ಪೊಣ್ಣನ ಮಿತ್ ಆಸೆ ದೀದು ಪಶುಬುದ್ಧಿ ತೋಜಾಯಿನ ತನ್ನ ಖಂಡನೆಯನ್ನು ಬುಡ್ದು ಇಲ್ಲ ಮುಟ್ಟಿಕಲ್ಲು ಜತ್ತು ಪೋಪೋಲು ತಾನು ಬಯಕಿನಾಯನ ಕೈಪತ್ತುವಲು ಸಂಸಾರ ಮಾನುವಲು. ಪೊಣ್ಣಾಯಿನಾಲು ತನ್ನ ಸಂತೇಸಿನಿ ಬುಲೆಪಾವರೆ ಬೋಡಾದು ತಿಗಲೆ ಕೊರ್ದು ಪೊರ್ಮುನೇನು ಈ ಪಾಡ್ದನೊಡು ತುವಲಿ ಇನಿತ್ತ ಈ ಕಾಲೊಡುಲ ಖಂಡನೆಯಾಗಿ ಬರಪನ್ಪಿನ ಖಂಡನೆಯನ್ನು ಬುಡ್ಪಿನ ಡೈವರ್ಸ್ ಕೊರ್ಪಿನ ಈ ಪದೊಕ್ಕುಲು ನಂಕು ಒಂಜಿ ರೀತಿಡಿ ಮೇಯ್ ಕೊಕ್ಕೆರುನ ಪೋಡಿಗೆದ ಸಮಾಜ ದ್ರೋಹದ ಸಂಗತಿಲಾದು ತೋಜುಂಡು. ಅಂಚಿತ್ತಿನಲ್ಪ ಆನಿ ಸಿರಿ ಕೊರ್ತಿನ ಖಂಡೆನನು ಬುಡ್ತಿನ ಬರಪಂತಿನ ಅವು ತುಳುನಾಡಿಡು ಮಾತ್ರ ಅತ್ತ ನಮ್ಮ ಬದುಕದ ನಡುತ್ತ ಸುರುತ್ತ ಆ ಡೈವರ್ಸ್ ಪಂಡಲ ತಪ್ಪ ಒಂದು ಈ ಕತೆ ಪಾಡ್ದನೊಡುಂಡು. ಅಂಚೆನೆ ಕಲ್ಲು ಕುಟ್ಟಿನ ಅವರಿಯನ ಪೋಕಲದ ಕತೆನು ಪನ್ಪಿನವೋ ಕುಟುಂಬದ ದುರಂತದ ಕತೆಯನ್ನು ಪನ್ಪಿನವು ಕಲ್ಕುಡ ಕಲ್ಲುಟ್ಟಿ ಪಾರ್ದನ. ಮೂಲು ಸತ್ಯಮ್ಮ ಬೊಕ್ಕ ಬೀರು ಅಚ್ಚವೇ ಪನ್ಪಿನ ತಗೆ ತಂಗಡಿಲು ಅಡ್ಡಗಾಯೋಡು ಸೈತದು ಜೋಗ ಬುಡ್ದು ಮಾಯೋಗು ಸೇರ್ದು ಬೂತುಲಾಪೇರು. ಅಣ್ಣೆ ಕಲ್ಕುಡಗು ಆಯಿನ ಅನ್ಯಾಯನು ಬೂಟರೆ ಬೋಡಾದು ತಂಗಡಿ ಕಲ್ಲುಟ್ಟಿ ಜೋಗೊಡು ಆವಂದಿನೇನು ಮಾಯೋಡು ಸಂದಾವ ಪಂಡದು ವಾಕದೆ ತನುವಲು.
ಮುಲ್ಪ ಪೊಣ್ಣು ಆಣಗು ಬೆರಿಸಾಯ ಆದು ಇತ್ತಿನೇನು ಪಾಡ್ದನ ಪನ್ಪುಂಡು. ಅವತ್ತಂದೆ ತಗೆತಂಗಡಿನ ಎತೆತ್ತ ಕಥೆನು ಪನ್ಪಿನ ಕೊಡ್ದಬ್ಬು ತನ್ನಿ ಮಾನಿಗ ಪಾಡ್ದನೋಡು. ಪೊಣ್ಣು ತಾನು ಮೈಲೆ ಆವಂದಿಲಕ ಆಣನು ತಾಂಗದು ಒರಿಪರೆ ಬೋಡಾದ ಪುಣೆವುನೇನು ತುವೋಲಿ. ಕೊಡ್ದಬ್ಬುನ ಅಪ್ಪೆ ಕಚ್ಚೂರ ಮಾಲ್ದಿ ಪೊಣ್ಣು ಪೋದು ಪೊಂಜವ ಅಪ್ಪಿನ ಕಾಲೋಡು. ದೈವದ ಪ್ರಸಾದ ತಿಂದಿನೇ ಗರ್ಭದಿಂಜಿದು ಬರ್ಪುಂಡುಗೆ ಊರ ಜನಮಾನಿದ ಕೋಂಗಿಕೋರೇನು ತಪ್ಪ ಅವರೆ ಬೋಡಾದು ತಾನು ತುಂಬು ದಿನವು ಸತ್ಯದ ಬಂಜಿ ಪನ್ಪಿನ.

ಎಡ್ದೆ ಅಲೆಗೆ ತೊರಿಪುದೊಂಕು ಬೇನೆ ಆ ಒಂದಿತ್ತಿಣು ಎಂದು ಪನ್ಪಿನೆಕ್ಕರು ನನಲಾ ಕೆಲವು ಪಾಡ್ದನೊಲೆಡು ಗಿತ್ತದು ತುವೋಲಿ ಆಪುಂಡು ಉಡಲು ದಿಂಜಿದು ಕಣ್ಣು ನಿಲ್ಕೆ ತುವೋಡಾಯಿನ ಪೊಣ್ಣ ಪುರ್ಲುದ ಬೆಪ್ಪು ಲೆಪ್ಪುಗು ಮರ್ಲಾದು ತಮ್ಮಲೆಡ್ದೆ ಮೈಲೆ ಆಪಿನ ಕತೆನು ಕೊಲ್ಲೂರ ಮುಖಾಂಬಿಜೇವು ಪಾಡ್ದನ ಪನ್ಪುಂಡೋ ಅಂಚೆನೆ ಜೈಲ ಬಂಗೇದಿ ಪನ್ಪಿ ಪಾಡ್ದನೋಡು ತಾನು ಮೋಕೆಡು ಪಡೆಯರೆ ತೀರಂದೆ ಪುರ್ಸ ಏಸೋಡು ಬತದು ಮಂತ್ರದ ಮೋಸೋಡು ಪೊಣ್ಣನು ಪತೊಂದು ಬಲಿಪುನ ಕತೆ ಆಣಾಯಿನಾಯಿ ಏತ್ ರಕ್ಕಸ ಬುದ್ಧಿನು ಬುಲೆಪಾವೆ ಪನ್ಪಿನೇನು ನಮ್ಮ ದುಂಬು ದೀಪುಂಡು ಅವತ್ತಾಂದೆ ಮನಸಾತಿ ಆಣನು ಬುಡ್ದು ಏರಾ ಒರಿಯಡಪ್ಪ ಮದ್ವೆ ಮಲ್ತು ಕೊರುಂಡ ಆಪಿನ ಅನ್ಯಾಯದ ದುರಂತನು ಪನ್ಪಿನ ಬುಳ್ಳುಳ್ಳಿ ಕಿನ್ಯಗ ಕಂಡನೆ ಇಜ್ಜಾಂದಿ ಪೊರ್ತುಡು ಮೈತಿಡಿನ ಕಲ್ನ ಕಾಟೋಡು ಪಿಲಿತ್ತ ಬಾಯಿಗೆ ಬೂರೋಡಾದು ತನ್ನ ಸತ್ಯದ ಬಲೊಟ್ಟು ಬದುಕದು ಬರ್ಪಿನ ಪೊಣ್ಣನ ಕತೆನು ಪುತ್ತಕ್ಕ ಪಾಡ್ದನ ಪನ್ಪಿನ ಲೆಕ್ಕನೇ ಪೊಣ್ಣಗೆ ಪೊಣ್ಣೇ ಪಗೆಯಾದಿತ್ತಿನ ಸಂದರಪ್ಪುನ್ಲ ನಮ್ಮ ದುಂಬು ದೀಪುಂಡು ಈತೆ ಅತ್ತೆ ಕೊರಗತನಿಯ ವಜ್ರಂದ ಕುಮಾರ ಕನ್ಯಾಗೆ ಪಾಡ್ದನೋಲು ಪೊಣ್ಣ ಉಡಳ್ಡು ದಿಂಜಿದಿತ್ತಿನ ಮಲ್ಲ ಮನಸ್ಸದ ಪುಲ್ಯೋನು ಸುಳ್ಳು ಮಲ್ಪಂದೆ ಪನ್ಪ ನಂಕು ತಿಕ್ಕುನ ಪೊಣ್ಣ ಸಂತಾನದ ಉಡಲ್ದ ತೆಡಿಲಿನು ಪನ್ಪಿನ ಹೆಚ್ಚಿನ ಪಾಡ್ದನೋಲು ಅಲೆನ ಸಾಮಾಜಿಕ ದುರಂತನು ಪನ್ಪಿಲೆಕನೆ ಕುಟುಂಬದುಲಯದ ನೆತ್ತೆರುಕೂಟದ ಕರ್ಲ ಕಟ್ಟದ ಉರ್ಲ ಕತೆನು ಪೊರ್ಲುಡೇ ಮದಿಪುವ ಮೂಲು ಬರ್ಪಿನ ಸತ್ಯ ಅವು ಪೊಣ್ಣಗೆ ಮಾತ್ರ ದಾಯ ಒತ್ತರೆಡುಂಡು ಆಲೇ ದಾಯ ಸತ್ಯ ಪರೀಕ್ಷೆಗೆ ಒಡ್ಡೋಡಾಪುಂಡು ಪೊಣ್ಣನು ಮಾತ್ರ ದಾಯ ಮುಂಡೆ ಮುಚ್ಚಾದಿರು ಪನ್ಪಿನ ಸತ್ಯನು ಜನಪದ ಕವಿ ದೆಂಗು ತಪ್ಪಾದು ಉಡಲು ಸೆಡ್ಡಿದು ತೆರಿಪಾ ಒಂದುಲ್ಲೆ ಪಾಡ್ದನೊಡು ಪೊಣ್ಣನ ಚರಿತ್ರೆನು ತೂಂಡ ತನ್ನ ಪುಟ್ಟುಡೇ ವಂಚನೆಗೆ ತಿಕ್ಕದು ಕಾಮದ ಕಣ್ಣದ ಓಮೊಡ್ದು ಪಿದೈ ಬರಿಯರೆ ಆ ಒಂದೆ ಸತ್ಯದ ಮಾಯದ ಲೋಕಗು ಪೋಪೋಲೋ ಮುಲ್ಪ ಪನ್ಪಿನ ಸತ್ಯ ಏನಿ ಕಾಲದ ನಾಮದ ಕಟ್ಟದ ಸಮಾಜ ವ್ಯವಸ್ಥೆಗೆ ಪತದು ಪೋದು ಪೊಣ್ಣನ ಸಾವುಡು ಮಡಿ ಆ ಒಂದಿತ್ತಂಡೆ ಪಾಡ್ದನೊಲೆಡಿ ನಮ್ಮ ತೂಪಿನ ಗರ್ಭದ ಪಿಂಡ ಪೆದ್ದು ಸಂಕಡ ಬಾಲೆ ಮಾನಾದಿಗೆ ಒಂದು ಮಾತ ನಮ್ಮ ದುಂಬು ಪುಣ್ಣಾಯಿನ ಎನ್ನ ಪಾಲದ ಹಕ್ಕು ಪನ್ಪಿನೇನು ದೈವ ನಿಮಿತ್ತದ ನೆಲೆಟ್ಟುಲ ಅಪ್ಪೆ ಮನಸ್ಸದ ಅಂಗಡುಲ ತಾಂಗೊಂದು ಬೈದಿನೇನು ಪಣ್ಪುಂಡು ಪೊಣ್ಣನ ದೃಷ್ಟಿಡು ಆಲು ತುಂಬುನ ಗರ್ಭ ಅವು ಪಾಪದ ಪಿಂಡ ಹಾವಂದೆ ಸತ್ಯದ ಪಿಂಡ ಆಪುಂಡು ತನ್ನ ಪುದೇನು ತನ್ಕ ತಾಂಗೊನರೆ ಆವಂದೆ ಉಪ್ಪುನಗ ದೇವೇರ್ನ ಮಿತ್ತು ಪಾಡ್ದು ಮೇ ತಪ್ಪಾವುನ ಬುದ್ಧಿ ಮುಲ್ಪ ತೋಜೊಂದುಂಡು ನರಮಾನಿ ಆಯಿನಕುಲು ತಡೆತೊನರೆ ಆವಂದಿನ ಪುದೇನು ಅಲೆನ ಮಿತ್ತು ಪಾಡ್ದೆರಡಲ ಇಡೀ ಅರತ್ತಾನನು ಮಾನುನ ಮಾನಾದಿಗೇನು ಆಲು ತನ್ನ ಜುಟ್ಟುಡು ಕಟೊಂದು ಬೈದೊಲು ಪಂಡ ತಪ್ಪಾವಂದು ಪಾಡ್ದನೊಲೆಡು ಬರ್ಪಿನ ವಾವೊಂಜಿ ಆಣನು ತೂಂಡಲ ವಾ ಬಿರ್ದು ಬೀರೆ ಆಂಡಲ ಪೊಣ್ಣ ನಿರೆಲಿಡ್ದು ದೂರ ಆದು ಬದುಕರೆ ಆತಜಿ ಆಣನ ಎಡ್ಡೆಗಿಲ ಹಾಳುಗಿಲ ಪೊಣ್ಣೆ ಆಧಾರ ಅದುಲ್ಲೊಲು ಊರ್ಯಾಯನ ಸುಖ ಸಂತೋಷಗಾತ್ರ ತನನು ತಾನು ಸಂದಾವುನ ಚಲೊಟ್ಟು ವಾ ರೀತಿದ ಮೇ ಮನಸ್ಸದ ನಿತ್ರಾಣಲ ಅಲೆಡ ಇಜ್ಜಿ ಪನ್ಪಿ ನಲ್ಕನೆ ಆಣ ಸಂತಾನೋಡು ಇತ್ತಿನ ಕಾಮ ಕತ್ತೆರಿದ ಮುತ್ತೆರಿನ ಕನ್ನಡಿ ಕೊರ್ದು ತೋಜಾವುಂಡು ಅಂಚಾಯಿ ನೆಟ್ಟಾತ್ರ ಪೊಣ್ಣಗೆ ಕೋಂಗಿ ಕೋರೆ ಕಟ್ಟುನಕುಲು ಅಲೆನ ನಿಜ ರೂಪ ತೆರೆಯೋಡಾಂಡ ಮಣ್ಣ ಮೂರಿನ ಕಾರು ನಂಚಿನ ಪಾಡ್ದನೊಲೆನು ಅಜತಪ್ಪಾದು ತೂವೋಡು ಅಪಗತೋಜುಣು ನಂಕು ಪೊಣ್ಣು ಪಂಡ ಉರೆ ನಡಕೆ ನಡತೊಂದು ಮುಗುಡು ತೆಲಿಕೆ ತೆಲಿತೊಂದು ಮೈರೆ ನಲಿಕೆ ನಲಿತೊಂದು ಪುನ ನಲಿಕೆದಾಲು ಅತ್ತು ಸ್ವರ್ಕಿನ ಕಲೆನು ಸಿರ್ಕಾವುನ ಬಿರ್ದು ಬೀರಲ ಅಲೆನ ನೆತ್ತೆರು ಕೂಟೋಡು ಉಂಡು ಪನ್ಪಿಂಚಿತ್ತಿನ ಬತ್ತಲೆ ಸತ್ಯ ಈ ಮದೆತ್ತ ಪಾಡ್ದನೊಲೆಡು ಉಂಡು ಅತ್ತಾಂದೆ ಆಣನ ಬಿರ್ದು ಬೀರೋನು ಪನ್ಪಿನಂಚಿನ ಸತ್ಯ ಧರ್ಮನು ತೆರಿಪಾವು ನಂಚಿನ ಕೋಟಿ ಚೆನ್ನಯ ದೇವು ಪೂಂಜೆ ಇಂಚಿತ್ತಿ ಪಾಡ್ದನೊಲು ತುಳುನಾಡದ ಶ್ರೀಮಂತ ಸಂಸ್ಕೃತಿನು ಚರಿತ್ರದ ಮೈಮೆನು ತೋಜಾವು ನಾವು ಈ ಪಾಡ್ದನೊಲೆನು ನಮ್ಮ ತೆರೆಯೊಂದು ಪೋಯನ್ನಾಂಡ ತುಳು ಬದುಕನು ತೆರೀಲೆಕ್ಕ ಆಪುಂಡೋ ಪೊಣ್ಣನ ಮದೆತ್ತ ಮಾಯನು ತುಯಿನಲ್ಕಾಪುಂಡು

0: ಕೇನೊಂದಿಲ್ಲ ರೇಡಿಯೋ ಸಾರಂಗ ನಾಟ್ 7.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಕೇನೊಂದಿಲ್ಲ ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಆಟಿ ತಿಂಗಳದ ದನಸದ ಬಗ್ಗೆ ಪಾತ್ರೊಂದಿತ್ತೆ ಪಾತ್ರನಪ್ಪನಾಗ ಕೊಡಂಜಿ ಬೆನ್ನೆರಲ್ಲಿ ರೇರ್ಪಂತೂಕ ಹಲೋ ನಮಸ್ತೆ
1: ಗುರು ಗೌರಂಗ ಗದಾರ್ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕಾತ್ಯಾನಿ ಮಂಗಳಂಬಿಕೆ ಕಾತ್ಯಾನಿ ಮಂಜುನಾಥ ಸ್ವಾಮಿ ಕಾತ್ಯಾನಿ ಮಂಗಳಂಬಿಕೆ ಮಂಗಳೂರು ಪಾತೇರ್ನ ತುಳುಚಾವಡಿಗೆ

0: சோலைட்டி சல்மெலோ சொல்மெலோ
1: இருக்கல சொல்மேல் பண்ணுங்க சார்.
0: இருக்கும் இருக்கலாம் அப்படின்னு இருக்கலாம். அவே இத்த அடித்த தினசத்த பக்க மஸ்த் விஷய இதுல பண்டரு தெரப்பாரு. அவை இரவண்ட ஈ சத்தித ஒஞ்சி ஒந்து ஒவே தினச அவடு உண்டு அவடு ஒஞ்சி பாட்டி ஒஞ்சி பஸ் ஒஞ்சி ಬರ್ತನ ಇದ್ದವರ ಮಾತ ಉಂಡು ಇದೀನ ಮಾತ್ರ ಕಂಗಾಲಾಪನ ಪರಿಸ್ಥಿತಿ ಈ ಸತಿ ರಥ ಯಾತ್ರೆ ಬರ್ಸ ಬರ್ತನ ಇದ್ದವರ ಮಾತ ಇರಗ್ಲ ಒಂಜಿ ಸುಖ ಅನುಭವ ಅದೇ ಅಂತದ ಐನೊಂಜಿ ನೆನತ್ತೊಂದು ನಮ್ಮ ಇಂಚಿನ ಮಲ್ಪುನ ಇಂದ ಒಂಜಿ ದೇವರಿಗೆ ಒಂಜಿ ಪೊರ್ತು ದೀದು ಮಾತ್ರ ಸರಿ ಗೋವಿಂದೆ ಎಂದು ಬಂದಿದೆ ನೈವೇದ್ಯ ಮಂದಿ ತೆತ್ತೊಂಡ ಅವು ಅಮೃತ ಆಪನು ಆ ಲೆಕ್ಕದ ಅವೇ ಮಾತ ಇರಗ್ಲ ಮಂಗಳ ಆಪನು ಐತೆ ಇಂಕಲ ಅಜ್ಜಿಪ್ಪನ ಮಾತ ಅವು ಇಟ್ಟಿರು ಪಂಡರ ಅದೇ ಅವು ಮಾತ ಉಪ್ಪಡಚ್ಚಿರು ಬೊಕ್ಕ ಸೇವ್ತ ನಾನಾ ನಮ್ನೆ ತಮಲ್ತೊಂದು ಇತ್ತೀರಿ ಬೊಕ್ಕ ಪಿಲಕ್ಕ ಇತ್ತ ಕಡಂಬು ಬೊಕ್ಕ ತಜಂಕ್ ಬೊಕ್ಕ ಒಂದು ಒಂಜಿ ಆರವಿಯಿಂದ ಬರ್ಕೊಂಡತೆ ಆರವಿ ಗೆಟ್ಟೆ ಅನ್ವಂತ ಹಿಂಗೆ ತುಳುಟ್ಟು ಮರತ್ತೇನೆ ಇದು ಪುದರ್ ಒಂದು ಅವು ಒಂಚೂರು ಕಿರ್ಮೋಣತೆ ಆಯ್ಕು ಗೆಡ್ಡೆ ಗೆಡ್ಡೆ ತುಳುಟ್ಟೆ ಹೆಂಚಿನ ಬಂತಾರೆ ಆಯ್ತ ಒಂಜಿ ಸೊಪ್ಪು ನೆಕ್ ಬಳಸಬೇರತೆ ಕೊಟ್ಟೆಗೆ ಗೆಡ್ಡೆ
1: ಕನ್ನಡ ಆರವಿ ಅನ್ಪೇರ
0: ಎಂಜಿನ ಬಂದರೆ
1: ಆರವಿಂದ ಬಂದ್ಪೇರೆ ಕನ್ನಡ
0: ಅರವಿಂದ ಅವೇ ಹಿಂದಿದೆ ಮತ್ತೆ ಬಂದ್ಪೇರೆ ನಮ್ಮ ಮಠಟ್ಟು ಮತ್ತೆ ಅವು ರಾಧಾರಾಣಿಗೆ ಬಾರಿ ಇಷ್ಟದ ಆದಿಲಕ್ಷ್ಮಿ ಸರ್ವಲಕ್ಷ್ಮಿ ವೃಂದಾವನೇಶ್ವರಿಗೆ ಬಾರಿ ಇಷ್ಟದ ಅವು ಮತ್ತೆ ಆಯ್ತ ಗೆಡ್ಡೆ ಅವ್ಲ ಮಲ್ತಿರಿ ಆಯುರ್ವೇದದ ಪ್ರಕಾರ ಅವು ಈ ನಮ್ಮ ಆಚೆ ತಿಂಗಳು ಬಾರಿ ಎಡ್ಡೆ ಬಂತು ಶರೀರಕ್ಕೆ ಅಂಚ ಅಂಚವೇ ಮತ್ತೆ ಮಸ್ತ್ ನಮ್ಮ ಅಜ್ಜಿಪ್ಪನ ಗಮತ ಮಲ್ತಿದ್ದಾರೆ ಬೊಕ್ಕ ಅವೇ ಇತ್ತೆ ನಮ್ಮ ಐ ಮೀನ್ ಸಂಕಮಾರ ಬಂದ ವಿಷಯ ಎಲ್ಲ ಬಾರಿ ಲಾಯ್ಕಿರ್ತಾರೆ ಪೊಂಜುವೇಗ ಒಂಜಿ ಮರ್ಯಾದೆ ಕೊರ್ಪನ ವಿಷಯ ಎಲ್ಲ ಬಾರಿ ಎಡ್ಡೆ ವಿಷಯ ಬಂದಿರ ಐತವೇ ಪಂತರಿಂಚಿನ ವಂಡ ವಿದ್ಯಾವಂತನ ಸುರೂತ ಲಕ್ಷಣ ಎಂಚಿನ ವಂಡ ಮಾತೃವತ್ ಪರದಾರೇಶು ಬೇತೆ ಪರ ಪೊಂಜವನು ಮಾತೃವತ್ ಅಪ್ಪನ ರೀತಿ ತೂಪನ ಸುರೂತ ಲಕ್ಷಣ ವಿದ್ಯಾವಂತನ ಲಕ್ಷಣ ಅಂತಾರೆ ಮಾತೃವತ್ ಪರದಾರೇಶು ಪರದವ್ಯೇಶು ಲೋಸ್ತವತ್ ಆತ್ಮವತ್ ಸರ್ವಭೂತೇಶು ಅಂತ ಬಂತಾರೆ ಪರದವ್ಯೇಶು ಪರದವ್ಯನ ದೇವತಲೆ ಕತ್ತು ಓಡಿಗೆ ಬೊಕ್ಕ ಪರದವ್ಯೇಶು ಆತ್ಮವತ್ ಸರ್ವಭೂತೇಶು ಮಾತ ಜೀವಿನವನಿಲ್ಲ ಭಗವಂತನ ಅಸ್ತಿತ್ವ ಪರಮಾತ್ಮನ ತೂಡು ಅವು ವಿದ್ಯಾವಂತನ ಸುರೂತ ಲಕ್ಷಣ ಅಂತಾರೆ ಪುಂಜವನ ಬಗ್ಗೆ ಬಂದೇರು ಅವೇ ಅವು ಬಾರಿ ಅಗತ್ಯ ಸುರೂಟು ನಮ್ಮ ಅವು ಅಂಚ ಬದಲಾಯ್ಕದ ವಿಷಯ ಮತ್ತೆ ಬಂದೇರು ಬೊಕ್ಕಲ ಇರ್ಲ ಮಸ್ತ್ ವಿಷಯ ಬಂದಿರ ಧನ್ಯವಾದ
1: ಈ ರೀತಿ ಪನ್ನ ಆರವಿ ಆರವಿನ ನಮ್ಮ ಚೇವು ಒಂದು ಪನ್ಪ ತೇವು ಒಂದು
0: ಸೇವು ಸೇವಾ
1: ತೇವು ತೇವು ಅಂದು ಆರವಿ
0: ಅಂದೆ ನನಗೆ ಗೆಡ್ಡೆ
1: ಬರ್ಪುಣೈಟ್ ತೇವು ಕಂಡ ಬರ್ಪುಂಡು ಸೇವದ ಕಂಡ ಕಜ್ಮನ್ಪುರ
0: ಸೇವತ್ತು ಅವು ಹೆಂಗಿನ ಬರ್ತದೆ ನಮ್ಮ ಮಕ್ಕಳು ಮತ್ತ ಅವಂಜಿ ಕಿಮ್ಮುಣತೆ ಆಯ್ತಾ ಗೆಡ್ಡೆ ಆಯ್ಕೆ ನಮ್ಮ ಮಕ್ಕಳು ಕೊಂಕಣಿ ಸಮಾಜ ತಕ್ಕ ಮಸ್ತ್ ಏನು ಮಲ್ಪಿಟ್ರೆ ಬಾರಿ ಗೆಡ್ಡೆ ಪುದರೆ ಹೆಂಗ್ ನೆನಪಿತ್ತೆ ಮರತ್ತೆ
1: ಆರವಿ ಪಂಡ ಅಂಚಿನ ತೂಪ ಒಂದುಂಡು ಚೇವುದ ತರಕ ದಾದನ್ ತೂಕ ದುಂಬಗ ಗೊತ್ತಿತ್ತಿನ ಪನ್ಪ
0: ಧನ್ಯವಾದ
1: ಪ್ರೇಮ್ ಪ್ರತೀಪ್ ದಾಸ್ ಸರ್ ಲೆಪ್ಪು ಕೊಡ್ದು ಪಾತಿರ್ರೆ ಒಂಜಾತ ವಿಷಯ ತೆರಿಪಾಯರು ನಿಖಿಲ್ನ ಲೆಪ್ಪು ಕೊರಲಿನಿತ ಈ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ಯಕಡೆ ಪನೊಂದಿತ್ತೆ ಒವ್ವೊವು ಪುರ ನಮ್ಮ ಆಟಿಡು ವಿಶೇಷವಾದ ತೆನಸ್ ಮನ್ಪು ಅಪಂದು ಅವಿಟು ತೇವುದ ಇರತ ಪತ್ರೊಡೆಲ ಮನ್ಪು ಕೆಲವರು ತೇವುಂದು ಪನ್ಪೇರು ನನ್ನ ಕೆಲವರು ಚೇವುಂದು ಪನ್ಪೇರು ಅನ್ಸದಪ್ಪನಾಗ ಈ ಚೇವು ಅಥನ ತೇವುದ ಪತ್ರೊಡೆಲ ಮನ್ಪುನೆ ನಮ್ಮ ತೂಲಿ ಆಟಿ ತಿಂಗೊಳ್ಡು ಅಂಚನೆ ಅಂದುಲ ಮಸ್ತ್ ಕಿರುಂಬು ನಂಚಿನ ಒಂಜಿ ತಪ್ಪು ಐನು ಐಕ ಪುರ ಪುಳಿ ಪುರ ಹೆಚ್ಚಾದ ಪಾರ್ದೆ ಇವನು ಮಲ್ಪೋಡು ಅಂಚ ಮಲ್ತನ ದಾಲ ಆಪುಜಿ ಅಂಚನೆ ಆಟಿದ ಒಂಜಿ ಲಾಂಬುದ ಕಜಿಪುಲ ಮನ್ಪಿರಿ ಆಟಿದ ಲಾಂಬು ಓವು ಅಪ್ಪ ಪಂದು ಖಂಡಿತ ಪನ್ಪ್ಯಾಂಡ್ ಅವಿಗೆ ದುಂಬೊಂಜಿ ಬಿನ್ನಿರುಲ್ಲಿ ರೇರ್ ಪಂತೂಕ ಹಲೋ ನಮಸ್ತೆ ಸೊಲ್ಮೆಲು ಸೊಲ್ಮೆಲು ಅಮ್ಮಣ್ಣಿ ಕಾರ್ಕಳಾಡ್ದ ಪಲ್ಲೆ ಅಮ್ಮಣ್ಣಿ ಅಕ್ಕ
2: ಕಾರ್ಯಕ್ರಮ
1: ತಜಂಕದ ದೋಸೆನಾ ಎಂಚ ಮಲ್ಪನೆ ಮೀನು ಬೆಲ್ಲ
2: ಈರುಳ್ಳಿ ಬೋಡನ್ನ ಈರುಳ್ಳಿ ಎಲ್ಲ ಕಟ್ ಮಾಡಿ ಮಾಡಲಿ ಅವಳ ಕಾರಿ ಎಲ್ಲ ಒಟ್ಟು ಮಿಕ್ಸ್ ಮಾಡ್ತದೆ. ಒಂದು 10 ನಿಮಿಷ ಅಂಚನೆ ಬಂದನ್ನ ತಿರ್ತದೀಟಿ ಒಕ್ಕ ದೋಸೆ ಮಾಡ್ತೇನೆ.
1: ನೀರ್ ದೋಸೆ ಅಲ್ಲಕ್ಕ
2: ಅಂಚ ಒಕ್ಕ ಅಂಚ ಮಾಡ್ತೇನೆ. ಅವಳ ತಿಳುಪು ಬಂದ ಒಕ್ಕ ನೀರ್ ಮೈಪರ ಬಂದಿ ನಮ್ಮ ಮತ್ತಿಗೆ ನೀರ್ ಮೈತಾವೇನ ಹದ ಹದ ಮಾಡ್ತದೆ. ಇಟ್ಟ ಅರಿನೇ ಬಂಡ ಬಾರಿ ಟೇಸ್ಟ್ ಬರ್ತದೆ. ಒಕ್ಕೇನೆ ಬಂಡ ಆಯ್ತು ದಾಲ ಇರಿನ ಚಟ್ನಿ ಗಿಟ್ಟಿ ದಾಲ ಹೊಡೆದು
1: ಅವೇನೆ
2: ನಮ್ಮ ಜನರ ಶೋಕು ಟೇಸ್ಟ್ ಬರ್ತದೆ. ಪತ್ರೆಡ್ಡೆ ಗೊತ್ತಿಲ್ಲ ಈ ರೀತಿನೇ ಪಂಡರ
1: ಅವು
2: ಒಂದಿ ಪತ್ರೆಡ್ಡೆ ಪನ್ನ ಮರ ಸೇವು ಒಂದು ಬಂದು ಬಂದಿರು
1: ಗೊತ್ತಿಲ್ಲ
2: ಮರ ಸೇವು ಲೈಪುಂಡು ನಮ್ಮನ ಊರ್ದ ಸೇವು ಲೈಪುಂಡು ಯಾರು ಒಂದಿ ಪಂಡೆರಟ್ಟೆ
1: ಪ್ರೇಮಂದ
2: ಅವು ಕೆಸುವಿನ ಎಲೆನೆ ಅಂತೀನಿ
1: ಅವೇ ಅಂಚನೆ ಪಂಡ ಯಾನ್ಲ ಅಂದಂತ ಆರಾವಿಂದ ಐಕ್ ಬಂದ್ಪೇರು. ಅಂದ ಐಟ್ಲ ಕಂಡೆ ಉಂಡು ಕಂಡೆ ಕಿರ್ಮುಡು ಸೇವ್ದ ಅದಿಪ್ಪು
2: ಸೊಪ್ಪು ತರಕಾರಿ ತಿನ್ಕೊಂಡ ಬಜ್ಜಿ ಸೊಪ್ಪು ನಮ್ಮ ಬಜ್ಜಿ ಸೊಪ್ಪು ವಿಟಮಿನ್ ಸೊಪ್ಪು ಇಲ್ಲ ಬರೀ
1: ಅಷ್ಟೇ
2: ಚಟ್ನಿ ಮಾಡ್ಕೊಳ್ಳಿ ಒಕ್ಕ ದೇವದ ಚಟ್ನಿ ಮಾಡ್ಕೊ ತಿನ್ನೋಲಿ ಒಕ್ಕ ಇಟ್ಟೆ ಅವು ಎಲ್ಲ ತಿನ್ನೋಲಿ ಇಟ್ಟೆ ನಾವು ಜಾಸ್ತಿ ತಿನ್ನೋದು ಒಕ್ಕ ಈರ್ ಉದ್ದಡಿಕೆಲ್ಲ ಒಂದೊಂದು ಸೊಪ್ಪುಲು ತಿಕ್ಕುವ ಪುಳಿಟ್ಟ ಪುನಃ ಪುಳಿಟ್ಟ ಸೊಪ್ಪು
1: ಅಂದಂದ ಶಂಕಮಾರ್ ಸರ್ ಗಣೇಶ ಮೀನ್ ಶಂಕಮಾರ್
2: ಪಾರ್ಥನದ ಬಗ್ಗೆ ಪೊನ್ನನ ಬಗ್ಗೆ ಒಂದು ಮಾಹಿತಿ ಕೊಡಿ ಬಾರಿ ಶೋಕ ಬಾರಿ ತುಂಬಾ ಥ್ಯಾಂಕ್ಸ್ ಬಾರಿ ಶೋಕ ಕಾರ್ಯಕ್ರಮ ಮೂಡ್ ಬರೋದು
1: ಸೊಲ್ಮೆಲು ಒಂದು ಕಾರ್ಕಳ ಹಿಡ್ದು ಅಮ್ಮಣಿ ಕಾರ್ಕಳ ಲೆಪ್ಪು ಕೊಡ್ದು ಪಾತಿರ್ರೆ ಪೊರ್ತುಲ ಅವನು ಬರೋನು ನೀತೆ ಕಾರ್ಯಕ್ರಮ ಮುಗಿಪರ ಅಣ್ಣ ಮುಗಿಪನಿಗೆ ತುಂಬ ಯಾಕಡೆ ಪನಂದಿತ್ತೆ ಈ ಲಾಂಬು ದಕ್ಕಜಿಪ್ಪು ಒಂದು ಲಾಂಬು ಆಟಿದ ಲಾಂಬು ಹೂವಪ್ಪ ಪನಿಕ್ಲೆಗ್ ಆಶ್ಚರ್ಯ ಅವು ಪಂಡ ಬರ್ಸದ ಟೈಮ್ ಪೊರ್ತುಡು ಬರ್ಪನಂಚಿನ ಮೂಡ್ ನಂಚಿನ ಲಾಂಬು ಉಂಡು ಇಂದು ಬೈತ ಲಾಂಬು ಕೇಂದ್ರ ಉಪ್ಪರ್ನಿಕ್ಲೆ ಹೆಚ್ಚಿನ ಕೃಷಿ ಕುಟುಂಬದಕ್ಕೆ ಬರಾದಿತ್ತಾರಂಡ ದುಮ್ಮದ ಕಾಲಡು ಜಾಲ್ಡು ಬೈತ ಮುಟ್ಟೆ ಉಪ್ಪುಂಡು ಅವು ಬಾರಿ ಬರ್ಸೋದ ಅವರ ಚಂಡಿ ಅದು ಈ ಮುಟ್ಟದ ಉಲೈ ಬೈತ ಮುಟ್ಟದ ಉಲೈ ನೀರು ಪೋದು ಬೈಕುರಿದು ಗೊಬ್ಬರದ ಲಕ ಆಪುಣು ಐಟು ಮಲಮಲ್ಲ ಲಾಂಬು ಆಪುನಂಚಿನವು ದೆನ್ ಮೊಟ್ಟೆ ಆ ಲಾಂಬು ಒಂದು ಪನ್ಪೇರು ಈ ಲಾಂಬುನು ಆ ಲಾಂಬು ಆರೋಗ್ಯಕ್ಕೆ ದಿಂಜ ಎಡ್ಡೆ ಅಂದ್ ಈ ಸಮಯ ಎಡಲ್ ಬನ್ನಾಗ ಗುಡ್ಡೆಡ್ಲ ಲಾಂಬು ಮೂಡುಂಡು ಕಲ್ಲ ಲಾಂಬು ಅದುಪ್ಪು ಅತ್ತೆಂಡ ನಾಯಿ ಕೊಡೆ ನಮ್ಮ ಪನ್ಪನಿಕ್ ಅವೆ ತೋಟಗು ಸುರುಳಿ ಲಾಂಬು ಇಂಚ ಮಸ್ತ್ ಲಾಂಬುಲು ಪರ ಮೂಡುಂಡು ಈ ಲಾಂಬುನು ಪರ ದೆಕ್ಕದು ಮಂಜಳ್ಡು ದ ನೀರಡು ಪಾರ್ದು ದೀದು ಒಗ್ಗರಣೆ ಕೊಡ್ದು ಒಂಜಾತ ಕಜಿಪುನ ಮನ್ಪಿರು ಬೇತೆ ಬೇತೆ ರೂಪಡು ಪರ ಅಂಚ ಅದುಪ್ಪನಾಗ ಬೈತ ಲಾಂಬುಲ ಈ ಆಟಿದ ಪೊಡ್ತುಡು ಮಲ್ಪಿರು ಪನ್ಪುನಂಚಿನವು ಅಂಚನೆ ಇನ್ನಿತಿ ಕಾರ್ಯಕ್ರಮ ಮುಗಿಪುನಂಚಿನ ಪೊರ್ತುಲ ಆವೊಂದುಂಡು ಪೊರ್ತು ಸರಿಯಾದ 10:54 ನಿಕ್ಲೆ ಇನ್ನಿತಿ ಕಾರ್ಯಕ್ರಮ ಒಂಜಾತಿ ಲೆಪ್ಪು ಕೊರಿಯರು ಪಾತಿರಿಯರು ಆಟಿದ ತೆನಸದ ಬಗೆಟ್ಟೆ ತೆರಿಪಾಯರು ನನಲಾತ ಆಟಿದ ತೆನಸು ಬುಡ್ದು ಪೋದಿಪ್ಪು ದುಮ್ಮದ ಕಾಲಡು ಮಲ್ತೊಂದು ನಂಚಿನ ತಜಂಕ ಆದಿಪ್ಪು ತಜಂಕರ ಪೆಲ ತರ್ಲ ಪಾಡ್ದು ಮನ್ಪು ನಂಚಿನ ಕಜಿಪ್ಪ ಆದಿಪ್ಪು ಇತ್ತ ತಜಂಕ ತೂಲೆ ತಜಂಕ ಓಲ್ಲ ತುಯ್ಯರ ತಿಕ್ಕೊಂದಿಜ್ಜಿ ಮಾತ ತಿಕ್ಕಿಡ್ಲ ಪಂಡ ಕೆಲವೊಂದು ತಿಕ್ಕಿಡ ಆಪುಣು ಬೊಕ್ಕ ಬರ್ಪಿ ವರ್ಷ ಆಪುಜಿ ಅದ್ಬೊಕ್ಕ ಅಲ್ಲಿದು ಪೋಪು ನಂಚಿನವು ಒಂಜಾತ ತಿಕ್ಕಿಡು ಮಸ್ತ್ ಆಪುನು ಅಯ್ಬ ಕಲಿದು ಪೋಪುನು ಒಂದು ತಜಂಕದ ಒಂಜಾತಿ ವಿಚಾರ ಐಕ ಪೆಲ ತರಿಪುರ ಪಾರ್ದು ಆಜಾವೇರು ಅಂಚ ಬೆತ ಬೇತ ರೀತಿದ ತನಸಪುರ ಆಟಿಡು ಮಲ್ಪು ಓ ದಾಯ ಮಲ್ತೊಂದಿತ್ತ ಬಣ್ಣ ದುಂಬುದ ಆ ಕಾಲ ಅಂಚ ಇತ್ತಂಡು ದಾಲ ಇಜ್ಜಂದ ನಂಚಿನ ಕಾಲ ಅಪಗ ಅವಿನಪುರ ಮಲ್ತದು ಬಂಜಿದ ಪಡಿ ನೊಂಜಿ ದುಂಬು ಕೊನೊಂದಿತ್ತಿರಿ ಹಿರಿಯಕ್ಕಲು ಈತ ಪೂರ ಪಾತ್ರೊಂದುಲ್ಲೇ ಪಣ್ಣ ಇಂಚಿನ ಒಂಜಾತಿ ವಿಷಯಲು ಓಲ್ ತಿಕ್ಕೊಂದುಂಡು ಅತನ ಈ ಪೂರ ಅನುಭವಗೂ ಬರಡು ಬಂದಿಜ್ಜಿ ಕೆಲವೊಂಜಿ ಅನುಭವಡು ನಮ್ಮ ಪಾತಿರುವ ನನ್ನ ಕೆಲವೊಂಜಿ ನಮ್ಮ ಸುತ್ತಮುತ್ತಲು ಉಪ್ಪುನಂಚಿನ ಹಿರಿಯಕ್ಕಲು ನಮ್ಮ ಪೊಪ್ಪ ಅಮ್ಮ ಆದಿಪ್ಪು ಅಜ್ಜಿ ಅಜ್ಜರ್ನಕ್ಲ ಆದಿಪ್ಪು ಅಕ್ಲ ಕುಲೊಂದು ಪಾತ್ರ ಇರುತ್ತೆ ಅಕ್ಲ ಪಾತ್ರನಾಗ ನಮ್ಮ ಕೆಬಿಕೊರೋಡಕ್ಲೆ ಪಾತ್ರನಾಗ ಈ ಕೊಂಜಾತ ಪ್ರಶ್ನೆ ನಮಕೇನೋಡು ಅಂಚೊಪ್ಪು ನಾ ಕೊಂಜಾತ ವಿಚಾರ ನಮಕ ತಿಕ್ಕುಣು ನಮ್ಮ ದಾದ ಮಲ್ಪ ಬಂಡ ಇತ್ತ ಪುರ್ಸೋತೆ ಇಜ್ಜಿ ನಮ್ಮ ಮೊಬೈಲ್ ಡೇ ಬೂರನ್ನು ಉಪ್ಪ 24 ಗಂಟೆ ಹಿರಿಯಕ್ಲು ತೆರನಾಕ್ಲಡ ಲೆತ್ತು ಪಾತ್ರ ನಂಚಿನ ಪುರ್ಸೋತಲ ನಮಕಿಜ್ಜಿ ಅಂಚ ಉಪ್ಪನಾಗ ಇಲ್ಲಲ್ಲಿ ಇಲ್ಲ ನಿಲಿಕ್ಕೆ ಜನ ಉಪ್ಪನಾಗ ಪಾತ್ರರ ಬಾರಿ ಪೊರ್ಲು ನಿಕ್ಲೆಗೆ ಅಂಚಿನ ಅನುಭವಲಿ ತಾವೊಂದುಂಡ ಇಜ್ಜ ಗೊತ್ತುಜ್ಜಿ ಆಂಡಲ ಇಲ್ಲಲ್ಲಿ ಹಿರಿಯಕ್ಲು ಬರ ಪಾತ್ರ ಒಂದಿತ್ತೇರ್ನ ಕೆಲವರಿಗೆ ಆವನ್ ವಿಕ್ಲೆಂಚಿನ ಮಾರೆ ಚೆರೆ ಪೆರೆ ಪಾತ್ರ ಒಂದಿಪ್ಪಿರು 24 ಗಂಟೆ ಆಂಡ ಅಕ್ಕಳ ಒಂಜಾತ ಅನುಭವಲುಂಡು ಅಂಚ ಅದಪ್ಪನಾಗ ಅಕ್ಕಳನ್ನ ಕೈತಲ್ಲಿ ಕುಲ್ಲುದು ಕೇನ್ಲೆ ನಿಕ್ಲನ ದುಂಬುದು ದಿನಕ್ಕೂ ಎಂಚ ಇತ್ತನು ನಿಕ್ಲೆ ಎಂಚ ಶಾಲೆಗೆ ಪೋನಿತ್ತಾರೆ ನಿಕ್ಲನ ನಿಕ್ಲ ನಿಕ್ಲ ತಿನ್ನೋಂತ ನಂಚಿನ ತೆನಸಲು ಹೋವು ಎಂಚ ಇತ್ತು ಬಂದು ಒಂಜ್ ದುಂಬು ಒಂಜಿ ಪೆಲಕ ಇತ್ತಂಡ ಇಲ್ಲ ದ ಇಡೀ ಜೋಕ್ಲೆನ್ನು ಸುಧಾರಿಪ್ಪರೆ ಆವೊಂದಿತ್ತು ನಿಮಗೆ ದಯಪಂಡ ನುಪ್ಪು ಇಜ್ಜಿ ಕಾಲಿ ಕಜ್ಪುನೇ ತಿಂದದ್ದು ಮಲ್ಲಯ್ಯನಂಚಿನ ಜೋಕ್ಲು ಅವೇತು ಇತ್ತೆ ಉಲ್ಲೇರು ಅಕ್ಲು ಗಟ್ಟಿ ಮುಟ್ಲ ಉಲ್ಲೇರು ಆಂಡ ಇತ್ತದಾದತನು ಬಣ್ಣ ಮಾತಲ ನಮ್ಮ ಫಾಸ್ಟ್ ಫುಡ್ಗೂ ಬಲಿಯಾವೊಂದಿಲ್ಲ ನಮ್ಮ ತೆನಸ್ದ ರೀತಿಲ ಬದಲಾತನು ಪೂರಲ ಬದಲಾತನು ಆಂಡಲ ದುಂಬುದ ಆ ದಿನಕ್ಕುಲೇನು ನೆನಪು ಮಲ್ಪನಂಚಿನ ಒಂಜಾತ ಆಟಿದ ಕೂಟಲು ನಡತನುಂಡು ಆಟಿದ ಕಜ್ಜಲ ಆವೊಂದುಂಡು ಅಂಚಿನ ಕಜ್ಜಲೆಗೆ ಪೋಲೆ ತೂಲೆ ಅಲ್ಪ ಒಂಜಾತ ಮಾಹಿತಿನ ಪಡೆಯೊನ್ಲೇ ಪಂದು ಬನಂದು ಇನಿತೆ ಈ ತುಳುಚಾವಡಿ ಕಾರ್ಯಕ್ರಮದ ಬಿದ್ದು ನಂಚಿನ ಪೊರ್ತು ನನ್ನ ದುಂಬುದ ತುಳುಚಾವಡಿ ಕಾರ್ಯಕ್ರಮದ ಖಂಡಿತ ತಿಕ್ಕುವೆ ಒಂಜಾತ ವಿಷಯದೊಟ್ಟುಗೂ ಖಂಡಿತ ಉಪ್ಪೆ ಅಂಡ್ ಆತನೇಟ ನಿಕ್ಲಿಕೇನೊಂದು ಉಪ್ಪುಡು ಏರ್ಪುರ ಇನ್ನು ಈ ಕಾರ್ಯಕ್ರಮ ಕೇಂಡಾರ ಏರ್ಪುರ ಇನ್ನು ಕಾರ್ಯಕ್ರಮಕ್ಕೆ ಲೆಪ್ಪು ಕೊರಿಯಾರ ನಿಕ್ಲೆ ಮಾತ್ರ ಇಕ್ಲ ಸೊಲ್ಮೇಲಿನ ಸಂದ ಒಂದಿಲ್ಲ ಹೆಚ್ಚಿನ ಅಕ್ಲು ರೇಡಿಯೋ ಕೇಂದ್ರ ಕಾರ್ಯಕ್ರಮಕ್ಕೆ ಲೆಪ್ಪು ಕೊಡ್ದು ಪಾತಿರ ನಿಕ್ಲೆ ಮಾತ್ರ ಇಕ್ಲ ಸೊಲ್ಮೇಲಿನ ಸಂದ ಒಂದು ಕಾರ್ಯಕ್ರಮ ಕೇನ್ನಕ್ಲಿಗಿಲ್ಲ ಸೊಲ್ಮೇಲಿನ ಸಂದ ಒಂದು ದುಂಬದ ತುಳುಚಾವಡಿ ಕಾರ್ಯಕ್ರಮದ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗು 107.8 FM ರಂಗ್ ರಂಗದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ, ಇದರ 7ನೇ ಕಂತು.

0: ಹೇಳಿದಂತಹ ವೀರನ್ ಯಾರು ಅಂತ ಓಡಿಕೊಂಡು ಬಂದು ನೋಡಿದ್ರೆ ನೀನು.
1: ಹೊಂದಿಸಿಕೊಂಡಿದ್ದೇನೆ.
0: ನಮ್ಮ ಅರ್ಜುನನ ಮಗ ಶಹಬಾಸ್ ಹುಲಿಯ ಹೊಟ್ಟೆಯಲ್ಲಿ ಹುಲ್ಲೆ ಹುಟ್ಟುವುದಕ್ಕೆ ಸಾಧ್ಯವೇ ಹೇಳು. ನಿನ್ನ ಜನ್ಮ ಸಾರ್ಥಕವಾಯಿತು, ನಿನ್ನನ್ನು ಪಡೆದಂತಹ ಅಪ್ಪನು ಧನ್ಯತೆಯನ್ನು ಹೊಂದಿದ. ಆದ್ರೆ ಮಗನೇ, ಇದು ನೀನು ಕೇವಲ ಸಣ್ಣವನಾದ್ರಿಂದ ನಿನಗೆ ಹೇಳುವ ಮಾತು. ಭವಿಷ್ಯ ಚೆನ್ನಾಗಿ ಉಂಟು ಅಂತಾದ್ರೆ ಮುಂದೆ ಕಾಲಾವಕಾಶ ಕೂಡಿ ಬಂದಾಗ ನಿನ್ನ ಕೈಗುಣವನ್ನು ಬೇರೆಯಲ್ಲಿ ಆದರೂ ತೋರಿಸಬಹುದು. ಅದು ಹೊರತು ಇದು ಕುರುಕ್ಷೇತ್ರದಲ್ಲಿ ಚಕ್ರವ್ಯೂಹವನ್ನು ರಚಿಸಿದವ ನಾನೇ ದ್ರೋಣಾಚಾರ್ಯ. ನನ್ನ ಕೈಗುಣ ಎದುರಿನಲ್ಲಿ ಎಲ್ಲಾದರೂ ತಪ್ಪಿಸೋದಕ್ಕೆ ಬಂದೆ ಅಂತಾದ್ರೆ

0: ಮಗನದಲ್ಲಿ ಶಂಬರನೆಂಬ ಅಸುರನ ಹಸುಗೊಳ್ಳನೆ ಸ್ವರನು ಮನ್ಮಥ ಶಂಬರಾಸುರನ್ನು ಕೊಂದಿದ್ದಾನೆ. ಹುಟ್ಟಿ ಆರು ಮತ್ತೊಂದನೇ ದಿನದಲ್ಲಿ ಗೋರದಿಂಜನಾದಂತಹ ತಾರಕಾಸುರನ್ನು ಕೊಂದವ ವೀರ ಷಡಾನನ ಅವರೆಲ್ಲ ಅಂತಹ ಕಾರ್ಯವನ್ನು ಮಾಡಿರುವಾಗ ನಾನ್ಯಾಕೆ ನಿಮ್ಮನ್ನು ಗೆಲ್ಲಬಾರದು?
1: ನೀನು ಷಡ್ಮುಖನಾಗ್ತೀಯ ಅಲ್ಲ, ನೀನು ಮನ್ಮಥನಾಗ್ತೀಯ
0: ಅಲ್ಲ,
1: ನನ್ನ ಅಂತಹ ಕೆಟ್ಟ ಕೆಲಸಗಳಿದ್ರೆ ನಾನೇ ಒಪ್ಪುತ್ತಿದ್ದೆ ನೋಡು.

0: ಆಯ್ತು, ಒಂದು ಮಧ್ಯಾಹ್ನ ಆಯ್ತು,
1: ಹೊತ್ತಾಯ್ತು ಅಂತ ನನಗೂ ಗೊತ್ತಾಯ್ತು.
0: ಊಟದ ಹೊತ್ತು?
1: ಹೌದು, ಬಹಳ ಅವಸರ ಉಂಟು ನನಗೆ.
0: ಅವಸರ? ನಿಮಗೇನು ಅವಸರ ಇರ್ಲಿಕ್ಕಿಲ್ಲ, ನನಗೆ ಅವಸರ.
1: ಈಗ ಅವಸರ ಮಾಡಿ ಏನು ಪ್ರಯೋಜನ ಉಂಟು? ಕೈ ಸರಿ ಇದ್ರೆ ಎಲ್ಲ ಸರಿ ಆಗುದು. ಬೆರಳಿಗೆ ಪೆಟ್ಟಾಗಿದೆ, ಮಾಡಿದ್ದುಣ್ಣೋ ಮಹಾರಾಯ. ಇವನ ಅಪ್ಪನನ್ನು ಏಕಮೇವ ದ್ವಿತೀಯವಾದಂತಹ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕಾಗಿ ನಾನು ಪಾಪದವ ಏಕಲವ್ಯನಿಗೆ ಅನ್ಯಾಯ ಮಾಡಿದ್ದೆ. ಅವ ಗುರುದಕ್ಷಿಣೆ ಏನು ಕೊಡಬೇಕು ಅಂತ ಕೇಳಿದ, ಭಕ್ತಿಯಿಂದ ಕೇಳಿದಾಗ ನಿನ್ನ ಹೆಬ್ಬೆರಳನ್ನೇ ಕೊಡು ಅಂತ ಕೇಳಿದವ ನಾನಲ್ವೋ. ಮಾಡಿದ್ದುಣ್ಣೋ ಮಹಾರಾಯ. ಸರಿ, ಒಳ್ಳೆಯದು, ಇವನ ಮುಂದೆ ಯಾರು ಅಲ್ಲ ಅಂತ ಗೊತ್ತಾಗಿದೆ. ಆದ್ರೆ ಯುದ್ಧವನ್ನು ಮುಂದುವರಿಸುವುದಕ್ಕೊಂದು ಉಪಾಯ ಮಾಡೋಣ. ನಮ್ಮಲ್ಲಿ ಕೆಲವು ಅನ್ನಧ್ವಂಸಿಗಳಿದ್ದಾವೆ, ಅವರಿಗೆಲ್ಲ ಪಾಠ ಕಲಿಸಬೇಕು ಇವನ ಮೂಲಕ. ಏ ಕರ್ಣ, ಬರ ಇಲ್ಲಿ. ಎದ್ದೇಳು ಮಗನೇ.
0: ಕರೆದಿದ್ದೀರಲ್ಲ,
1: ಅಂದ್ರೆ ಬೇರೇನು ಅಲ್ಲ, ನಾವು ಬ್ರಾಹ್ಮಣರು, ನಮಗೆ ಆಚಾರವೇ ಪ್ರಧಾನ. ತ್ರಿಸಂಧ್ಯಾ ಕಾಲದಲ್ಲಿ ನಾವು ಸ್ನಾನಾದಿಗಳನ್ನು ಪೂರೈಸಿಕೊಂಡು ಆಮೇಲೆ ಜಪ ತಪವನ್ನು ಮಾಡಬೇಕಾದ ನಮ್ಮ ಕ್ರಮ. ಆದ್ರಿಂದ ನಾನು ಬರುವಲ್ಲಿಯವರೆಗೆ ನೀನು ಯುದ್ಧವನ್ನು ಮುಂದುವರಿಸಿ ಸಾಕು, ಹೆಚ್ಚು ಗೊತ್ತಿಲ್ಲ, ಈಗ ಬರ್ತೇನೆ. ಆಯ್ತಾ?

ದ್ರೋಣಾಚಾರ್ಯರು ಕಟ್ಟಿದಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕಾಗಿ ಭೇದಿಸಿ ಬಹಳ ಸಾಹಸಿಯಾದಿ ಈಗ ನಿನ್ನನ್ನು ಎದುರಿಸುವುದಕ್ಕಾಗಿ ಬಂದವನೇ ಕಲಿಕಾರ್ಣ.

0: ಇವರು ಸಣ್ಣವ ಅಂತ ಹೇಳಿದ್ದು ಬಿಟ್ರೆ ಬಾಲಕ ಬರೇ ಸಣ್ಣವ ಅಂತ ಹೇಳಿದ್ದಲ್ಲ. ನೀನು ನನಗೆ ಸರಿಯ
1: ಅಲ್ಲ, ನಿನ್ನನ್ನು ನೋಡುವಾಗ ವಿಚಿತ್ರ ಅನ್ನಿಸ್ತಾ ಇದೆ.
0: ಯಾಕ
1: ಇಷ್ಟನ್ನೆಲ್ಲ ಕಟ್ಟಿಕೊಂಡು ಇಷ್ಟರವರೆಗೆ ನೀನು ಎಲ್ಲಿಯಾದ್ರೂ ಹೋಗಿದ್ಯಾ?
0: ಇದೇ ಪ್ರಥಮ ಬಾರಿಗೆ ನಿನ್ನೆದುರು ಬರುವಂತಹ ಪ್ರಸಂಗ ನಿರ್ಮಾಣವಾಯಿತು.
1: ಇದೇ ಪ್ರಥಮವೂ ಹೌದು, ಇದೇ ಕೊನೆಯೂ ಆಗಬೇಕು.
0: ಖಂಡಿತ ಇಲ್ಲ. ಪ್ರಥಮ ಬಾರಿಗೆ ನಾನು ಬಂದವ ಏನು ಮಾಡಿದ್ದೇನೆ ಅನ್ನೋದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕು. ಆದ್ರೂ ನಿನಗೆ ಹೇಳ್ತೇನೆ,
1: ಏನು ಮಾಡಿದ್ದಾನೆ, ಏನನ್ನು ಪಡೆದಿದ್ದಾನೆ ಎಲ್ಲವೂ ಬೇಕು.
0: ದುಶ್ಯಾಸನ ಬಂದ, ಒಬ್ಬ ಸಣ್ಣ ಹುಡುಗನಿಗೆ ಹೊಡೆದ, ಆ ಮೂಲಕ ಅವ ದೊಡ್ಡ ಜನ ಆದ ಅಂತ ಬೇಡ. ನಿನಗೆ ನೀತಿ ಹೇಳುವುದೇ ತಪ್ಪು, ನೀನು ಕೇಳುವುದಿಲ್ಲ ಅಂತ ಗೊತ್ತುಂಟು. ಆದ್ರೂ ಹೇಳ್ತೇನೆ, ನನಗೆ ಸರಿ ಅಂತ ಇದ್ರೆ ನಿನ್ನ ದೊಡ್ಡಪ್ಪ ಒಬ್ಬ ಮಾತ್ರ.
1: ಯಾರು?
0: ಆ ಭೀಮಸೇನ. ಅವನನ್ನ ಕಳುಹಿಸಿದ್ರೆ ಕಳುಹಿಸು. ಮತ್ತೆ ಈ ಸರಸ ಸಮರ ಸಭಕ್ತಿ ಭೋಜನ ಸಂಬಂಧ ಇದಕ್ಕೆಲ್ಲ ಒಂದು ಸಮಾನತೆ ಅಂತುಂಟು. ನಾನು ಸುಮ್ಮನೆ ನಿನ್ನ ಜೊತೆ ಯುದ್ಧ ಮಾಡಿ ನಾಳೆ ಮಕ್ಕಳೆಲ್ಲ ನನ್ನನ್ನು ಕೈ ತೋರಿಸಿ ಹೇಳುವ ಹಾಗೆ ಮಾಡಬೇಡ.
1: ಒಂದು ಮಾತು ಕೇಳ್ತೀಯ?
0: ಎಂತದ್ದು?
1: ಹೊಳೆಯನ್ನು ದಾಟಿದ ಮೇಲೆ ಸಾಗರವನ್ನು ದಾಟುವುದಕ್ಕೆ ಮುಂದುವರಿಬೇಕು. ಇದೊಂದು ಸಣ್ಣ ಹೊಳೆ ಎನ್ನುವ ಹಾಗೆ ನೀನು ತಿಳ್ಕೊಂಡಿದ್ಯಾ? ಹೊಳೆಯನ್ನೇ ದಾಟುವುದಕ್ಕೆ ಮುಂದಾಗಲಿಲ್ಲ ನೀನು, ನಿನಗೆ ಸಾಗರ ಬೇಕಾ?
0: ಹಾಗಿದ್ರೆ ಮಾತಲ್ಲ.

0: ಮಾಡೋಣ. ಭಕ್ತನ ನೆನಪಾಯಿತು. ದೊಡ್ಡ ತಂದೆಯವರು ಶಪಥಬದ್ಧರಾಗಿದ್ದಾರೆ, ಅವರ ಭಾಷೆ ಭಂಜೆಯಾಗಬಾರದು. ಅವರು ಕೊಲ್ಲುವಲ್ಲಿವರೆಗೆ ನೀನು ಬದುಕಿ ಉಳಿಬೇಕು. ಹೇಳು ನೋಡೋಣ, ಹೇಳೋ ನನ್ನ ಮುಖ ನೋಡುವ ಮುಂದೆ ಬಾ. ನಿನ್ನಲ್ಲಿ ಯುದ್ಧವ ಅಗತ್ಯ ಉಂಟಾ?
1: ನಿನಗೆ ಸಮಯ ಇದ್ರೆ ಮಾಡು.
0: ಸಮಯ ಅಲ್ಲ, ಪರಿಸರ ಪರಿಸ್ಥಿತಿ ಎಲ್ಲವೂ ಅನುಕೂಲವಾಗಿರುವಾಗ ಮಾತ್ರ ನಮಗೂ ಒಂದು ಉತ್ಸಾಹ ಉಲ್ಲಾಸ ಬರುವುದು. ಅದು ನೆನಪಿರುತ್ತೆ, ನೆನಪಿದೆ. ನಿನ್ನಂಥವ ಬಂದಾಗ ನಮಗೆಲ್ಲ ಉಲ್ಲಾಸ ಬರ್ತದ? ಯುದ್ಧ ಮಾಡುವುದಕ್ಕೆ ಮುಂದಾದೆ, ಆದರೂ ತಡೆದು ನಿಲ್ಲಿಸಿದ್ದೇನೆ. ನೀನು ಯುದ್ಧಕ್ಕೆ ಜನವೇ ಅಲ್ಲ. ನೀನೆಲ್ಲಿ ಆದ್ರೆ ಅಬಲೆ ಹೆಣ್ಣು ಮಕ್ಕಳಿದ್ರೆ ಸೀರೆ ಸೆಳೆಯುವುದಕ್ಕಾದೀತು? ಸೀರೆ ಸೆಳೆಯುವುದಲ್ಲ, ಬಟ್ಟೆ ಮಡಿ ಮಾಡುವುದಕ್ಕಾದೀತು. ಎಲ್ಲಿ ಆದ್ರೂ ರಣಕ್ಷೇತ್ರದಲ್ಲಿ ಇನ್ನು ಮುಂದೆ ಕಾಣಿಸಿಕೊಂಡೆ ಅಂತ ಆದ್ರೆ ನಿನ್ನ ಸೊಂಟ ಮುರಿದೇನು? ನಿನ್ನದ್ದು ನನಗೆ ಬೇಡ, ಇನ್ನೊಬ್ಬರದ್ದು ಬೇಡ, ನನಗೆ ಗೊತ್ತಿಲ್ಲ.
1: ದೇವ್ರೇ ಭಾಗವತ್ರೆ, ಪ್ರಕರಣದಿಂದ ಪ್ರಸಿದ್ಧಿಯಾಗುವುದನ್ನು ಕೇಳಿದ್ದೇನೆ, ಆದ್ರೆ ಪ್ರಕರಣದಿಂದ ಒಂದು ಜೀವ ಉಳಿತದಂತೆ ಇವತ್ತೇ ನನಗೆ ಗೊತ್ತಾಗ. ಹೌದಪ್ಪ, ಅದಕ್ಕೆ ಹೇಳುದು ಒಳ್ಳೆಯದೋ ಕೆಟ್ಟದ್ದೋ ಜೀವನದಲ್ಲಿ ಏನಾದ್ರೂ ಒಂದು ಪ್ರಕರಣ ಮಾಡಲೇಬೇಕು, ಅದು ಮತ್ತೆ ನಮ್ಗೆ ಅನುಕೂಲಕ್ಕಾಗಬೇಕು. ಬಾಕಿಯವರಿಗೆ ಕೆಟ್ಟದ್ದಾದ್ರೂ ಅಡ್ಡಿಲ್ಲ, ನಮ್ಗೂ ಒಳ್ಳೆಯದಾಗಬೇಕು. ಏನೇ ಹೇಳಿ, ಇಂಥದ್ದೊಂದು ಘನ ಕಾರ್ಯ ಮಾಡಿದ್ದಕ್ಕಾಗಿ ಇವತ್ತೊಂದು ಹುಡುಗನ ಕೈಯಿಂದ ಬದುಕಿಕೊಂಡೆ. ಇಲ್ಲದಿದ್ರೆ ಸಣ್ಣ ಹುಡುಗ ದುಶ್ಯಾಸನ ಕೊಂದ ಅಂತ ಚರಿತ್ರೆಯೇ ಬೇರೆ ಆಗ್ತಿತ್ತು. ವಿಷಯ ಅದಲ್ಲ, ಯುವಕರಿಗೆಲ್ಲ ಒಂದು ಕಿವಿ ಮಾತು, ಏನೇ ಆಗ್ಲಿ ನಿಮಗೆ ಸೀರೆ ಇಳಿಯುವ ಅವಕಾಶ ಸಿಕ್ಕಿದ್ರೆ ಎಳೀರಿ, ಪರಿಣಾಮ ನೆಟ್ಟಗಾದ್ರೆ ನನ್ನ ಹೆಸರನ್ನ ಹೇಳಿ, ಏನಾದ್ರೂ ತದ್ವಿರುದ್ದಾದ್ರೆ ನಿಮ್ ಹಣೆ ಬರ ಅಂತೇಳಿ ಸೀದಾ ಮನೆಗೋಗಿ. ಈಗ ಬಂದದ್ದಾಯ್ತೆ, ಹೋಗುದು ಯಾವ ದಾರಿಯಿಂದ ಅಂತ ನೋಡುವ. ಏನ ಮಾಡುವ

ನಾನು ಯಾರಲ್ಲಿ ಕೇಳುದು? ಈ ಇಷ್ಟು ವ್ಯವಸ್ಥೆ ಮಾಡಿದಂತಹ ನನಗೆ ಸಮಸ್ಯೆಯನ್ನುಂಟು ಮಾಡಿದ್ದಾನೆ. ಗುಣಕ್ಕೆ ಮತ್ಸರವಿಲ್ಲ, ಕುರುಕ್ಷೇತ್ರಕ್ಕೆ ಒಬ್ಬನೇ ಅಭಿಮನ್ಯು. ಹಾಗಂತ ಇವನನ್ನು ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. ಇವನನ್ನು ಇಲ್ಲಿ ನಾವು ಉಳಿಸಿದೆವು ಅಂತಾದ್ರೆ ನಮ್ಮ ಕೌರವನಿಗೆ, ನಮ್ಮ ಪಕ್ಷದ ಗೆಲುವು ನಮಗೆ ಮುಖ್ಯ. ಅದಕ್ಕಾಗಿ ಒಂದು ಉಪಾಯ ಮಾಡೋಣ. ಕರ್ಣ, ಕರ್ಣ,

ಎಲ್ಲರ ಬಾಯಿಯಲ್ಲಿ ಅಭಿಮನ್ಯುನದೇ ಸುದ್ದಿ. ಅವನ ಯುದ್ಧವನ್ನು ಮುಕ್ತಾಯಗೊಳಿಸೋಕೆ ಆಗುದೇ ಇಲ್ಲ, ಹೋದವರೆಲ್ಲ ಸೋತು ಬರ್ತಾರೆ. ಈಗ ಒಂದು ಉಪಾಯ ಮಾಡೋಣ, ನಾನು ಯುದ್ಧವನ್ನು ಮುಂದುವರಿಸುತ್ತಾ ಇರ್ತೇನೆ, ನೀನು ಹಿಂದಿನಿಂದ ಅವನ ಆಯುಧವನ್ನು ತುಂಡು ಮಾಡಬೇಕು. ಏನು

0: ಯಾವುದು ಸರಿ, ಯಾವುದು ಧರ್ಮ ಯಾವುದು ಅಧರ್ಮ ಎಂಬುದನ್ನು ಹೇಳಿಕೊಡುವ ನೀವೇ ಹೀಗೆ ಮಾತಾಡಿದರೆ ಏನು ಸ್ವಾಮಿ ಆಗದು, ಎನ್ನಿಂದ ಆಗದು ಸ್ವಾಮಿ ಕಾರ್ಯ?
1: ಹೀಗೆ ಬಾ, ನಿನ್ನನ್ನು ಕೌರವ ನನ್ನ ಜೊತೆಯಲ್ಲಿ ಕಳಿಸಿಕೊಟ್ಟಿದ್ದಾನೆ. ನಾನು ಇವತ್ತು ಸೇನಾಧಿಪತಿಯಾಗಿದ್ದೇನೆ, ನನ್ನ ಆಜ್ಞೆ ನಿನಗೆ ಶಿರೋಧಾರ್ಯ. ಈ ವಿಷಯಕ್ಕಾದಂತಹ ಧರ್ಮ ಕರ್ಮ ಇದರ ಜಿಜ್ಞಾಸೆಯನ್ನು ನಿನ್ನ ಗುರುಗಳು ಸಿಕ್ಕಿದಾಗ ನಾನು ಅವರಲ್ಲಿ ಮಾತಾಡ್ತೇನೆ. ಹೋಗಿ ಕೆಲಸ ಮಾಡು. ಹೋಗುದಂದ್ರೆ ಇಲ್ಲಿ ಅವ ಬರ್ತಾನೆ, ನಾನು ಯುದ್ಧ ಮಾಡುವಾಗ ಹಿಂದಿನಿಂದ.

ಮಾತ್ರಾದೇಶ ಕೈಯಾರು ಅಂತ ಕಾಣುತ್ತೇನೆ. ಹಾಗಂದುಕೊಳ್ಳಬಹುದು. ಅನೇಕ ಇವೆ, ಅನೇಕ ಇವೆ. ಏನದು ಗಲಾಟೆ ಅಥವಾ

0: ಅವನನ್ನು ನಾನೇ ಕಳುಹಿಸಿಕೊಟ್ಟದ್ದು. ಗೂಢಾಚಾರವನ್ನು ನೇಮಕ ಮಾಡಿದ್ದೇನೆ. ನಮ್ಮ ಆಳ್ವಿಕೆ ಹೇಗುಂಟು ಅಂತ ಈ ಮಾದ್ರಾಧಿಪ ಎಷ್ಟು ಏನು ಎಂಬುದನ್ನು ತೋರಿಸಬೇಕಲ್ವಾ? ಅದಕ್ಕೋ ಸುಗ ಆಕ ಆಕ ಬಂದ ಬಂದ
1: ಭಾರತವನ್ನು ತೆಗೆದು ಬರುದಲ್ವೋ?
0: ಯಾಕೋ
1: ಕಡಿಬಿಟ್ಟಿದ್ದಾರೆ. ನಾನು ನಿಮ್ಮ ವಿಷಯದಲ್ಲಿ ವೇಷ ಮಾಡ್ಲಿಕ್ಕೆ ಹೋದ್ದಲ್ಲ, ಈ ವೇಷ ಮಾಡಿದ್ಮೇಲೆ ಒಂದು ವೇಷ ಬಿಚ್ಚಿ ಬರ್ಬೇಕಲ್ಲ.
0: ನೀನು ಸಂಚಾರಕ್ಕೆ ಹೊರಟವ, ಎಲ್ಲಿಗೆಲ್ಲ ಹೋಗಿದ್ವಿ, ಯಾವ ಊರನ್ನೆಲ್ಲ ಸೇರಿದಿ ಹೇಳು.
1: ಎಲ್ಲಾ ದೇಶಗಳಿಗೆ ರಾಜ್ಯಗಳಿಗೆ ಹೋಗಿ ಆಯ್ತು. ಎಲ್ರೂ ನಿಮ್ಮನ್ನು ಹೊಗಳುವರೆ.
0: ಹೌದಾ?
1: ಕೊನೆಗೆ ಕಮಲಾವತಿ ಪಟ್ಟಣಕ್ಕೆ ಹೋದೆ.

0: ಕಮಲಾವತಿ ಪಟ್ಟಣಕ್ಕೆ ಹೋದಾಗ ಒಂದು ಕಡೆಯಿಂದ ಮಾವಿನ ಮರ ಕಡಿತಾ ಇದ್ದಾರೆ.
1: ನೀನು ಪಟ್ಟಣದಿಂದ ಪಟ್ಟಣಕ್ಕೆ ತಿರುಗಾಡ್ತಿ ಅಂತ ಹೇಳಿ ನಾನು ಮಾತಾಡಬೇಕು, ಹುತ್ತು ಬೇಗ ಮುಗಿಸಬೇಕು ಅಂತ ಹೊರಟವ. ನೀನೇ ಬರ್ಲಿಕ್ಕೆ ತಡ ಆಯ್ತು, ಹೇಗುಂಟು ತಿರುಗಾಟ?
0: ಮತ್ತೆ ಅದು ಬೇಡ ಇದು ಬೇಡ ಬಂದಾಗ ಎಲ್ಲ ಬೇಕು ಅಂತ ಹೇಳುವಾಗ ನಾವೆಂತ ಸಾಯಿದ್ರೆ?
1: ಅದು ಹೌದು,
0: ಒಂದು ಒಬ್ಬನೇ ಎಲ್ಲ ಸುಧಾರಿಸ್ಬೇಕು.
1: ನೀನು ಊರು ಊರು ತಿರುಗಾಟ ಮಾಡಿದಿ, ಕೊನೆಗೆ ಹೊತ್ತು ಕಮಲಾವತಿ ಪಟ್ಟಣಕ್ಕೆ. ನನ್ನ ಮಾವನ ಊರಿಗೆ. ಹೌದೇನು? ಮಾವನನ್ನು ನಿನಗೆ ಪರಿಚಯ ಉಂಟು. ಮಾವನಲ್ಲಿಗೆ ಹೋಗುವಾಗ ಯಾಕೋ ವೇಷ ಮಾಡಿದ್ದು ನೀನು?
0: ನಾನು ನಿಮ್ಮ ಜನ ಅಂತ ಗೊತ್ತಾದ್ರೆ ಗುಟ್ಟು ಮಾಡಿದ್ರೆ ಅದಕ್ಕೆ ಇಸ್ತ್ರಿ ವೇಷ ಮಾಡಿದ್ದು.
1: ಸ್ತ್ರೀ ವೇಷ ಮಾಡಿದ್ಯೋ ಅಲ್ಲಿಗೆ ಹೋಗುವಾಗ?
0: ಯಾವ ವೇಷ ಆದ್ರೆ ಆದಿತ್ತು ರೇ, ಸ್ತ್ರೀ ವೇಷ ಅಲ್ಲ.
1: ಯಾಕೋದು?
0: ನಾನು ಸ್ತ್ರೀ ವೇಷ ಮಾಡಿಕೊಂಡು ಹೋಗ್ತೇನೆ, ನನ್ನ ಹಿಂದಿನಿಂದ ಒಬ್ಬ ಹುಡುಗ ನನ್ನನ್ನೇ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ.
1: ಅಷ್ಟು ಚಂದ ಆಗ್ತದೆ.
0: ಮುಂದೆ ಮುಂದೆ ಹೋದಾಗ ಹತ್ತಿರ ಹತ್ತಿರ ಬಂದ. ಇನ್ನು ನಾ ಅವನಿಗೆ ಗೊತ್ತು, ಅವನಿಗೆ ಸ್ವಲ್ಪ ಹೆದರಿಕೆ ಆಗಲಿ ಅಂತೇಳಿ ನಾನು ಅಂತವಳಲ್ಲ, ನನ್ನ ಹಿಂದೆ ನನ್ನ ಅಮ್ಮ ಇದ್ದಾರೆ, ನೀನು ಮುಂದೆ ಹೋಗು ಅಂತ ಹೇಳಿದೆ.
1: ಮತ್ತೇನು ಮಾಡಿದ?
0: ಅವ ಹೇಳುದು, ನೀನು ತಲೆಬಿಸಿ ಮಾಡಬೇಡ, ನಿನ್ನ ಅಮ್ಮನ ಹಿಂದೆ ನನ್ನ ಅಪ್ಪ ಇದ್ದಾರೆ, ನಾವು ಮುಂದುವರಿಸುವ.
1: ಅಕ್ಕ ನೋಡು, ನಿನ್ನನ್ನೇ ಮಾರಿ ಬಂದ.
0: ಅಲ್ಲ, ಎಂತೆಂತ ಹುಡುಗರು ನೋಡಿ, ಸ್ತ್ರೀವೇಷದ ಜೊತೆ ಹೋಗುವ ಹುಡುಗರು ಇದ್ದಾರಲ್ಲ,
1: ಅದೆಲ್ಲ ಒಂದೇ
0: ಚಾಟ ನೋಡಿ. ನಾನು ಕೇಳಿದೆ ನಿನಗೆ ಎಂತದ್ದು ನನ್ನಲ್ಲಿ ಇಷ್ಟ ಆದ್ಯಂತದ್ದು ಕೇಳಿದೆ. ನಿನ್ನ ನೀಲವಾದ ಕೇಶರಾಶಿಗೆ ನಾನು ಮನಸೋತಿದ್ದೇನೆ ಅಂತ ಹೇಳಿದ.
1: ಹೌದಾ?
0: ತಲೆಯಿಂದ ತೆಗೆದೇ ಕೊಟ್ಟೆ.
1: ಒಳ್ಳೆ ಕೆಲಸ ಮಾಡಿದೀನು.
0: ಅವ ಮೂರ್ಛೆ ಬಿದ್ದವ ಎಷ್ಟೊತ್ತಿಗೆ ಎದ್ದಿದ್ದಾನ ನನಗೆ ಗೊತ್ತಿಲ್ಲ. ನಾನು ಬಂದೆ.
1: ನೀನಲ್ಲೇ ಕೂತಿಯ? ಮುಂದೆ ಹೋದ್ಯ?
0: ಮತ್ ಮುಂದೆ ಹೋದೆ.
1: ಮಾವ ಸಿಕ್ಕಿದ್ರ?
0: ಇಲ್ಲ.
1: ಏನು ಮಾಡ್ತಾ ಇದ್ದಾರೆ ಅಲ್ಲಿ?
0: ಮಾವಿನ ಮರ ಕಡಿತಾ ಇದ್ದಾರೆ.
1: ಶಿವ ಶಿವ
0: ಹೋಗ್ತಾ ಉಂಟು.
1: ಮಾವಿನ ಮರ ಕಡಿತಾ ಇದ್ದಾರೆ. ಹಾಗಿದ್ರೆ ಮಾವ
0: ಹೊಂಡ ತೆಗಿತಾ ಇದ್ದಾರೆ, ಗುಸು ಗುಸು ಮಾತಾಡ್ತಾರೆ, ಜನ ಸೇರ್ತಾ ಇದ್ದಾರೆ, ಒಂದು ಕಡೆಯಿಂದ ಬಿಳಿ ಬಟ್ಟೆ ಹೋಗ್ತಾ ಉಂಟು. ಎಂತ ವ್ಯವಸ್ಥೆ!
1: ಸರಿಯಾಗಿ ನೀನು ವಿಚಾರಿಸಿದ್ಯಾ?
0: ವಿಚಾರಿಸಿದ್ದೇನೆ.
1: ಏನು ಅಂತ ತಿಳ್ಕೊಂಡೆ?
0: ಇದು ನಿಮಗೆ ಸೂತಕದ ಛಾಯೆ ಅಲ್ಲ.
1: ಮತ್ತೆ
0: ಇದು ನಿಮಗೆ ಬಂದದ ವಿಷಯ ಬೇರೆ.
1: ಶುಭ ಕಾರ್ಯ,
0: ಶುಭ ಕಾರ್ಯ.
1: ಮಾವಿನ ಮರ ಕಡದದ್ದು ತಳಿರು ತೋರಣಗಳಿಂದ
0: ಕಟ್ಟಲಿಕ್ಕೆ,
1: ಸಿಂಗಾರ ಮಾಡುವುದಕ್ಕೆ,
0: ಸಿಂಗಲ್ ಮಾಡ್ಲಿಕ್ಕೆ.
1: ಏನು ವಿಶೇಷ? ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಲ್ಲಿ? ಏನು ನಡೀತಾ ಉಂಟು ಹೇಳು.
0: ನಿಮ್ಮ ಮಾವನ ಮಗಳ ಮಗನಿಗೆ ಮಾವನಿಗೆ ಒಬ್ಬನೇ ಮಗಳೌದಾ?
1: ಮಗಳೊಬ್ಬಳು ಇರುವುದು ರತಿ.
0: ಆ ರತಿ?
1: ಆ ರತಿ,
0: ಆ ರತಿ
1: ಹೌದು.
0: ಅವಳಿಗೆ ಮದುವೆ.
1: ರತಿಗೆ ಮದುವೆ?
0: ಮದುವೆ.
1: ನನ್ನಲ್ಲಿ ಹೇಳದ ಕೇಳದೆ ಯಾರಿಗೆ ಹೇಗೆ ಏನು ಅಂತ ವಿಚಾರಿಸಿದ್ಯೋ
0: ಕೇಳಿದೆ. ಕೇಳುವಾಗ ನಿಮ್ಮ ವಿಷಯ ಅಲ್ಲ.
1: ಮತ್ತೆ
0: ಅವರು ಕೊಡ್ತಾ ಇರೋದು ದ್ವಾರಕೆಯಲ್ಲಿ ಆ ಕಪ್ಪು ಮೈಯವ ಇದ್ದಾರೆ.
1: ಕಪ್ಪು ಮೈಯ? ಕಪ್ಪು ಮೈಯವನಿಗೆ ಕೊಡುದ?
0: ಅಲ್ಲ ಅಲ್ಲ.
1: ಮತ್ತೆ
0: ಮಗ ಇದ್ದಾನಲ್ಲ.
1: ಓ, ಆ ಕರಿಯ ಶ್ರೀಹರಿ.
0: ಅವ್ರಿಗೆ ಮಗ ಮನುಮಂತ.
1: ಎಂತದು?
0: ಮನುಮಂತ.
1: ಮನುಮಂತ
0: ಅವನಿಗೆ ಕೊಟ್ಟು ಮದುವೆ ಮಾಡುದಂತ ತೀರ್ಮಾನ ಆಗಿದೆ. ತೀರ್ಮಾನ ಆಗಿ ಈಗ ಒಂದು ಕಡೆ ನೋಡ್ಬೇಕು. ಒಂದು ಕಡೆಯಿಂದ ಪಾಂಡವರು ಬಂದಿದ್ದಾರೆ, ಒಂದು ಕಡೆಯಿಂದ ಯಾದವನ್ನ ಅಲ್ಲೇ ಇದ್ದಾರೆ. ಯಾದವರೆಲ್ಲ

0: io? Io non bruno! ಭಾವನೆ ತೋರಿಸಿತು ನನ್ನ ಮಾವ ಇದ್ದಾರಲ್ವ ಕಮಲ ಭೂಪ ಮಹಾಪ್ರಭುಗಳು ಏನು ಪ್ರಮೇಯ ಈ ಮಾವನವರಿಗೆ
1: ಎಂತ ಅವಸ್ಥೆ
0: ಈ ಹೊತ್ತು 60 ಕಳೆದರೆ ಅರೆ ಮರುಳು ಎಂಬ ಹಾಗೆ
1: ಒಂದ್ರೀತಿ ಮರುಳಿ
0: ಅವರಷ್ಟಕ್ಕೆ ಅವರು ತೀರ್ಮಾನ ಮಾಡಿದ್ದು ಕೃಷ್ಣನ ಮಗನಾದಂತಹ ಆಮೀನಗಾತನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವನ ಕಾರ್ಯಕ್ರಮ ಒಂದೇ ಹಾಡುಗಣಹಿದ ಹಾಡುಗಣಹಿದ ಆದರೆ ನಾನಿದ್ದೇನಲ್ವ.

ನನಗೂ ನಿನಗೂ ಇರುವಂತಹ ಸಂಬಂಧ ಸಾಮಾನ್ಯವಾದ ಅಲ್ವೇ ಅಲ್ಲ, ಸೋದರ ಮಾವ ಅಳಿಯ ಎಂಬ ಹಾಗೆ ನಮ್ಮೊಳಗೆ ಸಂಬಂಧಿಕರು ನಾವು. ನನಗೆ ಹಕ್ಕಿನವಳು, ನನ್ನನ್ನು ಬಿಟ್ಟು ಈ ಹೊತ್ತ ಮಾವಯ್ಯ ಅವರಷ್ಟಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ ಅಂತಾಗುವಾಗ ಅವರನ್ನು ಸುಮ್ಮನೆ ಬಿಡಬಹುದಾ? ಬಿಡಬಾರದು. ಆದರೆ ನಮ್ಮಷ್ಟಕ್ಕೆ ನಾವು ಆಲೋಚಿಸಿಕೊಂಡು ಮಾತಾಡಿಕೊಂಡಿದ್ದರೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲ ಉಂಟಾ? ಇಲ್ಲ, ಹೋಗಬೇಕು, ಕೇಳಬೇಕು.

0: ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ 7ನೇ ಕಂತು ಕೇಳಿದ್ದು. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸ್ತುತ.

0: ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ವತಿಯಿಂದ ಸಂತ ಅಲೋಶಿಯಸ್ ವಿಶ್ವವಿದ್ಯಾನಿಲಯದ ತುಳು ವಿಭಾಗ ಕುಡ್ಲ ಮೊಕುಲ್ನ ಸಹಯೋಗಡು ಆಟಿ ತಿಂಗಳು ಒಂಜಿ ದಿನ ಬಲೆ ತುಳು ಓದುಗ ಈ ಲೇಸಿಡ್ ಪಾತ್ರನ ಬಿನ್ನೆರ್ ನಕ್ಲನ ಪಾತ್ರನ ಕೇನೊಂದು ಬರ್ಕ
1: ಶ್ರೀಮತಿ ರೂಪಗಳ ಇಂಥ ಲೇಸದ ಉತ್ಪನ್ನದಾರು ಪುಕ ಅಕಾಡೆಮಿಯ ಅನುಭವ ಪಡೆತಿನಾರು ಅಕಾಡೆಮಿದ ಸದಸ್ಯರಾದಿತ್ತಿನಾರು ಅರ್ನ ಒಂಜಿ ಎಡ್ಡೆ ಎದ ಪಾತ್ರ
2: ಮಿತ್ತ ಚಾವಾಡಿದ ಗಣ್ಯರೆ ಬಿನ್ನೆರೆ ಜೋಕುಲೆ ಎನ್ನ ಎದುರುಡುಪ್ಪುನ ಮಾತ ಜೋಕ್ಲೆಗೆ ಅಂಚನೆ ಎಂಕಲ್ನ ಹಿರಿಯರು ವಿಮಲರಾವ್ ಎಂಕಲ್ನ ಮೋಕೆಡು ಬೈದೇರು ಪೂರೆಗಳ ಮೋಕೆದ ಪುಡ್ಯಾನ ಸುರುಟಾದ ಯಾನು ಅಕಾಡೆಮಿಗೆ ಇತ್ತದ ಅಧ್ಯಕ್ಷರೇ ಬುಕ್ಕಾರ್ನ ಇಡೀ ಕೂಟೋಗು ಒಂಜಿ ಉಡಲು ದಿಂಜಿದಿ ಸೊಲ್ಮೆನ್ ಸಂದ ಅವನುಲ್ಲೆ ದಯಪಂಡ ಈ ಒಂಜಿ ಬೇಲೆ ಎಂಕ ಆನಿಡ್ದು ಏಪ ತಾರನಾಥ್ ಗಟ್ಟಿ ಅಧ್ಯಕ್ಷರಾದ ಬರ್ತೀರ ಆನಿಡ್ದು ಈ ಬೇಲೆನು ತೂನಾಗ ಒಂದು ಮುಖ್ಯವಾದ ಆವುಡಾಯಿನ ಬೇಲೆ ನಮ್ಮ ಹೆಣ್ಮನೆ ಪರಿಚಯದ ಅವು ಒಂದೊಂದು ಪಂಪ ಅವು ಪೂರ ಮಂತ್ಂಡ ಇನ್ನು ದುಂಬರಿಪ್ಪು ನೀರು ನಮ್ಮ ದುಂಬುದ ಜೋಕುಲು ಆ ಜೋಕ್ಲೆಗೆ ತುಳು ನೃತ್ಯ ಮಿತ್ತದ ಮೋಕೆ ಪುಟ್ಟವನ ಸುರೂತ ಬೇಲೆ ಇತ್ತ ಜೋಕುಲ್ನಿಕ್ಲು ಬೈದಾರತ್ತಿ ದಾಯ ಬೈದಾರ ಪಲ್ಲೆ ಬಲೆ ತುಳು ಓದುಗ ಅಂದ್ರೆ ಓದುನ್ ದಯ ಪಲ್ಲೆ ನಮ್ಮ ಜ್ಞಾನ ತಂಡ ಗೇನ ತುಳು ತಂಡ ಗೇನ ಹೆಚ್ಚಾಯರ ತುಳುತೇನು ದಯ ಓದುಡು ತುಳುತ ಗೇನ ಹೆಚ್ಚಾಯರ ತುಳು ತುಳು ಬಂಡದಾಯ ತುಳುನ್ ದಯ ಮೋಕೆ ಮಲ್ಪೋಡು ಹಾಂ ನಮ್ಮ ಅಪ್ಪೆ ಭಾಷೆ ಅತೆ ತುಳು ನಮ್ಮ ಭಾಷೆ ನಿಕ್ಲು ಇಲ್ಲಡು ಪೂರ ನಿಕ್ಲು ಮೋಕೆಡು ಒವೇ ವಿಷಯ ಇತ್ತಂಡಲ್ಲ ಪೋದು ಏರಡ ಪನ್ಪಿನ ಪಲ್ಲೆ ಅಮ್ಮಡ ಅಮ್ಮನ ಬಗ್ಗೆ ನಿಕ್ಲಿಗೆ ಏತ್ ಗೊತ್ತುಪ್ಪುಂಡು ಪೂರ ಗೊತ್ತುಂಡೆ ಅಮ್ಮನ ಬಗ್ಗೆ ಪೂರ ಗೊತ್ತುಂಡ ಜೋಕ್ಲನ ಬಗ್ಗೆ ಅಮ್ಮಗೆ ಪೂರ ಗೊತ್ತುಪ್ಪುಂಡು ಅಂಡ್ ಅಮ್ಮನ ಬಗ್ಗೆ ನಿಕ್ಲಿಗೆ ಏತ್ ಗೊತ್ತುಂಡು ನಿಕ್ಲ ಅಮ್ಮ ಓಲು ಪುಟ್ಟೀರು ವಾ ಶಾಲೆಗೆ ಪೋಯೇರು ಒಲ್ ತುಡ್ದು ಓಡೆ ಪೋಯೇರು ಯಾರನ್ನ ಅಜ್ಜರಂಚೆತ್ತೀರ ಅಜ್ಜಿ ಅಂಚೆತ್ತೀರದ ಅಲ್ಲ ಗೊತ್ತುಪ್ಪುಂಡ ನಿಕ್ಲು ಪೋದು ಪಾತೇರುವಾರ ಎಜ್ಜಿ ನಿಕ್ಲು ಏಪ್ಪ ಪಾತೇರುವಾರ ಗೊತ್ತುಂಡ ಅಮ್ಮ ಪಪ್ಪನ ಕಳೆ ಉಂಡಿ ಬೊಕ್ಕ ಅಂದತ್ತ ಎನ್ನ ಅಮ್ಮ ಏತ್ನೇ ಕ್ಲಾಸ್ ಕಲ್ತ ನಿಕ್ಲ ಜೋಕ್ಲು ಇತ್ತೆ ನಿಕ್ಲ ಅಮ್ಮ ಪಪ್ಪ ಒಂಚೂರು ವಿದ್ಯೆ ಎತ್ತಿನಾಕ್ಲುಪ್ಪೇರಿ ಎಂಕ್ಲ ಕಾಲಡು ಪುರಾಕ್ಲಿ ಮೂಜಿನೇ ಕ್ಲಾಸ್ಲಪ್ಪು ಐನ್ನ ಕ್ಲಾಸ್ಲಪ್ಪು ಎಂಕ್ಲ ಎಂಕ್ಲು ನಾಲ್ ಮೈಲ್ ನಡತ್ತೊಂದು ಪೋನ್ ಇತ್ತ ಅಂದ್ ಪಾತೇರು ಒಂದಿತ್ತಿರತ್ತ ಅದು ಎಂಕ್ಲ ಆಯ್ತ ಸರಿ ಒಕ್ಕೇರೆ ಪೋತಿಜ ಪಂಡ ಪೋದುಪ್ಪ ಬಿಡ್ದುಪ್ಪ ಪಿರ ಎಂಕ್ಲಗೇಪ್ಪ ಬೋಡುಂದಾನಾಗ ಅಮ್ಮ ಪಪ್ಪ ಪೂಜೆರು ಅಕ್ಕಲ್ನ ಕಾಲ ಇಂಚೆ ಇತ್ತಂಡ ಆಲ ಗೊತ್ತು ಪೂಜೆ ಅಪ್ಪಗ ದಾದ ಮಲ್ಪೋಡು ನಿಕ್ಲು ಇನ್ನ ಹಿಡಿದು ಬಕ್ಕ ಇಲ್ಲಡು ಪೋದು ಕೇ ನೋಡು ಊರಲ್ಲ ಅಕ್ಲ ಅಕ್ಲ ಅಮ್ಮನ ಎ ಟು ಝಡ್ ಕೇ ನೋಡು ದಯಪಂಡ ಅರ್ನಮ್ಮ ಅಮ್ಮ ಏನು ನಮ್ಮ ಪ್ರೀತಿ ಮಲ್ಪೋಡು ಅರ್ಯನ್ನು ಪ್ರೀತಿಡು ದೀವ ನೋಡು ಅವೇ ಕೆಲಸ ಮೂಲ್ ಮಲ್ಪೋಡ ಏನಮ್ಮ ತುಳು ಅಪ್ಪೆಲ್ಲ ನಮ್ಮ ಒಂಜಿ ಮಣ್ಣು ನಮ್ಮ ಪುಟ್ಟು ಬುಲ್ಲೆ ದಿನ ನಮ್ಮನ್ನು ತಾಂಕದ ತುಂಬೊಂದು ಪುನ ಒಂಜಿ ಮಣ್ಣು ತುಳು ಅಪ್ಪೆ ಆ ತುಳು ಅಪ್ಪಗೆ ಬಗ್ಗೆ ಇಟ್ಟು ನಮ್ಮ ಚಿಂಚದ ಪಾತ್ರನಾಗ ನಂಗೆ ಗೊತ್ತುಂಡು ಸರ್ ಪನ್ನ ಲೆಕ್ಕನೆ ಕೋಲದಡೆ ಪೋಪ ಫೋಟೋ ದೆಪ್ಪುವ ಒಂದು ಹಿಂಗೆ ಗೊತ್ತುಂಡು ಕೆಡ್ಡಸ ಗೊತ್ತುಂಡು ಆಟಿ ಗೊತ್ತುಂಡು ಪೂರ ಪನ್ಪರ್ ಬರಿಟ್ಟುಂತದವರಿಗೆ ತೆರೆಯನ್ ದಿನ ಬತ್ತದ ಅವು ದಾದಂದು ಕೇಂಡ ನಿಕ್ಲಿ ಪನ್ನೀರ ಗೊತ್ತುಂಡ ಗೊತ್ತುಪ್ಪು ಜೊತೆ ಗೊತ್ತುಪ್ಪುಂಡ ಪೇರೆ ಮಾತ ಗೊತ್ತುಂಡು ಪೂರ ಒಂಜಿ ನಮ್ಮ ಓ ಮಾತ ಆಚರಣೆಯಲ್ಲಿ ಮಲ್ಪು ಆಯ್ತ ಬಗ್ಗಿಡ್ದ ಅದೆಲ್ಲ ಪಲ್ಲೆ ಪಾಂಡ ಗೊತ್ತುಂಡ ನಿಕ್ಲ ಇಲ್ಲಾಡು ಇಲ್ಲ ದಿಂಜಾವನ ಅವಾಡು ಒಂದು ನಮ್ಮ ಕೆಡ್ಡಸದಾಗ ಅಂಬ್ಯಾಡಿತ್ತದೊಂದು ಮತ್ತು ಮೈನ್ಪುನ ಆಚರಣೆಯಲ್ಲಿ ಉಂಡತಿ ನಿಕ್ಲಿಗೆ ಆಯ್ತ ಬಗ್ಗೆ ಅಲ್ಲ ಗೊತ್ತುಂಡ ಯಾರಿಗ್ಲ ಪುಂಜೋಕ್ಲಿಗೆ ಇಜ್ಜತೆ ಅವೇನೋ ಆ ಕೆಲಸನ ಮೂಲ್ ಮಲ್ಪುನ್ ತೆರಿನಾಕ್ಲಡ ಕೇನೋಡು ತೆರಿನಾಕ್ಲಡ ಕೇಂಡ ಪೂರ ತೆರಿಯೋಣ ಒಂದು ಇಜ್ಜಾಕ್ಲಿಲ್ಲ ಐಕಾತ್ರನೇ ಈ ಬೂಕುಲೇನ ನಿಕ್ಲು ಓದೋಡು ಯಾನು ಯಾನು ಎಂಕ್ಲನ ಎಂಕ್ಲ ಕಲ್ಪನ ಕಾಲಡೆ ಎಂಕ್ಲೆ ಗಿಂಚಿನ ಅವಕಾಶನೇ ಇಜ್ಜಾಂಡು ನಿಕ್ಲನ ತುಲೆ ಪಾಸಾಡಿಲೆಕ್ಕ ಪಾಪ ಲೆಕ್ಚರರ್ಸ್ ಬರ್ಪಿಯರ್ ನಿಕ್ಲ ಒಟ್ಟು ಬತ್ತದು ಬರಿಟುಂತದು ಬೆರಿ ಬೊಟ್ಟದು ಪುರ ನಿಕ್ಲೇನೊಂಜಿ ತುಳುಕ ಅಕ್ಲಕ್ಲ ಭಾಷೆದ ಮಿತ್ತದ ಮೋಕೆ ಕಲ್ಪಾರೆ ಬರ್ಪೇರು ಅಧ್ಯಕ್ಷರನ್ನಾಕ್ಲಿ ಅಕಾಡೆಮಿದಾಕಲಿ ಇಂಜು ಪೊರ್ಲುದ ಕಾರ್ಯಕ್ರಮ ಅವಕಾಶ ಮಲ್ತು ಕೊರ್ದು ನಿಕ್ಲೆಗಿಂಚಿನ ಒಂಜಿ ಎಡ್ಡೆಗೇನ ದಿಂಜವನ ಕೆಲಸ ಮಲ್ಪಿರು ಅಂಡ್ ಎಂಕ್ಲನ ಕಾಲಡಿತ್ತಿಜಿ ಎಂಕ್ಲಿನ ಕಾಲಡು ಕಾಲಿ ಅಪ್ಪಮ್ಮೆನೆ ಅಜ್ಜ ಅಜ್ಜಿಯರು ಪಣ್ತಿನ ಮಾತ್ರ ಎಂಕ್ಲೆಗೆ ಆತ ಆಸಕ್ತಿ ಉಮೇದಡು ಓಲಾಡಲ್ಲ ನಮ್ಮ ಪೋದು ತೂದಿತ್ತಿನಾಕ್ಲಿನ ಕೆಲವು ಮಂಡೆಡು ಒರಿದುಪ್ಪ ತಂದು ಎಂಕ್ಲ ಮಿತ್ರ ಮಿತ್ತಿಡಿದು ತೂಯಿನಾಕಲು ಯಾಲ್ಲ ಕಾಲೇಜ್ ಶಾಲೆ ಕಾಲೇಜ್ ಇಡುಪ್ನಾಗ ಜಾನಪದ ನೃತ್ಯ ಪೂರೆಟ್ಲ ಬಿರ್ಸೇದಿ ಪೂರೆಟ್ಲ ಬಿರ್ಸೇದಿ ಆತೆ ಜಾನಪದ ನೃತ್ಯ ಜಾನಪದ ಹಾಡು ಯಾನು ಏಪ ಸಂಶೋಧಕಿಯಾದ ಜಾನಪದ ಸಂಶೋಧಕಿಯಾದ ಸಂದೇಶ ಪನ್ಪಿನ ಒಂಜಿ ಸಂಸ್ಥೆಗೆ ಸೇರಿ ಅವಳ ಯಾನು ಸಂಶೋಧಕಿಯಾದ ಸೇರೋಡುಂದತ್ತೆ ಕೊಂಚ ಬೇಲೆ ಬೋಡಿತ್ತಂಡು ಅಪ್ಪಗ ಯಾನ್ ನೆನಪು ಮಲ್ತ ನೋಡು ಫಾದರ್ ಹೆನ್ರಿ ಡಿಸೋಜ ಅಂದ ಆ ರೀತಿ ಬಿಷಪ್ ಅದುಲ್ಲೇರು ಗುಲ್ಬರ್ಗಡಲ್ಲ ಬೆಳ್ಳಾರಿಡುಲ್ಲೇರು ಆರು ಏನು ಕೊಂಚ ಜಾಬ್ ಓಡಿತ್ತನು ಸೇರಿ ಸೇರಿ ಬೊಕ್ಕ ನೀನು ಜಾನಪದ ಸಂಶೋಧಕಿ ಆಗಬೇಕು ಜಾನಪದ ಹೊಂಡನೇ ಗೊತ್ತು ನೃತ್ಯ ಮಲ್ತ ಹಾಡು ಅಷ್ಟೇ ಎಂಕ ಅಡೆ ಪೋಯ್ ಬೊಕ್ಕ ಗೊತ್ತಾಂಡು ಎಂಚಪಂಡ ಬೂಕುಲೇನು ಓದುದು ಗೊತ್ತಾಂಡು ಅಲ್ಪ ಮಲ್ಲ ಮಲ್ಲ ಮಲ್ಲ ವಿದ್ವಾಂಸರ್ನ ಡಾಕ್ಟರ್ ವಿವೇಕ್ ರೈಕ್ಲ ಅದು ಪೂ ಕನ್ನಡ

ವಾದಿರಾಜ ಭಟ್ ಅಂಚಿನ ಮೊಲ್ಲ ಮೊಲ್ಲ ಗ್ರಂಥಾಲಯದ ಕನ್ನಡ ಬೂಕುನೊಗ ಅಪ್ಪ ಇಂಚಿನ ತುಳಿತ ಬೂಕುಲಂಗ್ಲೆ ಭಾರಿ ಕಮ್ಮಿ ತಿಕ್ಕುನು ಕೈಟ್ ಕನ್ನಡಡೆ ತುಳಿತ ಬಗ್ಗೆ ಬೈದಿನೇನೆ ಇಂಗ್ಲೂ ಓದಿದ್ದೀನಿ. ಅಪ್ಪಗ ಗೊತ್ತಾಣ ಜಾನಪದ ನೃತ್ಯ ಅತ್ತೆ ಜನಪದ ನೃತ್ಯ ಆ ವ್ಯತ್ಯಾಸಲ್ಲಿ ಎಂಗ್ಲೇ ಗೊತ್ತು ಪೂಜೆ. ನಮ್ಮ ಸೀದ ಪನ್ನೊಂದು ಪೋಪ ಜಾನಪದ ನೃತ್ಯ ಜನಪದ ನೃತ್ಯ ಜನಪದ ನಲಿಕೆ ಇಂಚಿನ ಪೂರ ಸೇರಿದು ಒಂಜಿ ಜಾನಪದ ಆಪಿನಿ ಫೋಕ್ಲೋರ್ ಆಪಿನಿ ಫೋಕ್ ಡಾನ್ಸಸ್ ಫೋಕ್ ಸಾಂಗ್ಸ್ ಇಂಚಿನ ಪೂರ ಸೇರಿದು ಫೋಕ್ಲೋರ್ ಆಪಿ ಈ ವಿಷಯ ಗೊತ್ತಾಪಿನಿ ಜಾನಂಕ ಬೂಕ್ ಓದೋಡು ಬೂಕ್ ಇತ್ತು ಇತ್ತು ಎತ್ತಲ್ಲ ಬೂಕೊಂಡು ನಿಕ್ಲಿಗೆ ತುಲೆ ಒವೇ ಒಂಜಿ ನಲಿಕೆ ನಿಕ್ಲಿ ಫೋಕ್ ಡಾನ್ಸ್ ಕಾಂಪಿಟೇಷನ್ ಪಂಡ ಆ ತುಳುನಾಡಿದ ಫೋಕ್ ಡಾನ್ಸ್ ಓ ಗೊತ್ತುಂಡ ಅದಕ್ಕೆ ಪಲ್ಲೆ ಫೋಕ್ ಡಾನ್ಸಸ್ ಆಫ್ ನಮ್ಮ ತುಳುನಾಡು ಓವಾಂಡ್ಲೊಂಜಿ ರೆಡ್ಡು ನಲಿಕೆದ ಪುದರ್ ಪಲ್ಲೆ ಜನಪದ ನಲಿಕೆದ ಕಂಗಿಲು ಚೆನ್ನು ಕರುಂಗೋಲು ಮಸ್ತ್ ನಲಿಕೆಲುಂಡತೆ ನಿಕ್ಲೆಗಾತೆ ನಮ್ಮ ಮಂಚ ಮಲ್ಪ ಪೂರ ಬೇತೆ ಊರ್ದ ದೇಶದ ಬಡಣ ನಮ್ಮ ಪೆಜಿದ್ ಅವೇನು ತೋಚ್ಪವನ ಆಸೆ ಮಲ್ಪ ಇತ್ತ ಮಾತ್ರ ಮಸ್ತ್ ಕಡೆಟ್ಟಿ ತುಳು ವಿಭಾಗಲ್ ಮತ್ತೆ ಬತ್ತಿ ಬೊಕ್ಕ ತುಳುತ ಒಂಜಿ ಐನು ಒಂಚೂರು ದುಂಬು ಕನಪಿನ ಉಂಡು ಆಡ ಐತ ಬಗ್ಗೆ ನಿಕ್ಲು ಸರಿ ಓದುದು ತೆರಿಯ ನೋಡು ಪಾಡ್ದನ ಸಂಧಿಯಲು ಇತ್ತ ನೀವು ನಮಕೇನು ಸತ್ತಿಗೆ ದಾತು ಮಲ್ಲ ಅರಿವಾಣ ದಾತು ಊರುಂಟು ಪಣವು ದಾತು ಪೊರ್ಲು ತುಳು ತಿರ್ತಡು ತುಳು ರಾಜ್ಯ ಬಾರಿ ಪೊರ್ಲು ತೋಜುಂಡು ಕೇಂದರಾಯ್ ಪಾತೆರ ಒಲಂಡ್ಲ ಪೂರಲ್ಲ ಎಂಸಿನಾಕ್ಲನ್ನ ಬಾಯ್ಡುಪ್ಪುಂಡತೆ ಒಯ್ಟುಪ್ಪುನು ಗೊತ್ತುಂಡವು ಪಂಜುರ್ಲಿ ಪಾಡ್ದ ನಡು ಬರ್ಪಿನ ರಡ್ ಸಾಲುಲವು ಏತು ಪೊರ್ಲುದ ಸಾಲುದುಲೆ ಅವು ನಮಕ್ಕೆ ಗೊತ್ತಾಪಿನಿ ರೇ ರಾಂಡಲ ಬರೆದು ಬೂಕುಗು ವಿದ್ವಾಂಸರು ಕನತಿ ಬೊಕ್ಕ ನಂಗೆ ಆ ಸಾಲು ಗೊತ್ತಾಣ ಈಜಿಂಡ ನಮ್ಮ ಪೋಪ ಕೋಲದಲ್ಪ ತೆಂಬರ ಬಿಟ್ಟರೆ ಸುರುಮಲ್ಪರು ಅರದಲ ಪಾಡ್ನಗನೆ ಗೊತ್ತುಂಡ ಅಲ್ಪಡ್ದು ಕತೆ ಸುರಾಪುಂಡು ದೈವಾಲಯದ ಅಪ್ಪಗ ನಮ್ಮವೇನೇರ್ಲ ಆತು ತರೆ ಕೊರ್ದು ಕೇನುಜ ಆಯ್ಟು ಏತೇತು ಪೊರ್ಲುದ ತುಳುತ ಭಾಷೆ ಉಂಡು ಏತು ಪೊರ್ಲುದ ವಿಷಯಲುಂಡು ಇಡೀ ಕತೆ ಬರ್ಪುಂಡು ಮುಗೇರಾನಾಗ ಐಟೇ ಬೈದಿನ ಈ ಪಾಡ್ದನಲ್ಲೇನು ಮುಕ್ಕಲು ಅಜತ್ತದು ದೆತ್ತದು ಐನು ಯಾಲ ಮಂದಿ ಅಂಚಿನ ಕೆಲಸಲು ಟ್ರಾನ್ಸ್ಕ್ರೈಬ್ ಮಲ್ಪುನ ಕೆಲಸ ಅಪ್ಪಗ ನಂಗೆ ಗೊತ್ತಾಪುಡು ಓ ನೆಟ್ಟು ಈತಿ ವಿಷಯ ಉಂಡು ಒಂಜು ವನಸದ ವರ್ಣನೆಯಲ್ಲಿ ಪಾಡ್ದನಲ್ಲಿ ಎಡುಕಿಯ ನೋಡು ನಿಕ್ಲು ಮುನ್ನೋದು ಬಗ್ಗೆ ಹಳೆ ಕೂಟಿನ ಕಚ್ಪ ಆ ಕಚ್ಪು ನೀನು ಪುರ ಓದೋಡು ದಯಪಂಡ ಜೋಕ್ಲೆ ನಿಕ್ಲು ಓದೋಡು ನಮ್ಮ ಯಾನೆ ಕಡೆ ಪನ್ನಲಕ್ಕ ಹೆಣ್ಮನೆ ಪರಿಚಯದ ಪೋಪಿನ ಹಿಡಿದು ನನ್ನ ದುಂಬುಗು ಭಾಷೆ ನೋರಿಪುನಕ್ಲು ನಿಕ್ಲು ತುಳಿತ ಮಿತ್ತದ ಮೋಕೆ ನಮ್ಮ ಮಣ್ಣದ ಮಿತ್ತು ದಯಪಂಡ ಈ ಮಣ್ಣಡೆ ನಮ್ಮ ಮಲ್ಲಾದು ಪೋಪ ಓಡೇನ ಪೋಪ

0: நெஞ்சு நிக்கல் மல்பாடே ஜோக்கில் நிக்கல் துளுத்தமித்து மோக்கியன நிக்கல் அப்பே பாஷே எல்லை கொஞ்சம் பாஷை புட்டோடாண்டே சார சார வித்தியாசம் உண்டு கொஞ்சம் பாஷை ஆவடாண்டே ஏற்று சப்தல சேர்ந்து கொஞ்சம் அரிது அழிது போண்ட அரிது என்ன துளுப்புற அர்த்தம்னா தினிக்கலேக்கு அரிது போப்பின் பண் பண்ணமா அழிது போண்டா பொக்கைனு மண்பெற சாத்தியம் உண்டா பாஷை ஒரு இப்புனா முக்கிய அவ் ஆவடாண்டா நிக்கல் நிக்கல் சுத்து கொஞ்சம் அப்சர்வேஷன் வந்து போடிரு நிக்கலேக்கு ஓ தோஜினகல நிக்கல் எல்லாம் ரைட்டர் சாப்பாரு ಇತ್ತ ಅಧ್ಯಯನ ಈ ನನ್ಲಿಕ್ಕೆಂದು ಮತ್ತತ್ತು ಅಜ್ಜಿಡ ಒಂಜಿ ಅಜ್ಜಿ ಕಥೆಯನ್ನು ಬರೆಯಂಡಲ್ಲ ಇರೊಂಜಿ ಅವು ಬುಕ್ಕಿಗೆ ಬರ್ಪೋಡು ನಿಕ್ಲು ಪೂರೆಲ್ಲ ಅಂಚಿನ ಒಂಜಿ ಮನಸ್ಸು ಮಂತದ್ದು ಆ ತುಳುನ ಒರಿಪ್ಪು ನಮಲ್ಪೋಡು ತುಳುನು ಓದು ನಮಲ್ಪೋಡು ಸೇರ್ಪಣ್ಣಲ್ಲ ಕೇಪಲ್ಲ ನಿಕ್ಲು ಓದೋಡು ಅಂದತ್ತು ಏಪ ತುಳುತ ಬೂಕು ತೋಜುಂಡು ತುಳುವೇರು ತೋಜುವೇರು ಎನ್ನ ಜೋಕ್ಲೆ ಜ್ಞಾನ ಏಪಲ್ಲ ಎನ್ನ ಇಲ್ಲಡೆ ಏರ್ ಫ್ರೆಂಡ್ಸ್ ಬರ್ತೇನೆ ಅಕ್ಲಿ ಇಂಗ್ಲೀಷ್ ಬರ್ತೇನೆ ನೆನಪೆ ಈ ನಿಕ್ಲು ಹಾಕಿಲ್ಲ ಎನ್ನ ಜೋಕ್ಲಾಂಡ್ಲ ಇಂಗ್ಲೀಷ್ ಬರ್ತಿರೋನು ಓರೋರು ಇಂಗ್ಲೀಷ್ ಎಕ್ಸ್ಪ್ರೆಸ್ ಮಲ್ಪರ ಆ ಪೂಜಮ್ಮ ಅವು ಇಂಗ್ಲ ಇಂಗ್ಲೀಷ್ ಬೋರ್ಡು ದೇ ದುಮ್ಮು ಮಲ್ತಿದ್ದೀರ ಮಲ್ಲ ಆ್ಯಪಿನೇಟ ಪಾತಿರ್ದಿದ್ದೀರ ಅವೆಲ್ಲ ಆಂಡ ಅಲ್ಲ ಎನ್ನ ಜೋಕ್ಲ ಫ್ರೆಂಡ್ಸ್ಲು ಬತ್ತನ ಅನ್ಪಿರ ಆಂಟಿ ನೆರ್ಪೇರೆ ನಾನು ಇಂಗ್ಲೀಷ್ ಪಾತ್ರ ನಮ್ಮ ತುಳುವೆ ಪಾತಿರ್ಗ ದಯಪಂಡ ಅವು ಬೋರ್ಡು ನಮ್ಮಡ ಏ ತೋರಿಪ್ಪಾರ ಏತು ನಿಕಲ್ ನನ್ನ ನೆಕ್ಸ್ಟ್ ದ ಸಿಚುವೇಶನ್ಸ್ ಎಂಚಾಪುನ ಆಂಡಲ್ಲ ಭಾಷೆ ಅಪ್ಪೆ ಭಾಷೆ ನೊಂಜಿ ಬುಡಾಡೆ ತುಳಿತ ಮಿತ್ತು ಮೋಕೆ ದಿಯೋಲ್ಲೆ ತುಳಿತ ಮಿತ್ತು ಓದುನ ಮೋಕೆ ಬರಲಿ ದಯಾಂಡ ಇತ್ತು ಏತ್ತು ಜನ ಬರೀಪಿರ ನಿಕ್ಲಿತ್ತ ಅವ್ರ ಗ್ರಂಥಾಲಯಕ್ಕೆ ಹೋದು ಅಧ್ಯಯನದ ಬುಕ್ಕೆ ಓದುಡುಂದು ಜಿನಿಕ್ಲ ಆಸಕ್ತಿ ಓದಲು ಅವಳು ಕತೆ ಉಂಡು ಕವನ ಉಂಡು ಸಂಕಲನಲು ಕಾದಂಬರಿಲುಂಡು ದಾಯ ಇಷ್ಟ ಆಂಡವು ಓ ನೆಟ್ಟು ಓದೊಂದು ಪೋಯ್ಲಕ್ಕೆ ನಿಕ್ಲ ಗೀತೆ ತುಳಿತು ಶಬ್ದಲು ಉಂಡತಾ ಇಂಕ್ಲೆ ಗೊತ್ತಿ ಕೆಲವು ಸತ್ತಿ ದಾನೆ ಅಪ್ಪ ನಿಕ್ಲಾಗ ಅಜ್ಜರ್ನ ಎಲ್ಲಡೆ ಪ್ರಪನ ವಿಷಯಲ್ಲಿ ತಿಕ್ಕೊಂಡು ಶಬ್ದಲ್ಲಿ ತಿಕ್ಕೊಂಡು ನಿಕ್ಲು ಮರೆತು ಬಿಡಪ್ಪ ನಮ್ಮ ಮಕ್ಳ ಗೊತ್ತಿಜ್ಜೇವು ಏತೋ ಓದನ ಹೊಸ ಹೊಸ ಶಬ್ದಲ್ಲಿ ತಿಕ್ಕೊಂಡು ಇಂಕ್ಲೇ ಇಲ್ಲ ಓ ಮಕ್ಕಳನೊಟ್ಟಿಗೆ ಪಾತೇರೆ ನಾನು ಅವೇನು ಪೂರ ನಿಕ್ಲು ಓದಿನ ಗಣಿತೆ ಗಮನಿಸಲೆ ಓ ನೆಕ್ಕು ಈ ಶಬ್ದನ ಗೊತ್ತಾಯ್ಜಿಂಡ ಟಿಕ್ ಮಂತಲ್ಲೆ ಸರಲ್ಲೇರು ಪನ್ಪೇರು ಪೂರ ಪ್ರಶಾಂತಿ ಇಲ್ಲೇರು ನಿಕ್ಲು ಒಟ್ಟಿಗೆ ಮೇಡಮ್ ಪೂರ ಆ ಬೇಲೇನು ಮನ್ಪ್ಲೇ ಸುತ್ತಮುತ್ತ ನಿಕ್ಲಿನ ಅಬ್ಸರ್ವೇಷನ್ ದೀವಲ್ಲೇ ತುಳಿತ ಮೋಕೆನ ದೀವಲ್ಲೇ ಬೊಕ್ಕ ಒಂದು ತುಳು ಓದುನ ಇಷ್ಟ ಮಲ್ಪುಲೆ ಬೇತೆ ಬುಕ್ಲೇನು ಓದ್ಲ ಓದಿನ ಗೌಲ್ಲ ತುಳು ತೋಜಿನ ಒಂಜಿ ಬುಕ್ ತುಳಿತಲ್ಲದೆ ತೊಲ್ಲೆ ನಿಕ್ಲ ಇಲ್ಲ ನಿಕ್ಲ ಅಜ್ಜ ಅಜ್ಜಿ ನಕ್ಲ ಅತ್ತಣ ಅಮ್ಮ ನಕ್ಲಿಗೆ ಆಸಕ್ತಿ ಇತ್ತು ನಕ್ಲ ಓದಿವ್ರ ಆ ಬುಕ್ಕನ್ ಅಂಚ ಒಂಜಿ ತುಳಿತ ಮೋಕೆಂದಿವಲ್ಲೇ ಒಂಜೆಡ್ಡೆ ಅವಕಾಶ ಕೊರದು ಎನ್ನೆಲ್ಲ ಅಧ್ಯಕ್ಷರಲ್ಲಿ ಇದೇರು ಭಾರಿ ಪುರಲ್ಲದ ಕೆಲಸ ಒಂಜಿ ಅವಳೆನ್ನ ವೇದಿಕೆ ಡೊಪ್ಪನ ಅಕ್ಲಪುರ ಆತ್ಮೀಯರು ಎಡ್ಡೆ ಪೂರ ತುಳುಕಾದ ಬೆನ್ಪಿನ ಅಕ್ಕಲಿ ಅಕ್ಲಪುರ ಅಕ್ಕಲ್ ನಾ ಒಂಜಿ ಹೆಂಚಿನ ಅನುಭವ ಉಂಡು ಅವೇನು ಪೂರ ನಿಕ್ಲಾಗೆ ನಾನು ದೆತ್ತೊಂದು ಗಲಸುಲೆ ಬುಲೆಲೆ ತುಳುನು ಒರಿಪುಲೆ ತುಳು ತಪ್ಪೇಡ ಮೋಕೆ ದಿವಲ್ಲೆ ಜೋಕ್ಲೆ ನಿಕ್ಲು ಮುಲ್ಪುಡಾಯಿನ ಕೆಲಸ ದುಂಬುಗು ಈ ಜೋಕ್ಲೆ ನಡೆದು ನಮ್ಮ ತುಳು ಉರಿಯೋಡು ಬುಲೆ ಓಡು ಐಕ್ ಮಾನಾದಿಗೆ ತಿಕ್ಕೋಡು ಬನ್ಪಿನ ಒಂಜಿ ಎಡ್ಡೆಪ್ಪುನು ಬೇಕೊಂದು ಈ ಒಂದು ಅವಕಾಶ ಕೊರನೆಕ್ ಅಧ್ಯಕ್ಷರಿಗೆ ಕೂಟದಕ್ಲೆ ಪೂರಿರಿಲ್ಲ ಕೂಡೋರ ಸಲ್ಮೆ ಸಂದೊಂದು ಏನಾರ ಎಡ್ಡು ಪಾತೇರಂತ
1: ಮಾರಿ ಪೊರ್ಲು ಮಲ್ತದೆ ನಮ್ಮ ರೂಪಕಲಕ್ಕ ಪಂಡಿರ ಆರ್ಬಂಡ ಅಕಾಡೆಮಿಯ ಸದಸ್ಯರೇ ತಿನ್ನಾರಿ ಆರು ಲೇಖಕಿ ಅವಡಂಡ ಮುಕ್ಕ ಜಾನಪದಗಳು ಮಾತ್ರ ಬುಲೆ ಓಡಂಡ ಆರು ಹೆಂಚಿನ ಮಾತ ಮಲ್ತದಿರ ಅವು ಗೊತ್ತಿಜ್ಜಂದಿನೇ ಇತ್ತದು ಆರೆಗೆ ಪೂರ ಗೊತ್ತಾದು ನಲ್ ಮೂರ ಬುಡ್ಪದ ಗುರಿಯರು ಬೊಕ್ಕ ಎನ್ಮನೆ ಪರಿಚಯದ ವಿಷಯ ಪಂಡಿರು ನಿಕ್ಲ ಮಾತ ಜೋಕುಲು ನಿಕ್ಲಂಚಿನ ಜೋಕುಲು ಮತ ಮಾತ ಓದುದು ಆಯ್ನಾತ ಬೇಗ ಅಕುಲ್ಲಾ ದುಮ್ಮುಪ್ಪನಾಗ ಸರ್ಕಾರವು ಮನವಿ ಮಲ್ತುಪ್ಪೇರು ನಮ್ಮ ಕರ್ನಾಟಕಡ್ ತುಲುಭಾಷೆ ರಡ್ಡನೇ ಅದು ಬರೋಡುಂದು ಎಂಕುಲ್ಲಾ ಮನವಿ ಮಲ್ತದ ಮುರಡೊಂಜೆ ಉಡುಪಿದ ನೆಟ್ಟು ತುಯ್ಯಾನು ಅವು ತುಲುಕೂಟದಕ್ಕಲು ಮೇರೆಗೆ ಬಂಟರಸಕ್ರೆ ಯಾರು ಮಲ್ತಿನ ಐಟ್ ನಮ್ಮ ಈ ಸತ್ಯದ ಮುಖ್ಯಮಂತ್ರಿಗಳ ಮನವಿ ಕೊಡ್ತೀರಿ ಅಂಜಾದ ನಿಕುಲು ನೇನು ಮಾತ್ರ ತುಳುಟು ಇತ್ತೆ ಇನ್ನು ಓದರೆ ಬೈದಾರೆ ನಿಕಲ್ನ ನೇ ನೆಟ್ಟು 14 ಬತ್ತಿನಾಕಲ್ನ ಫೋಟೋ ಐಟ್ ಪಾಡ್ದಲೆ ನನ್ನ ಎಲ್ಲಂಜಿ 14 ಬಂದಾಗ ನಿಕಲ್ನ ಈತ ಜಂತ ಫೋಟೋ ನೆಟ್ಟು ಬರ್ಪುಂಡು ಅವನು ನಿಕ್ಲೆ ಒಂದು ಹೆಮ್ಮೆ ಅಂಚ ನಿಕುಲು ನೇನು ಮಾತ್ರ ಬುಲೆಪ ಒಂದು ಪೋಳಿ ಸಾತ್ಗೆ ನಿಕಲ್ನ ಉಪ್ಪುನ ಒಂಜಿ ವರ್ಷದವಳಾಯ್ಡು ರಡ್ಡನೆ ಭಾಷೆ ಅದು ಬರಡು ಬಣ್ಣದಲ್ಲ ನಿಕಲು ಒಂಜಿ ಆಶೀರ್ವಾದ ಮಲ್ಪೋಡು ಅಂಚ ಇತನೆಟ್ಟ ನೆತ್ತ ಬಗ್ಗೆ ಪೂರ ಮಾಹಿತಿ ಕೋರಿನ ನಮ್ಮ ರೂಪಕಲಾಕಿ ನಮ್ಮ ಸೋಲ್ಮೇಲು

0: ನನ್ನ ತುಂಬಕ್ಕು ನಮ್ಮ ನಿಕ್ಲೇನು ಪೂರಲ್ಲಿ ತೊಂಬತ್ತಿನಾರು ಜೋಕ್ಲೇನು ಅರ್ರ ಒಟ್ಟಿಗೆ ಇಕೊಳ್ ಬೈದಾರು ಪ್ರಶಾಂತಿ ಶೆಟ್ಟಿ ಇರುವಾಯಲು ಮೇರ್ನ ಕೊಂಚ ಹಿತ ನುಡಿ ಮಾತ ಹೊರಡು
1: ಬಹುಶಃ ಎಂಕಲ್ನ ಜೋಕುಲು ಎಂಕಲು ತುಳು ಭಾಷೆನ ದೆತೊಂದಿನೆಕ್ ಎಂಕ್ಲೆಗ್ ನಿಜವಾದ ಎಡ್ಡ ಕೆಲಸ ಮಲ್ತಾ ಬಂಡದು ಇಡೆ ಬತ್ತಿಯೊಕ್ಕ ಅನಿಸಾವುಡು ಪನ್ಪನವುಲ ಎಂಕಲ್ನ ಉದ್ದೇಶ ಬಹುಶಃ ತುಳು ಅಕಾಡೆಮಿದ ಈ ಬೇಲೆರ್ದಾತ್ರ ಎಂಕಲ್ನ ಜೋಕ್ಲಿಗೆ ಲಂಚಿನ ಒಂಜಿ ಪೆರ್ಮೆ ಬರೊಂದುಂಡು ಪನ್ಪನವು ಎಂಕಲ್ನ ಒಂಜಿ ಸಮಾಧಾನ ಎಂಕಲೆಗ್ ಎಡ್ಮಿಷನ್ದ ಸಂದರ್ಭಡು ಸಮಸ್ಯೆ ಆಪನ್ ಪಂಡ ಜೋಕ್ಲೆಗ್ ತುಳುಕುನಿಕುಲು ಬಲೆ ಬಲೆ ಬಲೆ ಪಂಡದು ಜೋಕ್ಲಿನ್ಲೆ ತೊಂದ್ ಬರ್ಪುಣ ದಾಯ ಪಂಡ ಎಂಕಲ್ನ ಅಲೋಶಿಯಸ್ ಕಾಲೇಜಡ್ ಮಸ್ತ್ ಜೋಕುಲು ಉಲ್ಲೇರಿ ಆ್ಯಂಡ್ ಪ್ರತಿ ಕ್ಲಾಸ್ಗೆ ಪೋದು ಪಂತೆ ಅಪ್ಪಗ ಏರ್ಪುರ ತುಳುವೇರು ಉಲ್ಲೇರು ಕೇನ್ನಗ ಮಸ್ತ್ ಕೈದೇರ್ಪುವೇರು ಆಂಡ ತುಳುಕು ಬಲೆ ಬನ್ನಗ ಪರ್ಪುಜೇರು ಸುಲಾಭೋಡು ಎಡಿಷನಲ್ ಇಂಗ್ಲೀಷ್ ಇಂಚಿನ ಸುಲಾಭದ ತಿಕ್ಕುಣ ಐನೇದೆ ತೊನ್ವೇರು ಬೇಜಾರಾಪುಣ್ ಪಂಡ ದಾಯಿಗೊಂದು ತುಳು ಅರ್ಥ ಅಪ್ಪುಜಿ ಮೊಕ್ಲೆಗೆ ಇಂಚಿನ ಒಂದು ಒಂದು ಅಂಚಿನ ಒಂಜಿ ವಿದ್ಯಾರ್ಥಿ ಬತ್ತದೆ ನಡ ಪಂಡೆ ಎಂಕ್ ತುಳು ದೆತ್ತನೋಡೊಂದು ಮಸ್ತ್ ಆಸೆ ಉಂಡು ಆಂಡೆ ನಮ್ಮ ಬೊಡ್ಚಿ ಪನ್ನೊಂದುಲ್ಲೇರು ಯಾಕೆ ಅಂಬಂಡ ಅಮ್ಮಡ ಪಾತೇರು ಎಂಕ್ ಫೋನ್ ಮಾಲ್ತು ಕೊರ್ಲ ಬಂಡೆ ದಯಪಂಡ ಆ ಬಾಲೆಗಾತ ಆಸಕ್ತಿ ಉಂಡುಂದಾಂಡ ನಮ್ಮ ಈಕ ಪಾತೇರ್ನೆಕ್ ದಾದ ಅವಡು ಅವು ಅಮ್ಮ ಪನ್ನೊಂದುಲ್ಲೇರು ಗೌರ್ಮೆಂಟ್ ಬೇಲೆಗೆ ಪುರ ದಾಲ ಸಹಾಯ ಪೂಜಿ ಇಂಚ ಇಂಚಿನ ಪಂಡ ನಮ್ಮ ಜೋಕ್ಲಿಗೊಂದು ನಮ್ಮ ಜೋಕ್ಲಿನ ನೆರೆದು ದಾಲ ಪ್ರಯೋಜನ ಇಜ್ಜಿ ಒಂಜಿ ಅಂಚಿನ ಭಾವನೆ ಈ ನಮ್ಮ ನೆಟ್ಟು ಉಂಡು ಪನ್ಪ ನಾವು ಒಂಜಿ ಬೇಜಾರದ ಸಂಗತಿ ಯಾನ ಅವೇ ತುಳು ಜೋಕ್ಲಿನ ಸಂಖ್ಯೆ ಕಮ್ಮಿ ಇತ್ತಿನವರ ಕನ್ನಡದ ಜೋಕ್ಲಿ ಎಲ್ಲ ತೊಂದ್ಬ ಇದೆ ಎಂಕಲ್ನ ಉಲೆ ಪಂಡ ಬಿ ಎ ಬೊಕ್ಕ ಬಿ ಕಾಮ್ದ ಜೋಕ್ಲೆ ಮಾತ್ರ ಈ ಸಲ ತುಳು ಲ್ಯಾಂಗ್ವೇಜ್ ಉಪ್ಪುನ ಅಂಚಾದ ಆ ಜೋಕ್ಲು ಮಾತ್ರ ಉಳ್ಳೇರು ಅಂಚಿನ ಕನ್ನಡದ ವಿದ್ಯಾರ್ಥಿಗಳು ಉಳ್ಳೇರು ಅಕ್ಲಿಗೆ ಸಾಹಿತ್ಯದ ಬಗ್ಗೆ ಅಕ್ಲು ಸಾಹಿತ್ಯದನೇ ವಿದ್ಯಾರ್ಥಿಗಳು ಅಂಚಾದ ಸಾಹಿತ್ಯದ ಬಗ್ಗೆ ಮಸ್ತ್ ಒಂದುಂಡು ಯಾನು ಸುರುಕಾದ ಅಕಾಡೆಮಿ ಅಧ್ಯಕ್ಷರಿಗೆ ನೆತ್ತ ಬಗ್ಗೆ ಉಡಲ್ದಿಂಜಿನ ಸೊಲ್ಮೆಲೆನ್ ಸಂದ ಇತ್ತಮಲ್ಪ ಅಂಚನೆ ತುಳು ಅಕಾಡೆಮಿದ ಮಾತ ಸದ ಪದುಕೇರಿಗೆ ಅಂಚನೆ ಬಾರಿ ಪೊರ್ಲು ನಮ್ಮೊಂಜಿ ಇಲ್ಲದ ಮಲ್ಲಕ್ಕ ಪಾತೇರ್ ಲೆಕ್ಕಾಂಡು ಆಳ್ವೇರು ಪಾತೇರ್ನಾಗ ಬಾರಿ ಪೊರ್ಲೋಡು ಎಲ್ಲಿಯ ಎಲ್ಲಿಯ ಸಂಘ ಅಂದೂ ನಮ್ಮ ಜೋಕ್ಲೆ ಗೊತ್ತಾವಡಾಯಿನಿ ನಮ್ಮ ಪೊಕ್ಕಡೆ ಮಲಮಲ್ಲ ಭಾಷಣ ಮಲ್ಪನೆ ಇರ್ದು ಆತ್ಮೀಯವಾದ ಹೆಂಚಿನ ನಮ್ಮ ಇಲ್ಲಡ ನಡಪೋಡ ದಯಪಂಡ ಒವೇ ಭಾಷೆ ಅಧ್ಯಯನ ದಾದ ಪನ್ಪುಡ್ ಪಂಡ ಒವೇ ಭಾಷೆ ಅವು ಒರಿವುನು ನಮ್ಮ ಪಾತೇರ್ನ ಮೂಲಕ ನಮ್ಮ ಕ್ಲಾಸ್ಡ್ ಕಲಿತ ಒರಿವುನೇ ಇಜ್ಜಿ ಕ್ಲಾಸ್ಡ್ ಅದನ್ನ ಸಂಶೋಧನೆ ಮಲ್ತ ಒರಿಯುಚಿ ಅವು ಜನಕಲ್ನ ನಡುಟು ಏಪ ಉಪ್ಪುಂಡ ಅಪಗ ಒಂಜಿ ಭಾಷೆ ಒರಿಯುಣ್ ಆ ಬೇಲಿನ ನಮ್ಮ ಮಲ್ಪುಡ ಆರು ಮಸ್ತ್ ಉದಾಹರಣೆದ ಮೂಲಕ ಪಂಡೇರು ಅಂಚಿನ ಆರ್ಲ ಪಂಡೇರು ನಿಜವಾದ ನಮ್ಮ ಎದುರುಡು ತೊಲೆ ಆರು ವೇಣಿ ಮರೋಳಿ ಮೇರು ಹಿರಿಯರು ಆರು ನಮಕ್ಕೆ ಉದಾಹರಣೆ ದಯಮಂಡ ಆರು ಪಂಡೇರು 30 ವರ್ಷ ಕಥಾರಡಿ ಇತ್ತ ಅಂತ ಆಂಡಲಾರನ್ನ ಜೋಕ್ಲೆಗೆ ತುಳು ಕಲ್ಪದಿರು ಒಂದು ನಮ್ಮ ತುಳುವೇರ್ನ ಶಕ್ತಿ ಇಲ್ಲ ದಯಮಂಡ ತುಳುವೇರು ಪಿದೈ ಪೋಂಡಲ್ಲ ತುಳು ಭಾಷೆನ ಮದತ್ ಜೇರ ಪನ್ಪನವು ನಮ್ಮ ಸಮಾಧಾನ ದಯಮಂಡ ಓಲೆ ಪೋವಾಡು ಆ ಜೋಕ್ಲೆಗೆ ತುಳುನು ಕಲ್ಪರು ಒಂತೊಂತ ಅಂಡಲ್ಲ ಪಿದೈ ನಮ್ಮ ಮಸ್ತ್ ನಿರೀಕ್ಷೆ ಮಲ್ಪರೆ ಆ ಪೂಜಿ ನಮ್ಮ ಮುಲ್ಪದಗ್ಲಿಗೆ ಆಯ್ತ ಬಗ್ಗೆ ಒಂಜಿ ಅಭಿಮಾನ ಇಜ್ಜಿಂದಾನಾಗ ಪಿದೈಡ್ ಆ ತುಳು ಸಂಘಟನೆ ಮಲ್ತದೇರು ಈತ ಕನ್ನಡ ಸಂಘಲ್ಲೇ ಅಲ್ಲ ನಮ್ಮ ಕನ್ನಡ ವಿದ್ಯಾರ್ಥಿನ ಗಮನ ಹುಡುಗು ವಿದೇಶಿ ಲೈಡ್ ತುಳು ಸಂಘ ಬಕ್ಕ ಕನ್ನಡ ಸಂಘನು ಜಾಸ್ತಿ ಮಲ್ದೇ ಇರ್ಪಂಡ ಅವು ತುಳುವೇರೆ ರಡ್ಡ ಸಂಘ ಬೊಂಬೈಡ ಆದಪ್ಪು ಅಮೇರಿಕಡ ಆದಪ್ಪು ಅದನ್ನು ಬೇತ ಬೇತ ಕಡೆ ನಿಕುಲು ತುಯ್ಯರಂದಾಂಡ ಕನ್ನಡ ಸಂಘಲ್ನ ಬುಲೆಪಾದಿನಕ್ಕಲು ಮುಲ್ಪದಕ್ಕುಲೆ ಈ ರೀತಿದ ಒಂಜಿ ಭಾಷಾ ಪ್ರೇಮನ ನಮ್ಮ ತೊಪ್ಪ ನಮ್ಮ ಐತೆ ಬ್ಯಾರಿ ಜೋಕುಲು ಲೇರು ಕೊಂಕಣಿ ಜೋಕುಲು ಲೇರು ದಾದ ಬಂದ್ಬಂಡ ಮಾತು ಭಾಷೆಯನ್ನು ನಮ್ಮ ಕಲ್ಪುಗ ನಮ್ಮ ಅಪ್ಪ ಭಾಷೆಯನ್ನು ನಮ್ಮ ಒರಿಪುಗ ಮಾತ ಭಾಷೆಯಲ್ಲಿ ನಮ್ಮ ತಿರಿಯ ನೋಡು ನಮ್ಮ ಭಾಷಾ ಪ್ರೇಮ ಅಂತೂದು ಮಲಯಾಳದ ಕಡೆ ಕಲ್ಪೋಡು ನಮ್ಮ ದಯಪಂಡ ನಮ್ಮ ಕಾಲೇಜ್ ನಂಗೆ ಗೊತ್ತಾಪ್ ಅಕಲ್ ಮೂಲ ಬತ್ತುಪ್ಪೇರು ಆ್ಯಂಡ್ ಅಕಲ್ನ ಭಾಷೆನ ಅಕಲು ಬುಡು ಪೂಜೆರು ನಮ್ಮ ಬಾರಿ ಸ್ಟೈಲ್ಡ್ ಅಕಲ್ಡ ಮಲಯಾಳಡ ಪಾತೇರ್ವ ಪಾತಿರೋಡ್ ಚಿನ್ ಬನ್ ಪೂಜೆ ನಿಕಲ್ಲ ತುಳುನು ಒಂದು ಮಲಯಾಳನ ಕಲ್ಪುಲೆ ಆಂಡ ನಮ್ಮ ತುಳುನಾಡದ ನಮ್ಮ ಕನ್ನಡ ನಾಡದ ಭಾಷೆಯನ್ನು ಅಕಲಿಗೆ ಪರಿಚಯ ಮಲ್ತುಕೋರೋಡು ನಮ್ಮ ಅಮ್ಮಗ ಅಕಲ್ಡ ಮಸ್ತ್ ನಿರೀಕ್ಷೆ ಮಲ್ಪೋಡು ಅಂಚೆತ್ತು ಆಂಡ ನಮ್ಮ ಭಾಷೆದ ಪೊರ್ಲುಲ್ಲ ಅಕಲೇ ಇಲ್ಲ ಒಂಚೂರು ತಿರಿಯೋ ನೋಡು ಒಂಜಿ ಭಾಷೆ ಪಂಡ ಒಂಜಿ ಬಜಿ ಭಾಷೆ ಅತ್ತು ಆಯ್ತೋ ಪಿರೋಡು ತೆನಸದ ಉಂಡು ಸಂಸ್ಕೃತಿ ಉಂಡು ಒಂಜಿ ಜೀವನ ಶೈಲಿ ಉಂಡು ಲೈಫ್ ಸ್ಟೈಲ್ ನಮ್ಮ ಹೆಂಚಿನ ಇಂಗ್ಲೀಷ್ಡ ಪುರ ಪನ್ಪನ ಅವು ಪೂರ ಒಂಜಿ ಭಾಷೆಡು ಒಳಗೊಳ್ಳೋದುಂಡು ಹೆಂಗ ಮಸ್ತ್ ಖುಷಿ ಆಪುಣು ದಯಪಂಡ ಈ ಜೋಕುಲಾಂಡಲ ಒಂಜಿ ತುಳುನು ಮಲ್ಪುನಂಚಿನ ಕಲ್ಪುನ ಬೇಲೆಗೆ ಬತ್ತು ನಿಕ್ಲು ಒಂಜಿ ಎಡ್ಡೆ ಬೇಲೆ ಮಲ್ದಾರು ಖಂಡಿತ ಅದ್ರಲ್ಲಿ ನಿಕ್ಲೆ ಎಂಕ್ಲೆ ದಾಯದೆ ತೊಂಡ ಖಂಡಿತ ಅನಿಸಾರ ಸಾಧ್ಯನೇ ಇಜ್ಜಿ ಆ ಇಂಗ್ಲೀಷ್ ಬೊಕ್ಕೊಂಜೆ ಕ್ಲಾಸ್ಡ್ ನೂದೆಟ್ಟು ನೂತ್ತೊಂಜೆ ಆಪುನಾಡ್ದು ನಿಕ್ಲು ಈ ಒಂಜಿ ತುಳುನು ಆಯ್ಕೆ ಮಲ್ದಿನವು ನಿಕ್ಲೆಗೆ ಬಹುಶಃ ಮಸ್ತ್ ಜ್ಞಾನನು ಕೊರಿಯರ ಸಾಧ್ಯ ಉಂಡು ನೆತ್ತ ಮೂಲ ಉಂದುಂಡು ದಾದ ಪಂಡ ಸಮಸ್ಯೆ ಪಂಡ ಶಿಕ್ಷಣೋಡು ನಮಕ್ ತುಳು ಭಾಷೆ ಇಜ್ಜಿ ಎಲ್ಲಿರ್ದಿಂಚಿ ನಮ್ಮ ಜೋಕ್ಲೆಗ್ ತುಳುನು ಕಲ್ಪಾಯರ ಇಜ್ಜಿ ಇಂಚಿನ ಪೂರ ಅವು ಎಂಚಿನವಿ ಪಡ ಅವಿನ ನಮ್ಮ ಬೇಜಾರು ಮಲ್ಪುನ ಇರ್ದು ನಮ್ಮ ಏತು ಜೋಕ್ಲೆಗ್ ಮುಟ್ಟಿಯರ ಸಾಧ್ಯ ಉಂಡ ಆತು ಜೋಕ್ಲೆಗ್ ನಮ್ಮ ಈ ರೀತಿದ ಒಂಜಿ ಗೇನನ್ನು ಕೊರಿಯರೆ ಸಾಧ್ಯ ಮಲ್ಪೊಲಿ ನೆಕ್ ಮಾತಿರ್ನ ಪಂಡ ಒಂಜಿ ಹಿರಿಯಾಕ್ಲನ್ನ ಮಾತಿರ್ನ ಒಂಜಿ ಒಂದುಂಡು ನಮ್ಮ ಜೋಕ್ಲೆಗ್ ಪೋಡು ಅಯ್ನ ತೆರೆಯುವನೊಡೊಂದು ಉಂದೆಕ್ ಕಾರಣಿ ಕರ್ತೀರ ಏನ ಮಾತಿರಿಗ್ಲ ಎನ್ನ ಉಡಲ್ ದಿಂಜಿದ ಸೊಲ್ಮೇಲೆ ಏನು ಸಂದೇಹ ಮಲ್ತಂದು ಏನ ರಡ್ಡು ಪಾತಿರನು ಅಂತಾವೆ ಸೊಲ್ಮೇಲ್
0: ನಮ್ಮ ಪ್ರಶಾಂತಿ ಶಿಕ್ಷಕಿರು ಅದನ್ನ ಪಾತ್ರ ಬಂಡ ಆತ ಬಂಜಿ ಉಡಲ್ ದಿಂಜಿದುಂಡು ನಿಕ್ಲಿನ್ ಮಾತ ನಿಕ್ಲಿನ್ ಶಿಕ್ಷಕರ ಅದು ಇಡೆಲ್ಲ ತೊಂದು ಬತ್ತಿಂಗತ್ತು ಆರ ಅಪ್ಪನ ಸ್ಥಾನೋಡು ಮುಂತುದು ಉಲ್ಪಲ್ಲೇ ತೊಂದು ಬತ್ತಿರ ಆರ ಪಾತ್ರಗೆ ಎಣ್ಣಗಣೆ ಗೊತ್ತಾಪುಣ್ಣು ಏರ ಒಂಜಿ ಪೊಣ್ಣು ಅಮ್ಮ ಒಡ್ಚಿ ಬಂದು ಬೇರೆ ಬಂದಿಕ್ಕ ಆರ ಅಮ್ಮ ಅದು ಒಂತುದುಲ ಆಗ ಒಂಜಿ ಕೆಲಸವನ್ನು ಮಲ್ತೊಂದುಲ್ಲಿರು ಅಂಚ ಅರ್ನಮಿತ್ ನಿಕ್ಲಿಗಿತ್ತೆ ತುಳುಕು ಸುರುತ್ತ ಅಪ್ಪೇದಾರುಲ್ಲಿರು ನಿಕ್ಲ ನಾ ಇಲ್ಲಾಡ ಸಪೋರ್ಟ್ ಇಜ್ಜಿನಲ್ಲ ಅಂಜ ನಿಗಳು ನನ್ನ ದುಂಬುಗು ಆರು ತುಳು ತಪ್ಪೆಂದೆ ಎನ್ನೋಡಾಪುಣು ಅಂಜ ಆ ಬಾರಿ ಪುರುಳುಡಾರು ಒಂಜಿ ಈತ ನಿತ್ತಮಿತ್ ವಿಶ್ವಾಸ ಪ್ರೀತಿ ಮಾತ ದೀದು ಈ ನಿಕ್ಲೆ ಎಲ್ಲ ತೊಂದು ಬೈದಿರು ಅಂಚನೆ ಈ ವೇದಿಕೆಡು ಎಂಗ್ಲಾ ಎಡ್ಡೆ ವಿಷಯ ಮಾತ ಪಂಡಿರು ಅಂಚಾದ ತುಳುವ ಕಡಿಮೆ ಲೆಕ್ಕರು ಅರೆಗೆ ಸೋಲ್ಮೇಲು

ಈತನೇಟ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಸಂತ ಅಲೋಶಿಯಸ್ ವಿಶ್ವವಿದ್ಯಾನಿಲಯ ತುಳು ವಿಭಾಗ ಕುಡ್ಲ ಉಂದತ ಸಹಯೋಗಡು ನಡತಿನ ಆಟಿ ತಿಂಗೊಳ್ಳು ಒಂಜಿ ದಿನ ಬಲೆ ತುಳು ಓದುಗ ಈ ಲೇಸಡ್ ಪಾತಿರ್ನ ಬಿನ್ನೆರ್ ನಕ್ಲನ ಪಾತಿರ್ನ ಕೇನೊಂದು ಬತ್ತಾರೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.

ಈತನೇಟ ಜೈ ತುಳುನಾಡು ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆನ್ ಕೇನೊಂದು ಬತ್ತಾರೆ. ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM. ಒಂದು ರಂಗ್ ರಂಗ್ ದ ಬದುಕ.

0: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಕೇಳಿ, ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.
1: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
2: 107.8 FM ರೇಡಿಯೋ ಸಾರಂಗ್. 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಹಂಸಲೇಖಾ ಅವರ ರಚನೆಯ ಹಾಗೂ ಸಂಗೀತ ನಿರ್ದೇಶನದ ರಾಜೇಶ್ ಕೃಷ್ಣನ್ ಹಾಗೂ ಚಂದ್ರಿಕಾ ಗುರುರಾಜ್ ಅವರು ಹಾಡಿರುವ ದೇವರಿಗೊಂದು ಕಾಗದ ಬರೆದು

ಮುಂದಿನ ಹಾಡು ಎಸ್ ವಿ ಪರಮೇಶ್ವರ್ ಭಟ್ಟ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದ, ಸಿಂಚನಾ ದೀಕ್ಷಿತ್ ಅವರು ಹಾಡಿರುವ ಪ್ರೀತಿಯ ಕರೆ ಕೇಳಿ.

ಮುಂದಿನ ಗೀತೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಹೋಗಲೇಬೇಕು.

ಮುಂದಿನ ಹಾಡು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, ಎಸ್ ಬಾಲಿ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ತಪ್ಪು ಯಾರದೋ.

ಮುಂದಿನ ಗೀತೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, ಎಸ್ ಬಾಲಿ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕಾಣದ ಗಾಳಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: Batu.
1: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204499. ತಪ್ಪದೆ ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೆಟ್ಫ್ಲಿಕ್ಸ್ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ, ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಸಾಮರ್ಥ್ಯದ ಕುರಿತು ಚರ್ಚೆ. ವಿಕಸಿತ ಭಾರತ 2047, ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳ ಕುರಿತು ನೀತಿ ಆಯೋಗ ವರದಿ ಬಿಡುಗಡೆ. ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕ್ರಮ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ಇಂದು ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಜೂನಿಯರ್ ಪುರುಷರ ರಾಷ್ಟೀಯ ಹಾಕಿ ಚಾಂಪಿಯನ್ಶಿಪ್ ಸೆಮಿಫೈನಲ್ನಲ್ಲಿ ಒಡಿಶಾ, ಪಂಜಾಬ್ ಹಾಗೂ ಜಾರ್ಖಂಡ್, ಮಧ್ಯಪ್ರದೇಶ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಭಾರತವು ಶ್ರೀಮಂತ ಕಥನ ಪರಂಪರೆ ಮತ್ತು ಅಸಾಧಾರಣ ಸೃಜನಶೀಲ ಪ್ರತಿಭೆಯನ್ನು ಹೊಂದಿದ್ದು, ಇದನ್ನು ಬಳಸಿಕೊಂಡು ವಿಷಯವಸ್ತು ಸೃಷ್ಟಿಯ ಜಾಗತಿಕ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಬಹುದು ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನೆಟ್ಫ್ಲಿಕ್ಸ್ನ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟೆಡ್ ಸರಂಡೋಸ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಅಪಾರ ಸಾಮರ್ಥ್ಯದ ಕುರಿತು ಚರ್ಚಿಸಲಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮವನ್ನು ಜಾಗತಿಕ ವೇದಿಕೆಗೆ ಕೊಂಡೊಯ್ಯುವ ಸಾಮಾನ್ಯ ದೃಷ್ಟಿಕೋನದ ಕುರಿತು ಇಬ್ಬರು ಚರ್ಚಿಸಿದ್ದಾರೆ ಎಂದು ನೆಟ್ಫ್ಲಿಕ್ಸ್ ಇಂಡಿಯಾ ತಿಳಿಸಿದೆ. ಭಾರತದ ಮುಂದಿನ ಪೀಳಿಗೆಯ ಸೃಜನಶೀಲ ಪ್ರತಿಭೆಯನ್ನು ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣ ಸಹಭಾಗಿತ್ವದ ಮೂಲಕ ಪೋಷಿಸುವ ಉದ್ದೇಶದಿಂದ ನೆಟ್ಫ್ಲಿಕ್ಸ್ ಇಂಡಿಯಾ ಕಥನ ಉಪಕ್ರಮವನ್ನು ಆರಂಭಿಸಲಾಗುವುದು ಎಂದು ನೆಟ್ಫ್ಲಿಕ್ಸ್ ಪ್ರಕಟಿಸಿದೆ. ಭಾರತೀಯ ಸೃಜನಶೀಲ ತಂತ್ರಜ್ಞಾನ ಸಂಸ್ಥೆ ಮತ್ತು ರಾಷ್ಟೀಯ ಚಲನಚಿತ್ರ ಅಭಿವೃದ್ಧಿ ನಿಗಮದೊಂದಿಗೆ ಕೌಶಲ್ಯಾಭಿವೃದ್ಧಿ ಹಾಗೂ ಶಿಕ್ಷಣ ಸಹಭಾಗಿತ್ವದ ಮೂಲಕ ಈ ಉಪಕ್ರಮವನ್ನು ಜಾರಿಗೊಳಿಸಲಾಗುವುದು ಎಂದು ನೆಟ್ಫ್ಲಿಕ್ಸ್ ತಿಳಿಸಿದೆ. ನೀತಿ ಆಯೋಗವು ವಿಕಸಿತ ಭಾರತ 2047 ಆರೈಕೆಯ ಮರುಕಲ್ಪನೆ, ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳು ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ಸಮಗ್ರ ಆರೈಕೆ ವ್ಯವಸ್ಥೆಯನ್ನು ಅಂತರ್ಗತ ಬೆಳವಣಿಗೆ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಪ್ರಮುಖ ಆಧಾರ ಸ್ತಂಭವನ್ನಾಗಿ ರೂಪಿಸುವುದು ವರದಿಯ ಉದ್ದೇಶವಾಗಿದೆ. ಜೊತೆಗೆ ಕೌಶಲ್ಯ ಹೊಂದಿದ ಆರೈಕೆ ವೃತ್ತಿಪರರ ಜಾಗತಿಕ ಕೇಂದ್ರವಾಗಿ ಭಾರತದ ಸಾಮರ್ಥ್ಯವನ್ನು ಬಲಪಡಿಸುವ ಕುರಿತು ವರದಿ ಒತ್ತು ನೀಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೀತಿ ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಹಿರಿ, ವರದಿ ಬಿಡುಗಡೆಯೊಂದಿಗೆ ಭಾರತದ ದೀರ್ಘಕಾಲೀನ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಸೌಹಾರ್ದತೆಯ ಕೇಂದ್ರ ಬಿಂದುವಾಗಿರುವ ಕಾರ್ಯತಂತ್ರದ ಅಗತ್ಯವನ್ನು ನೀತಿ ಆಯೋಗ ಪರಿಗಣಿಸಿದೆ ಎಂದು ಹೇಳಿದರು. ಇಲ್ಲಿ ವೈದ್ಯಕೀಯ ಚಿಕಿತ್ಸೆಯ ಬದಲಾಗಿ ಆರೈಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಆರೈಕೆಯ ವ್ಯಾಪ್ತಿ ಚಿಕಿತ್ಸೆಯನ್ನು ಮೀರಿದೆ ಎಂದು ಅವರು ತಿಳಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆ, ಯುನಿಸೆಫ್, ವಿಶ್ವಬ್ಯಾಂಕ್, ಯುಎನ್ ವಿಮೆನ್, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸೇರಿದಂತೆ ವಿವಿಧ ಅಂತಾರಾಷ್ಟೀಯ ಸಂಸ್ಥೆಗಳು ಹಾಗೂ ಆರೈಕೆ ಕ್ಷೇತ್ರದ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಕ್ರಮ ವಿಷಯಗಳಿಂದ ಮುಕ್ತವಾಗಿರುವ ಹಾಗೂ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಡಿಜಿಟಲ್ ಪರಿಸರವನ್ನು ಖಚಿತಪಡಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಅವರು, ಮಹಿಳೆಯರು ಮತ್ತು ಮಕ್ಕಳನ್ನು ಒಳಗೊಂಡಂತೆ ಎಲ್ಲ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಹೊಣೆಗಾರಿಕೆಯ ಅಂತರ್ಜಾಲ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರದ ನೀತಿಗಳ ಉದ್ದೇಶವಾಗಿದೆ ಎಂದರು. ಸಿಂಥೆಟಿಕ್ ಆಗಿ ಸೃಷ್ಟಿಸಲಾದ ಮಾಹಿತಿ, ಡೀಪ್ ಫೇಕ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ವಿಷಯಗಳಿಂದ ಉಂಟಾಗುವ ಹಾನಿಯನ್ನು ತಡೆಯಲು ಫೆಬ್ರವರಿ 10 ಮಾಹಿತಿ ತಂತ್ರಜ್ಞಾನ ನಿಯಮಗಳಿಗೆ ತಿದ್ದುಪಡಿ ತಂದು ನಿಯಂತ್ರಣ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಾಗಿದೆ. ತಿದ್ದುಪಡಿಗಳ ಅನ್ವಯ ಮಧ್ಯವರ್ತಿ ಸಂಸ್ಥೆಗಳು ಹಾಗೂ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಅಕ್ರಮ ಕೃತಕ ಬುದ್ಧಿಮತ್ತೆ ಆಧಾರಿತ ವಿಷಯಗಳ ಸೃಷ್ಟಿ ಮತ್ತು ಪ್ರಸರಣ ತಡೆಯಲು ಸೂಕ್ತ ತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ವರದಿ ಮಾಡಬೇಕಾದ ಅಪರಾಧಗಳ ಕುರಿತು ಸೂಕ್ತ ಪ್ರಾಧಿಕಾರಗಳಿಗೆ ಮಾಹಿತಿ ನೀಡುವುದು ವೇದಿಕೆಗಳ ಕರ್ತವ್ಯವಾಗಿದೆ. ಇದರಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಹಾಗೂ ಮಕ್ಕಳನ್ನು ಲೈಂಗಿಕ ಅಪರಾಧಗಳಿಂದ ರಕ್ಷಿಸುವ ಕಾಯ್ದೆ 2012 ಸೇರಿವೆ ಎಂದು ಹೇಳಿದ್ದಾರೆ. ಎಲ್ಲಾ ರೀತಿಯ ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದ ಘಟನೆಗಳನ್ನು ಸಾರ್ವಜನಿಕರು ವರದಿ ಮಾಡಲು ರಾಷ್ಟೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ ಆರಂಭಿಸಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಕೆಲವು ಸೈಬರ್ ಅಪರಾಧಗಳನ್ನು ಅನಾಮಧೇಯವಾಗಿ ವರದಿ ಮಾಡುವ ವ್ಯವಸ್ಥೆಯು ಪೋರ್ಟಲ್ನಲ್ಲಿದೆ. ಮಹಿಳೆ ಮಕ್ಕಳಿಗೆ ಸಂಬಂಧಿಸಿದ ಅಪರಾಧ ವರದಿ ವಿಭಾಗದಲ್ಲಿ ಅನಾಮಧೇಯವಾಗಿ ವರದಿ ಆಯ್ಕೆ ಮಾಡಬಹುದಾಗಿದೆ. ಇದಲ್ಲದೆ ಅನುಮಾನಾಸ್ಪದ ವೆಬ್ಸೈಟ್ ಯುಆರ್ಎಲ್ಗಳು, ವಾಟ್ಸಪ್ ಸಂಖ್ಯೆಗಳು, ಟೆಲಿಗ್ರಾಮ್ ಹ್ಯಾಂಡಲ್ಗಳು, ದೂರವಾಣಿ ಸಂಖ್ಯೆಗಳು, ಇಮೇಲ್ ಐಡಿಗಳು, ಎಸ್ಎಂಎಸ್ ಸಂಖ್ಯೆಗಳು, ಡೀಪ್ ಫೇಕ್ಗಳು ಹಾಗೂ ಸಾಮಾಜಿಕ ಮಾಧ್ಯಮ ಯುಆರ್ಎಲ್ಗಳನ್ನು ವರದಿ ಮಾಡಿ ಮತ್ತು ಶಂಕಿತ ವಿವರ ಪರಿಶೀಲಿಸಿ ಎಂಬ ವಿಭಾಗವನ್ನು ರಾಷ್ಟೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ನಲ್ಲಿ ಪರಿಚಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಕರಾವಳಿ ಕರ್ನಾಟಕ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಹರಿಯಾಣ, ಚಂಡೀಗಢ ಮತ್ತು ದೆಹಲಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರಾಖಂಡ, ಜಾರ್ಖಂಡ್, ಪಶ್ಚಿಮ ಬಂಗಾಳದ ಗಂಗಾ ನದಿ ತೀರ, ಒಡಿಶಾ, ಮಧ್ಯ ಮಹಾರಾಷ್ಟ, ಕೊಂಕಣ ಮತ್ತು ಗೋವಾದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಈ ನಡುವೆ ಮಧ್ಯಪ್ರದೇಶ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಕರ್ನಾಟಕದ ದಕ್ಷಿಣ ಒಳನಾಡು, ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಉತ್ತರ ಪ್ರದೇಶದಲ್ಲೂ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯಲ್ಲಿ ತಿಳಿಸಿದೆ. ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇಂದು ಕಾಸರಗೋಡು, ಕಣ್ಣೂರು, ಇಡುಕ್ಕಿ, ಎರ್ನಾಕುಲಂ, ಕೋಟಯಂ, ಆಲಪ್ಪುಳ ಮತ್ತು ಪತ್ತನಂತಿಟ್ಟ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಅತಿ ಭಾರೀ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದ 7 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಭಾರೀ ಮಳೆಯ ಮುನ್ಸೂಚನೆಯೊಂದಿಗೆ ಯೆಲ್ಲೋ ಅಲರ್ಟ್ ಜಾರಿಯಲ್ಲಿದೆ. ಇಂದು ಬೆಳಗ್ಗೆ 4 ಗಂಟೆಯಿಂದ ಕಾಕನಾಡ್, ಕುಮಾರಗೋಮ್ ಮತ್ತು ಆಲಪ್ಪುಳ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ 15 mm ಮಳೆಯಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ಅಧಿಕೃತ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೀಡಲಾಗಿದ್ದ ಆಯ್ದ 300 ಉಡುಗೊರೆಗಳನ್ನು ರಾಷ್ಟಪತಿ ಭವನ ಇ ಉಪಹಾರ್ ಆನ್ಲೈನ್ ಪೋರ್ಟಲ್ ಮೂಲಕ ಹರಾಜು ಮಾಡುತ್ತಿದೆ. ಹರಾಜಿನಲ್ಲಿ ಭಾಗವಹಿಸಲು ಆಸಕ್ತರು ಮುಂದಿನ ತಿಂಗಳ 5ರವರೆಗೆ ಬಿಡ್ ಸಲ್ಲಿಸಬಹುದು. ಆಸಕ್ತರು upahar.rashtrapatibhavan.gov.in ಪೋರ್ಟಲ್ನಲ್ಲಿ ಬಿಡ್ಗಳನ್ನು ಹಾಕಬಹುದು. ಹರಾಜಿನಿಂದ ದೊರೆಯುವ ಸಂಪೂರ್ಣ ಮೊತ್ತವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಪ್ರಪಂಚವು ಇಂದು ಜಪಾನ್ನ ಹಿರೋಶಿಮಾ ಮೇಲೆ ನಡೆದ ಅಣುಬಾಂಬ್ ದಾಳಿಯ ಸಂತ್ರಸ್ತರನ್ನು ನೆನಪಿಸಿಕೊಳ್ಳುತ್ತಿದೆ. ಈ ದಾಳಿಯು ಕ್ಷಣ ಮಾತ್ರದಲ್ಲಿ ಸಾವಿರಾರು ಜನರನ್ನು ಬಲಿ ಪಡೆದುಕೊಂಡಿತ್ತು ಮತ್ತು 1945ರ ಅಂತ್ಯದ ವೇಳೆಗೆ 140,000 ಜನರ ಸಾವಿಗೆ ಕಾರಣವಾಯಿತು. ಈ ದುರಂತದ ನೆನಪಿಗಾಗಿ ಶಾಂತಿ ಸ್ಮಾರಕ ಉದ್ಯಾನವನದಲ್ಲಿ ಆಯೋಜಿಸಲಾದ ಸಮಾರಂಭದಲ್ಲಿ ಇಂದು ಬೆಳಿಗ್ಗೆ 1 ನಿಮಿಷದ ಮೌನ ಆಚರಿಸಲಾಯಿತು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಿನ್ನೆ ನಡೆದ 16ನೇ ಇಂಡಿಯಾ ಜೂನಿಯರ್ ಪುರುಷರ ರಾಷ್ಟೀಯ ಹಾಕಿ ಚಾಂಪಿಯನ್ಶಿಪ್ ಎ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ ಒಡಿಶಾ, ಪಂಜಾಬ್, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ ತಂಡಗಳು ಸೆಮಿಫೈನಲ್ ಪ್ರವೇಶಿಸಿವೆ. ಪಂಜಾಬ್ ತಂಡ 5-2 ಗೋಲುಗಳಿಂದ ಕರ್ನಾಟಕವನ್ನು, ಒಡಿಶಾ 5-1 ಗೋಲುಗಳಿಂದ ಹರಿಯಾಣವನ್ನು ಮಣಿಸಿತು. ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ ನಡುವಿನ ಪಂದ್ಯ 3-3 ಗೋಲುಗಳಿಂದ ಸಮಬಲಗೊಂಡ ಬಳಿಕ ಶೂಟೌಟ್ನಲ್ಲಿ ಜಾರ್ಖಂಡ್ ಗೆಲುವು ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಮಧ್ಯಪ್ರದೇಶ 7-3 ಗೋಲುಗಳಿಂದ ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಮನ್ ಮತ್ತು ದಿಯು ತಂಡವನ್ನು ಮಣಿಸಿತು. ಇಂದು ನಡೆಯಲಿರುವ ಸೆಮಿಫೈನಲ್ನಲ್ಲಿ ಒಡಿಶಾ ಪಂಜಾಬ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ಪಂದ್ಯದಲ್ಲಿ ಜಾರ್ಖಂಡ್ ಮಧ್ಯಪ್ರದೇಶ ತಂಡವನ್ನು ಎದುರಿಸಲಿದೆ. ಎರಡೂ ಪಂದ್ಯಗಳು ಕೊಯಮತ್ತೂರಿನಲ್ಲಿ ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೆಟ್ಫ್ಲಿಕ್ಸ್ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ. ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಸಾಮರ್ಥ್ಯದ ಕುರಿತು ಚರ್ಚೆ. ವಿಕಸಿತ ಭಾರತ 2047 ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳ ಕುರಿತು ನೀತಿ ಆಯೋಗ ವರದಿ ಬಿಡುಗಡೆ. ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕ್ರಮ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ಇಂದು ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಜೂನಿಯರ್ ಪುರುಷರ ರಾಷ್ಟೀಯ ಹಾಕಿ ಚಾಂಪಿಯನ್ಶಿಪ್ ಸೆಮಿಫೈನಲ್ನಲ್ಲಿ

ಸರ್ಕಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364220.

0: 4949. ತಪ್ಪದೆ ಕೇಳಿ, ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.
1: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
2: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ನಮಸ್ಕಾರ. ಇವತ್ತು ನೀವೆಲ್ಲ ನಿಮಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಇರುವಂತಹ ವಿಷಯವನ್ನು ನಾನು ಹೇಳ್ತೇನೆ. ನಾವೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೇವೆ, ವಾತ ಅಂದರೆ ಏನು, ಪಿತ್ತ ಅಂದರೆ ಏನು, ಕಫ ಅಂದರೆ ಏನು, ನಮಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಇವತ್ತು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತೀರಿ. ಯಾಕೆ ಆಯುರ್ವೇದ ವೈದ್ಯರು ಪದೇ ಪದೇ ವಾತ ಪಿತ್ತ ಕಫ ಅಂತ ಹೇಳ್ತಾರೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗತ್ತೆ. ಇವತ್ತಿನ ಈ ವಿಷಯವನ್ನು ಶುರು ಮಾಡುವ ಮೊದಲು ದೇವರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ರಾಗಾದಿ ರೋಗ ಅಂತತ್ತಾನು ಶಕ್ತಾನ್ ಅಶೇಷಕಾಯ ಪ್ರಸತಾನ ಶೇಷಾನ್ ಔತ್ಸುಕ್ಯ ಮೋಹ ರತಿದಾನ್ ಜಘಾನ ಯೋ ಪೂರ್ವ ವೈದ್ಯಾಯ ನಮೋಸು ತಸ್ಮೈ. ಆ ಅಪೂರ್ವ ವೈದ್ಯನಿಗೆ ನಮಸ್ಕಾರ ಮಾಡ್ತಾ ವಿಷಯವನ್ನು ಶುರು ಮಾಡೋಣ. ನಾವೆಲ್ಲ ಅಂದ್ಕೊಂಡಿರೋದು ಏನು ಅಂತಂದರೆ, ವಾತ ಅಂದರೆ ಜಾಯಿಂಟಲ್ಲಿ ಆಗುವಂಥ ಪೇನ್, ಪಿತ್ತ ಅಂದರೆ ಆ್ಯಸಿಡ್ ಬಿಡುಗಡೆ ಅದು ಆ್ಯಸಿಡ್ ಅದು ಪಿತ್ತ, ಕಫ ಅಂತಂದರೆ ನಾವು ಉಗಿತೀವಲ್ಲ ಅದು ಕಫ ಅಂತ. ಖಂಡಿತ ಅದಲ್ವೇ ಅಲ್ಲ. ನೀವು ಇವನ್ ಎಷ್ಟೋ ಪಾಶ್ಚಾತ್ಯ ಪುಸ್ತಕಗಳಲ್ಲಿ ಬರೆದಿರ್ತಾರೆ, ಈಗ ಹಿಸ್ಟ್ರಿ ಆಫ್ ಮೆಡಿಸಿನ್ ಅಂತ ಅದನ್ನು ಬರೆಯುವಾಗ ಇಂಡಿಯಾದಲ್ಲಿ ಕೂಡ ಒಂದು ಸೈನ್ಸ್ ಇತ್ತು ಅಥವಾ ಇದೆ ಅಂತ ಇತ್ತು. ಏನು ಅಂತಂದರೆ ಅದರಲ್ಲಿ ಮೂರು ದೋಷಗಳನ್ನು, ತ್ರೀ ಹ್ಯೂಮರ್ಸ್ ಅಂತ ಹೇಳ್ತಿದ್ರು, ಅದರಲ್ಲಿ ವಾತ ಪಿತ್ತ ಕಫ ಅಂತ. ವಾತ ಅಂದರೆ ಏನೋ ಒಂದು ಏನು ಏರ್ ರಿಲೇಟೆಡ್ ಇದು, ಪಿತ್ತ ಅಂತಂದರೆ ಬೈಲ್, ಕಫ ಅಂತಂದರೆ ಏನೋ ಮಾರ್ಬಿಡ್ ಇದು ಅಂತ. ಸೊ ಈ ರೀತಿ ಖಂಡಿತ ಇದು ಅಲ್ವೇ ಅಲ್ಲ, ಇದೆಲ್ಲ ತುಂಬ ತಪ್ಪು ಕಲ್ಪನೆಗಳು. ಇವುಗಳನ್ನು ಇವನ್ ಯಾವುದೋ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ, ಯಾವುದೋ ಈ ಸ್ಕೂಲಲ್ಲಿ ಕಾಲೇಜುಗಳಲ್ಲಿ ಓದುವ ಮಕ್ಕಳಿಗೆ, ಸೈನ್ಸ್ ಓದುವ ಮಕ್ಕಳಲ್ಲಿ ಟೆಕ್ಸ್ಟ್ ಬುಕ್ಗಳಲ್ಲಿ ಕೂಡ ಅದನ್ನು ಇಟ್ಟಿದ್ದಾರಂತೆ ಬಯಾಲಜಿಯಲ್ಲಿ. ಏನು ಅಂತಂದರೆ ಈ ಥಿಯರಿಯನ್ನು ಆಯುರ್ವೇದ ಹೇಳುತ್ತೆ, ಇದನ್ನು ಒಬ್ಬ ವಿಜ್ಞಾನಿ ಅಲ್ಲಗಳಿತಾನೆ, ಪ್ರೂವ್ ಮಾಡ್ತಾನೆ, ಡಿಸ್ಪ್ರೂವ್ ಮಾಡ್ತಾನೆ, ಇದು ಸುಳ್ಳು ಅಂತ ಅನ್ನೋದನ್ನು ಕಂಡು ಹಿಡಿತಾನೆ ಅಥವಾ ಹೇಳ್ತಾನೆ ಅಂತ. ಅಯ್ಯೋ ದೇವರೇ, ಅದನ್ನು ಅವನಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ? ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ ವಾತ ಪಿತ್ತ ಕಫ ಅಂದರೆ ಏನು ಅಂತ. ನಮಗೆಲ್ಲ ಒಂದು ಆಟಮಲ್ಲಿ ಅಂದರೆ ಒಂದು ಅಣುವಿನಲ್ಲಿ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಇದೆ ಅಂತ ಗೊತ್ತಿದೆ. ಪ್ರತಿಯೊಂದು ಇಡೀ ಜಗತ್ತಿನಲ್ಲಿರುವ ಎಲ್ಲ ಅಣುಗಳಲ್ಲೂ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಇದೆ ಅಂತ ಗೊತ್ತಿದೆ. ಇದಕ್ಕಿಂತ ಎಷ್ಟೋ ಸಾವಿರ ವರ್ಷಗಳ ಇದನ್ನು ಕಂಡುಹಿಡಿಯುವ ಎಷ್ಟೋ ಸಾವಿರ ವರ್ಷಗಳ ಮೊದಲು ನಮ್ಮ ಭಾರತೀಯ ವಿಜ್ಞಾನದಲ್ಲಿ, ಆಯುರ್ವೇದ ಅಂತ ನಾನು ಹೇಳೋದಿಲ್ಲ, ಭಾರತೀಯ ಎಲ್ಲ ವಿಜ್ಞಾನಗಳಲ್ಲಿ ಹೇಳೋದೇನು ಅಂತಂದರೆ ಸರ್ವಂ ದ್ರವ್ಯಂ ಪಂಚಭೌತಿಕಂ ಅಂತ. ಇಡೀ ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲೂ ವಸ್ತುವೂ ಕೂಡ ಪಂಚಮಹಾಭೂತಗಳಿಂದ ಕೂಡಿರೋದು. ಪಂಚಮಹಾಭೂತಗಳು ಅಂತಂದರೆ ನಾವು ಅಂದ್ಕೊಳ್ಳೋದೇನು, ಆಕಾಶ ಅಲ್ಲಿದೆ, ಭೂಮಿ ಕೆಳಗಡೆ ಇದೆ, ನೀರೆಲ್ಲೋ ಕಾಣ್ತೇವೆ, ಬೆಂಕಿ ಕಾಣ್ತೇವೆ, ಇದು ಪಂಚಮಹಾಭೂತ ಅಂತ. ಖಂಡಿತ ಹಾಗಲ್ವೇ ಅಲ್ಲ. ಪಂಚಮಹಾಭೂತ ಅಂದರೆ ಬೇರೆ ಇದೆ. ಅದನ್ನು ಇವತ್ತು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ವಾತ ಪಿತ್ತ ಕಫ ಏನು ಅನ್ನೋದು ಅರ್ಥ ಆಗತ್ತೆ. ಇದು ಯಾಕೆ, ಇದು ಇವುಗಳ ಸಂಬಂಧ ಏನು ಅನ್ನೋದು ಕೂಡ ನಾನು ಆಮೇಲೆ ಹೇಳ್ತೇನೆ. ಇಡೀ ಜಗತ್ತಿನ ಪ್ರತಿಯೊಂದು ಕಣಕಣದಲ್ಲಿಯೂ ತುಂಬಿಕೊಂಡಿರೋದು ಪಂಚಮಹಾಭೂತಗಳು, ಪ್ರತಿಯೊಂದು ಕಣಕಣವು ಆಗಿರೋದು ಪಂಚಮಹಾಭೂತಗಳಿಂದ, ಇದು ನಮಗೆ ಸ್ಪಷ್ಟ ಆಯಿತು ಅಲ್ವಾ? ಹಾಗಾದರೆ ಏನು ಪಂಚಮಹಾಭೂತಗಳು ಅಂದರೆ ಏನು? ಈ ಮೊದಲನೇದಾಗಿ ಏನು ಆಕಾಶ, ಆಕಾಶ ಅಂದರೆ ಅವಕಾಶ, ಏನು ಇಲ್ಲದಿರೋದು, ವ್ಯಾಕ್ಯೂಮ್. ಮುಂದೆ ವಾಯು, ವಾಯು ಅಂದರೆ ಗಾಳಿ, ಅಂದರೆ ಈ ಏರ್ ಎಲಿಮೆಂಟ್ ಅಂತ ಹೇಳ್ಬೋದು, ಗಾಳಿ, ಎಸ್. ಆಮೇಲೆ ಅಗ್ನಿ, ಅಗ್ನಿ ಅಂದರೆ ಬೆಂಕಿ. ನೋಡಿ, ಒಂದಕ್ಕೊಂದು ನಾವು ಹೆಚ್ಚಾಗಿ ಮಾಡ್ತಾ ಹೋಗ್ತೇವೆ. ಆಕಾಶ ಏನೂ ಇಲ್ಲ, ಗಾಳಿ, ಗಾಳಿಯಲ್ಲಿ ಅಟ್ಲೀಸ್ಟ್ ಗಾಳಿ ಬೀಸೋದು ನಮಗೆ ಸ್ಪರ್ಶಕ್ಕೆ ಅನುಭವಕ್ಕೆ ಬರುತ್ತೆ, ಅಥವಾ ಗಾಳಿ ಅನ್ನೋದು ಇದೆ, ಒಂದು ಸ್ಪೇಸ್ ಅನ್ನೋದು ಆಕ್ಯುಪೈ ಮಾಡಿಕೊಳ್ಳುವ ಕೆಪಾಸಿಟಿ ಅದಕ್ಕಿದೆ. ಇನ್ನು ಬೆಂಕಿ, ಬೆಂಕಿ ಇದೆಯಲ್ಲ, ಇದು ತುಂಬ ಲೈಟ್ ಇರ್ಬೋದು, ಆದರೆ ಇದು ಕಣ್ಣಿಗೆ ಕಾಣುತ್ತೆ, ಅಟ್ಲೀಸ್ಟ್ ಅಷ್ಟರ ನಮಗೆ ಗೊತ್ತಾಗತ್ತೆ. ಇನ್ನು ಜಲ, ಜಲಕ್ಕೊಂದು ಆಕಾರ ಕೊಡ್ಬೋದು, ಬೆಂಕಿಗೆ ಆಕಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಜಲಕ್ಕೆ ಆಕಾರವನ್ನು ಕೊಡ್ಬೋದು ಜಲಮಹಾಭೂತ. ಪೃಥ್ವಿ, ಪೃಥ್ವಿ ಹೆವಿಯಾಗಿದೆ ಅಂದರೆ ಮಣ್ಣು ಅಥವಾ ಹೆವಿ ಇದು ಅಂತ ಹೇಳಿ, ಪೃಥ್ವಿ ಅಂದರೆ ಭೂಮಿ ಅಂತ ಅರ್ಥ ಅಲ್ಲ, ಹೆವಿಯಾಗಿದೆ. ಸೊ ಹೀಗೆ ಈ ಮಹಾಭೂತಗಳಿಂದನೇ ಪ್ರತಿಯೊಂದು ತುಂಬಿಕೊಂಡಿದೆ. ಇನ್ನು ನಿಮ್ಗೆ ಸ್ಪಷ್ಟ ಮಾಡಬೇಕು ಅಂತಂದರೆ, ಉದಾಹರಣೆಗೆ ಈ ಪೇಪರ್, ಈ ಪೇಪರ್ ಇದೆಯಲ್ಲ, ಈ ಪೇಪರ್ನಲ್ಲಿ ಎಲ್ಲ ಮಹಾಭೂತಗಳೂ ಇವೆ. ಇಲ್ಲಿಗ ವ್ಯಾಕ್ಯೂಮ್ ಇದೆ ಪೇಪರ್ನ ಒಳಗಡೆ, ಒಂದು ಪೇಪರ್ ಚೂರನ್ನು ತೆಗೆದುಕೊಂಡ್ರೆ ಅದರಲ್ಲಿ ವ್ಯಾಕ್ಯೂಮ್ ಇದೆ, ಅದರಲ್ಲಿ ಗಾಳಿ ಇದೆ, ನೀರಿದೆ, ಎಲ್ಲದೂ ಇದೆ. ಆದರೆ ಇದರಲ್ಲಿ ಪೃಥ್ವಿ ಮಹಾಭೂತ ಪ್ರಧಾನವಾಗಿದೆ, ತುಂಬ ಪ್ರಧಾನವಾಗಿ ಪೃಥ್ವಿ ಮಹಾಭೂತ ಇದೆ. ಹಾಗಾಗಿ ಇದು ನಮ್ಮನ್ನು ನಾವು ಕೈಯಲ್ಲಿ ಅದನ್ನು ಹಿಡಿತೇವೆ, ಅದಕ್ಕೊಂದು ಆಕಾರ ಇದೆ. ಹೀಗಾಗಿ ಇದರಲ್ಲಿ ಎಲ್ಲ ಇದ್ದರೂ ಕೂಡ ಪ್ರಧಾನ ಪೃಥ್ವಿ ಮಹಾಭೂತ ಇದೆ. ನೀರಿನಲ್ಲಿ, ನೀರಿನಲ್ಲಿ ಜಲಮಹಾಭೂತ ಜಾಸ್ತಿ ಇದೆ, ಆದರೆ ಉಳಿದೆಲ್ಲ ಮಹಾಭೂತಗಳು ಇವೆ. ಕುದಿತಾ ಇರುವ ನೀರಿನಲ್ಲಿ ಜಲ ಮತ್ತು ಅಗ್ನಿ ಮಹಾಭೂತ ಜಾಸ್ತಿ ಇದೆ, ಉಳಿದೆಲ್ಲವೂ ಇವೆ. ಅಥವಾ ಈಗ ಇನ್ನೂ ನಿಮಗೆ ಕ್ಲಿಯರ್ ಮಾಡಬೇಕು ಅಂತಂದರೆ ಗಾಳಿಯ ಒಂದು ಪೀಸ್ ತಗೊಳ್ಳಿ, ಅಥವಾ ಯಾವುದೋ ಒಂದು ಈಗ ನಮಗೆ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಇದು ಅಂತಂದರೆ ಅದರಲ್ಲಿ ಎಲ್ಲದೂ ಇದೆ, ನಮಗೆ ಗೊತ್ತಿದೆ. ಯಾಕೆಂದರೆ ಗಾಳಿ ಅಂತಂದರೆ ಎಲ್ಲ ಐಟಮ್ಗಳು ಇದೆ, ನಮಗೆ ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಅದರಲ್ಲಿ ಎಲ್ಲ ಮಹಾಭೂತಗಳು ಇದ್ದರೂ ಅಲ್ಲಿ ವಾಯುಮಹಾಭೂತ ಪ್ರಧಾನತೆ ಇದೆ. ಹಾಗೆ ನೀವು ಇದು ನಾನು ಪೃಥ್ವಿ ಮಹಾಭೂತ ಪ್ರಧಾನ ಅಂತ ಹೇಳಿದೆ ಪೇಪರನ್ನು, ಅದೇ ರೀತಿ ವಜ್ರ ತುಂಬ ಹಾರ್ಡ್ ಅಲ್ವಾ, ಆ ವಜ್ರದಲ್ಲಿ ಪೃಥ್ವಿ ಮಹಾಭೂತ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇದನ್ನು ನಾನು ಆರಾಮಾಗಿ ಇದನ್ನು ಈ ರೀತಿ ಹರಿಬೋದು, ಆದರೆ ಇದನ್ನು ಎರಡು ಪೀಸ್ ಮಾಡ್ಬೋದು. ವಜ್ರವನ್ನು ಮಾಡಲಿಕ್ಕೆ ಸಾಧ್ಯನಾ? ಗಟ್ಟಿ ಕಬ್ಬಿಣವನ್ನು ಮಾಡಲಿಕ್ಕೆ ಸಾಧ್ಯನಾ? ಅಲ್ಲಿ ಪೃಥ್ವಿ ಮಹಾಭೂತ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಉಳಿದೆಲ್ಲ ಮಹಾಭೂತಗಳು ಸ್ವಲ್ಪ ಏನು ಕಡಿಮೆ ಇವೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ, ಅವುಗಳ ಪ್ರಮಾಣ ತುಂಬ ಕಡಿಮೆ ಇದೆ. ಅದೇ ನೀವು ಯಾವುದೋ ಒಂದು ಜೆಲ್ ಅಂತ ಇಟ್ಕೊಳ್ಳಿ, ಆ ಜೆಲ್ನಲ್ಲಿ ಪೃಥ್ವಿ ಮಹಾಭೂತ ಇದೆ, ಜಲ ಮಹಾಭೂತ ಇದೆ, ಇವೆರಡು ಜಾಸ್ತಿ ಇದೆ, ಉಳಿದೆಲ್ಲ ಮಹಾಭೂತಗಳು ಕಡಿಮೆ ಇವೆ. ಹೀಗೆ ನಾವು ಏನು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಬೇಕು, ಆವಾಗ ನಮಗಿದು ಕ್ಲಿಯರ್ ಆಗತ್ತೆ. ಎಸ್, ಎಲ್ಲ ದ್ರವ್ಯಗಳಲ್ಲೂ ಪಂಚಮಹಾಭೂತಗಳೇ ಇರೋದು, ನಮ್ಮ ಮನಸ್ಸು ಕೂಡ ಪಂಚಮಹಾಭೂತಗಳಿಂದನೇ ಆಗಿದೆ ಅಂತ ಆಯುರ್ವೇದ ಹೇಳುತ್ತೆ. ಹಾಗಾಗಿ ಈ ಪಂಚಮಹಾಭೂತಗಳಿಂದಾಗಿರುವ ಜಗತ್ತಿನಲ್ಲಿ ನಮ್ಮ ದೇಹವೂ ಕೂಡ ಪಂಚಮಹಾಭೂತಗಳಿಂದನೇ ಆಗಿರೋದು, ನಮ್ಮ ದೇಹದಲ್ಲಿರುವಂಥ ವಾತ ಪಿತ್ತ ಕಫಗಳು ಕೂಡ ಪಂಚಮಹಾಭೂತದಿಂದನೇ ಆಗಿರುವಂಥದ್ದು. ಈ ವಾತದೋಷ ಇದೆಯಲ್ಲ, ಇದು ಆಕಾಶ ಮತ್ತು ವಾಯುಮಹಾಭೂತದಿಂದ ಆಗಿದೆ. ಹಾಗಾಗಿ ನಮಗೆ ವಾತ ಹೆಚ್ಚಾದಾಗ ಮಂಡಿ ನೋವು ಬರೋದು, ಅಲ್ಲಿರುವಂಥ ಸೈನೋವೆಲ್ ಫ್ಲೂಯಿಡ್ನ ಅದು ಒಣಗಿಸುತ್ತೆ. ಹಾಗಾಗಿ ವಾತದೋಷ ಹೆಚ್ಚಾದಾಗ ನಮ್ಮಲ್ಲಿ ಡ್ರೈನೆಸ್ ಉಂಟಾಗೋದು. ಯಾಕೆಂದರೆ ವಾತ ಡ್ರೈ, ವಾಯು ಆ ಗಾಳಿ ಡ್ರೈ ಮಾಡುತ್ತೆ. ವ್ಯಾಕ್ಯೂಮ್ ಅಂದರೆ ಏನೂ ಇಲ್ವಲ್ಲ. ಈಗ ವಯಸ್ಸಾಗ್ತಾ ಹೋದಾಗ ವಾತದೋಷ ಹೆಚ್ಚಾಗತ್ತೆ, ಆವಾಗ ನಮ್ಮ ಮೂಳೆ ವೀಕ್ ಆಗುತ್ತೆ, ಲಟಕ್ ಅಂತ ಮುರಿದು ಹೋಗುತ್ತೆ. ಯಾಕೆ ಮುರಿಯುತ್ತೆ? ಆಕಾಶ ಮಹಾಭೂತ ಜಾಸ್ತಿ ಇದೆ, ಅದು ಪೃಥ್ವಿ ಮಹಾಭೂತ ಪ್ರಧಾನವಾದ್ದು ಮೂಳೆ ಅಲ್ವಾ, ತುಂಬ ಗಟ್ಟಿ ಇರಬೇಕು ಮೂಳೆ. ಲಟಕ್ ಅಂತ ಯಾಕೆ ಮುರಿತದೆ, ಯಾಕೆ ಸುಲಭವಾಗಿ ಬ್ರೇಕ್ ಆಗುತ್ತೆ ಅಂತಂದರೆ, ಅಲ್ಲಿ ಆಕಾಶ ಸ್ಪೇಸ್ ಹೆಚ್ಚಾಗ್ತಾ ಹೋಯಿತು, ಅದೇ ಡಿಜನರೇಷನ್ ಆಫ್ ಬೋನ್ ಏನು, ಹೌದು ಬೋನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ಅದು ಸುಲಭವಾಗಿ ಮುರಿಲಿಕ್ಕೆ ಅನುಕೂಲ ಆಗುತ್ತೆ, ಬೇಗ ಮುರಿದು ಹೋಗುತ್ತೆ. ಹಾಗಾಗಿ ಈ ವಾತ ದೋಷ ಇದೆಯಲ್ಲ, ಇದರಲ್ಲಿ ವಾಯು ಮತ್ತು ಆಕಾಶ ಮಹಾಭೂತಗಳು ಜಾಸ್ತಿ ಇವೆ. ನಾವು ಒಂದು ಬಟ್ಟೆಯನ್ನು ಬಿಸಿಲಿಗೆ ಒಣಗಿ ಹಾಕಿದರೆ ಬೇಗ ಒಣಗತ್ತೆ, ಹೌದು, ಆದರೆ ಜೊತೆಗೆ ಗಾಳಿ ಇದ್ದರೆ ಇನ್ನೂ ಬೇಗ ಒಣಗತ್ತಲ್ವ? ಬೇಸಿಗೆಗಿಂತ ಚಳಿಗಾಲದಲ್ಲಿ ಯಾಕೆ ಬೇಗ ಬಟ್ಟೆ ಒಣಗುತ್ತೆ? ಯಾಕೆ ಅಂದರೆ ತುಂಬ ಡ್ರೈ ಇರೋದ್ರಿಂದ, ಅಥವಾ ಗಾಳಿ ಚೆನ್ನಾಗಿ ಬೀಸಿದರೆ ಬೇಗ ಬಟ್ಟೆ ಒಣಗುತ್ತೆ, ಹಾಗೆ ನಮ್ಮ ದೇಹವನ್ನು ಒಣಗಿಸುತ್ತೆ ಇದು. ಹಾಗಾಗಿ ವಾತದ ಕಾರಣದಿಂದಾಗಿ ದೇಹ ಲೈಟ್ ಆಗುತ್ತೆ. ಈ ಎಲ್ಲ ಏನು ಚೇಂಜಸ್ ಆಗೋದು ವಾತದ ಕಾರಣದಿಂದಾಗಿ. ವಾತದಲ್ಲಿ ಆಕಾಶ ಮತ್ತು ವಾಯುಮಹಾಭೂತ ಜಾಸ್ತಿ ಇರೋದ್ರಿಂದ ಇಡೀ ದೇಹದಲ್ಲೂ ವಾತ ಇದೆ, ದೇಹದ ಪ್ರತಿಯೊಂದು ಕಣಕಣದಲ್ಲೂ ವಾತ ಇದೆ, ಪಿತ್ತ ಇದೆ, ಕಫ ಇದೆ. ಆದರೆ ಏನು, ಯಾವಾಗ ವಾತ ಹೆಚ್ಚಾಗತ್ತೆ, ಯಾವಾಗ ಆಕಾಶ ಮತ್ತು ವಾಯುಮಹಾಭೂತ ಹೆಚ್ಚಾಗತ್ತೆ ಆವಾಗ. ಹಾಗಾಗಿ ಇದು ನಿಮಗೆ ಇನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಅನಿಸ್ಬೋದು. ನೆಕ್ಸ್ಟ್ ಪಿತ್ತ ಮಹಾಭೂತ, ಪಿತ್ತದೋಷ. ಪಿತ್ತದೋಷದಲ್ಲಿ ಅಗ್ನಿ ಮತ್ತು ಜಲ ಮಹಾಭೂತಗಳಿವೆ, ಹಾಗಾಗಿ ಉರಿತಾನೆ ಮನುಷ್ಯ. ಪಿತ್ತ ಇದ್ದಾಗ ಈಗ ನನಗೆ ಉರಿ ಇದೆ, ಪಿತ್ತ ಹೆಚ್ಚಾದರೆ ಉರಿ ಆಗತ್ತೆ, ಪಿತ್ತ ಹೆಚ್ಚಾದರೆ ಕೀವು ಆಗತ್ತೆ, ಪಿತ್ತ ಹೆಚ್ಚಾದರೆ ಹೊಟ್ಟೆಯಲ್ಲಿ ಆಸಿಡಿಟಿ ಅಂತ ಸಮಸ್ಯೆಗಳು ಉಂಟಾಗ್ತವೆ, ಪಿತ್ತ ಹೆಚ್ಚಾದರೆ ಉರಿ ಮೂತ್ರ ಆಗುತ್ತೆ. ಹೀಗೆ ಪಿತ್ತ ಹೆಚ್ಚಾದರೆ ಸುಮಾರು ಸಮಸ್ಯೆಗಳಾಗ್ತವೆ. ಯಾಕೆ ಯಾಕೆ ಅಂತಂದರೆ ಅದು ಅಗ್ನಿ ಮತ್ತು ಜಲ ಮಹಾಭೂತಗಳಿಂದ ಆಗಿರುವಂಥದ್ದು. ಕಫ ದೋಷ ಇದೆಯಲ್ಲ, ಇದು ಜಲ ಮತ್ತು ಪೃಥ್ವಿ ಮಹಾಭೂತದಿಂದ ಆಗಿರೋದು, ಹಾಗಾಗಿ ಹೆವಿ. ಕಫ ಪ್ರಕೃತಿಯವನು ಸೊ ಯೂಶ್ವಲಿ ದಪ್ಪ ಇರ್ತಾನೆ. ಕಫ ದೋಷ ಹೆಚ್ಚಾದಾಗ ದೇಹ ಆಲಸ್ಯ ಇರುತ್ತೆ, ಮಾನಸಿಕವಾಗಿ ದೇಹ ಭಾರ ಅನಿಸುತ್ತೆ. ಇದೆಲ್ಲ ಆಗೋದು ಅದರಲ್ಲಿರುವಂಥ ಮಹಾಭೂತಗಳ ಪ್ರಧಾನತೆಯಿಂದಾಗಿ. ಹಾಗಾಗಿ ವಾತ ವಾಯು ಮತ್ತು ಆಕಾಶ ಮಹಾಭೂತದಿಂದಾಗಿದೆ, ಪಿತ್ತ ಅಗ್ನಿ ಮತ್ತು ಜಲ ಮಹಾಭೂತದಿಂದಾಗಿದೆ, ಕಫ ಜಲ ಮತ್ತು ಪೃಥ್ವಿ ಮಹಾಭೂತದಿಂದಾಗಿದೆ. ನಿಮಗೆ ಎಷ್ಟೋ ಜನರಿಗೆ ಇದು ಇನ್ನೂ ಅರ್ಥ ಆಗದೇ ಇದ್ದಿರಬಹುದು. ಯಾಕೆಂದರೆ ಈ ಪಂಚಮಹಾಭೂತಗಳನ್ನು ಅರ್ಥ ಮಾಡಿಕೊಂಡ್ರೆ ಬಹುತೇಕ ನಿಮಗೆ ದೋಷಗಳು ಏನು ಅಂದರೆ ಏನು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ, ದೋಷಗಳ ಗುಣ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಮೊದಲನೇದಾಗಿ ಪಂಚಮಹಾಭೂತಗಳು ಅಂತಂದರೆ ಎಲ್ಲೋ ಆಕಾಶ ಇದೆ, ಇನ್ನೆಲ್ಲೋ ನೀರಿದೆ, ಎಲ್ಲೋ ಗಾಳಿ ಹರಿತಿದೆ ಅಂತಲ್ಲ, ಜಗತ್ತಿನ ಪ್ರತಿಯೊಂದು ಕಣಕಣದಲ್ಲೂ ಪಂಚಮಹಾಭೂತಗಳಿವೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನೇದು ಪಂಚಮಹಾಭೂತಗಳ ಪ್ರತಿಯೊಂದು ಮಹಾಭೂತದ ಗುಣ ಏನೋದು ಅನ್ನೋದು ನಮಗೆ ಏನು ಕಾಣ್ತೀವೋ ಅದೇ ಗುಣ ನಮ್ಮ ಬಾಡಿಯಲ್ಲಿರುತ್ತೆ. ಉದಾಹರಣೆಗೆ ಕಫ ಹೆಚ್ಚಾದರೆ ಸಹಜವಾಗಿ ದೇಹದು ಏನು ಸ್ಕಿನ್ ತುಂಬ ಆಯಿಲಿ ಆಗುತ್ತೆ. ನನಗೆ ಆಯಿಲಿ ಸ್ಕಿನ್ ಅಂತ ಹೇಳ್ತಾರಲ್ಲ ತುಂಬ ಜನ, ಮುಖದಲ್ಲಿ ಸಿಕ್ಕಾಪಟ್ಟೆ ಮೊಡವೆ ಆಗಿ ತುಂಬ ಆಯಿಲಿ ಆಗಿಬಿಡತ್ತೆ. ಯಾಕೆಂದರೆ ಅಲ್ಲಿ ಕಫ ದೋಷ ಹೆಚ್ಚಾಗಿದೆ. ಯಾಕೆ ಜಲ ಮಹಾಭೂತ. ಹಾಗಾಗಿ ಇದನ್ನು ನಮಗೆ ಅರ್ಥ ಮಾಡ್ಕೊಳ್ತಾ ಹೋಗ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಪಂಚಮಹಾಭೂತಗಳೇನು ಅಂತ ತಿಳ್ಕೊಂಡ್ರೆ. ಮತ್ತೆ ನಾವು ಇನ್ನೊಂದು ನೆನಪಿಟ್ಕೊಳ್ಬೇಕಾಗಿರೋದೇನು ಅಂತಂದರೆ, ಈ ವಾತ ಪಿತ್ತ ಕಫಗಳು ನಾವು ಅಂದುಕೊಂಡಿರುವಂಥ ಪಿತ್ತ ಅಥವಾ ಕಫ ಅದಲ್ಲ. ಈ ವಾತ ಪಿತ್ತ ಕಫಗಳು ಇಡೀ ದೇಹದಲ್ಲಿವೆ, ಇವು ಇಡೀ ದೇಹವನ್ನು ನೋಡ್ಕೊಳ್ತಾ ಇರ್ತವೆ. ಈ ವಾತ ಪಿತ್ತ ಕಫಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ತಾ ಹೋಗುವ ಅಲ್ಲಿಯವರೆಗೂ ಒಂಚೂರು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಧನ್ಯವಾದ.
0: ಕೇಳುಗರೆ, ಇದುವರೆಗೆ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ ಹೆಬ್ಬಾರ್ ಅವರ ಮಾತುಗಳನ್ನು ಆಲಿಸಿದ್ರೆ. ಕೇಳ್ತಾನೇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.

0: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204499. ತಪ್ಪದೆ ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.
1: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
2: 107.8 FM
1: ರೇಡಿಯೋ ಸಾರಂಗ್. 107.8 FM
3: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
4: ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಟ್ಗ ಆರ್, ಟಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗೆ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ಕವನ, ಆ ಕವನದ ಶೀರ್ಷಿಕೆ ಮೇ ನಂದ ಕವನ. ನಂದ ಕವನತ್ತಿಗೆ ಮಿರಿಮಿರಿ ಮಿನ್ನರೋ ಬಂಗಾರ ತುಯಿಲ್ಲ, ಕಣ್ಣೆದುರು ಕಣ್ಣು ಕುತ್ತರೋ ಆಗಾಸೆ ಮಹಲಿಲ್ಲ, ಬಣ್ಣ ಬಣ್ಣತ್ತು ಚಮೆಯಲಿಲ್ಲ, ಪೊಣ್ಣು ಕೋತು ಕೆಟ್ಟಿಯು ತೋರಣ ಇಲ್ಲ, ಕಣ್ಣು ಕಾಣಾತು ಚಿರಿಯತನ ಇಲ್ಲ, ಈ ಮಣ್ಣಿಡೋ ಋಣ ಮರನೋ ಬೆಡಕುತನ ಇಲ್ಲ, ಈ ಮಣ್ಣಿಡೋ ಋಣ ಮರನೋ ಬೆಡಕುತನ ಇಲ್ಲ. ಒಕ್ಕು ನಂದೋ ಕವನತ್ತಿಗೆ ನಂದೊದೇ ಕಿನಾವು ಉಂಡು, ಕುಂಟು ಕಾಲು ಲೆಂಗುನ್ ನಿಂಗಲ ಎತ್ತರೋ ಆಸೆ ಉಂಡು, ನಿಂಗಲೆದುರು ನಂಡೆಮೇ ತೊರನು ವೈಕುಡೋ ಧೈರ್ಯ ಉಂಡು, ಪುದಿಯೊರು ದುನಿಯಾವುಡು ಕಾಂಚ ಕಣ್ಣೆದುರು ಉಂಡು, ಪಿರ್ಸ ಚತ್ತೋ ಕಲ್ಬುಗು ಬೆಲ್ಕು ರಾವುಡೋ ಹಾಜತ್ತುಂಡು, ಪತ್ತ ಅಂಟೆ ಹುಟ್ಟೋ ಗುಡ್ಡೆಡ ಸಾಲೆಯೇ ಉಂಡು, ವಂಚನೆಡ ಜುಂಕೆರೆ ತಾತರು ತುರ್ತು ಉಂಡು, ಮೋಸತ್ತು ರಾಶಿಡೆ ಚುಡ್ಡು ಚೂಡುಂಡು. ಒಕ್ಕು ನಾ ಕಂಡು ನೇರು ನಂದ ಕವನ, ನಾ ತಿಂದು ಮದ್ರ ಕೈಪೆಡ ಪಾಕ ನಂದ ಕವನ, ನಾ ತಿಂದು ಮದ್ರ ಕೈಪೆಡ ಪಾಕ ನಂದ ಕವನ, ಸೋತು ಬತ್ತಿಯು ಮಿಸ್ಕಿಯಿಂದ ಕಡೇತ ಕಣ್ತನ್ನಿ ನಂದ ಕವನ, ಸೋತು ಬತ್ತಿಯು ಮಿಸ್ಕಿಯಿಂದ ಕಡೇತೋ ಕಣ್ತನ್ನಿ ನಂದ ಕವನ, ಆಸೆ ಪೊರ್ತು ಮಿನ್ನುಡೋ ಮಕ್ಕಳು ಕಿನಾವುಡೋ ಕಣ್ಣು ನಂದ ಕವನ, ಬೆಲಿಯಂಗಲು ಬೆಲ್ತನ ತೆದರು ಬೆರಕಾಂಟೆ ಬುಡ್ಡೋ ಸುಯಿಲು ನಂದ ಕವನ, ಬೆಲಿಯಂಗಲು ಬೆಲ್ತನ ತೆದರು ಬೆರಕಾಂಟೆ ಬುಡ್ಡೋ ಸುಯಿಲು ನಂದ ಕವನ, ಕಲವುಡು ಕೋಟೆರೆದರು ಸ್ವಾರ್ಥತ್ವ ಕೂಟತ್ತೆದರು ಬತ್ತ ಅಂಟೆ ಒಲ್ಗುಡು ಒಯ್ಲು ನಂದ ಕವನ, ಕಲವುಡು ಕೋಟೆರೆದರು ಸ್ವಾರ್ಥತ್ವ ಕೂಟತ್ತೆದರು ಬತ್ತ ಅಂಟೆ ಒಲ್ಗುಡು ಒಯ್ಲು ನಂದ ಕವನ, ಜುಲ್ಮೊಡಳಿಡು ಬೆರನು ಬೆಂದು ಮರ್ಚಂಗಲು ಮರಿಕಾತ ಮನಸ್ಸು ನಂದ ಕವನ, ಜುಲ್ಮೊಡಳಿಲು ಬೆರನು ಬೆಂದು ಮರ್ಚಂಗಲು ಮರಿಕಾತ ಮನಸ್ಸು ನಂದ ಕವನ, ಪೈಚಂಗಲು ಪಸಿಡೆ ಕೋತು ಕೆಟ್ಟಿಯೋ ಪೈಚಂಗಲು ಪಸಿಡೆ ಕೋತು ಕೆಟ್ಟಿಯೋ ಕಂತನ್ನಿರ ಮಾಲೆ ನಂದ ಕವನ, ಪೈಸತ್ತ ಕಲಿಡೆ ಮೋಸತ್ತ ಗುಲಿಡೆ ಪೈಸತ್ತ ಕಲಿಡೆ ಮೋಸತ್ತ ಗುಲಿಡೆ ಕಂಡು ಕಿಂಚಿಮ್ಮೆ ಪಾರಿಡು ನಂದ ಕವನ, ಕಂಡು ಕಂಚಿಮ್ಮೆ ಪಾರಿಡು ನಂದ ಕವನ, ದೀನುಡ ಪೇರ್ಲು ಒರ್ಮೆಡೆಮೆ ಬಲಿ ಕೊರ್ತ ಸ್ವಾರ್ಥತ್ತೆ ಕಂಡು ಕರಗಿಡು ನಂದ ಕವನ, ಸೋತು ಪೋಯೋ ಕಲ್ಬುಲು ಬತ್ತಿ ಪೋಯೋ ಬುಲ್ಬುಲು ಇನ್ನೊರ್ಕ ಎಂಚಿ ಬಂಡೋ ಜೀಯ ಸೆಲೆ ನಂದ ಕವನ, ಸೋತು ಪೋಯೋ ಕಲ್ಬುಲು ಬತ್ತಿ ಪೋಯೋ ಬುಲ್ಬುಲು ಇನ್ನೊರ್ಕ ಎಂಚಿ ಬಂಡೋ ಜೀಯ ಸೆಲೆ ನಂದ ಕವನ, ಕತ್ತಿ ಪೋಯೋ ಕಾಡಲು ಕುತ್ತಿ ಪೋಯೋ ಚಿಮ್ಮೆಲು ಮಿನ್ನು ಕಲಿಕೊಡೋ ಕೊತ್ತು ನಂದ ಕವನ, ಕತ್ತಿ ಪೋಯೋ ಕಾಡಲು ಕುತ್ತಿ ಪೋಯೋ ಚಿಮ್ಮೆಲು ಮಿನ್ನಿ ಕಲಿಕೊಡೋ ಕೊತ್ತು ನಂದ ಕವನ. ಅಸ್ಸಲಾಮು ಅಲೈಕುಂ. ಅವಕಾಶ ತಗಾಯ್ತು ನನ್ನ ಜನತುಲ್ಲ
1: ದೀಂಡೋ ಪೇರ್ಲು ಚಿದ್ರ ಚಿದ್ರಾಯ ಸಮುದಾಯತ ಬಗಿಲು ವಾರಿ ನೊಂಬಲತ್ತೋಡು ಕೂಡ ಇವರು ಕವನತ್ತ ಸಾಲು ಅಯಲ ಅಭಿಷಯ ಕೋನರು ಅಬ್ದುಲ್ ರಹಮಾನ್ ಕುತ್ತೂರು ನಿಲ್ಲರ ಪರವಾಯಿಟ್ಟು ಅಯಲ್ಗೆ ನಾನು ಹಲ್ಪು ನರಿಞ್ಞೋ ನನ್ನಿ ಪಿನ್ನ ಅಭಿನಂದನ ಹಾಕೊಂಡ್ರಲ್ಲ ಅಬ್ದುಲ್ ರಹಮಾನ್ ಕುತ್ತೂರ್ಗೆ ವರ್ಕ ಕೈ ಕೊಟ್ಟೋಡು ಕೂಡ ನಿಂಗೆ ಪ್ರೋತ್ಸಾಹ ಕೊಡ್ಕೊಂಡು ವಿನಂತಿ ಹಾಕೊಂಡ್ರಲ್ಲ ಮಂಗಿಲ ಇಟ್ಟು ಗಲ್ಫ್ಗೆ ಪೋಯ ಜಂಡು ಕಲ್ಬು ಪೊಟ್ಟಿ ತೆರಚಿತ್ತು ಮಂಗಿಲ ಇಟ್ಟು ಗಲ್ಫ್ಗೆ ಪೋಯ ಜಂಡು ಕಲ್ಬು ಪೊಟ್ಟಿ ತೆರಚಿತ್ತು ಒಂದು ಗಲ್ಫ್ಲು ಪಡಚಿತ್ತು ಪಿನ್ನೊಂದು ರಾಯತ್ತು ತುಡಿಚಿತ್ತು ಒಂದು ಗಲ್ಫ್ಲು ಪಡಚಿತ್ತು ಪಿನ್ನೊಂದು ರಾಯತ್ತು ತುಡಿಚಿತ್ತು ಅರ್ಥಗರ್ಭಿತಮಾಯೋ ಇವರು ಚುಟುಕ ಎಲ್ದಿಯಲ್ಲಿ ನಂಗಲೋ ಇಂಡತ್ತೋ ಕವಿಗೋಷ್ಠಿಯೋ ಅಧ್ಯಕ್ಷ ಸ್ಥಾನ ವಹಿಸಿ ಮೊಹಮ್ಮದ್ ಬಡ್ಡೂರ್ ಎಲ್ದಿ ಇವರು ಚುಟುಕ ನೀಗಲೋ ಸಂದೋಲ್ತಗಾಯ್ಟು ಕೂಡ ಮಂಡನೆ ಹಾಕಿರೆ ಅಯಲ್ಗೂ ನೀಲ್ಲರ ಪರವಾಯಿಟ್ಟು ನಾನು ನನ್ನಿಚ್ಚಂದುಂಟು ಮುನಲ್ತ ಕವನತ್ತಗಾಯ್ತಿ ಖ್ಯಾತ ಕವಿಯತ್ರಿ ಆಯಿಷಾ ಯು ಕೆ ಇವರ ನಾನು ಆಧಾರತ್ತೋಡು ಕೂಡ ಪೋಡಿಯಂಗೆ ವಿಲ್ಚೊಂಡ್ರಲ್ಲ ಆಯಿಷಾ ಯು ಕೆ
2: ಎಲ್ಲಾರ್ಗುಂ ಕಲ್ಬು ನೊರ್ಞೋ ಅಸ್ಸಲಾಮು ಅಲೈಕುಂ. ಸುರುಕು ಒರು ಚುಟುಕು ಚಂತು ನಂಡ ಕವನತ್ತಿನ ಚಲ್ರೆ ಮೂಡಿಗೆರೆ ಚಂದತ್ತೋ ನೋಟ ಚುತ್ತುಮುತ್ತು ಕಾಂಡೋ ಕಾಫಿರ ತೋಟ ಮೂಡಿಗೆರೆ ಚಂದತ್ತೋ ನೋಟ ಚುತ್ತುಮುತ್ತು ಕಾಂಡೋ ಕಾಫಿರ ತೋಟ ಅಕಾಡೆಮಿರೆ ಅಧ್ಯಕ್ಷರೋ ರಾಯತ್ ಅಕಾಡೆಮಿರೆ ಅಧ್ಯಕ್ಷರೋ ರಾಯತ್ கல்புகாயிரண்டு

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನಿದ್ದೀನಿ ಆರ್ ಜೆ ಎಡವಡು. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನಂತೂ ಕೊಡೋಕ್ಕೆ ಬಂದಿದ್ದೀನಿ. ನಿಮ್ಮ ಇಷ್ಟದ ಹಾಡು ನೀವು ಕೇಳಬೇಕಾದ್ರೆ ಕರೆ ಮಾಡಬೇಕು. ಕರೆ ಮಾಡುವಂಥ ಸಂಖ್ಯೆ 6364240499. ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿ ಬೇರೆ ಬೇರೆ ಭಾಷೆಯ ಹಾಡುಗಳನ್ನು ನೀವು ಕೇಳ್ಬೋದು. ನಿಮ್ಮ ಇಷ್ಟದ ಹಾಡುಗಳಲ್ಲಿ ನಿಮ್ಮ ಮನಸ್ಸಿಗೆ ಮುದ ಕೊಡುವಂಥ ಇರ್ಬೋದು. ನಿಮ್ಮ ಏನು ನೀವು ಈಗ ಬೇಜಾರಿನಲ್ಲಿದ್ದರೆ ನಿಮಗೆ ಆ ಒಂದು ಬೇಜಾರನ್ನು ಕಳೆಯೋಕ್ಕೆ ಮತ್ತು ಖುಷಿ ಖುಷಿಯಲ್ಲಿ ಇರಬೇಕು ಅಂದರೆ ನಮ್ಮ ಏನೋ ಖುಷಿ ಆಗಿದೆ ಇವತ್ತು, ಏನೋ ಸಂತೋಷ ಇದೆ, ಸಂತೋಷದಿಂದ ಇದ್ದೀರಾ, ಅದಕ್ಕೆ ಒಂದು ನಿಮಗೆ ಇನ್ನಷ್ಟು ಖುಷಿ ಕೊಡುವಂಥ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡುವಂಥ ಹಾಡುಗಳು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಹಾಡುಗಳು ನಿಮ್ಮ ಇಷ್ಟದ ಹಾಡು ಈಗ ನಿಮ್ಮ ಸಂದರ್ಭಕ್ಕೆ ತಕ್ಕಂತೆ ಯಾವ ಪೊಸಿಷನ್ ಯಾವ ಸ್ಥಿತಿಯಲ್ಲಿ ನೀವಿದ್ದೀರಾ ಅದಕ್ಕೆ ನಿಮಗೆ ಹೊಂದುವಂಥ ಹಾಡುಗಳನ್ನು ನೀವು ಕೇಳೋಕ್ಕೆ ಬಯಸ್ತೀರಾ. ಆದರೆ ಆ ಹಾಡು ನಿಮಗೆ ತತ್ಕ್ಷಣ ಸಿಗುವುದು ಕಷ್ಟ. ಆದ್ದರಿಂದ ಹಾಡನ್ನು ಕೇಳೋಕ್ಕೆ ಮತ್ತು ಈ ಒಲವಿನ ಹಾಡಲ್ಲಿ ನಿಮ್ಮ ಇಷ್ಟದ ಹಾಡನ್ನು ನಾವು ಪ್ರಸಾರ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನೀವು ಮಾತಾಡಬೇಕು, ಕರೆ ಮಾಡಬೇಕು. ಕರೆ ಮಾಡಬೇಕಾದ್ರೆ ಕರೆ ಮಾಡುವಂಥ ಸಂಖ್ಯೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6364240499. ಈ ಸಂಖ್ಯೆಗೆ ನೀವು ಕರೆ ಮಾಡಿದರೆ ನಿಮಗೆ ನಿಮ್ಮ ಇಷ್ಟದ ಹಾಡು ಸಿಗುತ್ತೆ. ಎಷ್ಟೊಂದು ಒಳ್ಳೆಯ ಅವಕಾಶ ಅಲ್ವಾ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ಕಾರ.
0: ನಮಸ್ಕಾರ, ಯಾರು
1: ಮಾತಾಡ್ತಾ?
0: ಪ್ರವೀಣ್. ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ಮಂಗಳೂರಿಂದ.
0: ಮಂಗಳೂರಿಂದ ಪ್ರವೀಣ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಮಾಡ್ಕೊಂಡಿದ್ದೀರಾ ಪ್ರವೀಣ್ ಅವರು?
1: ಈಗ ನಾನು ಡ್ರೈವ್ ಮಾಡ್ತಿದ್ದ ಒಂದು ಸೈಡಿಗೆ ನಿಲ್ಲಿಸಿದ್ದೇನೆ.
0: ಏನ್ ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಯಾವ್ದ್ರಲ್ಲಿ? ಓಕೆ ಓಕೆ. ಎಡ್ಡೆ ಹೊರಡು ಪಾತ್ರ ಇರು ಗಾಡಿನ ಒಂಚೂರು ಬರಿಕದ ಇದು ಪಾತ್ರ ಅಂದ್ರಲ್ಲ ಎಂಜಿನ ಪಾ ನೋಡ ಬಂಡೆ ಎಡ್ಡೆ ಹೊರಡಿ ಅನ್ ಇರಡ ಪಾತ್ರ ನಾನೇ ಎಡ್ಡೆ ಅಂಡೆ ಹಿಂಗೆ
1: ಇರು ಒಂದು ಯಕ್ಷಗಾನದ ಅಂತ ಜಾಸ್ತಿ ಉಂಟು.
0: ಯಕ್ಷಗಾನದ ಒಂದು ಜಾಸ್ತಿ ಒಂದು ಉಂಟು. ಎನಗೆ ಪ್ರೀತಿ ಉಂಟು ಯಕ್ಷಗಾನದ ಬಗ್ಗೆ. ಮಸ್ತ್ ಪ್ರೀತಿ ಉಂಟು, ಮೋಕೆ ಉಂಟು. ಇರಿ ಅಂದೆ ಯಾನಿತ್ಯ ಯಕ್ಷಗಾನದ ಒಂದು
1: ಪ್ರೋಗ್ರಾಮ್ ನಮ್ಮ ಒಂಜಿ ಯಕ್ಷಗಾನದ ಸಾಂಗ್ ದ ಮಿತ್ ಮಾಡ್ ಕೊಡ್ ಬಂದು
0: ಯಕ್ಷಗಾನದ ಸಾಂಗ್ ದ ಮಿತ್
1: ಇದೆ ಕಾರ್ನರ್ ಆಫ್ ಮೈಂಡ್ ಹಿಡ್ದಿಲ್ಲ.
0: ಯಕ್ಷಗಾನದ ಬಗ್ಗೆನೇ ಯಕ್ಷಗಾನದ ಬಗ್ಗೆ ಒಪ್ಪಿನೇ ಒಂದು ಪದ ಒಪ್ಪಿನೇ ಒಂದು ಕಾರ್ಯಕ್ರಮ ಬೋರ್ಡ್ ಒಂದು ಬಂದು ಬರೀ ಮರಿ ಎಡ್ಡೆ ಐಡಿಯಾ ಇರ್ನ ಅವ್ರಿ ಎಡ್ಡೆ ಪ್ಲಾನ್ ಮಾಡ್ತಾರೆ ಇರಿಗಿತ್ತು ಇನಿ ಇವು ಪದ ಬೋರ್ಡ್
1: ಅಂದೆ.
0: ಓ ತುಕ ತುಕ ತುಕ ಖಂಡಿತ ಅಂದಪ್ಪ ಅಂದ ಮಲ್ತೊಂದು ನಿಕ್ಲಿಕ್ಕೇನು ವರ್ ಬಂದೆ ಅನ್ಕೊಂಡ ಪುಣ್ಯ ಆತ ಸರಿ ಹೂ ಪದ ಬಿಡು ಇರಗಿನಿ ಯಕ್ಷಗಾನದನೇ ಬಿಡೆ ಪಟ್ಲೇರ್ನ ಪದ ಪಾಡು ಸತೀಶ್ ಪಟ್ಲ ಮೇರ್ನ ಒಂದು ಪದ ಅತೆ ತುಳು ಪದನೇ ತುಳು ಪದ ಬಿಡೆ. ಓಕೆ ಸೊಲ್ಮೇಲು ಸೊಲ್ಮೇಲು. ಓಕೆ, ನಮ್ಮ ಕೆಳಗುರು ಕರೆ ಮಾಡಿ ಪ್ರವೀಣ್ ಅಂತ ಕೆಳಗುರು ಕರೆ ಮಾಡಿದ್ದಾರೆ. ಅವರು ಯಕ್ಷಗಾನ ಪ್ರೇಮಿಗಳು, ಯಕ್ಷಗಾನದ ಹಾಡುಗಳ ಬಗ್ಗೆನೇ ಒಂದು ಕಾರ್ಯಕ್ರಮ ಮಾಡಿ ಅಂತ ಖಂಡಿತ ನೋಡೋಣ. ಯಕ್ಷಗಾನದ ಹಾಡುಗಳು ತುಂಬ ಕಡಿಮೆ ಇದೆ. ಯಕ್ಷಗಾನದ ಅಂದರೆ ಬೇರೆ ಬೇರೆ ಭಾಗವತರ ಹಾಡುಗಳನ್ನು ಬೇಕಾದರೆ ಒಮ್ಮೆ ಪ್ರಸಾರ ಮಾಡಲಿಕ್ಕೆ ಆಗ್ತದೆ, ನೋಡೋಣ. ಹಾಗೆ ಅವರು ತುಳು ಹಾಡನ್ನು ಕೇಳಿದ್ದಾರೆ, ಸತೀಶ್ ಪಟ್ಲ ಅವರು ಹಾಡಿದಂಥ ಒಂದು ತುಳು ಹಾಡು. ಹಾಗೆ ಕೆಳಗುರೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಮತ್ತೊಬ್ಬರು ಕಾಲರ್ ಲೈನಲ್ಲಿದ್ದಾರೆ. ಹಲೋ, ನಮಸ್ತೆ.
2: ಹಲೋ, ನಾನು ಜಾನ್ ಅಂತ ಬಜಲ್ನಿಂದ.
0: ಜಾನ್ ಅವರೇ, ನಿಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಹೇಗಿದ್ರ, ಊಟ ಎಲ್ಲ ಆಯ್ತಾ? ಇನ್ನಾಗ್ಬೇಕು, ಎಲ್ಲ ರೆಡಿ ಆಗ್ತಾ ಇದೆ. ಹಾಡು ಕೇಳ್ತಾ ಊಟ ಮಾಡಿದೆ ಅಲ್ವಾ? ಏನು ಏನು ಸ್ಪೆಷಲ್, ಏನು ಇವತ್ತು ಟುಡೇ ಸ್ಪೆಷಲ್ ದಾದಾ? ಏನು ಕಾಲ ಸ್ಪೆಷಲ್ ಕಿತೆ ರಂದ ಈಗಿ ಓ ದೇವ ಕಾಲ ಪಾಸ್ ಜಾಯ್ ತುಮಕ ಕಂಚೆ ಪಾಸ್ ಜಾಯ್ ಕಂಚೆ ಮ್ಯಾಕ್ಸ್ ಹಚ್ಚಿಗೆ ಮಿಕ್ ಮ್ಯಾಕ್ಸಿಗೆ ಕಂಚೆ ಪಾದ नाव आहे ना दोडूवाचा, पैशांच्या विषयात. ओके ओके, ते बरं करू.
2: ओके,
0: मस्त, थँक्स तुमका कॉल केले. ಓಕೆ, ಇವರಿಗೆ ಒಂದು ಏನು ಹಣದ ಬಗ್ಗೆ ಇರುವಂಥ ಒಂದು ಹಾಡು ಬೇಕು ಅಂತ. ಮಿಕ್ ಮ್ಯಾಕ್ಸ್ ಅವರು ಭಾಳ ಸುಂದರವಾದ ಹಾಡುಗಳನ್ನು ಬರೆದಿದ್ದಾರೆ, ಹಾಡಿದ್ದಾರೆ. ಹಾಗೆ ಅವರ ಒಂದು ಹಾಡನ್ನು ಕೇಳ್ತಾ ಇದ್ದಾರೆ. ಹಾಗೆ ಬ್ಯಾಕ್ ಟು ಬ್ಯಾಕ್ ಇಬ್ಬರು ಕೇಳುಗರಿಗಾಗಿ ಎರಡು ಹಾಡುಗಳನ್ನು ಈಗ ಪ್ರಸಾರ ಮಾಡ್ತಾಯಿದ್ದೀವಿ. ಒಲವಿನ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204499. ತಪ್ಪದೆ ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮತ್ತೊಮ್ಮೆ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳಿದ್ರೆ ಈ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಕಾರ್ಯಕ್ರಮ ಏನು ಅಂದರೆ ಒಲವಿನ ಹಾಡು, ನಿಮ್ಮ ಇಷ್ಟದ ಹಾಡುಗಳನ್ನು ಕೊಡೋಕ್ಕೆ ಬಂದಿದ್ದೀನಿ ನಾನು. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ,
0: ಯಾರು ಮಾತಾಡೋದು?
1: ಅಶೋಕ್ ನಿಂಜರ್ ಅಂತ.
0: ಅಶೋಕ್
1: ನಿಂಜರ್
0: ಕಾರ್ಕಳದಿಂದ. ಹ್ಞೂ ಹ್ಞೂ, ಹೇಳಿ ಅಶೋಕ್ ಅವರೇ, ಯಾವ ಹಾಡು ಪ್ರಸಾರ ಮಾಡಬೇಕು ನಿಮಗೆ? ಬಣ್ಣ ಬಣ್ಣದ ಬದುಕು, ದೀಪದ ಬೆಳಕೆ. ಹ್ಞೂ ಹ್ಞೂ, ಓ, ಸತೀಶ್ ಪಾಟ್ಲ ಅವರು ಹಾಡಿದಂಥ ಒಂದು ಸುಂದರವಾದ ಹಾಡು ಇದು. ಹೌದು, ಧನ್ಯವಾದಗಳು. ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತೀವಿ. ಹಾಗೆ ಅಶೋಕ್ ಅವರು ತಮ್ಮ ಇಷ್ಟದ ಹಾಡನ್ನು ಕೇಳಿದ್ದಾರೆ. ಸತೀಶ್ ಪಾಟ್ಲ ಅವರು ಹಾಡಿದಂಥ ದೀಪದ ಬೆಳಕೆ ಎನ್ನುವ ಹಾಗೆ ಕೇಳಿದ್ರೆ ನಿಮ್ಮ ಇಷ್ಟದ ಹಾಡನ್ನು ಕೇಳೋಕ್ಕೆ ನೀವು ಕೂಡ ಕರೆ ಮಾಡಿ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡೋದು? ಅಮ್ಮನಿ ಕಾರ್ಕಳದಿಂದ. ಏನು ಬ್ಯಾಕ್ ಟು ಬ್ಯಾಕ್ ಎರಡು ಇಬ್ಬರು ಕೇಳುಗರಿಗೂ ಕಾರ್ಕಳದವರೇ ಬಂದ್ರಲ್ಲ? ಲಕ್ ಕಾರ್ಕಳದವರಿಗೆ ತುಂಬ ಲಕ್ಕಿ ಇದೆ ಇವತ್ತು. ಓಕೆ ಓಕೆ. ಯಾವ ಹಾಡು ಪ್ರಸಾರ ಮಾಡಬೇಕು? ಊಟ ಎಲ್ಲ ಆಯಿತು, ಊಟ ಇಲ್ಲದ್ರೆ ಮಾತಾಡಲಿಕ್ಕೆ ಆಗೋದಿಲ್ಲ. ಜೋಶಲ್ಲಿ ಮಾತಾಡಬೇಕಲ್ಲ, ಊಟ ಮಾಡಲೇಬೇಕು. ಯಾವ ಹಾಡು ನಿಮಗಾಗಿ ಪ್ರಸಾರ ಮಾಡಬೇಕು? ಹಳೇ ಹಾಡು. ಮೇರಾ ನಾಮ್ ಜೋಕರ್. ಏನು ಜೀನಾಯ ಮರಣಾಯ ಇಸ್ಕೇಸುವ ಜಾ ಕಹ ಅಲ್ವಾ, ಏನು ಇರಬೇಕಲ್ಲ. ಬಹಳ ಒಂದು ಏನು ಅರ್ಥಗರ್ಭಿತವಾದಂಥ ಅಷ್ಟೇ ಮತ್ತೆ ಅಷ್ಟೇ ಅಷ್ಟೇ ಒಂದು ಭಾವನಾತ್ಮಕ ಹಾಡೋದು ಅಲ್ವಾ, ಫೀಲಿಂಗ್ ಸಾಂಗ್ ಅಂತ ಹೇಳ್ಬೋದು. ಫೀಲಿಂಗ್ ಸಾಂಗ್. ಯಾಕೆ ಇಷ್ಟ ಆಗುತ್ತೆ ನಿಮ್ಗೆ ಈ ಹಾಡು?
1: ಈ ಹಾಡು ಅಂದ್ರೆ ಇದರಲ್ಲಿ ನಮ್ಮದು ಜೀವನವು ಇಲ್ಲೇ,
0: ಜೀವನದ ತುಂಬಾ ಸುಂದರ ವರ್ಣನೆ ಇದೆ ಅಲ್ವಾ, ಚಿತ್ರಣ ಇದೆ, ಒಂದ್ ರೀತಿಯಲ್ಲಿ ಚಿತ್ರಣ ಇದೆ ಸುಂದರವಾದ. ಎವರ್ ಗ್ರೀನ್ ಹಾಡು, ಯಾವಾಗಲೂ ಯಾವಾಗಲೂ ಒಂದು ಅತ್ಯುನ್ನತವಾದಂತ ಹಾಡು ಅಂತ ಕೇಳ್ಬಹುದು. ಬಹಳ ಸುಂದರವಾಗಿ ನೀವು ಕೂಡ ಅದನ್ನು ವಿಮರ್ಶೆ ಮಾಡಿದ್ರಿ ಹಾಡಿನ ಬಗ್ಗೆ. ಓಕೆ, ನಿಮ್ಮ ಇಷ್ಟದ ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು.
1: ಓಕೆ
0: ಓಕೆ. ನಮ್ಮ ಇಬ್ರು ಕಾರ್ಕಳದ ಅಶೋಕ್ ಮತ್ತು ನಮ್ಮ ಇವರು ಅಮ್ಮನಿಯವರು ಇಬ್ಬರು ಕಾರ್ಕಳದವರು ಇಷ್ಟದ ಹಾಡನ್ನು ಕೇಳಿದ್ದಾರೆ. ಈಗ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳನ್ನು ಕೇಳ್ಕೊಂಡು ಬರೋಣ.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಮತ್ತೊಮ್ಮೆ ಒಲವಿನ ಹೊಡೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜಿ ಎಡ್ಬಡಿ, ನಿಮ್ಮ ಇಷ್ಟದ ಹಾಡನ್ನು ಕೊಡೋಕ್ಕೆ ಅಂತ ಬಂದಿದ್ದೀನಿ. ಹಾಗೆ ನೀವು ಕರೆ ಮಾಡಿ, ಕರೆ ಮಾಡೋಂಥ ಸಂಖ್ಯೆ 6364240949. ಒಂದೊಂದು ಹಾಡು ಒಂದೊಂದು ರೀತಿ ನಮಗೆ ನಮ್ಮ ಮನಸ್ಸಿಗೆ ಮುದವನ್ನು ಕೊಡುತ್ತೆ. ಕೆಲವು ಸರ್ತಿ ಕೆಲವು ವಿಷಯಗಳು ನಮಗೆ ಸಿಗ್ತದೆ, ನಮ್ಮಲ್ಲಿ ಏನೋ ಶಕ್ತಿಯನ್ನು ಕೂಡ ತುಂಬುತ್ತೆ. ಯಾಕಂದರೆ ನಮ್ಮಲ್ಲಿ ಏನು ಎಲ್ಲ ಆಸೆಯನ್ನು ಬಿಟ್ಟಾಗ ಈ ಕೆಲವೊಂದು ಹಾಡುಗಳು ನೀವು ನಮ್ಮನ್ನು ಮೋಟಿವೇಟ್ ಮಾಡುತ್ತೆ. ಅಂದರೆ ಏನು ಹೆದರಬೇಡ ನೀನು, ನಾನು ಈ ಹಾಡಿನಲ್ಲಿ ಒಂದು ಶಕ್ತಿ ಕೊಡುತ್ತೆ ನಿಮಗೆ ಹೀಗೆ ಮುಂದೆ ಹೋಗು ಅಂತ. ಹಾಗೆ ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕಾದ್ರೆ ಇಂಥ ಕೆಲವೊಂದು ಏನು ಚೈತನ್ಯ ತುಂಬುವಂಥ ಹಾಡುಗಳು ನಮಗೆ ಪ್ರೋತ್ಸಾಹ ಕೊಡುವಂಥ, ಬದುಕಿನಲ್ಲಿ ಏನು ನಮಗೆ ಇನ್ನಷ್ಟು ಇನ್ನು ಸಾಧನೆ ಮಾಡೋಕ್ಕೆ ಪ್ರೇರೇಪಣೆ ನೀಡುವಂಥ ಹಾಡುಗಳು, ದೇಶಭಕ್ತಿಯ

0: ಗೀತೆಗಳು ಕೂಡ, ಯಾಕಂದ್ರೆ ದೇಶದ ಬಗ್ಗೆ ದೇಶ ಪ್ರೇಮವನ್ನು ಉಂಟು ಮಾಡುವ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ
0: ಸರ್. ನಮಸ್ತೆ, ನಮಸ್ತೆ. ಯಾರು ಮಾತಾಡ?
1: ಸುಬ್ರಹ್ಮಣ್ಯ ಆಯ್ತಾಳ.
0: ಸುಬ್ರಹ್ಮಣ್ಯ ಆಯ್ತಾಳ. ಸುಬ್ರಹ್ಮಣ್ಯದಿಂದ ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ಅಲ್ಲ ಸರ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ ಸಾಲಿಗ್ರಾಮ.
0: ಓ, ಸಾಲಿಗ್ರಾಮದಿಂದ ಮಾತಾಡ್ತಾ ಇದ್ದೀರಿ. ಇನ್ನೇನು ಕಾರಂತರ ಹೆಸರು ನೆನಪಿಗೆ ಬರುತ್ತೆ? ಇನ್ನೇನು ಕೆಲವೇ ದಿನಗಳಲ್ಲಿ
1: ಕಾರಂತರ ಕಾರಂತರ
0: ಹೌದಾ? ವಾ, ವೆರಿ ಲಕ್ಕಿ ಪರ್ಸನ್ ನೀವು.
1: ಕಾರಂತರ
0: ಕಾರಂತರ ಪುಸ್ತಕ ಎಲ್ಲ ಓದ್ತಾ ಇತ್ತಿರಿ ಅಲ್ಲಿ ಹೋಗಿ ಗ್ರಂಥಾಲಯ. ಅಲ್ಲೇ ಅಲ್ಲ ಮಾಲಿನಿ ಮಲ್ಯ ಅವರು ಇರುವಂತ ಅದೇ ಅಲ್ಲಿ? ಹಾ ಹಾ, ಅಲ್ಲಿ ಬಂದಿದ್ದೆ ಒಮ್ಮೆ, ಭೇಟಿ ಕೊಟ್ಟಿದ್ದೆ ನಾನು. ಖಂಡಿತ ಖಂಡಿತ ಭೇಟಿ ಆಗ್ತೇನೆ. ಇವತ್ತು ಯಾವ ಹಾಡು ನಿಮಗೆ ಬೇಕು?
1: ಸಾಹಸ ಚಿತ್ರದಿಂದ ಕೋಗಿಲೆ ಕೋಗಿಲೆ ಅಂತ ಒಂದು ಹಾಡಿದೆ ಸರ್, ಮಾಲಾಶ್ರೀ ಅವರ ಅಭಿನಯ ಇದೆ ಸರ್.
0: ಏನ್ ಹೆಸರು ಹೇಳಿದ್ರಿ?
1: ತುಂಬಾ ಅದ್ಭುತ ಅಂತ ಚಿತ್ರದ ಹೆಸರು ಸರ್.
0: ಹೌದಾ? ಕೋಗಿಲೆ
1: ಕೋಗಿಲೆ ಕೋಗಿಲೆ
0: ಕೋಗಿಲೆ ಕೋಗಿಲೆ
1: ಕೋಗಿಲೆ ಕೋಗಿಲೆ ಅಂತ ಸರ್. ಹೌದು ಸರ್, ಹೌದು.
0: ಅಷ್ಟೇನಾ?
1: ಮಾಲಾಶ್ರೀ ಅವರ ಅಭಿನಯ.
0: ಕೋಗಿಲೆ ಕೋಗಿಲೆ
1: ಕೋಗಿಲೆ ಅಂತ ಇದೆ ಸರ್. ಇದು ಅಂಬರೀಶ್ ಅವರ.
0: ಹೌದು,
1: ಇದು ಸುನಿಲ್ ಮತ್ತೆ ಮಾಲಾಶ್ರೀ.
0: ಇದು ಇದು ಸಾಲಿಗ್ರಾಮದ ಕೋಗಿಲೆ ಹಾಗಾದ್ರೆ.
1: ಹೌದು, ಸಾಲಿಗ್ರಾಮದ ಕೋಗಿಲೆ ಸರ್.
0: ಇದು ಬೇರೆ, ಇದು ಮಂಗಳೂರಿನ, ಇದು ಮಂಗಳೂರಿನ ಕೋಗಿಲೆ ಅಲ್ಲ. ಆಯ್ತು,
1: ನಮ್ಗೆ ತುಳು ಬರುದಿಲ್ಲ ನಮ್ಗೆ, ಹಾಗಾಗಿ ಆ ಕೋಗಿಲೆ ಬೇಡ.
0: ಮಂಗಳೂರಿನ ಕೋಗಿಲೆ ಬೇಡ,
1: ತುಳು ಬರಲ್ಲ,
0: ತುಳು ಬರಲ್ಲ ಅಂತ ದೂರ ಇಟ್ಟಿದ್ದೆ. ಸಾಲಿಗ್ರಾಮದ ಕೋಗಿಲೆ ಬೇಕು ಈಗ.
1: ಹೌದು, ಅಲ್ಲ ಹಾಗಿಲ್ಲ ಸರ್, ನಮ್ಗೆ ತುಳುವಿನವ್ರ ಮೇಲೆ ಅಭಿಮಾನ ಇದೆ, ಯಾಕೇಳಿ ನಮ್ಮ ಊರ್ನವ್ರೆ ಅಲ್ವಾ.
0: ಈಗಲ ಮಾತಿರಲ್ಲ ತುಳು ಅಪ್ಪಿನ ಜೋಕುಲು, ಈಗಲ ಮಾತಿರಲ್ಲ ತುಳು ಅಪ್ಪಿನ ಜೋಕುಲು. ಓಕೆ,
1: ನೀವು ಹೇಳದ್ದು ಕೆಲವು ಅರ್ಥ ಆಗುತ್ತೆ ನಮ್ಗೆ.
0: ಖಂಡಿತ ಖಂಡಿತ. ನಿಮ್ಮ ಇಷ್ಟದ ಹಾಡನ್ನು
1: ಪ್ರಸಾರ ಮಾಡ್ತೀವಿ. ಚಿತ್ರದಿಂದ ಕೋಗಿಲೆ ಕೋಗಿಲೆ ಸುನಿಲ್ ಮತ್ತು ಮಾಲಾಶ್ರೀ ಅವರ ಅಭಿನಯ.
0: ಸುನಿಲ್ ಮಾಲಾಶ್ರೀ, ಏನು ಮಾಡ್ಕೊಂಡಿದ್ದೀರಾ? ಓಕೆ ಸರಿ. ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಸುಬ್ರಹ್ಮಣ್ಯ ಅವರು ಸಾಲಿಗ್ರಾಮದಿಂದ, ಮತ್ತೋರ್ವ ಕೇಳುಗರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ, ನಮಸ್ತೆ. ಯಾರು ಮಾತಾಡೋದು?
2: ರಾಯಚೂರು ಜಿಲ್ಲೆ ದೇವರ ತಾಲೂಕು ಪನ್ಯಾನ ಗ್ರಾಮದಿಂದ ಯಲ್ಲಪ್ಪ ಯಾದವ್ ಅಂತ.
0: ರಾಯಚೂರು ದೇವರ ತಾಲೂಕು,
2: ದೇವರ ತಾಲೂಕು ಪಂಜಾನ ಗ್ರಾಮ.
0: ಪಂಜಾನ ಗ್ರಾಮ, ಎಷ್ಟೊಂದು ಉದ್ದ ಇದೆ ಅಲ್ಲ ಹೆಸರು, ಉದ್ದ ಇದೆ ಅಲ್ಲ ಹೆಸರು, ಹೇಗೆ ನೆನಪಿನಲ್ಲಿ ಇಟ್ಕೊಂಡಿದ್ರಿ ಅಲ್ಲ ನನ್ಗಂತೂ? ಓಕೆ, ತುಂಬ ಖುಷಿ ಆಗ್ತದೆ. ರಾಯಚೂರಿನಿಂದ ಮಾತಾಡ್ತಾ ಇದ್ದೆ. ಹೇಗಿದೆ ರಾಯಚೂರಿನಲ್ಲಿ ಮಳೆ?
2: ಮಳೆ ಇಲ್ಲ ಸರ್.
0: ಇಲ್ವಾ? ಕಳಿಸ್ಕೊಡ್ಬೇಕಾ ಮಂಗಳೂರಿಂದ? ಕಳಿಸ್ಕೊಡ್ಬೇಕಾ? ಹೇಗೆ ಕಳಿಸ್ಕೊಡೋದು ಅಂತ? ಹೇಗೆ ಕಳಿಸ್

0: ಮತ್ತೆ ಏನ್ ಮಾಡ್ತಾ ಇದ್ದೀರಾ, ಕೃಷಿ ಮಾಡ್ತಾ ಇದ್ದೀರಾ ನೀವು, ಏನ್ ಕೆಲಸ ಮಾಡ್ಕೊಂಡಿದ್ದೀರಾ?
1: ಅದೇ ಸರ್, ಕೃಷಿ ಮಾಡ್ತಾ ಇದ್ವಿ, ವ್ಯವಸಾಯ ಮಾಡ್ಕೊಂಡಿದ್ವಿ. ನಮ್ಮಲ್ಲಿ ಬೋರ್ವೆಲ್ ಇದೆ, ಪರವಾಗಿಲ್ಲ.
0: ಬೋರ್ವೆಲ್ ಅಲ್ಲಿ ಎಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದೀರಾ. ಏನ್ ಬೆಳೆ ಬೆಳೀತಾ ಇದ್ದೀರಾ?
1: ಅಕ್ಕಿ ಹಾಕಿದ್ವಿ ಸರ್, ತೊಗರಿ ಹಾಕಿದ್ವಿ.
0: ತೊಗರಿ ಸರ್ ಹೇಗೆ ಬರ್ತಾ ಇದೆ, ಚೆನ್ನಾಗಿದೆಯಾ?
1: ಪರವಾಗಿಲ್ಲ ಸರ್,
0: ಪರವಾಗಿಲ್ಲ. ಓಕೆ, ಚೆನ್ನಾಗಿರ್ಲಿ, ಚೆನ್ನಾಗಿ ಬರಲಿ.
1: ಬೋರ್ವೆಲ್ ಇದೆಯಲ್ಲ ಸರ್.
0: ಓಕೆ, ಆ ನೀರಿಂದ ನೀವೆಲ್ಲ ಕೃಷಿ ಮಾಡ್ತಾ
1: ಇದ್ದೀರಾ? ಮಳೆ ಅಲ್ಲಿಂದ ಬೆಳೆವು ಇಲ್ಲ ಸರ್, ಏನಿಲ್ಲ ಸರ್.
0: ಮಳೆ ಇದ್ರೆ ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ ಇನ್ನಷ್ಟು?
1: ಹೌದು ಸರ್, ಬೆಳೆ ಚೆನ್ನಾಗಿ ಬರ್ತದೆ ಸರ್. ನಾವು ಎಷ್ಟು ನೀರು ಬಿಟ್ರು ಏನ್ ಮಾಡಿದ್ರು ಅಷ್ಟು ಚೆನ್ನಾಗಿ ಬರಲ್ಲ.
0: ಯಾವ ಹಾಡು ನಿಮ್ಗೆ?
1: ನಮ್ಗೆ ಕದಂಬ ಚಿತ್ರದಿಂದ ಯಾಮಿನಿ ಅಂತ ಇದೆ ಸರ್.
0: ಹಾಡ್ಲಿಕ್ಕೆ ಬರುತ್ತಾ?
1: ಬರಲ್ಲ ಸರ್. ಯಾಮಿನಿ ಯಾರಮ್ಮನಿ ಯಾಮಿನಿ ಅಂತ ನೋಡಿ,
0: ಹಾಡಕ್ ಬರುತ್ತೆ ನೋಡಿ, ನೀವು ಸಿಂಗರ್ ಆಗಬಹುದು, ಚಾನ್ಸ್ ಇದೆ ನಿಮಗೂ ಕೂಡ.
1: ಪರವಾಗಿಲ್ಲ,
0: ಕೃಷಿ ಮಾಡ್ತಾ ಮಾಡ್ತಾ ಹಾಡಿ ಹಾಡ್ತಾ ಇರಿ, ಕೃಷಿ ಮಾಡ್ತಾ ಮಾಡ್ತಾ ಹಾಡ್ತಾ ಇರಿ, ಗದ್ದೆಯಲ್ಲಿ ಹಾಡ್ತಾ ಇದ್ರೆ ಮತ್ತೆ ಬರುತ್ತೆ ಅದು. ಓಕೆ, ನಿಮ್ಮ ಅಕ್ಕ ನಿಮ್ಮ ಇಷ್ಟದ ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೀವಿ.
1: ಈ ಸಾರಂಗ ಕೇಳುವಂತ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ಸರ್.
0: ಓಕೆ ಓಕೆ, ಅವರಿಗಾಗಿ ನಿಮ್ಮ ಇಷ್ಟದ ಹಾಡನ್ನು ನೀವು ಡೆಡಿಕೇಟ್
1: ಮಾಡ್ತೀರಿ.
0: ಓಕೆ ಓಕೆ, ಖಂಡಿತ ಖಂಡಿತ. ಓಕೆ, ನಮ್ಮ ಕೇಳುಗರು ಇಬ್ಬರಿಗೆ, ನಮ್ಮ ಕೇಳುಗರಿಗೆ ಅವರ ಇಷ್ಟದ ಹಾಡು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಅವರ ಒಲವಿನ ಹಾಡನ್ನು ಪ್ರಸಾರ ಮಾಡ್ತಾ ಇದ್ವಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಪಿ ಕೃಷ್ಣಪ್ಪ ಬೊಂದೇಲ್ ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ಸಮಾ

0: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204499. ತಪ್ಪದೆ ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.
1: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
2: ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಪಿ ಕೃಷ್ಣಪ್ಪ ಬೊಂದೇಲ್. ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ.
1: ಸಮಾಜ
3: ಮತ್ತೊಮ್ಮೆ ಮಲಗಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಕಾರ್ಯಕ್ರಮ ಮಲಗಿನ ಹಾಡು.
4: ಇವತ್ತಿನ ಕೊನೆಯ ಕರೆ ಅಂದರೆ ಯಾರ ಹೆಸರಲ್ಲಿದೆ ಇವತ್ತಿನ ಅದೃಷ್ಟದ ಕರೆ ಅಂತ ನೋಡಬೇಕಾಗಿದೆ. ಯಾರ ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ರತ್ನಾ ಶೆಟ್ಟಿ ಅವರೇ, ನೀವು ಲಕ್ಕಿ ಕಾಲರ್. ಇವತ್ತಿನ ಕೊನೆಯ ಅದೃಷ್ಟದ ಕರೆ ನಿಮ್ಗೆ ಸಿಕ್ಕಿದೆ. ಹೌದೌದು, ಅದು ಅದೃಷ್ಟದ ಕರೆ ನಿಮ್ಮನ್ನು ಕಾದಿತ್ತು, ಹಾಗೆ ಸಿಕ್ಕಿತ್ತು ನಿಮಗೆ. ಹೌದು, ಓಕೆ. ಯಾವ ಹಾಡು? ಧರ್ಮಸರೆ ಆರತಿ ಅವರು ನಟಿಸಿದ ಈ ಸಂಭಾಷಣೆ. ಹೇಳಿ. ವಾ ವಾ, ತುಂಬಾ ಸೊಗಸಾದ ಹಾಡನ್ನೇ ಆಯ್ಕೆ ಮಾಡಿದಿರಿ. ಬಹಳ ಎವರ್ಗ್ರೀನ್ ಹಾಡು, ಸೂಪರ್ ಹಾಡು. ಧರ್ಮಸರೆ ಪುಟ್ಟನ ಕನಗಾಲ್ ಅವರು ನಿರ್ದೇಶನ ಮಾಡಿದಂತ ಬಹಳ ಒಂದು ಹಾಡು. ಒಂದು ಕೇಳುವಾಗ ತುಂಬಾ ಖುಷಿಯಾಗುತ್ತೆ ಮನಸ್ಸಿಗೆ. ಓಕೆ, ಅದು ಅದರ ಹಾಡಿನ ಒಂದಷ್ಟು ಸಾಲುಗಳು ಕೂಡ ತುಂಬಾ ಮಧುರವಾಗಿದೆ, ಅರ್ಥಗರ್ಭಿತವಾಗಿದೆ. ಓಕೆ, ರತ್ನಶೆಟ್ಟಿ ಕರೆ ಮಾಡಿ. ಓಕೆ ಓಕೆ, ಧರ್ಮಸರಿಯ ಹಾಡು ಯಾಕೆ ಇಷ್ಟ ಆಗುತ್ತೆ ಈ ಹಾಡು ನಿಮಗೆ? ಹಲೋ, ಯಾಕೆ ಇಷ್ಟ ಆಗುತ್ತೆ ಈ ಹಾಡು?
5: ಹೌದೌದು.

0: ಜಾನಕಿ ಅವರು ಕೂಡ ಹಾಡಿದ ಜೊತೆಗೆ ಹಾಡಿದಂತ ಹಾಡು.
1: ಶ್ರೀನಾಥ್ ಅಲ್ಲ ಆಕ್ಟರ್,
0: ಶ್ರೀನಾಥ್ ಮತ್ತು ಆರತಿ ಅಲ್ವಾ, ಆರತಿ ಶ್ರೀನಾಥ್ ಹೌದು. ಸತ್ಯಪ್ರಿಯ, ಸತ್ಯಪ್ರಿಯ ಅವರು ಹಾಡಿದ ಜೊತೆಗೆ ಬಹಳ ಒಂದು ಸೊಗಸಾದ ಹಾಡನ್ನು, ಧರ್ಮಸ್ಥಿರೆ ಮೂವಿಯ ಒಂದು ಹಾಡನ್ನು, ಈ ಸಂಭಾಷಣೆ ಎನ್ನುವ ಹಾಡನ್ನು ಕೇಳಿದಿರಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಿಮ್ಮ ಇಷ್ಟದ ಹಾಡನ್ನು ಕೇಳಿ, ಹೀಗೆ ಕರೆ ಮಾಡ್ತಾಯಿರಿ. ಧನ್ಯವಾದಗಳು. ಓಕೆ, ನಮ್ಮ ಕೊನೆಯ ಕರೆ ರತ್ನಶೆಟ್ಟಿ ಅವರಿಗೆ ಅದೃಷ್ಟದ ಕರೆ ಸಿಕ್ಕಿದೆ. ಆ ಕರೆಯೊಂದಿಗೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಎಡ್ವರ್ಡ್, ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅದುವರೆಗೆ ಕೇಳ್ತೀರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ನಮಸ್ಕಾರ.
2: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
3: ಹಾ ಬಂದೆ ಅಮ್ಮ.
2: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
3: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
2: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
3: ಆಯ್ತಮ್ಮ.
4: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಪಿ ಕೃಷ್ಣಪ್ಪ ಬೊಂದೇಲ್ ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ.

0: ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಪಿ ಕೃಷ್ಣಪ್ಪ ಬೊಂದೇಲ್ ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ
1: ಸಮಾಜ
2: ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364420

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸ್ವಾಗತ. ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿರುವವರು, ಸಮಾಜಮುಖಿ ವ್ಯಕ್ತಿತ್ವಗಳು ತನ್ನ ಬದುಕಿನಲ್ಲಿ ಬಹುಪಾಲನ್ನು ಸಮಾಜದ ಜೊತೆ, ಸಮಾಜದ ಹಿತಕ್ಕಾಗಿ ಕಳೆಯುವಂಥ ವ್ಯಕ್ತಿತ್ವಗಳು, ಇಂಥವರನ್ನು ಪರಿಚಯ ಮಾಡುವಂಥ ವಿಶೇಷವಾದಂಥ ಕಾರ್ಯಕ್ರಮ ಸಮಾಜಮುಖಿಯಲ್ಲಿ. ಇವತ್ತಿನ ಈ ಹೊತ್ತು ನಮ್ಮ ಜೊತೆಗೆ ಇರುವವರು ಪರಿಸರ ಪ್ರೇಮಿಯಾಗಿ ತನ್ನಂತಾನು ತೊಡಗಿಸಿಕೊಂಡು ಮರಗಳು ಅಥವಾ ಸ್ವಚ್ಛತೆ ಈ ಬಗೆಗೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಅನೇಕ. ಇವೆಲ್ಲದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶ್ರೀ ಪಿ ಕೃಷ್ಣಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನಾವು ಮಾತಾಡಬೇಕಾಗಿದೆ. ಮೊದಲಿಗೆ ಅವರಿಗೆ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ನಮಸ್ಕಾರ. ಎಸ್, ಸರ್ ಜೊತೆ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಅವರ ಪರಿಚಯವನ್ನು ಅವರ ಹತ್ರ ಕೇಳ್ತೇನೆ, ಅವರು ಮಾಡಿದಂಥ ಕೆಲಸಗಳ ಬಗ್ಗೆ. ಅದಕ್ಕಿಂತ ಮುಂಚೆ ಸಣ್ಣ ಇಂಟ್ರೋ ಅವರ ಬಗ್ಗೆ ಕೇಳ್ತಾ ಬನ್ನಿ.
1: ಪರಿಸರವಾದಿ ಪಿ ಕೃಷ್ಣಪ್ಪ ಬೊಂದೇಲ್ ಇವರು ತಮ್ಮ ನಿವೃತ್ತ ಜೀವನವನ್ನು ಪ್ರಕೃತಿ ಸೇವೆಗೆ ಮೀಸಲಿಟ್ಟ ಹಿರಿಯ ಪರಿಸರ ಪ್ರೇಮಿ. ಮಂಗಳೂರಿನ ಬೊಂದೇಲ್ ಪರಿಸರದಲ್ಲಿ ಸಸಿಗಳನ್ನು ನೆಟ್ಟು ನೀರುಣಿಸಿ ಅವುಗಳನ್ನು ಮರವಾಗಿ ಬೆಳೆಸುವ ಮೂಲಕ ನಗರದಲ್ಲಿ ಹಸಿರು ವೇದಿಕೆಯನ್ನು ಹೆಚ್ಚಿಸಲು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಪರಿಸರ ಸೇವೆ ಮತ್ತು ಕಾಳಜಿಯ ಮೂಲಕ ಬೊಂದೇಲ್ ಮೈದಾನದ ಸುತ್ತಮುತ್ತ ನೂರಾರು ಸಸಿಗಳನ್ನು ನೆಟ್ಟು ಪೋಷಣೆ ಮಾಡಿ ಮರವಾಗುವವರೆಗೆ ಸಂರಕ್ಷಣೆ ಮಾಡಿದವರು. ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಪರಿಸರ ಮತ್ತು ಸಸಿ ನೆಡುವುದರ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದವರು. ವಿವಿಧ ಕೃಷಿ, ತೋಟಗಾರಿಕೆ ಮತ್ತು ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಹಲವು ಜಾತಿಯ ಹಲಸು ಹಾಗೂ ಇತರ ಸಸ್ಯಗಳ ಪ್ರದರ್ಶನ ಮತ್ತು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು. ಕರ್ನಾಟಕ ಸರ್ಕಾರದ ಅರಣ್ಯ ಮಿತ್ರ ಪ್ರಶಸ್ತಿ, ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕರು ಇವರ ಸೇವೆಯನ್ನು ಗುರುತಿಸಿ ಗೌರವಿಸಿದ್ದಾರೆ. ಪರಿಸರ ಕಾಳಜಿ, ಸ್ವಚ್ಛತೆಯ ಬಗೆಗಿನ ಜಾಗೃತಿಯೂ ಕೂಡ ಕೃಷ್ಣಪ್ಪ ಅವರ ಬಹಳ ಪ್ರಮುಖವಾದಂಥ ಸೇವೆ. 85 ವರ್ಷ ವಯಸ್ಸಿನ ಪಿ ಕೃಷ್ಣಪ್ಪ ಅವರ ಪರಿಸರ ಕಾಳಜಿ ಇಂದಿನ ಪೀಳಿಗೆಗೆ ಒಂದೊಳ್ಳೆ ಪಾಠ. ಇಂತಹ ವ್ಯಕ್ತಿತ್ವ ಇವತ್ತಿನ ಈ ದಿನದ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಪಿ ಕೃಷ್ಣಪ್ಪ ಅವರ ಜೊತೆ ಮಾತಾಡೋಣ, ಅವರ ಜೀವನಾನುಭವಕ್ಕೆ ಕಿವಿಯಾಗೋಣ.
0: ಸರ್ ನಮಸ್ಕಾರ, ಹೇಗಿದ್ದೀರಿ?
2: ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ.
0: ಆರಾಮಾಗಿದ್ದೀನಿ ಸರ್. ನಿಮ್ಮ ಆ ಹ್ಯಾಟ್ ಇದೆಯಲ್ಲ ಟೊಪ್ಪಿ, ಅದರ ಒಂದು ರಹಸ್ಯ ಏನು ಸರ್? ಹೆಚ್ಚಾಗಿ ನಾನು ನೋಡುವಾಗ ಟೊಪ್ಪಿಯಲ್ಲಿ ಇರ್ತೀನಿ. ಏನ್ ಕತೆ
2: ಅಂದ್ರೆ, ಸ್ವಲ್ಪ ಇದಾಗಿದೆ ತಲೆ, ಹಾಗಾಗಿ ಕವರ್ ಮಾಡೋದಷ್ಟೇ.
0: ಕೂದಲು ಕಡಿಮೆ ಇದೆ ಅಂತ ಗೊತ್ತಾಗಬಾರ್ದು ಅಂತ.
2: ಹಾಗೆ
0: ಸರ್, ಅದು ಕೂದಲು ಹೋಗಿದ್ದು ನಿಮ್ಮ ಅನುಭವದಿಂದ
2: ಅನುಭವ
0: ಅಲ್ವಾ? ಸೊ ಅದನ್ನ ನೀವು ತೋರಿಸಬೇಕು. ಸಂತೋಷ ಸರ್, ಬಹಳ ಸಂತೋಷ ನಿಮ್ ಜೊತೆ ಕೂತು ಮಾತಾಡೋದು ಅಂತ ಹೇಳಿದ್ರೇನೆ ಬಹಳ ಸಂತೋಷ. ಸರ್, ನೀವು ಮೂಲತಃ ಎಲ್ಲಿ ಸರ್ ನಿಮ್ಮ ಊರು?
2: ನಮ್ಮ ಊರು ಚಂದ್ರಾಪಟ್ಟಣ ತಾಲೂಕು, ಬಾಗೂರು ಹೋಬಳಿ, ನುಗ್ಗೇಹಳ್ಳಿ, ಚೊಕ್ಕೇನಹಳ್ಳಿ ಅಂತ, ಚೊಕ್ಕೇನ ಹಳ್ಳಿ, ಹಾಸನ್ ಡಿಸ್ಟ್ರಿಕ್ಟ್.
0: ಹಾಸನ್ ಡಿಸ್ಟ್ರಿಕ್ಟ್. ನೀವು ಕಲ್ತಿದ್ದೆಲ್ಲ ಅಲ್ಲೇ?
2: ಹೌದೌದು,
0: ವಿದ್ಯಾಭ್ಯಾಸ
2: ವಿದ್ಯಾಭ್ಯಾಸ ಎಲ್ಲ ಅಲ್ಲೇ. ಜಾಸ್ತಿ ಏನು ಕಲೀಲಿಲ್ಲ, ಸಾಧಾರಣ ವಿದ್ಯಾಭ್ಯಾಸ ಅಷ್ಟೇ. ನವಲೆ ಅನ್ನೋ ಜಾಗದಲ್ಲಿ, ನವಲೆ ನಾಗರ ನವಲೆ.
0: ಓಕೆ, ಅಲ್ಲಿ. ಓಕೆ ಓಕೆ, ಆ ಊರಿನ ಹೆಸರು ಅಲ್ವಾ? ಈಗಲೂ ಕೂಡ ಅಪರೂಪಕ್ಕೆ ಹೋಗ್ತೀರಾ ಹೇಗೆ?
2: ಅಲ್ಲಿ ಅಕ್ಕನ ಮಕ್ಕಳು ಎಲ್ಲ ಇದ್ದಾರೆ, ಅವಾಗ ಅವಾಗ ಯಾವ್ದಾರ ಫಂಕ್ಷನ್ ಇದ್ರೆ ಹೋಗ್ತೀವಿ.
0: ಈಗಂತೂ ನೀವು ಮಂಗಳೂರಿನವರಾಗಿದ್ದೀವಿ.
2: ಈಗ ಮಂಗಳೂರಿನವರೇ
0: ಅಲ್ವಾ,
2: ಮಕ್ಕಳೆಲ್ಲ ದೊಡ್ಡವರಾದ್ರು, ಇಲ್ಲೇ ವಿದ್ಯಾಭ್ಯಾಸ ಎಲ್ಲ, ಹಾಗಾಗಿ ಇಲ್ಲೇ ಎಲ್ಲ ಮಕ್ಕಳು ಕಲ್ತರು, ಇಲ್ಲೇ ಕೆಲ್ಸಕ್ಕಿದ್ದಾರೆ ಕೆಲವರು.

0: ಹಾಗೆ ಕೆಲವರು ಹೊರಗಡೆ ಇದ್ದಾರೆ, ಹಾಗೆಲ್ಲ
1: ಸರ್.
0: ಸಮಾಚಾರ.
1: ಯಾವಾಗ ಸರ್ ಮಂಗಳೂರಿನ ಕಡೆಗೆ ಬಂದದ್ದು ಯಾವಾಗ ನೀವು ಆ ಕಡೆಯಿಂದ?
0: ನಾವು ಬಂದಿದ್ದಿಲ್ಲಿ 1960.
1: ಓ, 60ರಲ್ಲಿ ಬಂದಿದ್ದೀರಿ.
0: ಹೌದು.
1: ಓಕೆ, ಎಲ್ಲಿಗೆ ಬಂದಿದ್ದು?
0: ಕುದುರೆಮುಖ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್.
1: ಅಂದ್ರೆ ನಿಮ್ಗೆ ಕೆಲಸ ಸಿಕ್ಕಿದ್ದು ಬಂದಿದ್ದ ಅಲ್ಲ?
0: ಈಗ ಕೆಲಸ ಹುಡುಕಿ ಬಂದಿದ್ದು.
1: ಓಕೆ.
0: ಆಮೇಲೆ ಕೆಲಸ ಸಿಕ್ಕಿತ್ತು
1: ಕುದುರೆಮುಖದಲ್ಲಿ.
0: ಕುದುರೆಮುಖದಲ್ಲಿ NMDC,
1: NMDC
0: ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್. ಅದು ಇದು ಬೋರ್ವೆಲ್ ತರನೇ ಟೆಸ್ಟಿಂಗ್, ಅದು ಡೈಮಂಡ್ ಡ್ರಿಲ್ಲಿಂಗ್ ಯೂನಿಟ್ ಅಂತ ಹೇಳಿ ಪರಿಶೋಧನೆ.
1: ಪರಿಶೋಧನೆ, ಓಕೆ.
0: ಖನಿಜ ಪರಿಶೋಧನೆ ಮಾಡ ಅಂತ ಇದು ಫುಲ್ಲು ಇಡೀ ಕುದುರೆಮುಖದಲ್ಲಿ ಎಷ್ಟು ಎಕರೆ ಜಾಗ ಇದೆ ಅಷ್ಟಕ್ಕೂ ಸರ್ವೆ ಮಾಡಿ ಅಲ್ಲ ಡ್ರಿಲ್ ಮಾಡಿ ಅದರ ಕೋರ್ ತೆಗೆದು ಪರಿಶೋಧನೆ ಮಾಡಿ ಎಲ್ಲೆಲ್ಲಿ ಕಬ್ಬಿಣ ಅದಿರು ಸಿಗ್ತದೆ ಮಾರ್ಕ್ ಮಾಡೋದಕ್ಕೆ NMDC.
1: ನಿಮ್ದೇನಿತ್ತು ಸರ್ ಅಲ್ಲಿ ರೋಲ್?
0: ಅದರಲ್ಲಿ ನಮ್ಮದು ಟೆಕ್ನಿಷಿಯನ್, ಡ್ರೈವರ್ ಆಗಿ. ಡ್ರೈವರ್ ಆಗಿ ಫಸ್ಟ್ ಟೈಮ್. ಯಾವುದು ಜಾಸ್ತಿ ಇಲ್ಲ, ಬರೀ ಹಳ್ಳಿ ಅಲ್ಲಿ ಕಾಡು.
1: ಓಕೆ.
0: ಅದೇ ಬರೀ ಕಷ್ಟದಲ್ಲಿ ಜೀವನ. ಎಲ್ಲಿಯೋ ಒಂದು ಮನೆ.
1: ಓಕೆ.
0: ನಮಗೆ ಕಳಸ ಅನ್ನೋ ಜಾಗಕ್ಕೆ ಬರಬೇಕು, ಯಾವ್ದಾರ ಸಾಮಾನು ತರಬೇಕಾದ್ರೆ.
1: ನೀವು ಅಲ್ಲಿ ಇದ್ರಿ ಕುದುರೆಮುಖ ಮೈನ್? ಈಗ ಮುಚ್ಚಿ ಹೋಗಿದೆ, ಅಲ್ಲೂ ಕೂಡ ಇದ್ರಿ? ಓಹೋ. ಈಗ ಆ ಜಾಗವನ್ನು ನೋಡುವಾಗ ತುಂಬಾ ಬೇಸರ ಆಗುತ್ತಲ್ಲ?
0: ಹೌದೌದು, ತುಂಬಾ. ಅಲ್ಲಿ ನಾವು ಫಸ್ಟ್ ಅಲ್ಲಿ ಫೌಂಡರು, ಅಲ್ಲೆಲ್ಲ ಗುಡಿಸಲಲ್ಲಿ ಇದ್ದು ನಾವು. ಗುಡಿಸಲು ಕ್ಯಾಂಪ್ ಹಾಕಿದ್ದು ಅಲ್ಲಿ. ಹಳ್ಳಿಗಳವರೆಲ್ಲ ಇದ್ರು, ದೂರ ದೂರ ಇದ್ರು. ಅವರೆಲ್ಲ ಸಹಾಯಕ್ಕೆ ಬರ್ತಿದ್ರು ನಮ್ಮ ಕೆಲಸಕ್ಕೆಲ್ಲ. ಹುಲ್ಲಿನ ಮನೆಯೆಲ್ಲ ಕಟ್ಟಿಕೊಡ್ತಾ ಇದ್ರು. ಆಗ ಸಂಬಳನೂ ಬರೀ ಕಮ್ಮಿ. ಆಗ ಅಲ್ಲೇ ಇದ್ಕೊಂಡಿರುವಾಗ ಹಾಗೆ ಎಲ್ಲ ಆಯಿತು. ಒಂದಲ್ಲ ಒಂದು ಎರಡಾಯಿತು, ಇದಾಯಿತು, ಸೀಟದ್ದು ತಗಡಾಯಿತು, ಮನೆ ಆಯಿತು. ಕೆಲವು ಆಫೀಸರ್ಸ್ ಬಂದರು, ಒಂದೆರಡು ವೆಹಿಕಲ್ ಆಯಿತು. ಹಾಗೆ ಸ್ವಲ್ಪ ಸ್ವಲ್ಪ
1: ಅಲ್ಲಿ ಆ ಶಾಲೆ ಇದೆ ಅಲ್ವಾ, ಈಗೆಲ್ಲ ಪಾಳು ಬಿದ್ದಿದೆ. ಹೌದು,
0: ಕುದುರೆಮುಖ ಮಾಡಿದ್ದು.
1: ಪಾರ್ಕ್ ಇದೆ, ಅದೆಲ್ಲ ಈಗ ಪಾಳು. ಅದೆಲ್ಲ ಇರುವಾಗ ನೀವಿದ್ರಿ ಅಲ್ಲಿ?
0: ಹೌದೌದು,
1: ಆ ಟೈಮಲ್ಲಿ.
0: ಆ ನಂತರ ನಾವು ಬಿಹಾರಕ್ಕೆ ಹೋದ್ವಿ, ಅಲ್ಲಿಂದ ಟ್ರಾನ್ಸ್ಫರ್ ಆಗಿ.
1: ಓಕೆ.
0: NMDC, ಅದು ಸಿಸ್ಟರ್ ಪ್ರಾಜೆಕ್ಟ್ NMDC ಬಿಹಾರ.
1: ಓಕೆ ಓಕೆ.
0: ಅಲ್ಲಿ ಮೆಗಾತಬುರು ಅಂತ ಹೇಳಿ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಇಲ್ಲಿ ಏನಿಲ್ಲ, ಆಯಿತು, ಸರ್ವೆ ಮುಗೀತು, ಡ್ರಿಲ್ಲಿಂಗ್ ಮುಗೀತು, ಮತ್ತೆ ಸಿಸ್ಟರ್ ಪ್ರಾಜೆಕ್ಟಿಗೆ ಟ್ರಾನ್ಸ್ಫರ್ ಮಾಡಿದರು. ಅಲ್ಲಿದ್ದು ಅಲ್ಲಿ ಒಂದು 3 ವರ್ಷ ಅಲ್ಲಿ ದಂಡಕಾರಣ್ಯದಲ್ಲಿ. ಅಲ್ಲಿಂದ ಇದಾಗಿರುವಾಗಲೇ ಇವ್ರದ್ದು ಪೇಪರ್ನಲ್ಲೆಲ್ಲ ಬಂತು, ಕುದುರೆಮುಖ ಇರಾನ್ ಡೆಲಿಗೇಷನ್. ಆಗ ಇರಾನ್ ಹಣ ಕೊಟ್ಟಿದೆ, ಇಂದ್ರಮ್ಮ ಇದ್ದರು ಆಗ. ಆಗ ಸರಿ, ಇವರು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಶುರು ಮಾಡಿದ್ದಾರೆ. ಆಗ ನಾವು ಪೇಪರ್ನಲ್ಲಿ ನೋಡಿದ್ದು ಅಲ್ಲಿ ಕುದುರೆಮುಖ ಹೀಗೆ ಹೀಗೆ ಅಂತ ಹೇಳಿ. ಮತ್ತು ನಮ್ಮ ಒಂದೆರಡು ಫ್ರೆಂಡ್ಸಿಗೂ ಕೂಡ ನಮಗೆ ಪತ್ರ ಬರೆದಿದ್ರು, ಈಗ ಅಲ್ಲಿಂದ ನೀವು ಬನ್ನಿ, ಇಲ್ಲಿ ಚಾಲು ಆಗ್ತದೆ. ಹಾಗೆ ಹಾಗೆ ಅಲ್ಲಿಂದ ಬಂದು ಇಲ್ಲಿಗೆ, ಅದು ಟ್ರಾನ್ಸ್ಫರೇ.
1: ಓಕೆ.
0: ಇಲ್ಲಿಗೆ ಬರುವಾಗ ಇದೆ ಎಲ್ಲ ಬಿಲ್ಡಿಂಗು, ಅದೇ ಒಂದೊಂದಾಗಿ ಆಯಿತು. ದುಡ್ಡು ಸಿಕ್ಕಿತ್ತಲ್ಲ, ಹಾಗೆ ಯಾರ ಹತ್ರ ಇಷ್ಟು ದುಡ್ಡು ಇಲ್ಲಲ್ಲ. ಇರಾನು ಶಾ ಮಹಾರಾಜ್ ಇದ್ರು, ಅವರು ಹಣ ಎಲ್ಲ ಕೊಟ್ಟರು, 1500 crore ಇದು ಪ್ರಾಜೆಕ್ಟು. ಆಗ ಬಂದರು ಧರ್ಮಸ್ಥಳ ಹೆಗ್ಡೆ ಅವರು ಎಲ್ಲರೂ ಬಂದು ಜಾತ ಮಾಡಿ ಪೂಜೆ ಎಲ್ಲ ಮಾಡಿ ಆಗ ನಾವಿದ್ದೀವಿ ಇಲ್ಲಿ.
1: ಓಕೆ.
0: ಕುಮೇನಿ ಇದ್ದ, ಇವರಿದ್ದರು, ಶಾ ಇದ್ದರು
1: ಜೊತೆಗೆ.
0: ಅಲ್ಲ, ಕುಮೇನಿ ಅಲ್ಲ, ಶಾ.
1: ಶಾ. ಓಕೆ.
0: ಆಗ ಪ್ರಾಜೆಕ್ಟ್ ಆಯಿತು, ಒಂದಲ್ಲ ಒಂದು ಬಂತು, ಎಲ್ಲ ಆಯಿತು. ಮಿಷನರಿಗಳು ಬಂದು ಕ್ಯಾಂಪ್ ಆಯಿತು, ಬೇಕಾದಷ್ಟು ಸೌಲಭ್ಯಗಳು ಆಗ್ತಾ ಆಗ್ತಾ ಆಗ್ತಾ ಬಂತು. ಆ ಟೈಮ್ನಲ್ಲಿ ಶಿಪ್ ಬರಲಿಕ್ಕೆ ಶುರುವಾಯಿತು ಇಲ್ಲಿಗೆ ಪ್ರಾಜೆಕ್ಟಿಗೆ. ಹೌದು, ನಮ್ಮ ಪಣಂಬೂರು ಪೋಸ್ಟ್ ಇಲ್ಲಿಗೆ. ಅಲ್ಲಿಗೆ ಬೇಕಾದ ಮಿಷಿನರಿಗಳೆಲ್ಲ ಇಲ್ಲಿ ಬರ್ತಿತ್ತು, ದೊಡ್ಡ ದೊಡ್ಡ ಮಿಷಿನರಿ, ಹೆವಿ ಹೆವಿ ಅರ್ತ್ ಮೂವರ್ಸ್. ಆಗ ಇಲ್ಲಿಗೆ ಒಂದು ಆಪರೇಟರ್ ಬೇಕಿತ್ತು ಪಣಂಬೂರಿಗೆ. ಆಗ ನಾವು ಅಲ್ಲಿಂದ, ಅಲ್ಲಿ ಅಷ್ಟೇನು ಆಗಲಿಲ್ಲ, ಶಾಲೆಗೆಲ್ಲ ಏನು ಬರಲಿಲ್ಲ, ಇನ್ನು ಮಕ್ಕಳೆಲ್ಲ ಚಿಕ್ಕವಾಗಿದ್ರು. ಹಾಗೆ ಇದ್ದಾಗ ಸರಿ ಇಲ್ಲಿಗೆ ಬಂದ್ವಿ ನಾವು
1: ಮಂಗಳೂರಿಗೆ.
0: ಬಂದು ಇಲ್ಲಿ ಕ್ಯಾಂಪ್ ಕಾವೂರು ಕ್ವಾರ್ಟರ್ಸ್ ಎಲ್ಲ ಆಯಿತು. ಸ್ವಲ್ಪ ದಿವಸ ಬಾಡಿಗೆ ಮನೆಯಲ್ಲಿ ಅಲ್ಲೇ ಇದ್ದು, ನಂತರ ಕ್ವಾರ್ಟರ್ಸ್ ಸಿಕ್ಕಿತ್ತು. ಕ್ವಾರ್ಟರ್ಸ್ನಲ್ಲಿ

0: ಆಗ ಮಕ್ಕಳೆಲ್ಲ ದೊಡ್ಡವರಾದರೂ ಅಲ್ಲೇ ಶಾಲೆ ಗೀಲೆ ಎಲ್ಲ ಇಲ್ಲಿ ಕೆಲವು ಶಾಲೆ ಇಲ್ಲಿ ಕಲ್ತರು ನಮ್ಮ ಕೆಲವೆಲ್ಲ ಅಲ್ಲಿ ಇಲ್ಲೆಲ್ಲ ಶಾಲೆ ಕಲ್ತರು ಮಕ್ಕಳೆಲ್ಲ. ಆಗ ಇರುವಾಗ ತುಂಬ ಹಾರ್ಡ್ ವರ್ಕು
1: ಅಲ್ವಾ,
0: ತುಂಬ ಮಿಷಿನರಿ ಬರ್ತಾ ಇತ್ತು, ಇಳಿಸಬೇಕು ಇಲ್ಲಿಂದ ಲೋ ಅನ್ಲೋಡ್ ಮಾಡಬೇಕು ಕ್ರೈನ್ನಿಂದ, 120 ಟನ್ ಕೆಪಾಸಿಟಿ ಕ್ರೈನು, ಅದರ ಆಪ್ರೇಟರ್ ನಾನು. ಇಲ್ಲಿ ಬರೋ ಅಂತ ಬರ್ತನೇಲಿ ಆ ಶಿಪ್ನಿಂದ ಅನ್ಲೋಡು, ಮತ್ತೆ 100 ಟನ್ ಕೆಪಾಸಿಟಿ ಟ್ರೈಲರ್ ಕ್ಯಾಮೆಲ್ ಅಂತ, ಅದಕ್ಕೆ ಲೋಡ್ ಮಾಡಿಕೊಂಡು ಮತ್ತೆ ಅಲ್ಲಿ ಒಂದು ಕ್ರೈನ್ ಉಂಟು ಪ್ರಾಜೆಕ್ಟಲ್ಲಿ, ಈ ಸ್ಕ್ಯಾಮಲ್ನ ಡ್ರೈವ್ ಮಾಡಿಕೊಂಡು ಆ ಘಾಟ್ ಸೆಕ್ಷನಲ್ಲಿ ಹೋಗಿ ಅಲ್ಲಿ ಅನ್ಲೋಡ್ ಮಾಡಿ ವಾಪಸ್ ಬರಬೇಕು, ಮತ್ತೆ ಇಲ್ಲಿ ಲೋಡ್ ಮಾಡಬೇಕು. ಜಾಸ್ತಿ ಲೋಡ್ ಇದ್ದಿದ್ದನ್ನು ತಗೊಂಡೋಗಿ ಅಲ್ಲಿ, ಈಗ ದೀಪಕ್ ಪೆಟ್ರೋಲ್ ಪಂಪ್ ಅಂತ ಹೇಳಿದ್ದೆ ನೋಡಿ, ಲೇಡೌನ್ ಏರಿಯಾದಾಗ ನಮ್ಮದು, ಅಲ್ಲಿ ಅನ್ಲೋಡ್ ಮಾಡಬೇಕು. ಲೋಡಿಂಗ್ ಅನ್ಲೋಡಿಂಗು ಟ್ರಾನ್ಸ್ಪೋರ್ಟಿಂಗ್, ಲೋಡಿಂಗ್ ಅನ್ಲೋಡಿಂಗ್ ಟ್ರಾನ್ಸ್ಪೋರ್ಟಿಂಗ್ ಹೀಗೆ ಇತ್ತು. ಆವಾಗ ಮೆಟ್ಕಮ್ ಅನ್ನೋದೊಂದು ಇವರಿಗೆ ಸಿಕ್ಕಿತ್ತು ಕಾಂಟ್ರಾಕ್ಟ್. ಆಗ ಅವರದ್ದು ಟೈಮ್ ಬಾಂಡ್ ಪ್ರಾಜೆಕ್ಟ್, ರೆಸ್ಟ್ ಗಿಸ್ಟ್ ಮಾಡಲಿಕ್ಕಿಲ್ಲ, ಭಾನುವಾರ ಏನೂ ಗೊತ್ತಿಲ್ಲ, ಓವರ್ ಟೈಮ್ ಇಲ್ಲ, ಹಾಗೆ ದುಡಿಸಿದರು ಎಲ್ಲ. ಹಾಗೆ ಎಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ವಿ, ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಂಡು, ಹಗಲು ರಾತ್ರಿ ಗೊತ್ತಿಲ್ಲ ಮಾಡಿದ್ದೇ ಬಂತು. ಅಷ್ಟರೊಳಗೆ ಯುದ್ಧ ಶುರು ಆಯಿತು, ಶಾ ಮಹಾರಾಜರನ್ನ ಅಲ್ಲಿ ಓಡಿಸಿದ್ರು, ಕುಮೇನಿ ಬಂದ. ಕುಮೇನಿ ಬರುವಾಗೆಲ್ಲ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು, ನಮ್ಮ ಮಂಗಳೂರಿಗೆ ಓರ್ ಬರಲಿಕ್ಕೆ ಶುರುವಾಯಿತು ಪೈಪ್ ಲೈನ್ನಲ್ಲಿ, ಮತ್ತು ಶಿಪ್ಪಿಗೂ ಲೋಡ್ ಆಗ್ತು. ಅಂಥ ಟೈಮ್ನಲ್ಲಿ ಕುಮೇನಿದು ಇದು ಎಲ್ಲ ಯುದ್ಧವೇ, ಹಾಗೆ ಯುದ್ಧ ಅದು ಇದು ಅಂದ್ಕೊಂಡು ಬಾರಿ
1: ಇವತ್ತು ಇದೆ, ಇವತ್ತು ಇದೆ ಯುದ್ಧ.
0: ಆಮೇಲೆ ಅಲ್ಲಿಂದ ಎಲ್ಲ ಇದಾಯಿತು, ಅಲ್ಲಿಗೆ ಮತ್ತೆ ನಾವು ಕೂಡ ಇಲ್ಲಿಂದ ಮನಸ್ಸು ಇದಾಯಿತು, ಕಷ್ಟಪಟ್ಟು ಸುಖ ಇಲ್ಲ ಯಾವುದು ನಮಗೆ ಇದಿಲ್ಲ. ಮತ್ತೆ ಅಂತೇಳಿ ನಾನು ಅಲ್ಲಿಂದ ಸ್ವಲ್ಪ ದಿವಸ ಫಾರಿನ್ಗೆ ಹೋಗುವ ಅಂತ ಹೋದೆ.
1: ಎಲ್ಲಿ ಹೋದ್ರಿ?
0: ಇರಾನ್ ಅಲ್ಲ, ಇರಾಕ್.
1: ಇರಾಕ್, ಓಕೆ.
0: ಇರಾಕ್ ಅಲ್ಲಿ ಹೋಗಿ ಸುಖ ಉಂಟ, ಇರಾನ್ ಇರಾಕ್ ಯುದ್ಧ,
1: ಓಕೆ,
0: ಅಲ್ಲಿ ಕೂಡ ಇದೇ
1: ಎಲ್ಲ ಕಡೆ ಯುದ್ಧವೇ
0: ಇದ್ದೇವೆ. ಅದೇ ಕನ್ನಡದಲ್ಲಿ ಗಾದೆ ಹೇಳ್ತಾರೆ ನೋಡಿ, ಹೆಗ್ಗಣ ಪರದೇಶ ಹೋದ್ರೂ ನೆಲಕ್ಕರಿಯ ತಪ್ಪದಿಲ್ಲ ಅಂತ. ನಾವು ಹಾಗೆ ಅಲ್ಲಿ ಹೋಗಿ ಯುದ್ಧ, ಒಂದು ದಿವಸ ನಡರಾತ್ರಿಯಲ್ಲಿ ಅಲ್ಲಿ ಪೊಲೀಸ್ ಎಲ್ಲ ಬಂದು ನಮ್ಮನ್ನು ಕ್ಯಾಂಪ್ನಿಂದ ಹೊರಗಡೆ ಹಾಕಿತ್ತು, ಟ್ರೆಂಚ್ ಒಳಗೆ ಹೋಗಿ ಮಲಗಿದ್ದು ಟ್ರೆಂಚ್. ಎಲ್ಲ ಜಾತಿ ಎಲ್ಲ ಇದ್ದಾರೆ ಅದರಲ್ಲಿ, ಪಾಕಿಸ್ತಾನ, ಜಪಾನೀಸು, ಚೈನೀಸ್ ಎಲ್ಲ. ಮತ್ತು ಹಾಗೆ ಒಂದು ವರ್ಷ ಹಾಗೆ ಹೀಗೆ ಹಾಗೆ ಹೀಗೆ ಕಷ್ಟಪಟ್ಟು ಕೆಲಸ ಮಾಡಿ ಬಂದು ಆಮೇಲೆ ಇಲ್ಲೇ ಎಲ್ಲ ಇದು ಮಾಡಿದ್ವಿ, ಸಣ್ಣ ಪುಟ್ಟ ಕೆಲಸ ಬೈಕಂಬಾಡಿ,
1: ಓಕೆ,
0: ಆಮೇಲೆ ಹೀಗೆ ಕೆಲವೆಲ್ಲ ಕೆಲಸ ಮಾಡಿಕೊಂಡು. ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮುಗಿಸಿದ್ರು, ಸ್ವಲ್ಪ ಅವರಿಗೆ ಕೆಲಸ ಸಿಕ್ಕಿತ್ತು. ಆಮೇಲೆ ನಾನು ಸ್ವಂತ ಲಾರಿಯೆಲ್ಲ ತೆಗೆದು ಸ್ವಲ್ಪ ದುಡಿದೆ, ಸ್ವಂತ ಲಾರಿಯೇ ಲೋನ್ ತೆಗೆದೆ. ಆಮೇಲೆ ಅದು ಕೂಡ ಕೈಗೆ ಬರಲಿಲ್ಲ ಸರಿಗೆ, ಲಾಸು ಅದು ಇದು ಅಂದ್ಕೊಂಡು ಎಲ್ಲ ಆಯಿತು. ಬಾಡಿಗೆನೂ ಇಲ್ಲ ಆಗ, ಇಲ್ಲಿಂದ ಹುಬ್ಳಿಗೆ ಜಾಸ್ತಿ ಅಂದರೆ 700 ರೂಪಾಯಿ.
1: ಎಪ್ಪತ್ತರ ಸಮಯ ಹೇಳೋದ ನೀವು ಯಾವಾಗ? ಎಪ್ಪತ್ತು.
0: ಆಮೇಲೆ ಸರಿ ಅದು ಬಿಟ್ಟಾಯ್ತು, ಬಿಟ್ಟು ಹೀಗೆ ಪರಿಸರದ ಬಗ್ಗೆ.
1: ಆವಾಗದಿಂದ ಶುರು ಆಗಿದ್ದು ನಿಮಗೆ ಪರಿಸರದ ಪರಿಸರದ ಬಗ್ಗೆ ಕಾಳಜಿ ಯಾವಾಗ ಹುಟ್ಟಿದೆ ಆ್ಯಕ್ಚುಲಿ, ಏನು ಕಾರಣ?
0: ಇದೇ ನಮ್ಮ ಒಂದ್ಸಲ ಸಾಲು ಮರದ ತಿಮ್ಮಕ್ಕ ಬಂದಿದ್ರು ಮುಲ್ಕಿಗೆ,
1: ಮುಲ್ಕಿಗೆ
0: ನಾನು ಹೋಗಿದ್ದೆ ಅಲ್ಲಿ.
1: ಯಾವಾಗ ಸರ್ ಇದು?
0: ಇದು
1: ಸುಮಾರು ಅದೇ ಎಪ್ಪತ್ತರ ಸಮಯದಲ್ಲ, ಎಂಬತ್ತು ತೊಂಬತ್ತು,
0: ಎಂಬತ್ತರಲ್ಲಿ,
1: ಎಂಬತ್ತರಲ್ಲಿ.
0: ಆಗ ಹೋದಾಗ ಈಗ ನಮಗೆ ಕೂಡ ಅದರ ಮೇಲೆ ಆಸೆ ಆಯಿತು. ಆಗ ಕೆಲವೆಲ್ಲ ಬ್ಯಾನರು ಎಲ್ಲ ಮಾಡಿಕೊಂಡು ನಾನೇ ಸ್ವಂತ ಖರ್ಚಿಂದ, ಇದು ಫ್ಲೆಕ್ಸ್ ಎಲ್ಲ ನೋಡಿರ್ಬೇಕು ನೀವು ಕೆಲವುದೆಲ್ಲ
1: ಫೋಟೋಸ್. ಹೌದು,
0: ಫೋಟೋಸ್.

0: ಒಂದು ಬಯೋಡಾಟ್ನಲ್ಲಿ ಅದರಲ್ಲೆಲ್ಲ ಉಂಟು.
1: ಹೌದೌದು.
0: ಹಾಗೆ ಅವೆಲ್ಲ ಮಾಡಿ ಸ್ವಂತ ಖರ್ಚಿಂದ ಮಾಡಿ ಇದು ಮಾಡಿದ್ವಿ. ಅಲ್ಲಿ ಹೋಗಿ ಒಂದೊಂದು ವರ್ಷ ಅವರು ಗಿಡ ಎಲ್ಲ ನೆಟ್ಟು ಅವ್ರಿಗೆ ಒಟ್ಟಿಗೂಡಿ ಅದು ಚರ್ಚಲ್ಲಿ, ಅಲ್ಲಿಂದ ಶುರು. ಮತ್ತೆ ಇಲ್ಲಿ ಪಿ ಟಿ ಉಷಾ ಬಂದರು ಮಂಗಳ ಸ್ಟೇಡಿಯಂಗೆ ಅವರೊಟ್ಟಿಗೆ. ಆಗೆಲ್ಲ ಮಾಧವ್ ಉಳ್ಳಾಳರು ಇರಲಿಲ್ಲ ನಮ್ಮೊಟ್ಟಿಗೆ, ಅವ್ರನ್ನ ಪರಿಚಯ ಆಗಿರಲಿಲ್ಲ. ಹಾಗೆ ಫುಲ್ಲು ಮ್ಯಾಂಗ್ಳೂರು ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಗಿಡ ನೆಡೋದಕ್ಕೆ, ಕಾಲೇಜು ಶಾಲೆ ಕಾಲೇಜ್ ಶ್ಮಶಾನ ದೇವಸ್ಥಾನ ಇಲ್ಲೆಲ್ಲ.
1: ಎಷ್ಟಾಗಿರ್ಬೋದು ಸರ್ ಇಷ್ಟವರೆಗೆ ನೀವು ಸಾಧಾರಣ ನೆಟ್ಟಿದ್ದು?
0: ಈಗ ಒಂದು ಸುಮಾರು ಅಂತ ಅಂದರೆ ಕಮ್ ಸೆ ಕಮ್ ಒಂದು 3-4 ಸಾವಿರ ಮೇಲೆ ಆಗಿರು
1: ಅಲ್ವಾ. ಸೊ ಅದ್ರಲ್ಲಿ ಕೂಡ ಬೋಂದೆಲಲ್ಲಿ ಸ್ವಲ್ಪ
0: ಜಾಸ್ತಿ
1: ಜಾಸ್ತಿ ಇದೆ.
0: ಬಂದು ತಾವು ನೋಡಿದ್ರೆ
1: ಅಲ್ವಾ,
0: ಎ ಸಿ ತರ ಉಂಟು ಈಗ ಅಲ್ಲಿ.
1: ಅದು ಎಲ್ಲಿ ಸರ್ ನಂಗೆ ಬರಬೇಕು, ಎಲ್ಲಿ ನೆಟ್ಟಿದ್ದು ನೀವು?
0: ನೀವು ಬನ್ನಿ ಒಮ್ಮೆ ಬನ್ನಿ, ದಯವಿಟ್ಟು ಬರಬೇಕು.
1: ನಿಮ್ಮ ಮನೆಯ ಸುತ್ತಮುತ್ತ?
0: ಅಲ್ಲೇ ಸುತ್ತಮುತ್ತ. ಅಲ್ಲೇ
1: ಅಂದ್ರೆ ಜಾಗ? ಅದು
0: ಜಾಗ ಗೌರ್ಮೆಂಟ್ ಇದು.
1: ಓಕೆ ಓಕೆ.
0: ಮನೆ ಹತ್ತಿರ ಫುಲ್ಲು ನೆಟ್ಟು. ಈಗಲೂ ನಾನೇ ಸ್ವಂತ ಗಿಡ ಮಾಡ್ತೀನಿ.
1: ಓಕೆ ಓಕೆ.
0: ಬೀಜ ಎಲ್ಲ
1: ಬೀಜ ಹಾಕಿ ಕಸಿ ಎಲ್ಲ ಕಟ್ತೀರಾ?
0: ಕಸಿ ಅಲ್ಲ, ಬೀಜ ಹಾಕಿ ಗಿಡ ಮಾಡೋದು, ಗಿಡ ನೆಡೋದು. ಬೀಜ ಎಲ್ಲ ಸಿಗ್ತದೆ. ಈಗ ದೊಡ್ಡ ಮರ ಆಗಿದೆ. ಹೊಂಗೆ, ಹೆಬ್ಬಲಸು, ಹಿಪ್ಪಲಿ ಇದೆಲ್ಲ ಬೀಜ ಬೀಳ್ತದಲ್ಲ, ಅದನ್ನು ಕಲೆಕ್ಟ್ ಮಾಡಿ ಎಲ್ಲ ತೊಟ್ಟೆಯಲ್ಲಿ ಹಾಕಿ ಗಿಡ ಮಾಡಿ ಗಿಡ ಅಲ್ಲಿ ಕೊಡೋದು ಉಂಟು ಫ್ರೀಯಾಗಿ. ಮತ್ತು ಕೆಲವು ಕಡೆ ಕರೆದಾಗ ಹೋಗಿ ಫ್ರೀಯಾಗಿ ಮಾಡಲಿಕ್ಕೆ ಬರಲಿಕ್ಕೆ ಮಾಡಿ ಬರಲಿಕ್ಕೆ ಉಂಟು. ಮೊನ್ನೆ ಕೂಡ ಅಲ್ಲಿ ಮಾಡಿದ್ದೆವು ನಾವು ಇಲ್ಲಿ ಪದವ ಶಾಲೆಯಲ್ಲಿ, ಮತ್ತು ಅಲ್ಲಿ ಕಾಪಿಕಾಡ್ ಶಾಲೆಯಲ್ಲಿ, ಪಂಜಮುಗುರ್ ಶಾಲೆಯಲ್ಲಿ. ಹೀಗೆ ಗಿಡ ನಾವೇ ಕೊಂಡು ಹೋಗ್ತೀವಿ.
1: ಓಕೆ.
0: ಹಾಗೆ ತುಂಬ ಉಂಟು ಫೋಟೋ ಎಲ್ಲ.
1: ನೀವೇ ಬೆಳೆಸಿದಂತಹ
0: ಗಿಡ ಉಂಟು,
1: ಗಿಡಗಳು.
0: ಮತ್ತು ಹೆಚ್ಚಿನ ಗಿಡ ಬೇಕಾದರೆ ಜಾಸ್ತಿ ಯಾರನ್ನ ಹೇಳಿದರೆ ನಾವು ಅಲ್ಲಿ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ
1: ಹೌದು
0: ತಗೊಂಬಂದು ಅಲ್ಲಿ ಅವರಿಗೆ ಎಷ್ಟು ಬೇಕಷ್ಟು ಗಿಡ ಅಲ್ಲಿ ಸಪ್ಲೈ ಮಾಡಿ ಅಲ್ಲಿ ನಾವು ಗಿಡ ನೆಡ್ತೀವಿ.
1: ಓಕೆ. ಈಗ ಮಂಗಳೂರಲ್ಲಿ ಆ ವ್ಯವಸ್ಥೆಗೆ ಜಾಗ ಎಲ್ಲ ಇದೆಯಾ ಗಿಡ ನೆಡಲಿಕ್ಕೆ? ಹೇಗಿದೆ ಈಗ ಮಂಗಳೂರು ಸದ್ಯಕ್ಕೆ?
0: ಜಾಗ ಕಮ್ಮಿ, ಆದರೂ ನೆಟ್ ಗಿಡ ಆದ್ರೂ
1: ಬದುಕಿಸ್ಬೇಕಲ್ಲ.
0: ಬೇಡ ಜಾಗ ಇದ್ದಿದ್ದ ಜಾಗದಲ್ಲಿ ನೆಟ್ಟರು ಅದನ್ನು ಪಾಲನೆ ಪೋಷಣೆ ಸಂರಕ್ಷಣೆ ಇದು ಇಲ್ಲವೇ ಇಲ್ಲ
1: ಅಲ್ವಾ.
0: ಈಗ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ನಿಮಗೆ ಕಣ್ಣಿ ಕಾಣ ಹಾಗೆ ಕುದುರೆಮ್ಮ ಕ್ವಾರ್ಟರ್ಸಿಂದ ಕಾವೂರುವರೆಗೂ, ಕುದುರೆಮ್ಮ ಕ್ವಾರ್ಟರ್ಸಿಂದ ಪಚನಾಡಿವರೆಗೂ ಆ ನೆಟ್ಟದ ಗಿಡಗಳು ಒಂದಲ್ಲ ಒಂದು ಕಂಪನಿ, ಒಂದಲ್ಲ ಒಂದು ಡಿಪಾರ್ಟ್ಮೆಂಟ್, ಒಂದಲ್ಲ ಒಂದು ಕ್ಲಬ್, ಒಂದಲ್ಲ ಒಂದು ಕ್ಲಬ್ ನೆಡ್ತಾ ಇರೋದು. ಒಂದು ಗಿಡ ಕೂಡ ಇಲ್ಲ
1: ಅದೇ ಗುಂಡಿಯಲ್ಲಿ. ನೆಕ್ಸ್ಟ್ ಇಯರ್ ಮತ್ತೆ ನೆಡೋದು?
0: ಈ ಸಲ ಇವರು ಲೈನ್ಸ್ ಕ್ಲಬ್ನವ್ರು ಬಂದರು ನೆಟ್ಟರು, ಅವರು ಬಂದರು ನೆಟ್ಟರು. ಕುದುರೆ ಮುಖದವರು ನೆಟ್ಟು ಡ್ರಮ್ ಹಾಕಿದ್ರು ಅದಕ್ಕೆ ದನಗಿನ ಎಲ್ಲ ತಿನ್ನಬಾರ್ದು ಅಂತ. ಆದ್ರೂ ಡ್ರಮ್ಮು ಇಲ್ಲ ಗಿಡನೂ ಇಲ್ಲ.
1: ಏನು ಕಾರಣ ಸರ್?
0: ಎಲ್ಲ ನೀರು ಹಾಕಬೇಕಲ್ಲ,
1: ನೆಡೋದು ಮಾತ್ರ ಅಲ್ಲ ಅಂತ.
0: ಸಾಕಲ್ಲ ನೀವು ವನಮಹೋತ್ಸವ ದೊಡ್ಡದಾಗಿ ಬಾಯಿ ಬಿಚ್ಚಿ ಹೇಳಿ
1: ಫೋಟೋ ಎಲ್ಲ
0: ಚಪ್ಪಲ್ಲ ಹಾಕಿ ಶೆಕೆನೆಲ್ಲ ಕೊಟ್ಟರು ಬರಲಿಲ್ಲ ಗಿಡ. ಸ್ವಂತ ಮಗುವಿಗಿಂತ ಜಾಸ್ತಿ ಹುಷಾರು ಮಾಡಿದರೆ ಗಿಡ ಹಾಕ. ಬಂದು ನೋಡಿ, ನೀವು ಬಂದು ಒಂದ್ಸಲ ನೋಡಿದರೆ ಆಹ್ ಅಂತ ಹೇಳಿ.

0: ಮಾಡ್ತಿದ್ದೀವಿ.
1: ಈಗ ಸರ್ಕಾರಿ ಜಾಗದಲ್ಲಿ ನೆಡುವಾಗ ಏನಾದ್ರು ಪರ್ಮಿಷನ್ ಎಲ್ಲ ಕೇಳಬೇಕಾ ಸರ್? ಹೇಗದು?
0: ಅದು ಕೇಳಲ್ಲ, ಒಟ್ರಾಸಿ ಒಬ್ಬೊಬ್ರು ಹೇಳ್ತಾರೆ, ಮಂತ್ರಿಗಳು ಬಂದ್ರೆ ಎಲ್ಲ ಜಾಗದಲ್ಲಿ ನಡಿ, ಹಸಿರೀಕರಣ ಮಾಡಿ, ಉಸಿರಾಟ ಆಗ್ಬೇಕು, ಹಾಗೆ ಹೀಗೆ.

0: ಬೆಂಕಿಯವರನ್ನ ಬೆಂಕಿ ಹಾಕ್ತಾರೆ ಕೆಲವು ಮಕ್ಕಳು ಶಾಲೆ ಬಿಟ್ಟು ಬರುವಾಗ, ಅಲ್ಲಲ್ಲಿ ಬೆಂಕಿ ಪಟ್ಟಣ ಬಿಸಾಡಿರ್ತಾರೆ ಕಿಡಿಗಳು. ಇವರಿಗೊಂದು ಖುಷಿ ಹಚ್ಚಿದ್ರು, ಆಯಿತು. ಒಂದು ಸ್ವಲ್ಪ ಬೆಂಕಿ ಬಂದರೆ ಎಲ್ಲ ಗಿಡ ಹೋಯ್ತು. ಹಾಗೆ ಅದು ನೋಡೋದು, ದನ ನೋಡೋದು.
1: ನಿಮ್ಮೆಲ್ಲ ಎಲ್ಲ ಕೆಲಸಕ್ಕೆ ಮನೆಯಿಂದ ನಿಮಗೆ ಸಪೋರ್ಟ್ ಇದೆಯಾ ಅಂತಲ್ವಾ?
0: ಹೌದು, ಸ್ವಲ್ಪ ಇವರಿದ್ದಾರೆ
1: ಅಲ್ವಾ,
0: ಮಗ ಇದ್ದಾರೆ.
1: ನಿಮ್ಮ ಪ್ರೋಗ್ರಾಮ್ಗೆ ನಿಮ್ಮ ಜೊತೆ ಸೊಸೆಯವರು ಜೊತೆಗೆ ಬರ್ತಾರೆ ಅಲ್ವಾ, ನಿಮಗೆ ಸಪೋರ್ಟಿವ್?
0: ಹಾಗೆ ಮಾಡ್ತಾರೆ. ಹಾಗೆಂದ್ರೆ ಗಿಡ ಹಾಗೆ ಉಳಿದಿದ್ದಾವೆ. ಈಗಲೂ ಕೂಡ ಮೊನ್ನೆ ನಾವು ನೆಟ್ಟು ವಿಶ್ವ ಪರಿಸರ ದಿನ,
1: ಹೌದು,
0: ದಾರಿಯಲ್ಲೇ ಕಾಣ್ತದೆ ಗ್ರೌಂಡಲ್ಲಿ. ಇನ್ನೂ ನೆಡ್ಲಿಕ್ಕುಂಟು, ಈ ಭಾನುವಾರ ಸ್ವಲ್ಪ ನೆಡಬೇಕು. ಮತ್ತು ನಮ್ಮ ಪೃಥ್ವಿ ಸ್ವಯಂ ಸೇವಕರು ಅಂತೇಳಿ ನಮ್ಮ ಒಂದು ಇದುಂಟು ಸಂಸ್ಥೆ,
1: ಓಕೆ,
0: ಇಲ್ಲೇ ಪದನಂಗಡಿ. ಹಾಗೆ ನಾವೆಲ್ಲ ಸೇರಿ ಒಟ್ಟು ಗಿಡ ನೆಡ್ತೀವಿ. ಮತ್ತು ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಏನಾದ್ರು ಫಲಹಾರ ಅದೇ ಇದೆಲ್ಲ ನಾವೇ ಫ್ರೆಂಡ್ಸ್ನಲ್ಲಿ ಇದು ಮಾಡ್ತೀವಿ. ಮತ್ತು ಅಲ್ಲಿ

0: ಬೇಸಿಕಲಿ
1: ನಿಮ್ಗೆ ಆ ಸೆಕೆಯ ಫೀಲ್ ಹೆಚ್ಚಾಗ್ಲಿಲ್ವಾ ಅಂತ ಸುತ್ತಮುತ್ತ ಮರಗಳು?
2: ಅಲ್ಲಿ ಹತ್ತಿರ ಇರೋದು ಅಷ್ಟು ಕಾಣಲಿಲ್ಲ. ಕಾರಣ ಹತ್ತಿರ ಗಿಡ
1: ಇದೆ,
2: ತುಂಬಾ ಒಳ್ಳೆ ಇದು. ಈಗಲೂ ಕೂಡ ನಮಗೆ ಹಗಲೊತ್ತು ಬೆಳಕು ಕಾಣಲ್ಲ, ಅಷ್ಟು ಕತ್ತಲೆ
1: ಕತ್ತಲೆ. ಅದ್ರ ಮಧ್ಯೆ ನಿಮ್ಮ ಮನೆ ಇರೋದು
2: ಮಿಯಾವಾಕಿ?
1: ಮಿಯಾವಾಕಿ
2: ಆತರ
1: ಮಿಯಾವಾಕಿ ಟೈಪ್ ಅಲ್ಲೇ ಮಾಡಿದಿರ ನೀವು?
2: ಎಲ್ಲ ಈಗ ಸಿಕ್ಕಿದ ಕಡೆ ನೆಡದೆ.
1: ಅದರ ಕಾನ್ಸೆಪ್ಟ್ ಹಾಗೆ ಅಲ್ವಾ, ಹತ್ರ ಹತ್ರ ನೆಡೋದು ಅದು ಎತ್ತರಕ್ಕೆ ಹೋಗುತ್ತೆ ಅಲ್ವಾ. ನಗರಾರಣ್ಯ,
2: ನಗರಾರಣ್ಯ,
1: ಅರ್ಬನ್ ಫಾರೆಸ್ಟ್ ಕಾನ್ಸೆಪ್ಟ್ ಮಂಗಳೂರಲ್ಲಿ ಕೆಲವು ಕಡೆ ಇದೆ ಅಂತ. ಮಿಯಾವಾಕಿಗಳನ್ನ ಮಾಡಿದ್ದಾರೆ,
2: ಮಾಡಿದ್ದಾರೆ ಇಲ್ಲಿ, ಮಾಡಿದ್ದಾರೆ ಪದವಾ ಮುಂದೆ ಬಸ್ ಸ್ಟಾಪ್ ಹತ್ರ, ಮತ್ತೆ ಇನ್ನು ಕೆಲವು ಕಡೆ ಅಲ್ಲಿ ಮಾಡಿದ್ವಿ ನಾವು. ಇಲ್ಲಿ NSS ಸ್ಕೂಲು ಸೂರತ್ಕಲ್,
1: NIT. ಓಕೆ, ಇಷ್ಟೆಲ್ಲ
2: ನಾವು ಮಾಧವ್ ಉಳ್ಳಾಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೆಲ್ಲ ಸೇರಿ ನಾವು ಮಾಡಿದ್ದೀವಿ
1: ಅಲ್ಲಿ. ಸೊ ಇಷ್ಟೆಲ್ಲ ಮಾಡುವಾಗ ಸರ್ ನಿಮ್ಗೆ ಹೇಗೆ ಅನ್ಸುತ್ತೆ, ಮಂಗಳೂರಿನ ಜನರ ಸ್ಪಂದನೆ ಹೇಗಿದೆ ಅಂತ ಅನ್ಸುತ್ತೆ?
2: ಆದ್ರೆ ನಾನೊಂದು ನಿಜವಾಗಿ ಹೇಳ್ಬೇಕಂತ ಅಂದ್ರೆ ನೆಡ್ತಾರೆ, ಭಾರಿ ಉತ್ಸಾಹವಾಗಿ ನೆಡ್ತಾರೆ ಹೆಂಗಸರು ಮಕ್ಕಳು ಎಲ್ಲ. ಆದರೆ ಈ ಮಾರನೇ ದಿವಸ ತಿರುಗಿ ನೋಡೋದಿಲ್ಲ, ಅದು ಒಂದು. ಎರಡನೇದಾಗಿ ನೋಡಿದ್ರೂ ಕೂಡ ಅದನ್ನು ಏನಾದ್ರು ಮಾಡಬೇಕು, ಒಂದು ಗಿಡ ಹಾಳಾಗ್ತದೆ ದನ ತಿಂತದೆ, ಅದನ್ನು ನಾವು ನೋಡಿ ಸುಮ್ಮನೆ ಇರಬಾರ್ದು, ಅದು ಸ್ವಲ್ಪ ಬೆದರಿಸುವ ಓಡಿಸುವ ಆ ಮನಸ್ಸಿಲ್ಲ. ಅದು ತಿಂತಾ ಇರ್ತದೆ, ಫೋಟೋ ತೆಗಿತಾರೆ, ಆ ಫೋಟೋ ಫಾರೆಸ್ಟ್ ಕಳಿಸಿ, ಫಾರೆಸ್ಟ್ ಬಂದು ಓಡಿಸ್ತದ ದನ ಇಲ್ಲ, ಅವ್ರು ಯಾವಾಗ ಬರಲಿ.
1: ಹೌದು,
2: ಅದೇ ರೀತಿ ಬೆಂಕಿ, ಬೆಂಕಿ ಕಾಡು ಕಿಚ್ಚ ಆಗ್ತಾ ಇದೆ, ಬೇಯ್ತಾ ಇದೆ, ಒಂದೆರಡು ಗಿಡ ಸುಟ್ಟು ಇನ್ನು ಬಾಕಿ ಇದ್ದ ಗಿಡ ಸುಡ್ಲಿಕ್ಕೆ ಉಂಟು ಹತ್ತಿರ. ಅಷ್ಟು ಕೂಡ ನೋಡಿ ಭಾರಿ ಖುಷಿಯಾಗಿ ಅವರು ಫೋಟೋ ತೆಗಿತಾರೆ.
1: ನೀರು ಹಾಕೋದಿಲ್ಲ,
2: ನೀರು ಹಾಕೋದಿಲ್ಲ. ಯಾರಿಗಾರು ಒಂದು ಹೇಳಿ ದೊಡ್ಡವರಿಗೆ, ಅಥವಾ ಅವರನ್ನ ಕರೆದು ಏನಾರು ಮಾಡೋದು, ಸೊಪ್ಪೋ ಸದೆಯೋ ಮಣ್ಣೋ ಏನಾರು ಒಂದು ಹಾಕಿ ಸ್ವಲ್ಪ ಆದರೂ ಅರ್ಧ ಗಿಡನಾದರೂ ಉಳಿಸಿದ್ರೆ ಹಾ ನಾನೊಂದು ಗಿಡ ಉಳಿಸಿದೆ ಅನ್ನೋ ಮನೋಭಾವನೆ ಬೇಕು, ಬದ್ಧತೆ ಬೇಕು. ಅದು ಇಲ್ಲಾಂದ್ರೆ ಈಗ ಹತ್ತು ಗಿಡ ಇದೆ ಅಂತ ಹೇಳಿ ನೀವು ಸುಡ್ತಾ ಇದೆ, ಈ ಕಡೆಯಿಂದ ಬಂತು ಒಂಬತ್ತನೇ ಗಿಡಕ್ಕೆ ಬಂತು, ಆದ್ರೂ ಒಂದಾದರೂ ಉಳಿಸುವ ಬಾಕಿ ಗಿಡ ಅನ್ನೋ ಭಾವನೆ ಮಕ್ಕಳಲ್ಲಿ ಬರಬೇಕು. ಯಾರು ಮಾಡಲ್ಲ, ಹೇ ನೋಡಿ ಹೇಗೆ ಸುಡ್ತಾ ಇದೆ ಆ ಶಬ್ದ, ಫೋಟೋ ತೆಗೆದ್ರು, ಈ ಪೊಸಿಷನ್ ಬಂದರು, ಆ ಪೊಸಿಷನ್ ಬಂದರು, ನೀನು ಆ ಕಡೆ ನಿಲ್ಲು, ಇದೇ ಗಿಡ ಹೋಯ್ತು
1: ಅಲ್ವಾ.
2: ಇಂಥದ್ದು ಜಾಸ್ತಿ ನಮ್ಮ ನೀವೇ ನಿಮಗೆ ನಿಮ್ಮ ಕಣ್ಣೆದುರಿಗೆ ಇದೆ. KPT ಇದರಿಂದ ಇಲ್ಲಿ ಇಲ್ಲಿವರೆಗೆ ನಂತೂರವರೆಗೂ ಗಿಡ ನೆಟ್ಟರು, ಕರ್ನಾಟಕ ಇದು ಬ್ಯಾಂಕ್ ಒಳ್ಳೆ ಗಿಡ ನೆಟ್ಟರು, ಅದಕ್ಕೆ ಭಾರಿ ಗ್ರಿಲ್ ಎಲ್ಲ ಇಟ್ಟರು, ಲಕ್ಷಗಟ್ಟಲೆ ಖರ್ಚು ಮಾಡಿದರು. ಈಗ ನೋಡಿ ಗಿಡವೂ ಇಲ್ಲ, ಬ್ರ್ಯಾಂಕಿಟ್ ಹೋಗೋದು ಹೋಯ್ತು, ಹೋಗೋ ಕಡೆ ಗಿಡ ಒಂದಿಲ್ಲ, ಎಷ್ಟು ಲಕ್ಷ ಖರ್ಚು ಮಾಡಿದರು ಹಾಗೆ. ಅದೆಲ್ಲ ಆಗ ಆಗಬಾರ್ದು. ನಮ್ಮ ಕಡೆ ಬಂದು ನೋಡಿ ನೀವು, ನಾವು ನೆಟ್ಟದ ಗಿಡ ಎಷ್ಟು ಚೆನ್ನಾಗಿದ್ದಾವೆ.
1: ಒಂದು ಗಿಡ ನೆಟ್ಟರೆ ಅಟ್ಲೀಸ್ಟ್ ಒಂದು ಎಷ್ಟು ಸಮಯ ನಾವು ತುಂಬಾ ಕೇರ್ ತಗೊಂಡು ನೋಡಬೇಕು ಅಂತ ಹೇಳಿ,
2: ಒಂದು 3 ವರ್ಷ ಸಾಕಿದ್ರೆ ಸಾಕು.
1: 3 ವರ್ಷ ನೋಡಬೇಕು,
2: 3 ವರ್ಷ ಸಾಕಿದ್ಮೇಲೆ ನೀವು ನೀರು ಹಾಕದಿದ್ರೂ ತೊಂದರೆ ಇಲ್ಲ,
1: ಓಕೆ
2: ಬದುಕುತ್ತದೆ.
1: ಈ ಮಂಗಳೂರಿನ ಈ ವಾತಾವರಣಕ್ಕೆ ಯಾವುದೆಲ್ಲ ಒಳ್ಳೇದು ಅಂತ ಅನ್ಕೊಳ್ತೀರಿ ಸರ್? ಯಾವಾಗ
2: ಹೊಂಗೆ
1: ಹೊಂಗೆ
2: ಮಂಗಳೂರು ವಾತಾವರಣಕ್ಕೆ ಹೊಂಗೆ, ಮತ್ತೆ ಬಲಿಗೆ. ಬೆಳಿಗ್ಗೆ ಅಂತ ಅಂದರೆ ಅಲ್ಲಿ ಉಂಟಲ್ಲ, ಇಲ್ಲಿ ಆ ಪ್ರಾಜೆಕ್ಟ್ನಲ್ಲಿ ಉಂಟು ಕುದುರೆಮುಖ,
1: ಕುದುರೆಮುಖ
2: ಬಲಿಗಾ ಫೋಲ್ ಅಂತೇಳಿ, ಭಾರಿ ದೊಡ್ಡ ಫೋಲ್ ಅದು ಮರ. ಅದು ರೈಲ್ವೆ ಟ್ರ್ಯಾಕಿಗೆಲ್ಲ ಹಾಕ್ತಿದ್ರು ಮುಂಚೆ, ಈಗ ಅಲ್ಲ ಸಿಮೆಂಟ್ ಅಲ್ಲ. ಮತ್ತೆ ಅದರದೇ ಇತ್ತು ಎಲೆಕ್ಟ್ರಿಕಲ್ ಫೋಲ್, ಜ್ಞಾಪಕ ಇದೆಯೇನು ತಮಗೆ ಮುಂಚೆ?
1: ಹೌದೌದು, ಮರದ್ದು
2: ಮರದ್ದು
1: ಫೋಲ್,
2: ಅದರದೇ ಫೋಲ್ ಬಲಿಗ.
1: ಓಕೆ, ಈಗ
2: ಬರಿ ಗಟ್ಟು ಮುಟ್ಟು ಫೋಲು,
1: ಈಗ ನೋಡ್ಲಿಕ್ಕೆ ಸಿಗೋದಿಲ್ಲ.
2: ಇಲ್ಲ, ಎಲೆಕ್ಟ್ರಿಕಲ್ಗೆ ಅದೇ, ಟೆಲಿಫೋನಿಗೂ ಅದೇ, ರೈಲ್ವೆಗೂ ಅದೇ.
1: ರೈಲ್ವೆ
2: ನಿಮ್ಮೇಲೆ
1: ಮರ ಅದು ಬಲಿಗ,
2: ಪೀಸ್ ಪ್ಲೇಟ್ ಅಂತ ಅದು ಬರ್ತಿತ್ತು. ಅಲ್ಲಿ ಕೂಪ್ ಇತ್ತು, ಕೇರಳದ ಒಂದು ಕಾಂಟ್ರಾಕ್ಟ್ ಅಲ್ಲಿ ಕೂಪ್, ಮರ ಕುಯ್ಯೋದಲ್ಲಿ ಸೈಜ್ ಮಾಡೋದು, ಕೊಂಡೋಗೋದು ಭದ್ರಾವತಿ ಶಿವಮೊಗ್ಗ ಚಿಕ್ಕಮಗಳೂರು ಎಲ್ಲ, ಅದರಲ್ಲೇ ಟ್ರ್ಯಾಕ್ ರೈಲ್ವೆ ಟ್ರ್ಯಾಕ್. ಇದು

0: ಕಬ್ಬಿಣ ಎರಡು ಕೂಡಬೇಕಾದ್ರೆ ಇದು ಸೈಡ್ ಸ್ಲಿಪ್ಪರ್ ಅದು ಈಗೆಲ್ಲ ಕಾಂಕ್ರೀಟ್ ಅಲ್ಲ. ಹಾಗೆ ಬಲಿಗ ಫೋಲು ಬಲಿಗ ಒಳ್ಳೆ ಆಗ್ತದೆ, ಬೇವು ಒಳ್ಳೆ ಆಗ್ತದೆ, ಆದರೆ ಬೇವು ದುರುಪಯೋಗ ಜಾಸ್ತಿ. ಎಲ್ಲಿ ಬೆಳೀಲಿಕ್ಕೆ ಬಿಡೋದಿಲ್ಲ, ಅವ್ರಿಗೆ ಬೇಕಾದ ಎರಡು ಗೆಲ್ಲು ಮುಂಗಿರ್ತಾರೆ. ಹಾಗೆ ನಾವು ಇಲ್ಲಿ ತಾಲೂಕು ಆಫೀಸ್ ಹತ್ರ ನೆಟ್ಟಿದ್ದು ಸುಮಾರು ಅಷ್ಟು ದೊಡ್ಡದಾಯ್ತು, ಒಳ್ಳೆ ಕಾಣ್ತಿತ್ತು ಬರುವಾಗ, ನೀರು ಗಿರು ಎಲ್ಲ ಹಾಕಿ ಒಳ್ಳೇದಾಗಿತ್ತು. ಉಗಾದಿ ಒಂದು ಬಂತು, ಉಗಾದಿ ಬಂದು ಮಾರನೇ ದಿವಸ ಗಿಡ ಬೋಳ
1: ಬೇವು ಬೆಲ್ಲ
0: ಎಲೆ ಎಲ್ಲ ತಗೊಂಡೋಗೋ ಬದಲು ಗೆಲ್ಲೆ ಮುರಿದ್ರು. ಹಾಗೆ ಆಗಬಾರ್ದಲ್ಲ, ಸ್ವಂತ ಖರ್ಚಿನಿಂದ ನಾವು ಮಾಡ್ತೀವಿ, ಸ್ವಂತ ನೀರಿಂದ ಹಾಕಿ ಗಿಡ ಬೆಳೆಸಿದ್ವಿ ಸರಿ, ಅದು ಬೇರೆ. ಬೇರೆ ಕಡೆ ಹೋಗಿ ನಾವು ನೆಟ್ಟರೆ ಅವಾಗವಾಗ ನಾವು ಹೋಗಿ ನೋಡ್ತೀವಿ,
1: ಕೆಲವೊಂದು ಮನಸ್ಥಿತಿ ಸರ್ ಯಾಕೆ ಹಾಗೆ ಅಂತ ಗೊತ್ತಾಗೋದಿಲ್ಲ. ಯಾರ್ಯಾರು ನೆಟ್ಟಿದ್ದನ್ನು ಕೊಂಡೋಗೋದ್ರಲ್ಲಿ ಸಂತೋಷ. ರೀಸೆಂಟ್ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ಉತ್ತರ ಪ್ರದೇಶದಲ್ಲಿ ಎಲ್ಲೋ ಒಂದು ರೋಡ್ನ ಇದರಲ್ಲಿ ಸರ್ಕಾರ ಏನೋ ಎಲ್ಲ ಹಾಕಿದೆ, ಚಂದ ಚಂದದ ಹೂವಿನ ಗಿಡಗಳನ್ನು, ಅದನ್ನು ಬಂದು ಕೊಂಡೋಗೋರು ಯಾರು ಗೊತ್ತಾಗ್ತದೆ ಸರ್? ಕಾರಲ್ಲಿ ಬಂದು ಇಟ್ಕೊಂಡೋಗೋದು. ಅಷ್ಟು ಖರ್ಚಿನ ಕಾರ್ ತಗೊಳ್ಳಿಕ್ಕೆ ಆಗ್ತದೆ, ಒಂದು 50 ರೂಪಾಯಿ 100 ರೂಪಾಯಿ ತಗೊಳ್ಳಿಕ್ಕೆ ಅಷ್ಟು ಒಂದು ಆಸೆ.
0: ಈಗ ನಮ್ಮ ಕಾಪು, ಅಲ್ಲಿ ಕಾಪುಯಿಂದ ಉಡುಪಿವರೆಗೂ ರಸ್ತೆಯಲ್ಲಿ ಬದಿಯಲ್ಲಿ ಡಿವೈಡರ್ ಗಿಡ ನೆಟ್ಟಿದ್ದಾರೆ, ಕಣಗಲು ಒಳ್ಳೆ ಕೆಂಪು ಜಾತಿ ಬೇರೆ ಬೇರೆ ಜಾತಿ. ಅಲ್ಲಿ ಒಂದ್ಸಲ ನೋಡುವಾಗ ಎಲ್ಲ ಹೂ ಬಿಟ್ಟಿತ್ತು ಒಮ್ಮೆ ನಾವು ಹೋಗುವಾಗ, ಈಗ ನೋಡಿದರೆ ಗೆಲ್ಲು ಎಲ್ಲ ಈಗ ಬಿದ್ದಿರೋದು, ಆಗಲೇ ಮುರಿದಿದ್ದು, ಅದು ಕತ್ತಿಬೇಕು ಕಡಿಲಿಕ್ಕೆ, ಇಲ್ಲಾಂದರೆ ಈಗ ಎಳಿಬೇಕು. ಸಿಗದು ಈಗ ಸಿಗದು ಹೋಗುವಾಗ ತೊಗಲು ಸಮೇತ ಬರ್ತದೆ, ಒಣಗ್ತದೆ ಆಗೆಲ್ಲ. ಆದರೂ ಹೂವು ಈಗ ಮಾರ್ತಾರೆ ಕಟ್ಟಿ, ಅದರದ್ದೇ ಹೂವು. ಹಾಂ, ಮತ್ತು ಇಲ್ಲಿ ತೊಕೊಟ್ಟು ಈ ಸೈಡ್ನಲ್ಲಿ ನೋಡಿ, ಫುಲ್ಲಿದೆ ಹೂವು, ಅಲ್ಲಿ ತರ್ತಾರೆ ಹೂವು ಮಾರೋರು ನೋಡಿ. ಈಗ ಎಲ್ಲ ಹೂವು ಮಾರೋರು

0: ತುಂಬ ಹೋಗಿ ಗೆಲ್ಲು
1: ಓಕೆ
0: ಅದರಲ್ಲಿ ಗೆಲ್ಲಿ ಹೀಗೆ ಹೋಗ್ತದೆ ಹೀಗೆ ಮತ್ತು ಅಕ್ಕಪಕ್ಕದವರಿಗೆ ತೊಂದರೆ ಮತ್ತು ಎಲೆಕ್ಟ್ರಿಕ್ ಬಾರ ತೊಂದರೆ ಮತ್ತು ನಮ್ಮ ಬೇರೆ ಗಿಡಗಳು ಬರೋದಿಲ್ಲ ಅದು ಕಾಡಿಗೆ ಲೈಕ್ ಕದಂಬ ವನವಾಸಿನಿ ಅಲ್ಲಿ ಅಮ್ಮನಿಗೆ ಅದು ಭಾರಿ ಪ್ರೀತಿ
1: ಪ್ರೀತಿ ಅಂತ. ಹೌದು ಕೇಳುಗರೆ, ನಮ್ಮ ಕೃಷ್ಣಭಸ್ತ ಜೊತೆ ಮಾತಾಡ್ತಿದ್ದೇವೆ. ಅವರು ಜೀವನದ ಅನುಭವಗಳನ್ನು ಬಹಳ ಚೆನ್ನಾಗಿ ಹಂಚಿಕೊಳ್ತಿದ್ದಾರೆ, ಅವರು ನೋಡಿದಂಥ ಅನುಭವಗಳು ಅಥವಾ ಅವರು ಮಾಡ್ತಿರುವಂಥ ಕೆಲಸಗಳು. ಸೊ ನೀವು ಕೂಡ ಕರೆಯನ್ನು ಮಾಡಿ, ನಿಮ್ಮಲ್ಲಿ ಏನಾದರೂ ಮಾತಾಡಲಿಕ್ಕಿದ್ರೆ, ನಿಮ್ಮದೇನಾದರೂ ಅನುಭವಗಳಿದ್ರೆ ಖಂಡಿತವಾಗಿಯೂ ಕಾಲ್ ಮಾಡ್ಬೋದು. ಇನ್ನು ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ. ಒಬ್ಬ ಏನು ಬೇರೆ ಬೇರೆ ಸಂದರ್ಭಗಳಲ್ಲಿ ಪರಿಸರಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ವ್ಯಕ್ತಿತ್ವ ಅದು ಕೃಷ್ಣಪ್ಪ ಅವರು. ಮಾತಾಡ್ತಿದ್ದೀವಿ ಅವ್ರ ಜೊತೆ ನಾವು. ನೀವು ಕೂಡ ಕರೆಯನ್ನು ಮಾಡ್ಬೋದು, 6364204949 ಈ ಸಂಖ್ಯೆ ಕರೆಯನ್ನು ಮಾಡಿ ಅನ್ನೋದನ್ನು ಹೇಳ್ತಾ. ಇನ್ನು ಕೃಷ್ಣಪ್ಪ ಸರ್, ಈಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡಿ ಬಿಡುವ ಯಾರು ಅಂತ ನೋಡುವ. ಹಲೋ ನಮಸ್ಕಾರ. ನಮಸ್ತೆ, ಮಾತಾಡಿ ಸರ್, ಹತ್ರ ಮಾತಾಡಿ.
0: ನಮಸ್ಕಾರ, ಹೇಳಿ ಹೇಳಿ ಹೇಳಿ ಮೇಡಮ್. ನಾನು ಚೆನ್ನಾಗಿದ್ದೀನಿ, ಆರಾಮಾಗಿ ಇದ್ದೀನಿ. ತಾವೆಲ್ಲ ಹೇಗಿದ್ದೀರಿ? ಒಳ್ಳೇದು ಒಳ್ಳೇದು, ಸಂತೋಷ ನಿಮ್ಮ ಮಾತು ಕೇಳಿ ನಮಗೆ.
2: ಆಯ್ತು, ನಮ್ಮ ಸ್ಟುಡಿಯೋಗೆ ಬಂದು ನೀವೆಲ್ಲ

0: ಕೇಳಲಿಕ್ಕಾಗಿ ಅವ್ರ ಹತ್ರ.
1: ಹೌದು, ಕಿವಿ ಕಿವಿ.
0: ಹಾಂ, ಮತ್ತೆ
1: ಒಳ್ಳೇದಾಗ್ಲಿ ಸರ್ ನಿಮ್ಗೆ.
0: ಆಯ್ತು ಸರ್, ಧನ್ಯವಾದ, ಧನ್ಯವಾದಗಳು.
1: ಸರಿ ಸರ್, ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು.
0: ಧನ್ಯವಾದಗಳು. ಆಯ್ತು,
1: ಧನ್ಯವಾದ.
2: ಎಸ್, ಮಂಗಳೂರಿನ ಬೇರೆ ಬೇರೆ ವಿಷಯಗಳನ್ನು ನೀವು ಹಂಚ್ಕೊಳ್ತಾ ಇದ್ದೀರಿ. ಈಗ ನಾನು ಹೇಳ್ತಾ ಇದ್ದೆ, ಹೆಚ್ಚಾಗಿ ಈಗ ಫ್ಲ್ಯಾಟ್ಗಳು ಲೆಕ್ಕಕ್ಕಿಂತ ಹೆಚ್ಚಿದೆ, ಇಂಡಿಪೆಂಡೆಂಟ್ ಮನೆಗಳು ತುಂಬ ಕಡಿಮೆ. ಕೇಳ್ತೇನೆ, ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಯಾರಂತ ನೋಡುವ. ನಮಸ್ಕಾರ.
3: ಹಲೋ ಸರ್, ನಮಸ್ತೆ.
2: ನಮಸ್ತೆ
3: ಸರ್, ಇವತ್ತು ಅತಿಥಿ ಸರ್ ಅವರಿಗೆ.
2: ಹೌದೌದು, ಎಸ್ ಎಸ್, ನಮ್ಮ ಇವರು ಅಮ್ಮಣ್ಣಿಯವರಲ್ವಾ?

0: ಹೆಚ್ಚು ಆಗ್ತದೆ ಅಥವಾ ಎಲ್ಲೋ ಕಣ್ಣ ಮುಂದೆ ಆದ್ರೂ ಕೂಡ ಫೋಟೋ ತೆಗಿತಾ ಇರ್ತಾರೆ. ಇದೊಂದು ಎಂತ, ಅದೊಂದು ಕೀಟಲೆ, ಅದೊಂಥರ ತುಂಟಾಟ ಕೀಟಲೆ, ಪ್ರಕೃತಿ ನಾಶ. ನೀವೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಿ ಸರ್, ಅದನ್ನು ಉಳಿಸುವಷ್ಟು ಮನಸ್ಸಿಲ್ಲ ಅಲ್ಲ ಜನರಿಗೆ ಅಂತ.
1: ಹೌದು ಮೇಡಮ್, ಧನ್ಯವಾದ.
2: ಸಂತೋಷ
1: ಮಾತಯ್ಯ, ಸಂತೋಷ ಆಯ್ತು.
2: ಸರ್, ಹೀಗೆ ಯಾರಾದ್ರೂ ಕಿತ್ಕೊಂಡು ಹೋಗುವರು ಎದುರಲ್ಲಿ ಸಿಕ್ಕಿದ್ರೆ ನೀವು ಬೈತೀರಾ?
1: ಬೈಬಾರ್ದಲ್ಲ,
2: ಬೈಯೋದಿಲ್ಲ.
1: ನಾವು ಕೇಳೋದು, ಏನಪ್ಪ ನಿಮಗೆ ಬೇಕಾಗಿದೆ ಎರಡೆಲೆ, ಯಾಕೆ ಕೊಂಡೋಗ್ತೀರಿ ಇಷ್ಟೊಂದು ಅಂತ ಕೇಳೋದು. ಅವರು ಮಾತಾಡ್ತಾರೆ ಉಲ್ಟಾ, ಮತ್ತೇನು
2: ಮಾತಾಡ್ಲಿಕ್ಕೆ
1: ಬೇಕಾಗಿತ್ತು. ಒಂದು ಗಿಲ್ಲು ಕಂಡ್ರು ನಿಮ್ದೇನು ಹೋಯ್ತು, ಹಾಗೆ ಸುಮ್ಮನಾಗದು. ಮತ್ತೇನು ಮಾಡ್ಲಿಕ್ಕಾಗಲ್ಲ.
2: ತುಳು ಕಲ್ತಿದ್ಯಾ?
1: ಹಾ, ತುಳು ಬರ್ತದೆ
2: ಬರ್ತದೆ, ಅಷ್ಟು ಸಾಕು ಅಲ್ವಾ?
1: ಹಾಗೆ
2: ಸರ್, ನೀವು ಆಗ್ತಿ ಹೇಳ್ತಾ ಇದ್ದೆ, ಈ ಫ್ಲಾಟ್ಗಳು ಹೆಚ್ಚಾಗಿದೆ, ಅವರಿಗೆ ನೀವು ಹೇಳುವಂತ ಮಾತೇನು ಸರ್? ಮನೆಯಲ್ಲೇ ಈಗ ಪರಿಸರ, ಅವರೊಬ್ರು ಪ್ರೇಮಿ, ಅವರಿಗೆ ಒಂದು ಗಿಡ ನೆಡಬೇಕು ಅಂತೇಳಿ ಅವಕಾಶ ಇಲ್ಲ, ಜಾಗ ಇಲ್ಲ ಅಂತ, ಅವರು ಏನ್ ಮಾಡ್ಬೋದು?
1: ಅವರು ಸಾಧಾರಣ ಅವ್ರ ಮನೆ ಒಳಗಡೆನೆ ಕೆಲವೆಲ್ಲ ಗಿಡ ನೆಡಬಹುದು
2: ಇದರಲ್ಲಿ,
1: ಪಾಟಲ್ಲಿ ನೆಟ್ಕೊಂಡು. ಕೆಲವೆಲ್ಲ ಇಂಡೋರ್ ಪ್ಲಾಂಟ್ಗಳು ಕೆಲವು ಬೇಕಾದಷ್ಟು ಸಿಗ್ತವೆ, ಅದನ್ನು ಮಾಡ್ಬೋದು. ತುಳಸಿ ಬೇಕಾದ್ರೆ ಇದು ಮಾಡ್ಕೋಬಹುದು. ಹೀಗೆಲ್ಲ ಮಾಡ್ಬೇಕು.
2: ಏನಿಲ್ದಿದ್ರು ಕೂಡ ಅಲ್ಲಿ ಸುತ್ತಮುತ್ತ ಇದ್ದಕ್ಕೇನಾದ್ರೂ ಹಾಕಿ ನೀರನ್ನ ಹಾಕಿದ್ರು ಪೋಷಿಸಬಹುದು.
1: ಹೊರಗಡೆ ಮಾತ್ರ, ಕೆಳಗಡೆ ಒಳ್ಳೊಳ್ಳೆ ಗಿಡ ನೆಡಬಹುದು, ಮೇಲೆ ಇಲ್ಲ, ಕೆಳಗಡೆ ಕಾಂಪೌಂಡ್ನೊಳಗೆ ಅಲ್ಲಿ ಇಲ್ಲಿ ಅಲ್ಲಿ ಬಂದು ಏನಾರು ಮಾಡಿಕೊಂಡು ವಿಹಾರ ತರ ಕೂತ್ಕೊಂಡು ಒಂದು ಹೊಂಗೆ ಮರ ನೆಟ್ಟರು ಸಾಕು, ಯಾವ್ದು ಬೇಡ.
2: ಹೊಂಗೆ
1: ಮರ ನೆಟ್ಟರೆ ನಾಲ್ಕು ವರ್ಷದಲ್ಲಿ ಫಸ್ಟ್ ಕ್ಲಾಸ್ ನಾಲ್ಕು ಜನಕ್ಕೆ ನೆರಳು
2: ಸಿಗ್ತದೆ,
1: ನಾಲ್ಕು ಜನ ಕೂತ್ಕೋಬಹುದು. ಹಾಗೆ ರೌಂಡ್ ಆಗ್ತದೆ, ಒಳ್ಳೆ ನೆರಳು, ಆರೋಗ್ಯಕ್ಕೆ ನಂಬರ್ ಒನ್
2: ಹೊಂಗೆ,
1: ಹೊಂಗೆ ಮರದ ನೆರಳು.
2: ಎಸ್ ಕೇಳುಗರೆ, ಕೃಷ್ಣ ಬಸ್ಸ ಜೊತೆ ಮಾತಾಡ್ತಿದ್ದೇವೆ. ನಿಮ್ಗೆ ಕೂಡ ಕರೆಯನ್ನು ಮಾಡಲಿಕ್ಕಿದ್ರೆ ಕಾಲ್ ಮಾಡಿ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು. ನಿಮ್ಮ ಮಾತುಗಳನ್ನು, ನಿಮ್ಮ ಅನಿಸಿಕೆಗಳನ್ನು ಅಥವಾ ನಿಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ಕೇಳ್ಬೋದು ಅಂತ ಹೇಳ್ತಾರೆ. ಸರ್, ನಿಮಗೆ ಕವನ ಎಲ್ಲ ಬರಿತೀರಿ, ಅದೆಲ್ಲ ಹವ್ಯಾಸ ಇದೆ, ಯಾವುದರ ಬಗ್ಗೆ ಬರೆಯೋದು? ಪ್ರಕೃತಿ ಬಗ್ಗೆನ ಹೆಚ್ಚಾಗಿ?
1: ಪ್ರಕೃತಿ ಬಗ್ಗೆ.
2: ಪ್ರಕೃತಿ ಬಗ್ಗೆ ನೋಡು, ಒಂದೆರಡು ಇದ್ರೆ ಏನಾದರೂ ಕೇಳುವ ನಿಮ್ಮ ಕವನಗಳನ್ನೆಲ್ಲ. ಕವನ ನೀವು ಯಾವುದಕ್ಕೆ ಸರ್ ಹೆಚ್ಚಾಗಿ?
1: ಪರಿಸರದ್ದೇ.
2: ಯಾವುದು ಪುಸ್ತಕ, ಐ ಮೀನ್ ಪೇಪರಲ್ಲಿ ಏನಾದರೂ ರಿಲೀಸ್ ಆಗ್ತಾ ಬರ್ತಿತ್ತಾ? ಹಾಗೆ
1: ಬರ್ತಿತ್ತು.
2: ನೋಡು, ಒಂದು ಯಾವ್ದಾದ್ರು ಹೇಳಿ ಸರ್.
1: ಅಲ್ಲಿ ಹೊಳು ನೋಡು ಸೌಂದರ್ಯದ ಒಡತಿ, ಅಚ್ಚ ಹಸಿರು ಸೀರೆಯನ್ನುಟ್ಟ ಸುಂದರಿತಿ, ಎಲ್ಲರಿಗೂ ಉಸಿರಾಗಿ ಇರುವ ನನ್ನೊಡತಿ, ಭೂ ದೊರೆಗೆ ಇವಳೆ ಹೊಳೆಯುವ ಮೂಗುತಿ, ಕಾಡುತಿಹೊಳು ಸೊಬಗಿನಲ್ಲಿ ಪ್ರೇಯಸಿ, ಕಾರಣಕರ್ತಳು ನನ್ನೊಡಲ ವಸುಂದರತಿ, ಇಹಕು ಪರಕು ಇವಳೆ ಜೊತೆಗಾರ್ತಿ, ನನ್ಮೇಲೆ ಮನಸ್ಸಿಗೆ ಕಾಯಿತಿಹಳು ನನ್ನ ಧರಿತ್ರಿ, ಹಸಿದಾಗ ಅನ್ನದಾತೆಯಾಗಿ ಉಣಬಡಿಸಿದವಳು, ದಣಿದಾಗ ಆಸರೆಯ ನೆರಳಾಗಿ ನಿಂತವಳು, ಕೈ ಹಿಡಿದು ನಡೆಸುವ ತಾಯಿಯಾಗಿ ಜೊತೆಗಿರುವವಳು ಭೂಧರಿತ್ರಿ, ಮಳೆಗೆ ಕಾರಣಳು ನನ್ನೊಡತಿ, ಇಳಗೆ ಅವಳೆ ಸೌಂದರ್ಯವತಿ, ಇಬ್ಬನಿಗಳ ಮುದ್ದಿನ ಸೋದರಿಗೆ ಅಚ್ಚ ಹಸಿರು ರಾಶಿಯ ಒಡತಿ, ಜೀವ ಸಂಕುಲ ಸಕಲ ಕಾರ್ಯಗಳ ಶ್ರೇಷ್ಠದಾತಿ, ಏರು ಪೇರುಗಳ ಸರಿದೂಗಿಸಿಕೊಂಡು ಕಾಯುವ ಯಶೋಧರತಿ, ಸಮೃದ್ಧಿ ಬದುಕಿನ ಹೊಂಗಿರಣದ ಬೆಳಕು ಚೆಲ್ಲುವ ಪುಣ್ಯದಾತ್ರಿ, ನಮ್ಮ ಉಳಿವಿಗಾಗಿ ಶ್ರಮಿಸುವ ವಸುಮತಿಯ ಕೈ ಹಿಡಿದು ಬೆಳೆಸುವ ವಿನಮೃತಿ. ಜೈ.
2: ವಾಹ್,
1: ನಮಸ್ಕಾರ.
2: ಎಸ್ ಎಸ್ ಎಸ್, ಬಹಳ ಚೆನ್ನಾಗಿದೆ ಕವನಗಳು ಅಲ್ವಾ? ಫ್ರೀ ಇದ್ದಾಗ ಇಂಥ ಕವನಗಳನ್ನು ಬರೆಯೋದು. ಜೊತೆಗೆ ಒಂದಿಷ್ಟು ಸ್ವಚ್ಛತೆಯ ಜಾಗೃತಿ ಅಭಿಯಾನಗಳನ್ನು ನೀವು ಮಾಡಿದ್ರು.
1: ಫಸ್ಟ್ ಅಲ್ಲ, ನಾವು
2: ಫಸ್ಟ್ ಅಲ್ವಾ?
1: ಫಸ್ಟ್ ಮ್ಯಾಂಗ್ಳೂರ್ನಲ್ಲಿ ಸ್ವಚ್ಛ ಭಾರತ ಮಾಡಿದ್ ನಾವು, ಅಮಲ ಭಾರತ ನೋಡಿದ್ರಲ್ಲ ಬಯೋಡಾಟ್ನಲ್ಲಿ.
2: ಹೌದು ಹೌದು.
1: ಮಾತಾ ಅಮೃತಾನಂದ ಮಯಿ ಮಠ ಅವರು ಬಂದ್ರು, ಬಂದು ಇಲ್ಲೇ ಜೀವರಾಜ್ ಸೊರಕೇರ್ ಮನೆಯಲ್ಲಿ ಕೂತರು. ಏನಿಲ್ಲ ಇಲ್ಲಿ ಮಂಗಳೂರಿನಲ್ಲಿ, ನಮ್ಮ ಎಸ್ ಎಸ್ ಹಾಸ್ಪಿಟಲ್ ಅವರು ಅವ್ರ ಮನೆಯಲ್ಲಿ ಜಾಗ ಕೊಟ್ಟರು. ಅಮ್ಮ ಬರುವಾಗ ಅವರಿದ್ದರು ಅಲ್ಲಿ. ಆಗ ಅವರೇ ಹೇಳಿದ್ದು, ಫಸ್ಟು ಇಲ್ಲಿ ಕ್ಲೀನ್ ಮಾಡುವ ಅಂತ, ಎಲ್ಲಿ ನಮ್ಮ

0: ಉಂಟಲ್ಲ ಮಾರ್ಕೆಟ್,
1: ಸೆಂಟ್ರಲ್ ಮಾರ್ಕೆಟ್,
0: ಜನರಲ್ ಮಾರ್ಕೆಟ್, ಅದು ಮೂರು ಲಾರಿ ಕಸ ಸಿಕ್ಕಿತ್ತು ಅಲ್ಲಿ, ಮೂರು ಲಾರಿ.
1: ಓಕೆ,
0: ನಾವು ಕ್ಲೀನ್ ಮಾಡಿದ್ದು. ಅಮ್ಮ ಕೂಡ ಇದ್ರು,
1: ಅಮೃತಾನಂದಮಯಿ.
0: ಅಮೃತಾನಂದಮಯಿ ಅಲ್ಲಿಂದ ಸ್ಟಾರ್ಟ್ ಅಮಲ ಭಾರತ ಅಂತೇಳಿ. ಆಗ ನಾನು ಅದ್ರ ಮೇಯ್ನ್, ನಾನು ಎಲ್ಲ ಅವರು ಅಲ್ಲಿಂದ ಎಲ್ಲ ಕಡೆ ಹೋಗ್ತಾ ಇದ್ದು. ಕುಂದಾಪುರದವರೆಗೆ ಹೋಗಿದ್ವಿ ನಾವು. ಮತ್ತೆ ಯಾವ್ದಾರ ದೊಡ್ಡ ದೊಡ್ಡ ಫಂಕ್ಷನ್ ಎಲ್ಲ ಇದ್ರೆ ಅಲ್ಲೆಲ್ಲ ಬಿಸಾಡಿದ್ನೆಲ್ಲ ನಾವು ಎಕ್ಕೋದು, ಕ್ಲೀನ್ ಮಾಡೋದು, ಬರೋದು, ಬೋರ್ಡ್ ಹಾಕೋದು, ಬ್ಯಾನರ್ ಹಿಡ್ಕೊಂಡು ಎಲ್ಲ ಪ್ರಚಾರ ಮಾಡೋದು ಅಮಲ ಭಾರತದ ಬಗ್ಗೆ. ಇಷ್ಟೆಲ್ಲ ಇಲ್ಲಿ ಕೂಡ ಮಾಡಿದ್ವಿ ನಾವು. ಇಲ್ಲಿ ನಿಮಗೆ ಗೊತ್ತಿರಬೇಕು ಶರ್ಮಾ ಅವರು, ಶರ್ಮಾ

0: ಮಾತಾಡಿದ್ರು ಅವರು ಅಮ್ಮ, ಬಂದ್ರೆ ಎರಡು ದಿವಸ ಇಲ್ಲಿ ಇರ್ತಾರೆ, ಈ ಸಲ ಬಂದ್ರಲ್ಲ.
1: ಹೌದು, ಬಂದಿದ್ರು.
0: ಹಾಗೆ ವಾಲಂಟಿಯರ್ಸ್ ಎಲ್ಲ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಮಾಡಿ ಪ್ರಯೋಜನ ಇಲ್ಲ. ಹಾಂ, ನಾವೆಲ್ಲ ಕ್ಲೀನ್ ಮಾಡಿದ್ವಿ
1: ಅಲ್ವಾ,
0: ಮಾರನೇ ದಿವಸ ನೋಡ್ರಿ ಅಲ್ಲಿ ಬಿದ್ದಿದೆ
1: ಅಲ್ವಾ,
0: ನಾವೇನ್ ಮಾಡೋದು?
1: ಹಾಗಾದ್ರೆ ವಿಚಾರಗಳು ಬದಲಾಗಬೇಕು.
0: ಆಮೇಲೆ ಹೇಳಿದ್ರು, ಇವರೇ ಹೇಳಿದ್ರು ಸೊರಕೆಯವರು, ಜನ ಬದಲಾಗೋದಿಲ್ಲ ಮರೇರ, ನಾವು ಇನ್ನೂ ಇದನ್ನೇ ಮಾಡ್ತಾ ಇದ್ರೆ ಲೈಫ್ ಫುಲ್ ಇದನ್ನೇ ಮಾಡ್ತಾ
1: ಇರ್ಬೇಕು.
0: ಆಮೇಲೆ ಅಮೃತ ಇವ್ರನ್ನ ಕರೆದ್ವಿ ನಾವು, ಯಾರನ್ನ, ಜರ್ತಕಾನಂದ ಸ್ವಾಮಿ ಅವ್ರನ್ನ,
1: ಜಿತಕಾಮಾನಂದ ರಾಮಕೃಷ್ಣ
0: ಮಠದಲ್ಲಿ, ಇಲ್ಲಿಗೆ ಇಲ್ಲಿಗೆ ನಮ್ಮ ಇದಕ್ಕೆ ನಾವು ಮೀಟಿಂಗ್ ಇಲ್ಲಿ ಮಾಡೋದು ಎಸ್ ಸಿ ಎಸ್ ಆಸ್ಪತ್ರೆಯಲ್ಲಿ ಇವ್ರ ಹತ್ರ ಸೊರಕೆಯವರು. ಆಮೇಲೆ ಶುರು ನಮ್ದು ಎಲ್ಲ ಡ್ರೆಸ್ ಎಲ್ಲ ಹಾಕಿ, ಡ್ರೆಸ್ ಹಾಕಿ ಸ್ವಚ್ಛ ಭಾರತ ಅವ್ರ ಜೊತೆ ಮಾಡಿದ್ವಿ ನಾವು. ಅವರು ಲಕ್ಷಗಟ್ಟಲೆ ಖರ್ಚು ಮಾಡಿದರು ಅವಾಗ ಅವ್ರದ್ದು. ಅಲ್ಲಿ ಒಂದೂವರೆ ವರ್ಷ ಹಿರಿಯ ನಾಗರಿಕರ ಯೂನಿಟ್ ಅಂತೇಳಿ ನಾವು, ನಮ್ದು ಹಿರಿಯ ನಾಗರಿಕರ ಸಂಘ ಉಂಟು ಇಲ್ಲಿ, ನಾವು ಎಲ್ಲ ನಾವು ಮಾಡಿದ್ರು, ಅವರು ಮಾಡಿದ್ರು, ಇಲ್ಲಿ

0: ರಾಮಾನಂದ ಸ್ವಾಮೀಜಿ ಮತ್ತು ಏಕಗಮ್ಯಾನಂದ
1: ಹೌದು,
0: ಸ್ವಾಮೀಜಿ ಇಬ್ಬರಿದ್ರು.
1: ಆಯಿತು ಕೃಷ್ಣಪ್ಪ ಅವರು ಒಳ್ಳೆ ಸಲಹೆ ಕೊಟ್ರಿ ಅಂತೇಳಿ ಮಾಡಿದರು. ಅಲ್ಲಿ ಅಲ್ಲಿ ಹಾಕಿ ಸಿಮೆಂಟ್ ಹಾಕಿ ಎಲ್ಲ ಹಾಕಿ ಕೊಟ್ಟರು. ಅಲ್ಲಿ ಕೂಡಬಾರ್ದು, ಇನ್ನು ಕೂಡಲಿಕ್ಕಿಲ್ಲ. ಈಗ ಅಲ್ಲಿ ಕೂಡೋದಿಲ್ಲ, ಬೇರೆ ಕಡೆಯಿಂದ ಕಲ್ಲು ಈ ಇದು ಉಂಟಲ್ಲ ಎಂತ ಕೇಸರು ಇಂಟರ್ಲಾಕ್ ಎಲ್ಲೆಲ್ಲಿಂದ ತಂದು ಈ ಗೋಡೆ ಬದಿಗೆ ಇಟ್ಟು ಅಲ್ಲಿ ಕೂತು ಬಂತಾರೆ ಲೇಬರ್ಸ್. ಉಗುಳೋದು ಮಲ ಎಷ್ಟು, ಈಗ ಹೋಗಿ ನೋಡಿ ಅಲ್ಲಿ ಒಂದು ಇಬ್ಬರು ಮಲಗಿದ್ದಾರೆ ಅಲ್ಲ ಟೈಟಾಗಿ. ಇಂಥದ್ದೆಲ್ಲ ಇದೆ ಅಲ್ಲಿ. ಎಷ್ಟು ಹೇಳೋದು, ಪೊಲೀಸ್ನವ್ರು ಬಂದು ಓಡಿಸ್ತಾರೆ, ಮತ್ತೆ ಬಂದು ಮಲಗ್ತಾನೆ ಉಗುಳ್ತಾನೆ ಅಲ್ಲೇ. ಏನೋ ದೇವ್ರದಿಂದ ಈ ಸ್ವಾಮಿಯವರು ಕಟ್ಟಿದ್ದು ಇದು ಉಂಟು, ರಾಡಲ್ಲಿ ಉಂಟು, ಯಾವತ್ತು ಹೋಗ್ತದೆ ಗೊತ್ತಿಲ್ಲ. ಅಳ್ಳಾಡಿಸಿದಾರೆ ಒಂದ್ಸಲ ಅದನ್ನು ಹೋಗ್ಲಿಕ್ಕೆ. ಅಂದ್ರೆ ಉದ್ದವ್ ಅವರಿಗೆ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗಲ್ಲ ಸರ್ ಅಂತ ಹೇಳಿದ್ವಿ ನಾವು ಒಂದ್ಸಲ. ಅದಕ್ಕೆ ಅವರು ಹೇಳಿದರು ಬಿಡಿ ಹೋಗ್ಲಿ ಅಲ್ಲಿ ಬೇಡ, ಇನ್ನು ನೀವು ಬೇರೆ ಕಡೆ ಹೋಗಿ ಅಂದರು. ಆಮೇಲೆ ವಿಜಯ್ ಕೊಟ್ರು ನಮ್ಗೆ ಇಲ್ಲಿ ಇಲ್ಲಿ ಮಾಡಿದ್ವಿ ಸ್ವಲ್ಪ ದಿವಸ. ಆಗ ಚರ್ಚ್ ಮುಂದೆ ಸ್ವಲ್ಪ ಕ್ಲೀನ್ ಉಂಟು, ಚರ್ಚ್ ರೋಡ್ ಚರ್ಚಿಂದ ಹಿಡಿದು ಜೈಲ್ವರೆಗೂ ಒಳ್ಳೆ ಕ್ಲೀನ್ ಉಂಟು, ಎಲ್ಲೂ ಕಸ ಬಿದ್ದಿಲ್ಲ.
0: ಸೊ ಒಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಜಾಗೃತಿಗಳು ನಿರಂತರವಾಗಿ ಆಗ್ತಾ ಇದೆ. ಮನಸ್ಸು ಬದಲಾಗಬೇಕು ಅಂತಲ್ವ,
1: 100 ಸಲ ಹೇಳಿದ್ರು ಅವ್ರಿಗೆ. ನಾನು ಸ್ವಂತ ಖರ್ಚಿಂದ ಒಂದೊಂದು ಬೋರ್ಡಿಗೆ 100 ರೂಪಾಯಿ, ದಯವಿಟ್ಟು ಇಲ್ಲಿ ಕಸ ಕಡ್ಡಿಗಳನ್ನು ಹಾಕಬಾರದು, ನಾನೇ ಅಲ್ಲಿ ಹೊಯ್ಯೋದು ಇಲ್ಲಿ ಹೊಯ್ಯೋದು ಅಲ್ಲೊಂದು, ಮತ್ತೆ ಪ್ರಜ್ಞಾವಂತ ನಾಗರಿಕರಲ್ಲಿ ವಿನಯಂತಿ, ದಯವಿಟ್ಟು ಕಸ ಕಡ್ಡಿಗಳನ್ನು ಹಾಕಬಾರದು. ಬೋರ್ಡ್ ಇಲ್ಲ, ಬೋರ್ಡ್ ಇದ್ರೂ ಅಲ್ಲಿಗೆ ಕಸ ಎಲ್ಲ ತಂದು ಬಿಸಾಡ್ತಾರೆ. ಮೊನ್ನೆ ಕೂಡ ನಾವು ತೋರಿಸ್ಲಿಕ್ಕೆ ಈಗ ಇದು ಉಂಟು, ಫೋನ್ನಲ್ಲಿ ಉಂಟು, ಎಲ್ಲ ಉಂಟು, ಬೇಕಿಲ್ಲದ ಕೆಲಸ ಎಲ್ಲ ಅಲ್ಲಿ ಉಂಟು. ಮತ್ತು ಕೆಲವು ಸಿರಂಜಿ ಇಂಥವುಗಳೆಲ್ಲ ನಾವು ಫೋಟೋ ತೆಗೆದು ಕಾರ್ಪೊರೇಷನಿಗೆ ಕಳಿಸಿದ್ವಿ, ಈಗೆಲ್ಲ ಉಂಟು ಅಂತ. ಒಂದ್ಸಲ ಬಂದರು ಕ್ಲೀನ್ ಮಾಡಿ ಹೋದ್ರು ಅಷ್ಟೆ, ಯಾರೂ ಗತಿಯಿಲ್ಲ ಏನು. ಬ್ಯಾಗ್ ನಮ್ಮ ಮನೆ ಮುಂದೆ ಗಾಡಿ ಬರ್ತದೆ ಅನೌನ್ಸ್ ಮಾಡಿಕೊಂಡು, ನಮ್ಮ ಟ್ಯಾಕ್ಸ್ ಕಟ್ ಆಗ್ತದೆ. ಮನುಷ್ಯನಿಗೆ ಅಷ್ಟು ಬುದ್ಧಿ ಇಲ್ಲ, ಆ ಗಾಡಿ ಕೊಡೋದಪ್ಪ ಮನೆ ಮುಂದೆ, ಜಾಸ್ತಿ ನಡೆಯೋದು ಬೇಡ. ಆಗ ಮಾಡಿದ್ರು ಬಿಸಾಡದೆ ಮನೆ ಮುಂದೆ ಬಂದು ಗಾಡಿ ಹೇಳಿ ಅವರು ಪಾಪ ತಗೊಂಡು ಹೋಗ್ತಾರೆ. ಆದ್ರೂ ಇದೆ
0: ಅಲ್ವಾ. ಸೊ ಇದ್ರ ಜೊತೆಗೆ ಬೇರೆ ಯಾವೆಲ್ಲ ಹವ್ಯಾಸ ಇದೆ ಕೃಷ್ಣಪ್ಪ ಸರ್ ಅವರಿಗೆ?
1: ನಮಗೆ ಶರ್ಮ ಇದ್ರು, ಎಲ್ಲ ಇದ್ರು. ನಾನೇ ಅದಕ್ಕೆ ಸ್ಪೀಚ್ ಎಲ್ಲ ಕೊಟ್ಟುಕೊಂಡು ಹೋಗುದು ಟೌನ್ ಹಾಲ್ ಹೋಗಿದ್ವು, ಅದು ಪ್ರಯೋಜನ ಇಲ್ಲ. ಹಾಗೆಲ್ಲ ಮಾಡ್ತೀವಿ ನಾವು, ಬೀಜಿ ಉಂಡೆ ಕಾರ್ಯಕ್ರಮ, ಸ್ವಚ್ಛ ಭಾರತ, ಮತ್ತು ತಂಬಾಕು ನಿಷೇಧ.
0: ಓಕೆ. ಸೊ ಒಟ್ಟಿನಲ್ಲಿ ಸರ್ ನೀವು ಹೇಳುವುದಾದ್ರೆ ಒಂದು ಸಂತೃಪ್ತಿ ಅಂತ ಇದೆ ಈ ಎಲ್ಲ ಕೆಲಸದಲ್ಲಿ, ಹಿಂತಿರುಗಿ ನೋಡಿದ್ರೆ ಮನಸ್ಸಿಗೆ ಒಂದು ಸಂತೃಪ್ತಿ ಇದೆಯಾ?
1: ಇದೆ, ನನಗೆ ತೃಪ್ತಿ ಇದೆ. ಸಾಯಂಕಾಲ ಆದ್ರೂ ಕೂಡ ನಾನು ಈಗಲೂ ಕೆಲಸ ಮಾಡ್ತೇನೆ. ಬೈತಾರೆ ಇವರೆಲ್ಲ ಮನೆಯಲ್ಲಿ, ಜೋರು ಮಾಡ್ತಾರೆ, ಯಾಕೆ ಹೋಗ್ತೀರಿ, ಏನಿದೆ, ಗಾಳಿ ಬಂತು, ಅಲ್ಲಿ ಮರ ಬಿತ್ತು, ಹಾಗೆ ತುಂಬ ಹೇಳ್ತಾರೆ. ಸ್ವಲ್ಪ ಮಳೆ ಬಂದರೆ ಇವರು ಕೊಡೆ ತಗೊಂಡು ಓಡಿ ಬರ್ತಾರೆ ಗುಡ್ಡೆಗೆ, ಹಾಗೆ ಬೈತಾರೆ. ಬೈಸ್ಕೊಳ್ಳೋದು ಮತ್ತೇನು ಮಾಡೋದು, ಈಗ ಸ್ವಲ್ಪ ಕೆಲಸ ಮಾಡೋದು, ಗೊಬ್ಬರ ಹಾಕೋದು, ನೀರು ಹಾಕೋದು, ಹೀಗೆ ಮಾಡೋದು.
0: ಈಗ ನಿಮ್ಮ ಮನೆ ಕಡೆ ನೋಡ್ಲಿಕ್ಕೆ ಯಾರಾದ್ರೂ ಬರ್ಬೋದು ಮನಸ್ಸಿದ್ರೆ?
1: ಬನ್ನಿ, ಹೌದು, ತಾವೊಂದ್ಸಲ ಬರ್ಬೇಕು.
0: ಬರ್ಬೇಕು, ಬರ್ತೇನೆ ಬರ್ತೇನೆ. ಬೋಂದಿಲ್ ಅಲ್ವಾ, ಬೋಂದಿಲ್ ಚರ್ಚಿನ ಹತ್ರನಾ?
1: ಬೋಂದಿಲ್ ಚರ್ಚಿಂದ ಸ್ವಲ್ಪ ಮುಂದೆ
0: ಮುಂದೆ ಪಚ್ಚನಡಿ ಹೋಗುವ ರೂಟ್
1: ಅಲ್ಲ, ಸ್ವಲ್ಪ ಮುಂದೆ ಬಂದರೆ ಗುಂಡ್ರಾವ್ ರೋಡ್ ಅಂತೇಳಿ, ಅದೆಲ್ಲ ಅದು ಕಷ್ಟ ಆಗ್ತದೆ, ಅದು ನಿಮಗೆ ಅದೆಲ್ಲ ಆಗಲ್ಲ. ಸೀದಾ ಬೋಂದಲ್ ಸರ್ಕಲ್ಲಿ ಬರಬೇಕು, ಮತ್ತೆ ಸೀದಾ ಕಾವೂರ್ ಕಡೆ ಹೋಗಬೇಕು. ಕಾವೂರ್ ಕಡೆ ಹೋಗುವಾಗ ಅಲ್ಲಿ

0: ಬೀಜ ಬಿದ್ದಿದೆ.
1: ಓಕೆ,
0: ಈಗ ನಮ್ಮ ಕಾಡು ಒಳಗುತ್ತಿರುವಾಗ ಬಿಳಿ ಬಿಳಿ ಎಲ್ಲ ಕಡೆ.
1: ಸೊ ನಿಮ್ಮ ಹೆಸರಿನ ಮುಂದೆ ಒಂದು ಪಿ ಅಂತ ಇದೆ ಅಲ್ವಾ? ಪಿ ಕೃಷ್ಣಪ್ಪ. ಪಿ ಹೇಳಿದ್ರೆ ಏನ್ ಸರ್?
0: ಪಿ ಅಂದ್ರೆ ಪಣಿಕರ.
1: ಪಣಿಕರ್ ಅಲ್ವಾ? ಸೊ ನಾವು ಮಾತ್ರ ಪರಿಸರ ಅಂತ ಹೇಳ್ಬೋದು.
0: ಹೌದೌದು,
1: ಪರಿಸರ
0: ಒಳ್ಳೇದೆ.
1: ಪರಿಸರ ಕೃಷ್ಣಪ್ಪ
0: ಆಗ್ಲಿ, ಒಳ್ಳೆ ಸಂತೋಷ
1: ಅಲ್ವಾ? ಬಹಳ ಸಂತೋಷ ಸರ್. ಒಂದು ಗಂಟೆಗಳ ಕಾಲ ನಾವು ಮಾತಾಡಿದ್ವಿ, ಅನೇಕ ಸಂಗತಿಗಳನ್ನ ಹಂಚಿಕೊಂಡ್ರಿ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
2: ಗುರು ಗೌರಂಗ ಶ್ರೀಕೃಷ್ಣ ಚೈತನ್ಯ ಗದಾಧಾರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೇನೆ. ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಸ್ವಾಮಕ್ಷೇತ್ರ ಗದ್ದೆ ಮಂಜುನಾಥ ಸ್ವಾಮಿ ಕಾತ್ಯಾನಿ ಮಂಗಳಾಂಬಿಕೆಯ ಮಂಗಳೂರಿಂದ. ನಮಸ್ಕಾರ ಕೃಷ್ಣರಾಯರಿಗೆ. ನಮಸ್ಕಾರ.
0: ನಮಸ್ಕಾರ.
2: ತುಂಬಾ ಅಭಿನಂದನೆಗಳು ಸರ್.
0: ಅಪರೂಪವಾದ
2: ತುಂಬಾ ಶ್ಲಾಘನೀಯ ಸೇವೆಯನ್ನು ಮಾಡಿದಿರಿ ಕರ್ಮಯೋಗಿಗಳು ನೀವು, ಮಹಾಯೋಗಿಗಳು. ಅದಕ್ಕೆ ಅಭಿನಂದನೆ, ನಿಮ್ಮ ಆಶೀರ್ವಾದ ನಾವು ಬೇಡ್ಕೊಳ್ತೀವಿ. ಏನಂದ್ರೆ ಸರ್, ನಿಮ್ಮ ಹೆಸರು ಹೇಳುವಾಗ ಮತ್ತೆ ಶ್ರೀಕೃಷ್ಣ ಮತ್ತೆ ಮಾಧವ ಉಳ್ಳಾಲ ಅವರದ್ದು ಹೆಸರು ಹೇಳುವಾಗ ನಮ್ಮ ಭಗವಂತ ದೇವೋತ್ತಮ ಶ್ರೀಕೃಷ್ಣ ನೆನಪಾಗ್ತದೆ. ಅವರು ಕೂಡ ಈ ರಕ್ಷ

0: ಅಲ್ಲಿನೂ ನಮ್ಮ ಪ್ಯೂರ್ ಬತ್ತಿ ಡಾಟ್ ಕಾಮ್ ಅಲ್ಲಿ ನೋಡ್ಬೋದು, ನಮ್ಮ IGVET ಅಂತ ಇದೆ, ಅವರು ತುಂಬಾ ಅಲ್ಲಿ ಕೆಲಸ ಈ ವೃಕ್ಷಗಳನ್ನ ರಕ್ಷಿಸುವುದು ಬೆಳೆಸುವುದು ಇದೆಲ್ಲ ಮಾಡ್ತಿದ್ದಾರೆ. ಹಾಗೆ ಜಗನ್ನಾಥ್ಪುರಿದ್ದು ಕೂಡ ಜಗನ್ನಾಥ ಕೃಷ್ಣನೇ, ಅವರು ಕೂಡ ಅವ್ರದ್ದು ನೋಡಿ ಅಲ್ಲಿ ಬೇವಿನ ಮರ ಅಂತ ನೀವು ಹೇಳಿದ್ರಲ್ಲ, ನೆನಪಾಯ್ತು ಅವರ ಈ ಶ್ರೀ ವಿಗ್ರಹ ಉಂಟಲ್ಲ, ಸುಭದ್ರಾ ದೇವಿಯ ಶ್ರೀ ವಿಗ್ರಹ ಮಾಡ್ಬೇಕಾದ್ರೆ ಬೇವಿನ ಮರ, ಅಗಾಧದ ಬೇವಿನ ಮರದಿಂದಲೇ ಮಾಡುದು. ಆ ಬೇವಿನ ಮರ ಹೇಗಿರ್ಬೇಕಂದ್ರೆ ಎರಡು ಬದಿಯಲ್ಲಿ ನೀರು ಹರಿತಾ ಇರ್ಬೇಕಂತೆ. ಸೊ ಅವರಿಗೆ ವೃಕ್ಷ ಅಂದ್ರೆ ಬಹಳ ಪ್ರಿಯ, ನವ ಕಲೆವರ ಅಂತ ಆಗ್ತದಲ್ಲ, ಹಾಗ ಹೊಸ ಮರ ಬೇವಿನ ಅಗಾಲ ವೃಕ್ಷವನ್ನು ಹಾಗೆ ಅಲ್ಲಿ ಸೇವೆ ಮಾಡ್ಲಿಕ್ಕೆ ನಿಮ್ಗೆ ಏನಾದ್ರು ಮನಸ್ಸಿದ್ರೆ ಒಂದ್ಸಲ ನಾವು ಏನಾದ್ರು ನೀವೊಂದು ಯೋಜನೆ ಮಾಡಿದ್ರೆ ನಾವು ಅಲ್ಲಿ ಕೂಡ ಏನಾದ್ರು ಚಿಕ್ಕ ಪ್ರಾಜೆಕ್ಟ್ ಏನಾದ್ರು ಮಾಡ್ಬೋದು, ಭಗವಂತನ ಧಾಮದಲ್ಲಿ
1: ಮಾಡ್ಬೋದು
0: ಅಲ್ವಾ. ಎಲ್ಲ ಯಾರನ್ನಾದ್ರು ನೀವು ಕಳಿಸ್ಬಹುದು, ಯಾರಾದ್ರೂ ಆಸಕ್ತರಿದ್ರೆ ಹೇಳ್ಬಹುದು ಪ್ಯೂರ್ ಬುಕ್ ಡಾಟ್ ಕಾಮ್ ಅಲ್ಲಿ ಅಥವಾ ನಮ್ಮ ಸಂಪರ್ಕ ಮಾಡಿದ್ರೆ ವ್ಯವಸ್ಥೆ ಮಾಡ್ಬಹುದು. ನಮ್ಮ ದಂಗಿ ಸ್ವಾಮಿಗಳಂತ ಇದ್ದಾರೆ ಬೆಂಗಳೂರಲ್ಲಿ, ಅವರು ಕೂಡ ಸುಮಾರು ಹೆಸರುಘಟ್ಟದಲ್ಲಿ ಮರಗಳನ್ನು ತುಂಬಾ ಬೆಳೆಸಿದ್ದಾರೆ. ಈ 108 ಔಷಧಿ ಗಿಡ ಇದೆಲ್ಲ ರಂಗನಾಥ್ ಗೌಡಿಯ ಮಠ ಅಂತ ಹೆಸರುಘಟ್ಟದಲ್ಲಿ. ಹಾಗೆ ನೀವು ನಿಮ್ಮನ್ನು ಸಂಪರ್ಕಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸರ್.
1: ತುಂಬಾ ಸಂತೋಷ
0: ನಿಮ್ಮಂತವರು ಬಂದು ನಮ್ಗೆ ಒಂದು ಮಾರ್ಗದರ್ಶನ ಮಾಡಿದ್ರಿ. ಪ್ರಣಾಮಗಳು ನಿಮ್ಗೆ. ಹರೇ ಕೃಷ್ಣ, ರಾಧೆ ರಾಧೆ, ಜಯ ಜಗನ್ನಾಥ್.
2: ಥ್ಯಾಂಕ್ ಯು,
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ, ಧನ್ಯವಾದ.
2: ಎಸ್ ಶ್ರೋತೃಗಳೇ, ನೀವು ಕೂಡ ಕೊನೆಯ ಒಂದೆರಡು ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ. ನಿಮ್ದು ಏನಾದರೂ ಅನಿಸಿಕೆ ಹೇಳಿದರೆ ಖಂಡಿತವಾಗಿಯೂ ಹಂಚಿಕೊಳ್ಬಹುದು, ಕರೆಯನ್ನು ಮಾಡಬಹುದು. ಕೃಷ್ಣಪ್ಪ ಅವ್ರ ಜೊತೆ ನಾವು ಮಾತಾಡ್ತಿದ್ದೀವಿ, ಅವ್ರ ಜೀವನದ ಬೇರೆ ಬೇರೆ ವಿಷಯಗಳನ್ನು ಅವ್ರು ಹಂಚಿಕೊಳ್ತಿದ್ದಾರೆ. ಪರಿಸರದ ಬಗೆಗಿನ ಅವರ ಕಾಳಜಿ, ಅವರು ಮಾಡಿದಂಥ ಕೆಲಸಗಳು, ಅಥವಾ ಈ ಪರಿಸರದ ಕಾಳಜಿ ಬಗ್ಗೆ ಕೆಲವೊಂದಿಷ್ಟು ಎಲ್ಲರೂ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಈ ನಾಗರಿಕರಲ್ಲಿ ಕೆಲವೊಂದಿಷ್ಟು ಜನರು ಮಾಡುವಂಥ ಕೆಲವು ವರ್ತನೆಗಳು, ಇವೆಲ್ಲವೂ ಕೂಡ ಹೇಗೆ ಸಮಾಜಕ್ಕೆ ತೊಂದರೆಯನ್ನು ಕೊಡ್ತದೆ, ಇವೆಲ್ಲವನ್ನು ಕೂಡ ಅವರು ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಹಳ ದೊಡ್ಡ ಅನುಭವಿ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಮುಂದಿನ ಕಾಲರ್, ನಮಸ್ಕಾರ. ಹಲೋ,

0: ಕೊಡಬೇಕು ನಾವು. ಸೊ ಆ ಒಂದು ಹುಮ್ಮಸ್ ಅವರಲ್ಲಿದೆ, ಅದು ತುಂಬ ಇಂಪಾರ್ಟೆಂಟ್ ಅಂತ. ಯಾವುದೇ ಒಳ್ಳೆ ಕೆಲಸಗಳಿಗೆ ಏಜ್ ಅನ್ನೋದು ಲಿಮಿಟ್ ಅಲ್ಲ ಅಂತ, ಮಾಡುವಂಥ ಮನಸ್ಸಿರಬೇಕು ಅನ್ನೋದು ತುಂಬ ಮುಖ್ಯ. ಸೊ ಅದಕ್ಕೊಂದು ಒಳ್ಳೆ ಉದಾಹರಣೆ ಅಂತ ಹೇಳಿದರೆ ಅದು ಕೃಷ್ಣಪ್ಪ ಸರ್ ಅಂತ ನಾನು ಹೇಳ್ತಾ ಇರುವಂಥದ್ದು. ಸರ್, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. 1 ಗಂಟೆಗಳ ಕಾಲ ಅನೇಕ ವಿಷಯಗಳನ್ನು ಮಾತಾಡಿದ್ದೀವಿ, ನಿಮ್ಮ ಅನುಭವಗಳನ್ನು ನೀವು ಹಂಚಿಕೊಂಡ್ರಿ. ಕೊನೆಯದಾಗಿ ಕೇಳ್ತಿರುವಂಥ ನಮ್ಮೆಲ್ಲ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ನನಗೆ ಹೇಳಬೇಕು ಅಂತಂದರೆ ಎಲ್ಲರಿಗೂ ಒಂದು ಎಲ್ಲ ಗಿಡ ನೆಡೋದಕ್ಕಿಂತ ಎಲ್ಲ ಶಾಲಾ ಕಾಲೇಜಿಗೆ ಹೋಗಿ ಎಲ್ಲ ಮಕ್ಕಳಿಗೆ ಹೇಳಬೇಕು, ಮಕ್ಕಳೇ ನೀವು ನಿಮ್ಮ ತಂದೆ ತಾಯಿಗಳೊಟ್ಟಿಗೆ ಸೇರಿಯೋ, ನಿಮ್ಮ ಸ್ನೇಹಿತರೊಟ್ಟಿಗೆ ಸೇರಿಯೋ, ಒಂದೊಂದು ಗಿಡ ನಿಮ್ಮ ಬರ್ತ್ಡೇ ದಿವಸ, ನಿಮ್ಮ ಹುಟ್ಟುಹಬ್ಬದ ದಿವಸ ತುಂಬ ಖರ್ಚು ಮಾಡಬೇಡಿ. ಅದು ಇದು ಬೆಲೂನು ದಾನ್ ದೂನ್ ಕೇಕ್ ಅಂದ್ಕೊಂಡು ಸುಮ್ಮನೆ ಎಲ್ಲ ರಿಬ್ಬನ್ನು ಅದು ಇದು ಮೈಕೆಲ್ಲ ಇಟ್ಕೊಂಡು ದರ್ಬಾರ್ ಮಾಡೋದಕ್ಕಿಂತ, ತುಂಬ ಖರ್ಚು ಮಾಡೋದಕ್ಕಿಂತ ತಂದೆ ತಾಯಿ ಸ್ನೇಹಿತರೊಡಗೂಡಿ ನೀವೊಂದು ಗಿಡ ನೆಡಿ ನಿಮ್ಮ ಬರ್ತ್ಡೇ ದಿವಸ.

0: ಬ್ರಹ್ಮೋತ್ಸವ ಇದೆಲ್ಲ ಮಾಡ್ಕೊಂಡು ಹೇಳ್ತಾರೆ, ಮಾಡೋರು ಮಾಡಲಿ, ನೀವು ಮಾಡೋದಂತ ಕೆಲಸ ಇಷ್ಟೇ. ಹುಟ್ಟು ಹಬ್ಬ ದಿವಸ ಒಂದು ಗಿಡ ದಯವಿಟ್ಟು ನೆಡಿ, ನಿಮ್ಮ ತಂದೆ ತಾಯಿಗಳೊಟ್ಟಿಗೆ, ನಿಮ್ಮ ತಂದೆ ಹೆಸರಿನಲ್ಲಿಯೋ ತಾಯಿ ಹೆಸರಿನಲ್ಲೋ ನಿಮ್ಮ ತಮ್ಮಂದಿರ ಹೆಸರಿನಲ್ಲಿ ಒಂದು ಗಿಡ ನೋಡಿ. ಈಗ ಗೌರ್ಮೆಂಟ್ಗಳು ದೊಡ್ಡ ದೊಡ್ಡ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಹೇಳಿದ್ದಾರೆ ನೋಡಿ, ಮಾಕಾನಾಮೆ ಏಕ್ ಪೇಡ್ ಅಂತ ಹೇಳಿದರು. ಮತ್ತು ತಾಯಂದಿರು ಇದ್ರ ಮೊನ್ನೆ ಕೂಡ ಹೇಳಿದರು ಅವರು, ಮೊನ್ನೆ ನಿಮ್ಮ ತಾಯಿ ಹೆಸರಿನಲ್ಲಿ ಗಿಡ ನೆಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಲ್ಲ ಮಾಡಿ ನಮ್ಮ ಭರತ ಶೆಟ್ಟರು ಕೂಡ ಅಲ್ಲಿ ಕೆಲವರಿಗೆ ಹೇಳಿದ್ದಾರೆ, ಅಲ್ಲಿ ನೀವು ಕೂಡ ಗಿಡ ನೆಡಿ, 5 ಗಿಡ ನಾವು ಕೊಡ್ತೀವಿ, ಪಾಲನೆ ಪೋಷಣೆ ಎಲ್ಲ ಮಾಡಿ ಅದನ್ನು ತೋರಿಸಿ ವಿಡಿಯೋ ಅಲ್ಲೇ ನಮಗೆ ಬಂದು ನಿಮಗೇನಾದರೂ ನಾವು ಅದರ ಬಗ್ಗೆ ಸಹಾಯ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಈಗೆಲ್ಲ ಕೆಲವು ಕಡೆ ಎಲ್ಲ ಹೇಳ್ತಾ ಇರುವಾಗಲೂ ಕೂಡ ಇನ್ನೂ ಅದರದ ಬಗ್ಗೆ ಯಾರೂ ಸರಿಯಾಗಿ ಮಾಡ್ತಾ ಇಲ್ಲ. ಹಾಗೆ ನೀವು ದಯವಿಟ್ಟು ಶಾಲಾ ಮಕ್ಕಳೇ ದಯವಿಟ್ಟು ನಿಮ್ಮ ಹುಟ್ಟಿದ ಹಬ್ಬದ ದಿವಸ ಒಂದು ಗಿಡ ನೆಡಬೇಕು, ಇದೇ ನನ್ನ ಪ್ರತಿಜ್ಞೆ ನಿಮ್ಮಲ್ಲಿ.
1: ಓಕೆ, ಥ್ಯಾಂಕ್ ಯು. ಬಹಳ ಅಮೂಲ್ಯವಾದಂಥ ಸಮಯ ನಮ್ಮ ಜೊತೆ ಕೊಟ್ಟಿದ್ದೀರಿ, ಅಮೂಲ್ಯವಾದಂಥ ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಯೋಚನೆ ಯೋಜನೆಗಳು ಹೀಗೇ ಮುಂದುವರಿಯಲಿ, ನಮ್ಮಂಥವರಿಗೆ ಸ್ಫೂರ್ತಿಯಾಗಲಿ ಅನ್ನೋದು ನಮ್ಮ ಒಂದು ವಿಷಯ. ನಿಮ್ಮ ಆಶೀರ್ವಾದ ನಮ್ಮಲ್ಲಿ. ಥ್ಯಾಂಕ್ ಯು,
0: ಧನ್ಯವಾದ ಸರ್.
1: ಯಸ್, ಥ್ಯಾಂಕ್ ಯು ಸೋ ಮಚ್. ಶ್ರೋತೃಗಳೇ, ಪಿ ಕೃಷ್ಣಪ್ಪ ಅವ್ರ ಜೊತೆ ಮಾತಾಡಿದ್ವಿ. ಅವರ ಮಾತೇ ನಮಗೊಂದು ಅನುಭವವನ್ನು ಕೊಡುವಂಥದ್ದು, ಅವರಿಗೆ ಇನ್ನಷ್ಟು ಶಕ್ತಿಯನ್ನು ದೇವರು ಕೊಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದಿನ ಮತ್ತೊಂದು ಸಮಾಜಮುಖಿ ವ್ಯಕ್ತಿತ್ವವನ್ನು ಪರಿಚಯಿಸ್ತಾ ಮತ್ತೆ ಸಿಗ್ತೇನೆ. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: रेडियो सारंग 107.8 FM
1: नाडु कंडा ख्यात शिक्षण तज्ञ करुणाळु बाबिळक्के ख्यातिय डॉक्टर गुरुराज करजगि.
2: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾವು ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತೀವಿ. ಸಂತೋಷವಾಗಿರೋದು ಹೇಗೆ, ಸುಖವಾಗಿರೋದು ಹೇಗೆ ಅಂತ ಯಾರು ಕಾರಣರಾಗ್ತಾರೆ ನನ್ನ ಸುಖಕ್ಕೆ ಅಂತ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಸುಖಕ್ಕೆ ಇನ್ ಯಾರೋ ಜವಾಬ್ದಾರರಲ್ಲ, ನಾನೇ ಜವಾಬ್ದಾರಿ. ನನ್ನ ದುಃಖಕ್ಕೂ ನಾನೇ ಜವಾಬ್ದಾರಿ. ಇದು ನಾನು ಸಮಸ್ಯೆಗಳನ್ನ ನೋಡುವಂತ ರೀತಿ ಮೇಲಿದೆ. ನಾನು ಒಂದ್ಸಲ ದಿಲ್ಲಿಯಿಂದ ಬರ್ಬೇಕಾದ್ರೆ ಫೆಬ್ರವರಿ ತಿಂಗಳು, ಭಾರಿ ಚಳಿ, ರೈಲ್ವೆ ಸ್ಟೇಷನ್ ನಲ್ಲಿ ಹೋಗ್ಬೇಕು ನಾನು. ಆ ರೈಲ್ವೆ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಕಲ್ ಬೆಂಚಿನ ಮೇಲೆ ಮನುಷ್ಯ ಮಲ್ಕೊಂಡಿದ್ದಾನೆ. ಇಡೀ ದಿವಸ ಕೂಲಿ ಕೆಲಸ ಮಾಡಿದಾನೆ, ಪಾಪ ಸುಸ್ತಾಗಿದ್ದಾನೆ, ಮುದ್ದೆ ಆಗಿ ಮಲ್ಕೊಂಡಿದ್ದಾನೆ. ಚಳಿ ಅಲ್ಲ ವಿಪರೀತ, ಹೊತ್ಕೊಳಕ್ ಏನಿಲ್ಲ, ಆದ್ರೆ ಹೊರಕೆ ಹೊಡಿತಾ ಇದ್ದಾನೆ. ನಾನು ಒಳಗಡೆ ಬಂದು ಕಂಪಾರ್ಟ್ಮೆಂಟ್ ಒಳಗೆ ಬಂದೆ. ಫಸ್ಟ್ ಕ್ಲಾಸ್ ಎಸಿ ಅದು, ಚೆನ್ನಾಗಿತ್ತು, ಎಲ್ಲ ಹಾಸಿಗೆ ಗಿಸಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಟೆಂಪರೇಚರ್ ಪ್ರಾಪರ್ ಕಂಟ್ರೋಲ್ ಆಗಿದೆ. ನನ್ನ ಜೊತೆಗೆ ಬರುವಂತ ಮನುಷ್ಯ ಒದ್ದಾಡ್ತಾ ಇದ್ದ, ನಿದ್ದೆನೆ ಬರೋಲ್ಲ ಸರ್, ನಿದ್ದೆನೆ ಬರೋಲ್ಲ ಸರ್ ಅಂತ ಒದ್ದಾಡ್ತಾ ಇದ್ದ. ಅವಾಗ ನನಗೆ ಅನಿಸಿದ್ದು, ನಿದ್ದೆಗೆ ಏರ್ ಕಂಡೀಷನ್ ಆಗಲಿ ಹೊತ್ಕೊಳ್ಳೋದಾಗಲಿ ಕಾರಣ ಅಲ್ಲ. ಆ ಮನುಷ್ಯ ಎಷ್ಟು ನಿರಾಳವಾಗಿ ಮಲ್ಕೊಂಡಿದ್ನಲ್ಲ ಪ್ಲಾಟ್ಫಾರ್ಮ್ ಮೇಲೆ ಚಳಿಯಲ್ಲಿ, ಗೊರಕೆ ಹೊಡಿತಾ ಇದ್ದಾನೆ. ಇಲ್ಲೆಲ್ಲ ಅನುಕೂಲ ಇದ್ರು ಗೊರಕೆ ಹೊಡಿತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತಾನೆ. ಅವಾಗ ಅನಿಸ್ತು, ನಾನು ಸಮಸ್ಯೆಗಳನ್ನು ನೋಡುವ ರೀತಿಯಲ್ಲಿ ನನ್ನ ಜೀವನದ ಸುಖವಾದರೂ ಬರ್ತದೆ, ಕಷ್ಟವಾದರೂ ಬರ್ತದೆ. ನನಗನ್ಸುತ್ತೆ ಅದು ಹೇಗೆ, ನಾವು ನೋಡೋ ಮನೋಭಾವ ಹೇಗಿರ್ಬೇಕು ಅಂತ. ನನಗನ್ನಿಸ್ತು, ಜೀವನ ಸಂತೋಷವಾಗಿರ್ಬೇಕಾದ್ರೆ ಮನಸ್ಸು ಚೆನ್ನಾಗಿರ್ಬೇಕು. ಎ ಬ್ಯೂಟಿಫುಲ್ ಮೈಂಡ್, ಅತ್ಯಂತ ಸುಂದರವಾದ ಮನಸ್ಸು, ಅದು ಹೇಗಿರ್ಬೇಕು ಅಂತ. ಆ ಮನಸ್ಸನ್ನು ಸುಂದರ ಮಾಡ್ಕೊಳ್ಳೋದು ಹೇಗೆ, ಎಲ್ಲರೂ ಅಪೇಕ್ಷೆ ಪಡ್ತೀವಿ ನಾವು ಮನಸ್ಸು ಚೆನ್ನಾಗಿರ್ಬೇಕು ಅಂತ. ಅವ್ನ ಮನಸ್ಸು ನಾನು ಅಲ್ಲ ಅಷ್ಟೋ ಸಲ ಮನಸ್ಸೇ ಕೆಟ್ಟೋಯ್ತು ಸರ್, ಆ ಘಟನೆ ನೋಡಿದ ಮನಸ್ಸೇ ಕೆಟ್ಟೋಯ್ತು ಅಂತೀವಿ. ಆ ಮನಸ್ಸು ಕೆಟ್ಟರೆ ನನ್ನ ಜೀವನನೂ ಕೆಟ್ಟೋಗುತ್ತೆ. ಅದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ, ಆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ.

0: ಹಾಯ್, ನಾನ್ ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವ್ ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ನೋಡಿ, ಮನಃಶಾಸ್ತ್ರಜ್ಞರ ಪ್ರಕಾರ ದಿವಸಕ್ಕೆ 70,000 ವಿಚಾರಗಳು ಬರ್ತಾವಂತೆ ಮನುಷ್ಯನಿಗೆ. ಒಂದು ದಿವಸಕ್ಕೆ 70,000 ವಿಚಾರ ಬರ್ತಾವಂತೆ. ಅದಕ್ಕೆ ಹೇಳ್ತಾರೆ, ಇಫ್ ಯು ಆರ್ ಚೇಂಜಿಂಗ್ ಯುವರ್ ಮೈಂಡ್ ಸೋ ಫ್ರೀಕ್ವೆಂಟ್ಲಿ, ದಿವಸಕ್ಕೆ 70,000 ಸಲ ಪ್ರತಿಯೊಂದು ಸಲ ಹೊಸ ವಿಚಾರ ಬಂದಾಗ ಮನಸ್ಸು ಚೇಂಜ್ ಆಗ್ತದೆ. ವೈ ಕಾಂಟ್ ವಿ ಚೇಂಜ್ ಅವರ್ ಲೈಫ್? ಅದೇ ಆಟಿಟ್ಯೂಡು, ಅದೇ ಫಿಕ್ಸ್ಡ್ ಮೈಂಡು. ಅಯ್ಯೋ, ಅವ್ರು ಬರೋಬ್ಬರಿ ಇಲ್ಬಿಡ್ರಿ, ಅವ್ರು ಸರಿ ಇಲ್ಲ, ಅವ್ರು ಅಯ್ಯೋ ಅವ್ರು ಅವ್ರ ಕಡೆ ಹೋಗ್ಬೇಡಿ, ನೀವು ಸರಿ ಇಲ್ಲ ಅವ್ರು. ನನಗೆ ಗೊತ್ತಿಲ್ವ, ಅವ್ರು ಅವತ್ತಿನ ನೋಡ್ತಾ ಇದ್ದೀನಿ, ಅವತ್ತಿನ ಹಂಗೆ ನೋಡ್ತಾ ಇದ್ದಿರಲ್ಲ, ಬೇರೆ ರೀತಿ ನೋಡ್ಲಿಲ್ಲ ಅವ್ರು, ನೀವು ಅಲ್ವಾ. 50 ವರ್ಷ ನೋಡ್ತಾ ಇದ್ದೀನಿ, ಹಂಗೆ ಇದ್ದಾರೆ ಅವರು. ಏನ್ ಮಾನ್ಯುಮೆಂಟ್ ಹಂಗೆ ಇರೋದಕ್ಕೆ, ಅವರು ಇರೋಕ್ ಸಾಧ್ಯ ಇಲ್ಲ. ಆದ್ರೆ ನನ್ನ ಪರ್ಸೆಪ್ಷನ್ ಪ್ರಕಾರ ಅವ್ರು ಹಾಗೆ ಇರೋದು. ಕೆಲವ್ರು ಹೇಳ್ಬಿಡ್ತೀವಿ ನಾವು, ಹುಷಾರಾಗಿರಿ ಅವ್ರ ಬಗ್ಗೆ, ಸ್ವಲ್ಪ ಸ್ವಲ್ಪ ಸರಿ ಇಲ್ಲ ಮನುಷ್ಯ. ಯಾಕೆ? ಹಿ ಮೇ ಬಿ ಡಿಫ್ರೆಂಟ್ ಆಲ್ ಟುಗೆದರ್. ಆದ್ರೆ ನಾವು ಫಿಕ್ಸೇಷನ್ ಮಾಡ್ಕೊಂಡ್ಬಿಟ್ಟು ಮನಸ್ಸಲ್ಲಿ ಅದ್ ಹೀಗೆ ಅಂತ ತೀರ್ಮಾನ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ, 70,000 ವಿಚಾರಗಳು ಮನಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಯು ಆರ್ ಚೇಂಜಿಂಗ್ ಯುವರ್ ಮೈಂಡ್ ಸೋ ಫ್ರೀಕ್ವೆಂಟ್ಲಿ. ವೈ ಕಾಂಟ್ ವಿ ಚೇಂಜ್ ಯುವರ್ ಲೈಫ್ ಸ್ಟೈಲ್, ದ ವೇ ವಿ ಲಿವ್? ಯಾಕಾಗ್ಬಾರ್ದು? ಇದು ಬಹಳ ಚಂದದ ಮಾತು, ಐನ್ಸ್ಟೀನ್ ಹೇಳಿದಂತ ಮಾತು, ಬಹಳ ಇಷ್ಟವಾದ ಮಾತು. ಗ್ರೇಟ್ ಸ್ಪಿರಿಟ್ಸ್ ಹ್ಯಾವ್ ಆಲ್ವೇಸ್ ಎನ್ಕೌಂಟರ್ಡ್ ವೈಲೆಂಟ್ ಅಪೋಸಿಷನ್ ಫ್ರಮ್ ಮೀಡಿಯಾಕರ್ ಮೈಂಡ್ಸ್ ಅಂತ. ಯಾವಾಗ್ಲೂ ಹಂಗೆ, ದೊಡ್ಡವರಿಗೆ ಸಮಸ್ಯೆ ಬಂದಿರೋ ಸಣ್ಣ ಸಣ್ಣ ಜನ ಕ್ರಿಯೇಟ್ ಮಾಡಿದ ಪ್ರಾಬ್ಲಮೇ ನಮಗಿರೋದು. ಐನ್ಸ್ಟೀನ್ ಹೇಳ್ತಾನೆ, ಹೌದು ದೊಡ್ಡ ದೊಡ್ಡ ವಿಚಾರಗಳಿದ್ದಾವೆ, ಸಣ್ಣ ಸಣ್ಣ ಅಬ್ಜೆಕ್ಷನ್ಸ್, ಅದಕ್ಕೆ ಕಲ್ಪನೆ ಮಾಡೋಕ್ಕಾಗಲ್ಲ ಸಣ್ಣ ಅಬ್ಜೆಕ್ಷನ್ಗೆ. ನಾನು ಯಾವಾಗಲೂ ಶಿಕ್ಷಣದ ಬಗ್ಗೆನೇ ಹೇಳ್ತಾ ಇದ್ದೆ. ಮಕ್ಕಳಿದ್ದಾರೆ ಅಂತ ಶಾಲೆಗಳು ಬಂತು, ಮಕ್ಕಳಿದ್ದಾರೆ ಶಿಕ್ಷಣ ಕೊಡಬೇಕು ಅಂತ ಶಾಲೆಗಳು ಶುರು ಆಯ್ತು. ಶಾಲೆ ಇದಾವಲ್ಲ, ಮುಂದೆ ಕಂಟಿನ್ಯೂಯೇಷನ್ ಮಾಡಬೇಕು ಅಂತ ಕಾಲೇಜುಗಳು ಬಂತು. ಕಾಲೇಜ್ ಇನ್ನೂ ಓದೋರು ಓದ್ಲಿ ಅಂತ ಯೂನಿವರ್ಸಿಟಿ ಬಂತು, ಅದಕ್ಕೊಂದು ವೈಸ್ ಚಾನ್ಸಲರ್ ಬೇಕಾಯ್ತು, ಅದಕ್ಕೊಂದು ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಅಂತ ಬಂತು. ಪ್ರತಿಯೊಂದು ರಾಜ್ಯದಲ್ಲಿ ಇರೋದ್ರಿಂದ ಸೆಂಟರ್ದಲ್ಲಿ ಒಬ್ರು ಮಿನಿಸ್ಟರ್ ಇರಲಿ ಅಂತ ಆಯ್ತು. ಇದೆಲ್ಲ ವ್ಯವಸ್ಥೆ UGC ಆಯ್ತು, ಒಂದು ದೊಡ್ಡ ಸಿಸ್ಟಮ್ ಕ್ರಿಯೇಟ್ ಆಯ್ತು, ಒಂದು ವ್ಯವಸ್ಥೆ ಸೃಷ್ಟಿ ಆಯ್ತು. ಎಲ್ಲ ಯಾವುದಕ್ಕೋಸ್ಕರ? ಇದು ಮಕ್ಕಳಿದ್ದಾರೆ ಅಂತ. ಆದ್ರೆ ಮಕ್ಕಳಿಗೆ ಕಿಮಂತ ಇಲ್ಲ, ಈಗ ಮಕ್ಕಳ ಅಭಿಪ್ರಾಯ ಇಂಪಾರ್ಟೆಂಟ್ ಇಲ್ಲೇ ಇಲ್ಲ. ಈಗ ಜಗಳಾಡಿ ಜಗಳಾಡಿ ಅಯ್ಯೋ ಯಾಕಪ್ಪ ಹೆಂಗ್ ಮಾಡ್ತಿರೋದು, ಇಲ್ಲಲ್ಲ ಟೈಮ್ ಟೇಬಲ್ ನೆನ್ಪೇಜ ಹೇಳ್ತೀನಿ. ನಾನು ಕಾಲೇಜಲ್ಲಿ ತುಂಬಾ ಹೊಡೆದಾಡಿದೆ, ಕಾಂಬಿನೇಷನ್ ಯಾಕೆ ರಿಜಿಡ್ ಕಾಂಬಿನೇಷನ್ ಇರಬೇಕು, ಆ PC MA ಯಾಕೆ ಇರಬೇಕು,

0: யான அம்ருத் சோமேஸ்வர் ரேடியோ சார் அங்கு ஏப்பல கேண்டது சந்தோஷப்படையில
1: கண்டொடே பல தூப்பே நாளெனு கிரிஞ்சிடித்தின மாணிகோ இத்தே தோதக ஒப்ப பாடின பத்தைதல கல கல
2: நான் ஒழ்ளே மனசு மாட்கொள்ளது ஹேகே ஹாகாதரே ஹவு டு மேக் மை மைண்ட் பியூட்டிஃபுல் நான் சாமானியவாகி வாட்ச் அந்த ஹேள்த்தீவி வாட்ச் அவர் வாட்ச் ಗಡಿಯಾರ ನೋಡ್ಕೊಳ್ಳೋದು ಜಾಸ್ತಿ ಏನೋ ಟೈಮ್ ಎಷ್ಟು ಆಯಿತು ಅಂತ. ಗಡಿಯಾರ ನೋಡ್ಕೊಳ್ಳೋ ಬದಲು ಒಬ್ಬ ವೆರಿ ಗ್ರೇಟ್ ಫಿಲಾಸಫರ್ ಆಫ್ ಇಂಡಿಯಾ ಅವ್ರು ಹೇಳಿದರು ವಾಚ್ ಯುವರ್ ವಾಚ್ ಅಂತ. ವಾಚ್ ಯುವರ್ ವಾಚ್, ದೇರ್ ಆರ್ ಫೈವ್ ಅಲ್ಫಾಬೆಟ್ಸ್ ಇನ್ ದ ವರ್ಡ್ ವಾಚ್, ವಾಚ್ ಯುವರ್ ವರ್ಡ್ಸ್. ನಿಮ್ಮ ಮಾತುಗಳನ್ನು ಗಮನಿಸ್ರಿ ಹೆಂಗೆ ಬರ್ತದೆ ಅಂತ. ಕೆಲವರು ನೇರವಾಗಿ ಮಾತಾಡೇ ಗೊತ್ತಿಲ್ಲ ಸರ್, ಕೊಂಕ ಮಾತಾಡಿದ್ರೆ ಸರಿ ಅದು, ಅದು ಯಾಕೋ ಏನು ಆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಅವ್ರು ರಿಪೇರ್ ಮಾಡೋದು ಕಷ್ಟ. ಅವನು ಸೀದಾ ಮಾತಾಡೋದಿಲ್ಲ, ಅವ್ರು ಯಾವಾಗ ಕೊಂಕಾಗೆ ಮಾತಾಡೋದು. ವಾಚ್ ಯುವರ್ ವರ್ಡ್ಸ್, ಮಾತು ತಪ್ಪಿದ್ರೆ

ನೆಕ್ಸ್ಟ್ ವಾಚ್ ಯುವರ್ ಆಕ್ಷನ್ಸ್. ಕೆಲವು ಸಲ ತಪ್ಪು ಮಾತಾಡಿದಾಗ ಅದು ಆಕ್ಷನ್ ಬರ್ತದೆ, ಅಥವಾ ತಪ್ಪು ಮಾತು ತಪ್ಪು ಆಕ್ಷನ್ ಕಾರಣ ಆಗುತ್ತೆ. ಇದೆಲ್ಲಕ್ಕೂ ಕಾರಣ ಯಾವ್ದು ಗೊತ್ತಾ? ವರ್ಡ್ ಮತ್ತೆ ಆಕ್ಷನ್ ಕಾರಣ ಅಂದ್ರೆ ವಾಚ್.

ನಾನು ಕೊನೆಗೆ ಬಂದಾಗ ಹೇಳಿದೆ, ಐ ಮೇಕ್ ಎ ಸ್ಮಾಲ್ ಕರೆಕ್ಷನ್ ಟು ವಾಟ್ ಯು ಸೆಡ್ ಸರ್, ಕ್ವಾಲಿಟೀಸ್ ಡಟ್ ನಾಟ್ ಸ್ಟಾರ್ಟ್ ಇನ್ ಆಕ್ಷನ್, ಕ್ವಾಲಿಟಿ ಸ್ಟಾರ್ಟ್ಸ್ ಇನ್ ಥಾಟ್. ನಾನೊಂದು ಪೆನ್ ತಗೋಬೇಕು ಅಂತಿದ್ದೀನಿ, ಒಂದು ಪೆನ್ ತಗೊಂಡ್ಕೋಬೇಕು ಅಂತಿದ್ದೀನಿ, ಅಂಗಡಿಗೆ ಹೋಗ್ತೀನಿ, ಯಾವ್ದಾರು ಒಂದು ಪೆನ್ ಕೊಡ್ರಿ ಅಂತೀನಿ, ಯಾವುದೋ ಪೆನ್ನೇ ತಗೊಂಡೇ ಬರ್ತೀನಿ ನಾನು. ಬಟ್ ನಾನು ಮೊದಲೇ ತೀರ್ಮಾನ ಮಾಡ್ಕೊಂಡು ಐ ವಾಂಟ್ ಟು ಪರ್ಚೇಸ್ ದಿಸ್ ಪೆನ್ ಓನ್ಲಿ, ಈ ಗೋ ದ ಕ್ವಾಲಿಟಿ ಕಾನ್ಶಿಯಸ್, ಇಲ್ಲ ಇವತ್ತು ಇದೇ ಪೆನ್ ತಗೋಬೇಕು ನಾನು ಅಂತಂದ್ರೆ 10 ಅಂಗಡಿ ಅಡ್ಡಾಡಾದ್ರೂ ನೀವು ಬೇಕಾದಂತ ತಗೊಂಡ್ಬರ್ತೀರಿ, ಇದ್ರ ಯಾವುದೋ ಕೊಟ್ಟದನ್ನು ತಗೊಂಡ್ಬರ್ತೀವಿ. ಸೊ ದೇ ಫಾರ್ ಕಾನ್ಶಿಯಸ್, ಕ್ವಾಲಿಟಿ ಕಾನ್ಶಿಯಸ್ನೆಸ್ ಸ್ಟಾರ್ಟ್ಸ್ ಇನ್ ಥಾಟ್. ಅದಕ್ಕೆ ಫಸ್ಟ್ ಥಾಟ್, ವಾಚ್ ಯುವರ್ ಥಾಟ್. ದೆನ್ ನೆಕ್ಸ್ಟ್, ಈ ಥಾಟ್ಸ್ ಸರಿ ಇರಬೇಕಾದ್ರೆ ವಾಚ್ ಯುವರ್ ಕ್ಯಾರೆಕ್ಟರ್, ನನ್ನ ನಡತೆ ಹೆಂಗಿರ್ಬೇಕು, ನನ್ನ ನಡತೆ ಪ್ರಕಾರನೇ ಥಾಟ್ಸ್ ಬರ್ತದೆ. ಕೆಲವರು ಬರೀ ಕೆಟ್ಟ ಕನಸೇ ಬರ್ತವೆ, ನೋಡ್ಬೇಕು ಅವ್ರು ಏನು ಅಸಾಧ್ಯ ಕನಸು, ದಿನ ಹೇಳ್ತಿರ್ತಾರೆ ಇತ್ತ ಕನಸು ಬಂತು, ಇತ್ತ ಕನಸು ಬಂತು ಅಂತ. ಯಾಕೆ? ಇಫ್ ಮೈ ಕ್ಯಾರೆಕ್ಟರ್ ಈಸ್ ಆಲ್ ರೈಟ್, ನನ್ನ ನಡತೆ ಸರಿಯಾಗಿದ್ರೆ ಒಳ್ಳೆ ಕನಸುಗಳೇ ಬರ್ತವೆ, ಒಳ್ಳೆ ವಿಚಾರಗಳೇ ಬರ್ತವೆ. ಇದೆಲ್ಲಕ್ಕೂ ಮುಖ್ಯ ಕಾರಣ ವಾಚ್ ಯುವರ್ ಹಾರ್ಟ್. ಐ ಆಮ್ ನಾಟ್ ಟಾಕಿಂಗ್ ಆಫ್ ದಿ ಬಯೋಲಾಜಿಕಲ್ ಹಾರ್ಟ್, ಐ ಆಮ್ ಟಾಕಿಂಗ್ ಆಫ್ ದಿ ಇಮೋಷನಲ್ ಹಾರ್ಟ್. ನನ್ನ ಹೃದಯ ಚೆನ್ನಾಗಿರ್ಬೇಕು, ನನ್ನ ಮನಸ್ಸು ಚೆನ್ನಾಗಿರ್ಬೇಕು. ನನ್ನ ಮನಸ್ಸು ಚೆನ್ನಾಗಿದ್ರೆ ನಡತೆ ಚೆನ್ನಾಗಿರುತ್ತೆ, ನಡತೆ ಚೆನ್ನಾಗಿದ್ರೆ ವಿಚಾರಗಳು ಚೆನ್ನಾಗಿರುತ್ತದೆ, ವಿಚಾರಗಳು ಚೆನ್ನಾಗಿದ್ರೆ ನಾ ಮಾಡುವಂತ ಕೃತಿಗಳು ಚೆನ್ನಾಗಿರ್ತವೆ, ನನ್ನ ಮಾತು ಚೆನ್ನಾಗಿ ಬರುತ್ತೆ. ಯಾರು ಮಾತು ಸೊಗಸಾಗಿರ್ತದೋ, ಸ್ಪಷ್ಟವಾಗಿರ್ತದೋ, ಅವ್ರ ಮನಸ್ಸು ಸಾಮಾನ್ಯವಾಗಿ ಚೆನ್ನಾಗಿರ್ತದೆ. ಕೆಲವರು ನಾಟಕ ಮಾಡ್ಬೋದು, ಆದ್ರೆ ಸಾಮಾನ್ಯವಾಗಿ ಯಾವಾಗಲೂ ಹಾಗೆ ಒಂದೇ ರೀತಿ ಮಾತಾಡ್ಕೊಂಡ್ ಬರೋರು ಮನಸ್ಸು ಗೊತ್ತಿಲ್ಲದೆ ಚೆನ್ನಾಗಿರ್ತದೆ. ಯಾಕಂದ್ರೆ ಅದು ವಿಚಾರ ಅದರಲ್ಲಿ ಇರ್ತಲ್ಲ,

0: ഹായ്, ഞാൻ നിങ്ങൾ രക്ഷ ഷെട്ടി. നിങ്ങൾക്കേനൊന്നുള്ള ഒരു റേഡിയോ സാറംഗ് 107.8 FM രംഗ് രംഗ് ദവത്.
1: ನಾನು ಏನು ವಿಚಾರ ಮಾಡ್ತೀನೋ ಹಾಗಾಗ್ಬಿಡ್ತದೆ. ಇದು ಬಹು ದೊಡ್ಡ ಥಾಟ್ ಇದು. ಎಸ್ಪೆಷಲಿ ನಮ್ಮ ಲಾವೋತ್ಸೆ ಹೇಳದಂತ ಮಾತು, ನಮ್ಮ ತಾವೋಯಿಸಂ ಸ್ಟಾರ್ಟ್ ಮಾಡಿದಂತ ಮನುಷ್ಯ ಲಾವೋತ್ಸೆ ಹೇಳ್ತಾನೆ, ನೀ ಹೇಗೆ ವಿಚಾರ ಮಾಡ್ತೀಯೋ ಹಾಗಾಗ್ತೀಯಪ್ಪ ನೀನು. ಯು ಬಿಕಮ್ ವಾಟ್ ಯು ಥಿಂಕ್. ಇಫ್ ಐ ಥಿಂಕ್ ಐ ಆಮ್ ಗುಡ್ ಇನಫ್, ನಾನು ಚೆನ್ನಾಗಿದ್ದೀನಿ ಅಂದರೆ ನಾನು ಚೆನ್ನಾಗೇ ಮಾಡ್ತೀನಿ. ಅಯ್ಯೋ ನನ್ನ ಕಡೆಯಿಂದ ಆಗಲ್ಲ ಬಿಡಿ ಸರ್, ನನ್ನ ಕಡೆಯಿಂದ ಆಗಲ್ಲ ಬಿಡಿ ಸರ್ ಅಂದ್ಕೊಂಡಿದ್ರೆ ನನಗೆ ಆಗೋದೇ ಇಲ್ಲ, ನಿಜವಾಗ್ಲೂ ಆಗಲ್ಲ. ಆಂಜನೇಯ ಆ ಕತೆ ಬಿಟ್ಬಿಡೋಣ. ಆಂಜನೇಯ ಹುಡುಗ ಇದ್ದಾಗ ಬಹಳ ಗಲಾಟೆ ಮಾಡ್ತಿದ್ದ ಅಂತ ಋಷಿಗಳು ಶಾಪ ಕೊಟ್ರು ಅಂತ ಅವನಿಗೆ, ನಿನ್ನ ಶಕ್ತಿ ನಿನಗೆ ಅರ್ಥ ಆಗದೆ ಹೋಗ್ಲಿ ಅಂತ. ಅವನು ಹಾಗೆ ಬೆಳೆದ್ಬಿಟ್ಟ. ಕೊನೆಗೆ ಸಮುದ್ರದ ಆಟೋ ಬಂದಾಗ ಎಲ್ಲ ವಾನರ್ ಹೇಳಿದ್ರು ನಮ್ಗೆ ಆಗೋಲ್ಲ, ನಮ್ಗೆ ಹಾರಕ್ಕೆ ಆಗಲ್ಲ. ಇವನು ಅಂದ್ಬಿಟ್ಟ, ನನಗೂ ಹಾರಕ್ಕಾಗಲ್ಲ ಅಂದ್ಬಿಟ್ಟ ಆಂಜನೇಯ. ಆಗ ಜಾಂಬು ಅಂತ ಬಂದು ಹೇಳ್ತಾನೆ, ನೀನು ಹಾರಯ್ಯ, ನಿನ್ನ ಶಕ್ತಿ ಇದೆ ಹಾರು ಅಂತ ಹೇಳ್ತಾನೆ. ನೆನ್ಪು ಮಾಡ್ಕೊಡ್ತಾನೆ, ನಿನ್ನ ಶಾಪ ಇತ್ತು ಹೀಗೆ ಅಂತ. ಆಗ ಆಂಜನೇಯ, ಹೌದಾ, ಆ ಶಕ್ತಿ ಇದೆಯಲ್ಲ ನನಗೆ ಅಂತ ಆಕಾಶದ ಎತ್ತರಕ್ಕೆ ಎರೆದು ಸಮುದ್ರ ಹಾರಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ನಾನು ಅದನ್ನ ಬೇರೆ ರೀತಿ ನೋಡ್ತೀನಿ, ಕಥೆಗಳು ಶಾಪ ಗೀಪ ಬಿಟ್ಬಿಡೋಣ. ಸಣ್ಣಂದಿರ್ತ ಅವ್ನಿಗೆ ಏನ್ ಹೇಳಿದ್ರು, ನೀನ್ ಯು ಆರ್ ನಾಟ್ ಗುಡ್ ಇನಫ್, ಯು ಆರ್ ನಾಟ್ ಗುಡ್ ಇನಫ್, ಸುಮ್ಮನೆ ಕೂತ್ಕೋ ಸುಮ್ಮನೆ ಕೂತ್ಕೋ ಅಂದ್ರು. ಅವನು ಹಾಗೆ ಬೆಳೆದ್ಬಿಟ್ಟ. ಮುಂದೆ ಅವನು ಯಾರ ಜೊತೆಗಿದ್ದ, ಯಾವಾಗ್ಲೂ ಸುಗ್ರೀವನ್ ಜೊತೆಗೆ ಇದ್ದದ್ದು. ಸುಗ್ರೀವನ್ ಅಣ್ಣ ಓಡಿಸ್ಬಿಟ್ಟಿದ್ದಾನೆ ಮನೆಯಿಂದ, ಋಷಿಮುಖ ಪರ್ವತದಲ್ಲಿ ಕೂತಿದ್ದಾನ, ಬೇರೆ ಜಾಗ ಇಲ್ಲ, ಅದೊಂದೇ ಅಲ್ಲಿ ಇರೋದು, ಬೇರೆ ಕಡೆ ರಿಹಾಬಿಲಿಟೇಷನ್ ಸೆಂಟರ್ ಅವನಿಗೆ, ಹೊರಗೆ ಬರೋಕ್ಕಾಗಲ್ಲ ಅವನು. ನೋಡಿ, ಅವ್ನು ನಿರಾಶೆಯಲ್ಲೇ ಇದ್ದಾನೆ. ತನ್ನ ಯಜಮಾನ, ಇವನು ಮಂತ್ರಿ ಆಗಿದ್ದವನು, ಏನ್ ಮಂತ್ರಿ ರಾಜ, ಇಬ್ರು ಗೋಹೆಯಲ್ಲಿ ಕೂತಿದ್ದಾರೆ, ರಾಜ ಮಂತ್ರಿ ಕೂತಿದ್ದಾರೆ, ರಾಜ್ಯ ಇಲ್ಲ ಏನಿಲ್ಲ, ಹೇಗ್ ಪಾರಾಗೋದು ಅಂತ ವಿಚಾರ. ಯಾವಾಗ್ಲೂ ನೆಗೆಟಿವ್ ಥಾಟ್ ತಾನೆ, ಅಣ್ಣ ಹೆಂಗ್ ಮಾಡಿದ ಅಂತ ಗೋಳೋ ಅಂತ ಅಳ್ಬೇಕು ಅವನು. ಇವನು ಅವನ ಜೊತೆ ಕೂತ್ಕೋಬೇಕು. ಇಂಥ ಶಕ್ತಿಶಾಲಿಯಾದಂತ ಆಂಜನೇಯ ಕೂಡ ನೆಗೆಟಿವ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ದಾಗ ಅವನು ಹಾಗೆ ಅನ್ಕೊಂಡ, ನನಗೆ ಹಾರಕ್ ಆಗೋದೇ ಇಲ್ಲ ಅಂದ. ಹಾಗೂ ಪಾಸಿಟಿವ್ ಆಟಿಟ್ಯೂಡ್ ಇರೋ ಮನುಷ್ಯ ಜಾಂಬು ಅಂತ ಬಂದ, ಇಲ್ಲಯ್ಯ ಹಂಗ ಅನ್ಕೋಬೇಡ ನೀನು, ಭಾರಿ ಶೂರ ಇದೆಯಾ ನೀನು ಅಂತ ಹೇಳ್ದ. ಒಂದ್ ಸ್ವಲ್ಪ ಆ ಸ್ಟಿಮ್ಯುಲಸ್ ಸಿಕ್ಕ ತಕ್ಷಣ ಆಂಜನೇಯ ಹಾರಿದ ಅಂತ. ಅಲ್ಟಿಮೇಟ್ಲಿ ವಿ ಬಿಕಮ್ ವಾಟ್ ವಿ ಥಿಂಕ್. ನಾನು ಚೆನ್ನಾಗಿಲ್ಲ, ನಾನು ಬರೋಲ್ಲ ಅಂದ್ರೆ ಬರೋದೇ ಇಲ್ಲ. ಎಷ್ಟೋ ಜನಕ್ಕೆ ಹೆದರಿಕೆ ಇರುತ್ತೆ ನೋಡ್ಬೇಕು, ನೀವು ಫಸ್ಟ್ ಟೈಮ್ ಪಬ್ಲಿಕ್ ಸ್ಪೀಕಿಂಗ್ ಮಾಡು ಅಂತಂದ್ರೆ ಬೇಡ ಸರ್, ಭಯ ಆಗತ್ತೆ, ಬೇಡ ಸರ್ ಅಂತಾರೆ. ಆದ್ರೆ ಒಂದ್ 4 ಸಲ ಅಭ್ಯಾಸ ಆದ್ರೆ ಸ್ಟೇಜ್ ಬಿಟ್ಟು ಕೆಳಗೆ ಬರಲ್ಲ ಅವರು, ಅದು ಅಭ್ಯಾಸ ಆಗ್ಬೇಕು. ನಾನು ನೋಡಿದ್ದೀನಿ ಕೆಲವ್ರನ್ನ 40 ನಿಮಿಷ ಅಂದ್ರೆ 1.5 ತಾಸು ಮಾತಾಡ್ಬಿಡ್ತಾರೆ ಜನ ಅಂತ. ಯಾಕಂದ್ರೆ ಸಿಕ್ಕ ಚಾನ್ಸ್ ಬಿಡಂಗಿಲ್ಲ, ಅದನ್ನು ಅನ್ಕೊಂಡ್ಬಿಟ್ಟಿದ್ದಾರೆ, ನಾನು ಅದ್ಭುತ ಮಾತುಗಾರ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಯು ಬಿಕಮ್ ವಾಟ್ ಯು ಥಿಂಕ್. ಮತ್ತೆ ಇದೆಲ್ಲಕ್ಕೂ ಮುಖ್ಯ ಕಾರಣ ಅಂದ್ರೆ ಇಷ್ಟು, ವೆನ್ ದ ಮೈಂಡ್ ಈಸ್ ಪ್ಯೂರ್, ಜಾಯ್ ಫಾಲೋಸ್ ಲೈಕ್ ಶ್ಯಾಡೋ.

0: ஹாய் நமஸ்கார யா நிக்கல்ன அர்ஜுன் காபி கார்ட்.
1: நமஸ்கார யா நிக்கல்ன விஜயகுமார் கொடியால் பைல் பாத்திருந்துல
2: யானு லயன் கிஷோர் டிஷெட்டி லகுமி தண்ட குட்லா.
3: நமஸ்கார யா நிக்கல்ன தெலிக்கத பள்ளி தேவதாஸ் காபி கார்ட்.
4: நமஸ்கார யா நிக்கல் எடுத்த தினு குசந்தர் சின்ன விண்டி படில் நிக்கிற கிளந்து பிளே 107.8 FM ரங்க ரங்கதா பதி ஜெய ஹே.
5: When the mind is pure, joy follows like shadow. ನಾನು ತುಂಬಾ ಆಶ್ಚರ್ಯ ಆಗುತ್ತೆ. ಕೆಲವರು ನೋಡಿದ್ದೀನಿ ಸರ್, ನಾನು ಅಂಥವ್ರು ಕಂಡಿದ್ದೀನಿ. ನಾನು ಹೋಸ್ಟೆಲ್ನೂ ಹೇಳಿದೆ ಅನಿಸುತ್ತೆ. ಒಂದಿಬ್ಬರನ್ನ ಕಂಡಾಗ ನನಗೆ ಆ ಭಾವನೆ ಬಂದದ್ದು. ಒಬ್ಬರು ಡಾಕ್ಟರ್ ಕಲಾಂ, ಮಗುನೇ ಅವ್ರ ಜೊತೆಗೆ ಇರುವಷ್ಟು ಹೊತ್ತು ನೀವು ನೆಗೆಟಿವ್ ಆಗಿರೋಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಎಂತ ನೆಗೆಟಿವ್ ಮನುಷ್ಯ ಅಂತ ಅಂದ್ ಕಲಾಂ ಪಕ್ಕದಲ್ಲಿ ಕೂಡಿಸಿ 15 ನಿಮಿಷ ನಾ ಮಾಡ್ತೇನೆ ಬಿಡಿ ಸರ್ ಅಂತ. ನಾವು ಅಷ್ಟು ಪಾಸಿಟಿವ್ ಮನುಷ್ಯ, ಒಬ್ಬರ ಬಗ್ಗೆ ಕೆಟ್ಟ ಮಾತಿಲ್ಲ, ಅಷ್ಟು ಸಂತೋಷ ಯಾವಾಗ್ಲು. ಇನ್ನೊಬ್ರು ನಾನು ನೋಡಿದ್ದು ಅಂತ ಅವ್ರು ನೋಡಿದ್ದು ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್, ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದವರು. ಮೂರನೇದವ್ರು ನಾನು ಕಾಣ್ತಾ ಇರುವಂತ ವ್ಯಕ್ತಿ ಸಿದ್ದೇಶ್ವರ ಸ್ವಾಮಿಗಳು, ಬಿಜಾಪುರದವರು. ಸುಮಾರು 25-30 ವರ್ಷದಿಂದ ನೋಡ್ತಾ ಇದ್ದೇನೆ ಸಿದ್ದೇಶ್ವರ ಸ್ವಾಮಿಗಳನ್ನ. ಒಂದೇ ಒಂದು ಸಲ ಕೂಡ ಯಾರ ಬಗ್ಗೆನೂ ಕೆಟ್ಟ ಮಾತು ಬರಲಿಲ್ಲಲ್ಲ, ಒಂದು ತಪ್ಪಿ ಅನುಚಿತವಾದ ಮಾತು ಬರಲಿಲ್ಲ. ಯಾರ ಬಗ್ಗೆನೂ ಒಳ್ಳೆ ಅಭಿಪ್ರಾಯನೇ, ಏ ಬಹಳ ಒಳ್ಳೆಯವರಪ್ಪ, ಬಹಳ ಚೆನ್ನಾಗಿ ಮಾಡ್ತಾರೆ, ಎಲ್ಲರ ಬಗ್ಗೆ ಒಳ್ಳೆ ಮನಸ್ಸು. ಇದು ನಾಟಕದ ಮಾತಲ್ಲ, ಇದು ನಾನು 30 ವರ್ಷದಿಂದ ನೋಡ್ತಾ ಇದ್ದೇನೆ ಅವ್ರನ್ನ. ಒಂದೇ ಒಂದು ಸಲ ಕೆಟ್ಟ ಮಾತು ಬರಲಿಲ್ಲ. ಅವಾಗ ಅನಿಸ್ತು, ಯಾಕೆ ದೊಡ್ಡವ್ರು ಆಗ್ತಾರೆ ಮನುಷ್ಯ ಅಂದ್ರೆ, ಸತತವಾಗಿ ಒಳ್ಳೆಯದನ್ನ ಹೇಳ್ತಾ ಒಳ್ಳೆಯದನ್ನೇ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲದ ಹಾಗೆ ಹಾಗಾಗ್ಬಿಡುತ್ತದೆ. ನಾ ಹೋಸ್ಟೆಲ್ ಒಂದು ಘಟನೆ ಹೇಳಿದ್ದೆ, ಈ ಗಂಧದ ಮರದ ಚೂರು ಮನೇಲಿ ಇದ್ರೆ ಅದನ್ನ ಬಟ್ಟೆಯಲ್ಲಿ ಸುತ್ತಿಡ್ತಾರೆ. ಬಟ್ಟೆಯಲ್ಲಿ ಸುತ್ತಿಟ್ರೆ 15 ದಿವಸ ಬಿಟ್ಟು ನೋಡಿ, ಬಟ್ಟೆಗೂ ಸುಗಂಧ ವಾಸನೆ ಬಂದಿರುತ್ತೆ, ಶ್ರೀಗಂಧದ ವಾಸನೆ ಬರುತ್ತದೆ. ಬಟ್ಟೆ ನಿರ್ಜೀವ ವಸ್ತು, ಶ್ರೀಗಂಧದ ತುಂಡು ನಿರ್ಜೀವ ವಸ್ತು. ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುಗೆ ಸುಗಂಧ ಕೊಡೋದಾದ್ರೆ, ಒಂದು ದೊಡ್ಡ ಜೀವ ಇನ್ನೊಂದು ಜೀವಕ್ಕೆ ಸುಗಂಧ ಕೊಡೋಕೆ ಸಾಧ್ಯ ಇಲ್ವಾ? ಅದಕ್ಕೆ ಹಾಗೆ ಒಳ್ಳೆಯವ್ರ ಜೊತೆಗೆ ಬದುಕಿ ಬದುಕಿ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಒಳ್ಳೆಯವ್ರು ಆಗ್ಬಿಡ್ತೀವಿ. ಅದಕ್ಕೆ ಹೇಳ್ತಾರೆ, ಮೈಂಡ್ ಈಸ್ ಎವ್ರಿಥಿಂಗ್ ವಾಟ್ ಯು ಥಿಂಕ್ ಯು ಬಿಕಮ್. ಅಂಡ್ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಬ್ಲಿಸ್ ಅಂಡ್ ಸಾಲಿಟ್ಯೂಡ್ ಆಫ್ ಎ ಕ್ವಾಯಟ್ ಲೈಫ್ ಸ್ಟಿಮ್ಯುಲೇಟ್ಸ್ ಕ್ರಿಯೇಟಿವ್ ಮೈಂಡ್. ಮನಸ್ಸು ಸೃಜನಶೀಲ ಆಗೋದೇ ಇಂಥ ವಾತಾವರಣದಲ್ಲಿ ಬಂದಾಗ. ನೆಗೆಟಿವ್ ವಾತಾವರಣದಲ್ಲಿ ಬಂದಾಗ ಮನಸ್ಸು ಸೃಜನಶೀಲ ಆಗಲ್ಲ, ಬರೀ ಫಾಲ್ಟ್ ಫೈಂಡಿಂಗ್ ಆಗುತ್ತೆ. ಅವ್ರು ಹ್ಯಾಕಿಂಗ್ ಮಾಡ್ಬೇಕಾಗಿತ್ತು, ಮಾಡಬಾರ್ದಾಗಿತ್ತಲ್ಲ, ಇಟ್ ಯೂಸ್ ಓನ್ಲಿ ಇನ್ ದ ಪಾಸ್ಟ್. ತಪ್ಪು ಮಾಡಿದ್ರಿ, ಹಂಗೆ ಮಾಡಬಾರ್ದಾಗಿತ್ತು, ಮುಗಿದು ಹೋಗಿದೆ ಕೆಲಸ, ಅದು ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊತಾ ಇರೋದು. ಅದರಿಂದ ಪಾಸಿಟಿವ್ ಮೈಂಡ್, ಎ ಪ್ಯೂರ್ ಮೈಂಡ್ ಈಸ್ ದಿಸ್.

ಇರೋರು, ಅದ್ರಲ್ಲಿ ಇರುವಂತಹ ಕೆಲವೊಂದು ಕಾಮನ್ ಎಲಿಮೆಂಟ್ಸ್ ಇದಾವೆ, ಆ ಕಾಮನ್ ಎಲಿಮೆಂಟ್ಸ್ ನೋಡ್ಕೊಳ್ಳೋಣ. ಅವ್ರು ಯಾಕೆ ದೊಡ್ಡವ್ರು ಆದ್ರು ಅಂತ ಕಾರಣ ಸಿಗುತ್ತೆ. ವೈ ದೇ ಬಿಕೇಮ್ ಗ್ರೇಟ್, ಅವ್ರು ಇರುವಂತಹ ಕಾರಣ ಏನು ನೋಡ್ಕೊಳ್ಳೋಣ. ಸಮಥಿಂಗ್ ಮಾರ್ವೆಲಸ್ ಅಬೌಟ್ ದೇ, ದೇವರ್ ಆಲ್ ಅಚೀವರ್ಸ್ ಹೂ ಎಕ್ಸೆಲ್ಡ್ ಇನ್ ದರ್ ಸ್ಪಿಯರ್ ಆಫ್ ಆಕ್ಟಿವಿಟಿ. ಎಲ್ಲರೂ ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಕೆಲಸ ಮಾಡಿದ್ರು. ಅದು ಹೆಂಗ್ ಮುಟ್ಟಿದ್ರು ಆ ಮಟ್ಟ? ಅವರು ಆ ಮಟ್ಟ ಮುಟ್ಟಿದ್ರು ನಮ್ಗೆ ಯಾಕೆ ಆಗ್ತಾ ಇಲ್ಲ? ಅವ್ರು ನಾಟ್ ಓನ್ಲಿ ಗ್ರೇಟ್ ಅಚೀವರ್ಸ್ ಬಟ್ ದೇರ್ ಎಕ್ಸ್ಟ್ರಾಡಿನರಿ ಗುಡ್ ಹ್ಯೂಮನ್ ಬೀಯಿಂಗ್ಸ್, ಒಳ್ಳೆ ಮನುಷ್ಯರು. ನನಗೊಂದು ಖಾತ್ರಿ ಆಗಿದೆ, ಯಾರಾದರೂ ತುಂಬಾ ಎತ್ತರಕ್ಕೆ ಹೋದ್ರೆ ಬೈ ಚಾನ್ಸ್ ಹೋಗೋದು ಬೇರೆ, ಹೋಗಿ ಸ್ವಲ್ಪ ದಿವಸ ಇರ್ಬೇಕಲ್ಲಿ. ಯಾರಾದರೂ ಎತ್ತರಕ್ಕೆ ಹೋಗಿ ಸ್ವಲ್ಪ ದಿವಸ ಇರೋದಾದ್ರೆ ನನಗನ್ಸುತ್ತೆ ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ವೆನ್ ಯು ಹ್ಯಾವ್ ಎ ಬ್ಯೂಟಿಫುಲ್ ಮೈಂಡ್. ವಿದೌಟ್ ಬ್ಯೂಟಿಫುಲ್ ಮೈಂಡ್ ಯು ಕ್ಯಾನ್ ಬಿ ದೇರ್ ಫಾರ್ ಎ ಲಾಂಗ್ ಟೈಮ್. ಯಾವ ಕ್ವಾಲಿಟಿ ಅವ್ರನ್ನ ದೊಡ್ಡವರನ್ನಾಗಿ ಮಾಡ್ತು, ಯಾವ ಕ್ವಾಲಿಟಿಯಿಂದ ದೊಡ್ಡವರಾದರು ಅಂತ ನೋಡ್ತಾ ಇದ್ದೆ ನಾನು. ಬೇಕಾದಷ್ಟು ಕ್ವಾಲಿಟಿ ಇರಬೇಕು ಅವ್ರದ್ದು. ದ ಬೆಸ್ಟ್ ಕ್ವಾಲಿಟಿ ದೇ ಹ್ಯಾಡ್ ವಾಸ್ ಎಬಿಲಿಟಿ ಟು ಮ್ಯಾನೇಜ್ ದೇರ್ ಮೈಂಡ್. ಎಲ್ಲರೂ ನಾನು ಕೆಲವೊಂದು ಎಕ್ಸಾಂಪಲ್ ಹೇಳ್ಬೇಕಾದ ಕಷ್ಟ, ಅದು ಹೇಳ್ಕೊಂಡು ಅದು ತುಂಬ ಆಗ್ಬಿಡುತ್ತೆ. ನಾನು ಕಂಡವ್ರನ್ನ ಕೆಲವ್ರನ್ನ, ಭೂಪೇನ್ ಹಜಾರಿಕಾಗಿ ಆರಾಮಿರಲಿಲ್ಲ, ಅಡ್ಮಿಟ್ ಮಾಡಿದ್ರು. ಇನ್ನು ಅವ್ರು ಬದುಕಲ್ಲ ಅಂತ ಅನ್ಸ್ಬಿಡ್ತು. ಹಿ ವಾಸ್ ಅನ್ ವೆಂಟಿಲೇಟರ್ ಆ್ಯಂಡ್ ವೆಜಿಟೇಬಲ್ ಆಗಿದ್ದಾರೆ, ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ, ಮಾಡೋಕ್ಕಾಗೋದಿಲ್ಲ, ಅವ್ರು ಕೇಳಿಸೋದಿಲ್ಲ, ಈಸ್ ಇನ್ ಡೀಪ್ ಕೋಮಾ ಅಂತ. ಆಗ ಲತಾ ಮಂಗೇಶ್ಕರ್ ಮಾಡಿದ ಕೆಲಸ ನೋಡಿ ಸರ್, ದಯವಿಟ್ಟು ಅವ್ರ ಹತ್ರ ಮಾತಾಡೋಕೆ ಅವಕಾಶ ಕೊಡಿ ನನಗೆ ಅಂತ ಕೇಳಿದ್ರಂತೆ ಡಾಕ್ಟ್ರಿ. ಅವ್ರು ಡಾಕ್ಟರ್ ಇದಂತ ಅವ್ನಿಗೆ ಗೊತ್ತಾಗಲ್ಲ, ಅವ್ರಿಗೆ ಮೆಡಿಕಲ್ ಸೈನ್ಸ್ ಪ್ರಕಾರ ಅವ್ರಿಗೆ ಗೊತ್ತಾಗಲ್ಲ, ಈಸ್ ಇನ್ ಡೀಪ್ ಕೋಮ, ಅವ್ರಿಗೆ ಏನು ಕೇಳಿಸಲ್ಲ, ಗೊತ್ತೇ ಆಗಲ್ಲ, ಇದಾರೆ ಉಸಿರಾಡ್ತಿದ್ದಾರೆ ಅಂತ ಬದುಕಿದ್ದಾರೆ ಅನ್ಬೇಕಷ್ಟೇನೆ ಅಂತ. ಆದ್ರೂ ಒಂದ್ಸಲ ಕೊಡಿ ಅಂತ ಲತಾ ಮಂಗೇಶ್ಕರ್ ಫೋನ್ ಮಾಡಿ ಕೊಟ್ಟಾಗ ಕಿವಿ ಹತ್ರ ಇಟ್ರಂತೆ. ಲತಾ ಮಂಗೇಶ್ಕರ್, ಭೂಪೇಂದ ಹೌ ಆರ್ ಯು, ಚೆನ್ನಾಗಿದ್ದೀರಾ ಅಂತ ಹಿಂದಿಯಲ್ಲಿ ಒಂದ್ ಎರಡು ಮಾತು ಕೇಳಿದಾಗ ಆಶ್ಚರ್ಯ ಅನ್ಸುತ್ತೆ. ಭೂಪೇನ್ ಹಜಾರಿಕಾ ಕಣ್ಣಲ್ಲಿ ದಳದಳ ನೀರ್ ಬಂತಂತೆ. ಎಲ್ಲಿಯೋ ಇನ್ ದ ಡೆಪ್ತ್ ಆಫ್ ಹಿಸ್ ಕಾನ್ಶಿಯಸ್ನೆಸ್ ಹಿ ಮಸ್ಟ್ ಹ್ಯಾವ್ ಹರ್ಡ್ ಇಟ್. ಮೆಡಿಕಲ್ ಸೈನ್ಸ್ ಈಸ್ ಹಿ ಕಾಂಟ್ ಹಿಯರ್ ಇಟ್. ನಾನು ಅದನ್ನ ಒಪ್ಪೋದೇ ಇಲ್ಲ, ಅದು ಒಪ್ಪೋದಿಲ್ಲ, ಯಾಕಂದ್ರೆ ಸಮಥಿಂಗ್ ಬಿಯಾಂಡ್ ಮೆಡಿಕಲ್ ಸೈನ್ಸ್.

0: ಯಾನ ಭಾಸ್ಕರ್ ರೈ ಕುಕ್ಕವಳ್ಳಿ ಪಾತಿರಂದುಲ್ಲೆ ರೇಡಿಯೋ ಸಾರಂಗ್ ನಮ್ಮ ಮಾತೆರಳ ಮಾಧ್ಯಮ ಯಾನ್ಲಾಕೇನೊಂದುಲ್ಲೆ ನಿಖಿಲ್ಲಾಕೇನಲ್ಲಿ ರಂಗ ರಂಗದ ಬದುಕು.
1: ನಮ್ಮ ಮನೆಯಲ್ಲಿ ಆದದ್ದು, ನನ್ನ ತಾಯಿ 3 ವರ್ಷದ ಹಿಂದೆ ತೀರ್ಕೊಂಡ್ರು. ಆಕೆ ಪ್ಯಾರಲಿಸಿಸ್ ಆಗಿತ್ತು. 6 ತಿಂಗಳ ಮಗು ತರಾನೇ ನೋಡ್ಕೊಂಡ್ವಿ ಆಕೆನ. ದಿನ ಆಕೆ ಹತ್ರ ಕೂತ್ಕೋಬೇಕು, ಭಾಗವತ ಓದ್ಬೇಕು, ಆಕೆಗೆ ಇಷ್ಟ ಆಗುವಂತ ರಾಮಾಯಣದ ಭಾಗ ಓದ್ಬೇಕು, ರಾಮರಕ್ಷಾ ಸ್ತೋತ್ರ ಅನ್ಬೇಕು ಆಕೆ ಮುಂದೆ. ವಿ ಟ್ರೈಡ್ ಆಲ್ ಅವರ್ ಬೆಸ್ಟ್. ಆಕೆ ಹಿಂದಿನ ದಿವಸ ತೀರ್ಕೊಳ್ಳೋ ಹಿಂದಿನ ದಿವಸ ಡಾಕ್ಟರ್ ಬಂದೆಲ್ಲ ನೋಡಿದ್ರು. ಇಲ್ಲ ಇಲ್ಲ, ಆಕೆದು ಬಲಗಡೆ ಭಾಗ ಕೂಡ ಕಾನ್ಶಿಯಸ್ ಹೋಗ್ಬಿಟ್ಟಿದೆ, ಈಗ ಎಡಗಡೆ ಅಂತೂ ಇರಲಿಲ್ಲ ಆಕೆಗೆ, ಬಲಗಡೆನು ಹೋಗಿದೆ, ಇನ್ನೇನು ಬದುಕೋಲ್ಲ ಆಕೆ, ಬಹಳ ಅಂದ್ರೆ ಇನ್ನು 8 ತಾಸು ಆಗ್ಬಹುದು ಅಷ್ಟೇನೆ. ಬಟ್ ಏನಿವೆ, ನಿಮ್ ಪಕ್ಕದಲ್ಲಿ ಎದ್ದು ಬಿಡಿ, ಇನ್ನೇನ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಆಕೆ ಕೇಳಿಸೋದಿಲ್ಲ, ಏನೋ ಗೊತ್ತಾಗೋದಿಲ್ಲ ಅಂತ. ಸಾಯಂಕಾಲ ನಾನು ಆಫೀಸಿಂದ ಬಂದೆ, 1 ತಾಸು ಹೋಗಿ ಬರ್ತಿದ್ದೆ ಆಫೀಸ್ಗೆ. ಮನೆಗೆ ಬಂದಾಗ ಆಕೆ ಪದ್ಧತಿ ಅದು, ಆಕೆ ಪಕ್ಕದಲ್ಲಿ ನಾನು ಕೈಯೆಲ್ಲ ತೊಳ್ಕೊಂಡು ಸ್ಯಾನಿಟೈಸ್ ಮಾಡ್ಕೊಂಡು ಆಕೆ ಪಕ್ಕದಲ್ಲಿ ನಿಂತ್ಕೋಬೇಕು. ಆಕೆ ನನಗೆ ರಾಜ ಅಂತ ಕರೆಯೋಳು. ಎಲ್ಲ ತಾಯಂದ್ರಿಗೆ ಮಕ್ಕಳು ರಾಜರೇ, ಯಾವ ರಾಜ್ಯ ಇಲ್ಲದೆ ಹೋದ್ರೂ ಮಕ್ಕಳೆಲ್ಲ ರಾಜರೇ. ಆಕೆ ರಾಜ ಅಂತ ಕರಿತಿದ್ವಿ. ಇವತ್ತು ಆಕೆ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ. ನನ್ನ ಹೆಂಡತಿ ನನ್ನ ತಂಗಿ ಪಕ್ಕದಲ್ಲೇ ಕೂತಿದ್ದಾರೆ. ನನ್ನ ಹೆಂಡತಿ ಹೇಳಿದ್ರು, ಇಲ್ಲ ಅವ್ರಿಗೆ ಏನೂ ಗೊತ್ತಾಗಲ್ಲ, ಮಾತಾಡಿದ ಕೇಳಿಸೋಲ್ಲ, ಗೊತ್ತೇ ಆಗಲ್ಲ, ಏನೂ ಆಗಲ್ಲ. ನನಗೆ ಮರಾಠಿ ಇನ್ಫ್ಲೂಯೆನ್ಸು, ನಾವು ಧಾರವಾಡ ಕಡೆಯವರಿಗೆ ಮರಾಠಿ ಇನ್ಫ್ಲೂಯೆನ್ಸ್ ತುಂಬ ಜಾಸ್ತಿ. ನಮ್ಮ ತಾಯಿನ ಆಯಿ ಅಂತ ಕರಿತೀವಿ ನಾವು, ಆಯಿ ಅಂತ ಕರಿತೀವಿ. ನಾನು ಆಕೆ ಕಾಟ್ ಪಕ್ಕ ನಿಂತ್ಕೊಂಡು ಆಯಿ ಅಂದೆ. ನನ್ನ ತಂಗಿ ಅದು ಇಲ್ಲ ಅಣ್ಣ, ಕೇಳಿಸೋಲ್ಲ ಆಕೆಗೆ, ಯಾಕೆ ಅಂದ್ಲು ನೋಡೋಣ. ಆಯಿ ಅಂದೆ, ನೀವು ನಂಬ್ತಿರೋ ಬಿಡ್ತಿರೋ ಸರ್, ನನಗಾದದ್ದು ತಾಯಿ ತಾಯಿನೇ, ತಾಯಿ ಕರಳಿದ್ ಮತ್ತೊಂದು ಹೇಳಕ್ ಬರಲ್ಲ. ಕಣ್ಣಲ್ಲಿ ಕಣ್ಣು ತೆಗೆದ್ ಇಷ್ಟ ಆಗಲ್ಲ, ಕಣ್ಣು ತೆಗೆದು ಕಣ್ಣಲ್ಲಿ ನೀರು ಬಲಗ ಏತಿ ನನ್ನ ಕೈ ಹಿಡ್ಕೊಂಡ್ರು. ಎಷ್ಟು ಬಿಗಿಯಾಗಿ ನನ್ನ ಕೈ ಹಿಡ್ಕೊಂಡಿದ್ಲು ಅಂದ್ರೆ, ಇಲ್ಲೇ ಹಿಡ್ಕೊಂಡ್ಬಿಡೋ ಮರಾಯ, ನೀನು ನಿಂತು ಬಿಡೋ ನನ್ನ ಜೊತೆಗೆ ಏನು, ಹಾಗೆ ಗಟ್ಟಿ ಕೈ ಹಿಡ್ಕೊಂಡಿದ್ವಿ. ಎಲ್ರಿಗೂ ಆಶ್ಚರ್ಯ. ನಾ ಹೇಳಿದೆ, ತಾಯಿ ಕರಳೆ ಬೇರೆ ಅದು, ಮಗ ಕರೆದ್ರೆ ಬೇರೆ ಇರ್ತದೆ. ಇದು ಎಲ್ಲಿ ಕೇಳ್ತೀವಿ, ಯಾವ ಹಿಂಗೆ ಹೇಳ್ತೀವಿ ನಾವು? ದ ಮೈಂಡ್ ಇಸ್ ಸೋ ಬ್ಯೂಟಿಫುಲ್. ಲತಾ ಮಂಗೇಶ್ಕರ್ ಹೇಳಿದಾಗ ಹತ್ತು ಬಿಟ್ರು ಅಂತ. ಲತಾ ಮಂಗೇಶ್ಕರ್ ಆ ಕಡೆ ಹತ್ತಿದ್ದಾರೆ ಪಾಪ. ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಲತಾ ಮಂಗೇಶ್ಕರ್ ಥಾಟ್ ಇಟ್ ಅಪ್ರೋಪ್ರಿಯೇಟ್ ಟು ಟಾಕ್ ಟು ಎ ಮ್ಯಾನ್ ಇನ್ ಡೀಪ್ ಕೋಮಾ. ಅನಿಸ್ತಲ್ಲ ಮಾತಾಡಬೇಕು ಅಂತ. ಇದು ಬ್ಯೂಟಿಫುಲ್ ಮೈಂಡ್, ಇದು ಬ್ಯೂಟಿಫುಲ್ ಮೈಂಡ್.

ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ. ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

0: ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ರಂಗಾಯಣ ಮೈಸೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಜರ್ನಿ ಥಿಯೇಟರ್ ಗ್ರೂಪ್ ಮಂಗಳೂರು, ಇವರ ಸಹಭಾಗಿತ್ವದಲ್ಲಿ ರಂಗಭೀಷ್ಮ ಬಿವಿ ಕಾರಂತರ ಜನ್ಮದಿನದ ಅಂಗವಾಗಿ ಇತ್ತೀಚೆಗೆ ಮಂಗಳೂರಿನ ಸಂತ ಜೋಸೆಫರ ಶಾಲೆ ಬಜಾಲ್ನಲ್ಲಿ ನಡೆದ ರಂಗ ಸಂಗೀತ ಹಾಗೂ ರಂಗದೃಶ್ಯಾವಳಿ ಈ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರವನ್ನು ಕೇಳ್ತಾ ಬರೋಣ.
1: ಇಪ್ಪತ್ತರ ಶತಮಾನದಲ್ಲಿ ಬಾಳಿದ ಬಾಬುಕೋಡಿ ವೆಂಕಟರಮಣ ಕಾರಂತರು ಕೂಡ ತಾನು ಅನುಭವಿಸಬಹುದಾಗಿದ್ದ ಲೌಕಿಕದ ಆಸೆ ಆಕಾಂಕ್ಷೆಗಳನ್ನೆಲ್ಲ ತೊರೆದು ಸಂತನಂತೆ ಬಾಳಿ ಭೀಷಣವಾದ ಪ್ರತಿಜ್ಞೆಯನ್ನು ಮಾಡದೆಯೇ ತನ್ನ ಬದುಕಿನ ನಿಲುವನ್ನು ತೋರಿಸಿಕೊಟ್ಟು ರಂಗಭೂಮಿಯಲ್ಲಿ ಭೀಷ್ಮರೆನಿಸಿದವರು ಬಿ ವಿ ಕಾರಂತರು. ಇವರ

ಶಿಗಳಿಗೆ ನಾಟಕ ರಂಗಭೂಮಿಯ ಕಲಾವಿದರೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಇಲ್ಲಿ ನೆರೆದಿರುವ ಯುವ ತಲೆಮಾರು ಬಿವಿ ಕಾರಂತರೆನ್ನುವ ಹೆಸರನ್ನು ಕೇಳುವ ಹೊತ್ತಿಗೆ ಅಥವಾ ಅವರನ್ನು ಅರ್ಥೈಸುವ ಹೊತ್ತಿಗೆ ಅವರು ನಮ್ಮನ್ನು ಬಿಟ್ಟು ಅಗಲೆಯಾಗಿತ್ತು. ಆದರೂ ಅವರ ಜನ್ಮದಿನದ ಪ್ರಯುಕ್ತ ನಡೆಯುತ್ತಿರುವ ಕಾರ್ಯಕ್ರಮ ಇದಾದುದರಿಂದ ಅವರ ಬದುಕಿನ ಕುರಿತು ಒಂದು ಪಕ್ಷಿ ನೋಟವನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ರಂಗಭೂಮಿಯ ಮೂಲಕ ದೇಶದಾದ್ಯಂತ ಪಸರಿಸಿದವರು ನಮ್ಮ ಬಿವಿ ಕಾರಂತರು. ಬಾಬುಕೋಡಿ ವೆಂಕಟರಮಣ ಕಾರಂತರೆನ್ನುವುದು ರಂಗಭೂಮಿಯ ಒಂದು ಅಚ್ಚರಿ. ಇವರ ಬದುಕು ದೇಶದ ರಂಗಚರಿತ್ರೆಯೂ ಹೌದು. ಬಾಬುಕೋಡಿ ನಾರಣಪ್ಪಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಯ ಪ್ರಥಮ ಸುತನಾಗಿ 1928 ಅಕ್ಟೋಬರ್ 7 ಬಾಬುಕೋಡಿಯಲ್ಲಿ ಜನಿಸಿದರು. ಬಂಟ್ವಾಳ ತಾಲೂಕಿನ ಬಾಬುಕೋಡಿ, ಕುಕ್ಕಾಜೆ ಮತ್ತು ಪತ್ತುಮುಡಿ ಎಂಬ ಮೂರು ಹಳ್ಳಿಗಳ ತ್ರಿಕೋನ ಬಿಂದುಗಳ ನಡುವಿನಲ್ಲಿ ಕಾರಂತರ ಬಾಲ್ಯ ಬೆಳಗಿತು. ಸುತ್ತಮುತ್ತಲಿನ ಭಜನೆ, ಭೂತಾರಾಧನೆ, ಯಕ್ಷಗಾನ, ಆಚರಣೆಗಳು, ಸಂಪ್ರದಾಯಗಳು ಕಾರಂತನ ಮನಸ್ಸಿನ ಬೆರಗು ಮತ್ತು ಕುತೂಹಲಗಳಿಗೆ ಕಾರಣವಾದವು. ಶಾಲೆಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದಿದ್ದ ಗುಬ್ಬಿ ಕಂಪನಿಯ ನಾಟಕವನ್ನು ನೋಡಲು ಬಾಲಕ ಕಾರಂತ ಚಿಕ್ಕಪ್ಪನೊಂದಿಗೆ ಬಾಡಿಗೆ ಸೈಕಲ್ ಕೊಂಡು ಹೋಗಿ ನೋಡಿದ್ದರು. ಆದರೆ ಆ ಹೊತ್ತು ನೋಡಿದ ಸೀನರಿಗಳ ಮಾಯಾಲೋಕದಲ್ಲಿ ತಾನೂ ಬಣ್ಣ ಹಚ್ಚುತ್ತೇನೆಂದು ಕಾರಂತರಿಗೆಲ್ಲಿ ತಿಳಿದಿತ್ತು. ಮುಂದೆ ಪ್ರಾಥಮಿಕ ವಿದ್ಯಾಭ್ಯಾಸ ಪೂರೈಸಿ ಕುಕ್ಕಾಜೆ ಎಲಿಮೆಂಟರಿ ಶಾಲೆಯಲ್ಲಿಯೇ ಪ್ರಥಮ ಬಾರಿಗೆ ನಾಟಕದಲ್ಲಿ ಬಣ್ಣ ಹಚ್ಚಿದರು. ಶಾಲೆಯಲ್ಲಿ ಪ್ರತಿ ತಿಂಗಳು ನಡೆಯುತ್ತಿದ್ದ ತಿಂಗಳ ಹಬ್ಬ ಕಾರ್ಯಕ್ರಮದಲ್ಲಿ ಸುಕ್ರುಂಡೆ ಐತಾಳರು ಮತ್ತು ಕುಂಬಳಕಾಯಿ ಭಾಗವತರು ಎಂಬ ನಾಟಕದಲ್ಲಿ ಪುರೋಹಿತನ ಪಾತ್ರವನ್ನು ಕಾರಂತರು ನಿರ್ವಹಿಸಿ ಮೆಚ್ಚುಗೆ ಪಡೆದರು. ಮುಂದೆ ಹಲವು ವರ್ಷಗಳ ಬಳಿಕ ಇದೇ ನಾಟಕವನ್ನು ಬನಾರಸ್ನಲ್ಲಿ ಹಿಂದಿಯಲ್ಲಿ ಪಂಡಿತ ದೂರ್ದಂಡ್ ಸಂಗೀತ ಮಾರ್ತಾಂಡ್ ಎಂಬ ಹೆಸರಿನಲ್ಲಿ ಆಡಿಸಿದರು. ಎಲ್ಲೋ ಹುಟ್ಟಿದ ಕತೆ, ಎಲ್ಲಿಯೋ ರಂಗವೇರಿತು. ಎಲ್ಲಿಯ ಕುಕ್ಕಾಜೆ, ಎಲ್ಲಿಯ ಬನಾರಸ್. ಕುಕ್ರಬೆಟ್ಟಿನ ಕೃಷ್ಣ ಭಟ್ಟರ ಮನೆಯಲ್ಲಿ ಪುಸ್ತಕ ಖರೀದಿಸಲೆಂದು ಹಣ ಕದಿಯುವ

0: ಹೋದರು. 70ನೇ ಇಸವಿಯ ನವ್ಯ ಚಳುವಳಿಯ ಕಾಲದಲ್ಲಿ ಲಂಕೇಶರಿಂದ ಮೆಚ್ಚುಗೆ ಪಡೆದರು. ಕಾರ್ನಾಡರ ತುಘಲಕ್, ಹಯವದನ ಇವುಗಳನ್ನು ಹಿಂದಿಯಲ್ಲಿ ನಿರ್ದೇಶಿಸಿದ್ದು ಮಾತ್ರವಲ್ಲದೆ ಸತ್ತವರ ನೆರಳು, ಮ್ಯಾಕ್ಬೆತ್, ಕದಡಿದ ನೀರು ಜೊತೆಗೆ ಶೇಕ್ಸ್ಪಿಯರ್, ವಿಜಯ ನಾರಸಿಂಹರ ನಾಟಕಗಳನ್ನು ಆಡಿಸಿದರು. ದಿಲ್ಲಿಯ ಪಟೇಲ್ ಶಾಲೆಯಲ್ಲಿದ್ದಾಗ ಜೆಕೊಸ್ಲೋವೇಕಿಯಾ, ಪೂರ್ವದ ಜರ್ಮನಿ, ಹಂಗೇರಿ, ಯುಗೋಸ್ಲೋವೇಕಿಯಾ, ರುಮೇನಿಯಾ, ಬಲ್ಗೇರಿಯಾ ದೇಶಗಳಿಗೆ ಸಂಚರಿಸಿದರು. ಮುಂದೆ ದಿಲ್ಲಿಯ ರಾಷ್ಟ್ರೀಯ ನಾಟಕ ಶಾಲೆಗೆ ನಿರ್ದೇಶಕರಾಗಿ ನೇಮಕಗೊಂಡರು. ಭೋಪಾಲದಲ್ಲಿ ರಂಗಮಂಚವನ್ನು ಕಟ್ಟಿದರು. ಮಧ್ಯಪ್ರದೇಶದ ಸರಕಾರ ಕಾರಂತರಿಗೆ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ಕೊಟ್ಟು ಗೌರವಿಸಿತು. 1987ರಲ್ಲಿ ಕರ್ನಾಟಕಕ್ಕೆ ಹಿಂದಿರುಗಿದ ಕಾರಂತರು ಮೈಸೂರಿನಲ್ಲಿ ರೆಪಾರ್ಟಿ ಕಟ್ಟಲು ಮುಂದಾಗುತ್ತಾರೆ. ಮುಂದಿನ 5 ವರ್ಷಗಳಲ್ಲಿ ವನರಂಗ, ಭೂಮಿಗೀತವನ್ನು ಕಟ್ಟಿದರು. ಇವರು ಕಟ್ಟಿದ ರಂಗಾಯಣ ಮೈಸೂರು ಪೇಟೆಯ ಒಂದು ದೊಡ್ಡ ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳಗಿತು. ಹೀಗೆ ರಂಗಭೂಮಿಯಲ್ಲೇ ಸಾಗಿದ ಬದುಕಿನಲ್ಲಿ ಒಂದು ದಿನ ಕಂಪನಿಯಲ್ಲಿ ಗೆಳೆಯರಾಗಿದ್ದ ಜಿ ವಿ ಅಯ್ಯರ್ ಕಾರಂತರ ಕೈ ಹಿಡಿದು ಸಿನಿಮಾ ಕ್ಷೇತ್ರದ ಹೊಸ್ತಿಲು ದಾಟಿಸಿದರು. ವಂಶವೃಕ್ಷ, ಚೋಮನದುಡಿ ಮೊದಲಾದ ಸಿನಿಮಾಗಳನ್ನು ಮಾಡಿದರು. ವಂಶವೃಕ್ಷಕ್ಕೆ ರಾಷ್ಟ್ರ ಪ್ರಶಸ್ತಿಯೂ ದೊರಕಿತು. ಪ್ರೇಮ ಕಾರಂತರ ನಿರ್ದೇಶನದ ಪನಿಯಮ್ಮ ಚಿತ್ರಕ್ಕೂ ಪ್ರಶಸ್ತಿ ದೊರಕಿದೆ. ಯಾವ ದೂರಾಲೋಚನೆಯೂ ಇಲ್ಲದ ಕಾರಂತರ ಬದುಕಿನ ವಿಸ್ಮಯಗಳನ್ನೆಲ್ಲ ನೆನಪಿಸುವಾಗ ಗುಬ್ಬಿ ವೀರಣ್ಣನ ಬಳಿಕ ಕೆ ವಿ ಸುಬ್ಬಣ್ಣ, ಉಡುಪಿಯ ಕೂಶಿ ಹರಿದಾಸ ಭಟ್ಟರು ಕಾರಂತರ ಗಾಡ್ಫಾದರ್ಗಳೆನ್ನುತ್ತಾರೆ. ಹೀಗೆ ಗುಬ್ಬಿ ಕಂಪನಿಯಿಂದ NSD, ಅಲ್ಲಿಂದ ಭೋಪಾಲ್ ರೆಪಾರ್ಟರಿ, ಬಳಿಕ ರಂಗಾಯಣ, ಸುರಭಿಯವರೆಗೆ ಕಾರಂತರ ರಂಗಯಾತ್ರೆ. ಇಡೀ ರಂಗಚರಿತ್ರೆಯಲ್ಲಿ ಯಾರಿಗೂ ದಕ್ಕದ 5 ರೆಪಾರ್ಟರಿಗಳಿಗೆ ದುಡಿದ ರಂಗಾನುಭವ ಕಾರಂತರಿಗೆ ದಕ್ಕಿದೆ. ಬದುಕಿನುದ್ದಕ್ಕೂ ಕುಡಿತದ ಚಟವಿದ್ದ ಕಾರಂತರು ರಂಗಾಯಣ ಬಿಡುವ ಹೊತ್ತಿಗೆ ಅವರ ಸಮಯ ಮೀರಿತ್ತು, ಆರೋಗ್ಯ ಕೈತಪ್ಪಿತ್ತು, ಕ್ಯಾನ್ಸರ್ ಎಂದು ನಿಶ್ಚಯವಾಗಿತ್ತು. ಈ ಅನಾರೋಗ್ಯದ ಸಂದರ್ಭದಲ್ಲಿಯೇ ವೈದೇಹಿಯವರು ಕಾರಂತರ ಆತ್ಮಚರಿತ್ರೆಯನ್ನು ಬರೆಯುವುದಕ್ಕೆ ಮುಂದಾದರು. 2002 ಸೆಪ್ಟೆಂಬರ್ 1ರಂದು ಸಂಜೆ ಸರಿಸುಮಾರು 5 ಗಂಟೆಗೆ ಬಾಬು ಕೋಡಿ ರಮಣನೆಂಬ ಕಾರಂತರ ಪ್ರಾಣ ಪಕ್ಷಿ ವೆಂಕಟರಮಣನೆಡೆಗೆ ಹಾರಿಹೋಯಿತು. ಬಾಲ್ಯದಲ್ಲೇ ಊರು ಬಿಟ್ಟರೂ ಕಾರಂತರಿಗೂ ಈ ಕರಾವಳಿ ಜಿಲ್ಲೆಗೂ ನಂಟು ಇತ್ತು. ಪ್ರೊಫೆಸರ್ VA ವಿವೇಕ್ ರೈಗಳು ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ಅವರ ಆಸಕ್ತಿಯಲ್ಲೇ ಬಲ್ಮಠದ ಸರ್ಕಾರಿ ಶಾಲೆಯಲ್ಲಿ 7 ದಿನದ ಮಕ್ಕಳ ನಾಟಕದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಂಗಳೂರಿನ ಅಭಿವ್ಯಕ್ತವು ಕಾರಂತರ ನಿರ್ದೇಶನದಲ್ಲಿ ಕೊಡಿಮರ ಎಂಬ ತುಳು ನಾಟಕವನ್ನು ಪ್ರದರ್ಶಿಸಿದೆ. ಕಾರಂತರು ನಿರ್ದೇಶಿಸಿದ ಏಕೈಕ ತುಳು ನಾಟಕವಿದು. ಇದು ಕಾರಂತರ ಬದುಕಿನ ಕುರಿತಂತೆ ಒಂದು ಪಕ್ಷಿನೋಟ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ IK ಬಳುವಾರ್ ಸರ್, ಈ ಕಾರ್ಯಕ್ರಮದ ಉದ್ಘಾಟಕರ ನೆಲೆಯಲ್ಲಿ ತಮ್ಮ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಿದ್ದೇನೆ.
1: ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ, ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ಸ್ನೇಹಿತರೆ, September 19 BV ಕಾರಂತರ ಜನ್ಮ ದಿನ ಅಂತ ಆಚರಿಸ್ತಾರೆ. ಅದನ್ನು ಕರ್ನಾಟಕದಲ್ಲಿ ರಂಗ ಸಂಗೀತದ ದಿನ ಅಂತ ಆಚರಿಸ್ತಾರೆ. ಅದರ ಭಾಗ ಆಗಿ ಈ ಕಾರ್ಯಕ್ರಮ ಆಗ್ತದೆ. ನಮ್ಮ ಗೆಳೆಯ ಸುನೀಲ್ ಸರ್ 7 ಅಕ್ಟೋಬರ್ ಅಂತ ಹೇಳ್ತಾರೆ ಅವರ ಜನ್ಮದಿನವನ್ನು. ಕೇಳಿಸ್ಕೊಂಡಿರ್ಬೇಕು ನೀವಲ್ಲ, ಎಂಥ ತಮಾಷೆ ಅಂದರೆ 7 ಅಕ್ಟೋಬರ್ ಕಾರಂತರ ಜನ್ಮದಿನ. ಅವ್ರ ಹತ್ರ ಆಮೇಲೆ ಇನ್ನ ದಿವಸಗಳಲ್ಲಿ ಯಾರೋ ಕೇಳ್ತಾರೆ, ನೀವು ಯಾವಾಗ ಹುಟ್ಟಿದ್ದು ಅಂತ. ಒಂದು ರಿದಮ್ ಇರಲಿ ಅಂತ ಅವರು ನಮ್ಮದು 19/9/29 ಅಂತಾರೆ. 19/9/29 ಅಂತ ಒಂದು ರಿದಮೆಟಿಕ್ ಆಗಿ ಹೇಳಿದಂಥ ಮಾತು ಈ ದೇಶದಾದ್ಯಂತ ಜನಪ್ರಿಯ ಆಗಿ ಅನಂತರ ಪ್ರತಿ ದಿವಸವೂ ಕಾರಂತರ ನೆನಪಾಗುವ ಹಾಗೆ. ಯಾಕೆಂದರೆ ಅವರು ಒಂದಲ್ಲ, ಒಂದಕ್ಕಿಂತ ಹೆಚ್ಚು. ಅವರು ರಂಗಭೂಮಿಯ ಕೇಳಿದರೆ ರಂಗಭೂಮಿ ಅಲ್ಲ, ಇನ್ನೊಂದೇನೋ, ಅಥವಾ ರಂಗಭೂಮಿಯಲ್ಲಿಯೇ ಬೇರೇನೋ ಹೇಳುವಂಥ ಬೆರಗವರು. ನಾನು ಇವತ್ತು ಇಲ್ಲಿ ಬಂದಿರೋದು ಕಾರಂತರು ನನ್ನ ಗುರುಗಳು, ಕಾರಂತರ ಕಾರ್ಯಕ್ರಮ ಮಂಗಳೂರಿನಲ್ಲಿ ಆಗ್ತದೆ ಅಂತ ನೇರ ಬಂದವ. ನಾನು ಕಾರಂತರ ಬಗ್ಗೆ ಮಾತಾಡಬೇಕು, ನನಗೆ

ಕಾರಂತರ ಕ್ರಿಯೇಟಿವಿಟಿ ಅಲ್ಲೇ ಕೆಲಸ ಮಾಡ್ತಾ ಇದ್ದಂಥ ದಿವಸಗಳಲ್ಲಿ ಅವರ ಬಾಲ್ಯದಲ್ಲಿ ಅವರು ಮತ್ತೆ ಪುತ್ತೂರಿನಿಂದಲೇ ಪೇಪರ್ ಅಂಗಡಿಯಿಂದ ಪುಸ್ತಕ ಮತ್ತು ಹಣ ಕದ್ದು ಮೈಸೂರಿಗೆ ಗುಬ್ಬಿ ಕಂಪನಿಗೆ ಹೋಗ್ತಾರೆ. ನಿಮಗೆ ಹೇಳಿದ್ದಾರೆ ಅವರ ವಿವರಗಳನ್ನು. ಗುಬ್ಬಿ ಕಂಪನಿಯಲ್ಲಿ ಒಂದಷ್ಟು ವರ್ಷ ಕಳೆದ ಮೇಲೆ ಬನಾರಸ್ಸಿಗೆ ಹೋಗ್ತಾರೆ, ಎಮ್ ಎ ಮಾಡ್ತಾರೆ, ಆಮೇಲೆ ರಾಷ್ಟ್ರೀಯ ನಾಟಕ ಶಾಲೆಗೆ ಹೋಗ್ತಾರೆ, ಅದರ ವಿದ್ಯಾರ್ಥಿ ಆಗ್ತಾರೆ, ಅಲ್ಲಿ ಡೈರೆಕ್ಟರ್ ಆಗ್ತಾರೆ, ಆಮೇಲೆ ಭೋಪಾಲಿಗೆ ಬರ್ತಾರೆ, ರಂಗಮಂಡಲವನ್ನು ಆರಂಭಿಸ್ತಾರೆ, 5 ವರ್ಷ ಅಲ್ಲಿ ಕೆಲಸ ಮಾಡ್ತಾರೆ, ಅನಂತರ ಮೈಸೂರಿಗೆ ಬರ್ತಾರೆ, ಮೈಸೂರಿನಲ್ಲಿ ರಂಗಾಯಣವನ್ನು ಆರಂಭಿಸ್ತಾರೆ. ರಂಗಾಯಣ ಈಗಲೂ ಆಗ್ತಾಯಿದೆ, ಇವರು ರಂಗಾಯಣದ ನೆಲೆ ನಿಲ್ಲುವುದಿಲ್ಲ. ಮತ್ತು ರಂಗಭೂಮಿಯ ಕೆಲಸ ಈ ದೇಶದಲ್ಲಿ ಎಲ್ಲೆಲ್ಲಿ ಆಗ್ತದೆಯೋ ಅಲ್ಲಿಗೆಲ್ಲ ಹೋಗ್ತಾರೆ. ಅವರು ಎಲ್ಲ ಭಾಷೆಗಳ ನಾಟಕ ಮಾಡಿಸ್ತಾರೆ, ಕನ್ನಡದಲ್ಲಿ ಮಾಡ್ತಾರೆ, ಇಂಗ್ಲೀಷಲ್ಲಿ ಮಾಡ್ತಾರೆ, ಹಿಂದಿಯಲ್ಲಿ ಮಾಡ್ತಾರೆ, ಛತ್ತೀಸ್ಗಢಿಗೆ ಹೋಗ್ತಾರೆ, ಬುಂದೇಲ್ಖಂಡಿ ಭಾಷೆಯಲ್ಲಿ ಮಾಡ್ತಾರೆ ಇತ್ಯಾದಿ. ನಾಟಕದ ಮೂಲಕವೇ ಒಂದು ಬದುಕನ್ನು, ಸಂಗೀತವನ್ನು ಅವರು ಹಾಡುವುದು ಆಡುವ ಆಗಿರಬೇಕು, ಆಡುವುದು ಹಾಡುವ ಆಗಿರಬೇಕು ಅಂತ ಹೇಳ್ತಾ ಹೇಳ್ತಾ ಅವರ ಕೊನೆಯ ದಿವಸಗಳಲ್ಲಿ ಮಂಗಳೂರಿನಲ್ಲಿ ಕೂಡ ಒಂದು ವರ್ಕ್ಶಾಪ್ ಮಾಡ್ತಾರೆ ತುಳು ಅಕಾಡೆಮಿಗೆ ಬೇಕಾಗಿ. ಸುನೀಲ್ ಸರ್ ಅವರು ಎರಡು ನಾಟಕದ ಬಗ್ಗೆ, ಒಂದೇ ನಾಟಕ ತುಳುವಿನಲ್ಲಿ ಮಾಡಿದ್ದು ಕೊಡಿಮರ ಅಂತ ಹೇಳಿದರು. ಕೊಡಿಮರದ ಜೊತೆ ಮಕ್ಕಳಿಗಾಗಿ ಒಂದು ಜಾತ್ರೆ ಅಂತ ಒಂದು ನಾಟಕ ಮಾಡ್ತಾರೆ, ಆ ನಾಟಕದಲ್ಲಿ ನಾನು ಕೆಲಸ ಮಾಡುವ ಒಂದು ಅವಕಾಶ ನನಗೆ ಇತ್ತು ಕಾರಂತರ ಜೊತೆ. ಅವರು ಅವರ ಒಟ್ಟು ನಾಟಕಗಳೆಲ್ಲವೂ ರಂಗೆ ಸಂಗೀತದ ಮೇಲೆ ಇದ್ದರೆ ಜಾತ್ರೆ ಬಹಳ, ಒಂದು 35 ಮಕ್ಕಳು ಸೇರಿದ ನಾಟಕ ಅದು. ಸಂಗೀತವನ್ನು ಬಳಕೆ ಮಾಡದೆಯೇ ಕಾರಂತರ ಮಾಡಿದಂತಹ ಒಂದು ತುಳುವಿನ ನಾಟಕವೂ ಆಗಿತ್ತು ಅದು. ಓಕೆ ಇರಲಿ, ಕಾರಂತರ ಬಗ್ಗೆ ನಿಮ್ಮ ಜೊತೆ ನಾನು ಇಷ್ಟೇ ಹಚ್ಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅವರ ಬಗ್ಗೆ ಅವರ ಪುಸ್ತಕ ಇದೆ, ವೈದೇಹಿ ಮೇಡಮ್ ಬರೆದಿರುವಂಥ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಪುಸ್ತಕ ಇದೆ. ಅವ್ರ ಬಗ್ಗೆ ಬೇರೆ ಬೇರೆ, ಈಗಂತೂ ತಂತ್ರಜ್ಞಾನ ಬೆಳೆದಿದೆ, ಯೂಟ್ಯೂಬ್ನಲ್ಲಿ ಅವರ ಬದುಕಿಗೆ ಸಂಬಂಧಪಟ್ಟ ಸಾಕಷ್ಟು ವಿವರಗಳು ಸಿಗ್ತವೆ. ನಿಮಗೆ ಬಿಡುವಾದಾಗ ಒಂದು ರಂಗಭೂಮಿ ಬರೀ ಮನೋರಂಜನೆಗೆ ಮಾತ್ರ ಅಲ್ಲ, ಅದನ್ನು ಬದುಕನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಂತ ನಾವೆಲ್ಲ ಸಾಧ್ಯ ಆದಾಗಲೆಲ್ಲ ಅದನ್ನು ಗಮನಿಸಬೇಕು ಅಂತ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ, ಕಾರಂತರು 1985 ಭೋಪಾಲ್ನಿಂದ ಬೆಂಗಳೂರಿಗೆ ಬಂದವರು. ಅಲ್ಲಿಯ ಸಮುದಾಯ ತಂಡಕ್ಕೆ ಮತ್ತು ಬೆನಕ ತಂಡಕ್ಕೆ ಅಲ್ಲಿ ನಾಟಕ ಮಾಡಿಸ್ತಾರೆ, ಒಬ್ಬರಿಗೆ ತದ್ರೂಪಿ ನಾಟಕ ಮಾಡಿಸ್ತಾರೆ, ಬೆನಕ ತಂಡಕ್ಕೆ ಚೋರಚರಣದಾಸ ಅಂತ ಒಂದು ನಾಟಕ ಮಾಡ್ತಾರೆ. ಚೋರಚರಣದಾಸ ಅದು ಹಬೀಬ್ ತನ್ವೀರ್ ಅಂತ ಅಂತಾರಾಷ್ಟ್ರೀಯ ಖ್ಯಾತಿಯ ಭಾರತೀಯ ನಾಟಕಕಾರ ಅವರು. ಅದರ ಕನ್ನಡ ಅನುವಾದವನ್ನು ಬೆಂಗಳೂರಿನಲ್ಲಿ ಮಾಡ್ತಾರೆ. ಅದಕ್ಕೆ ಸಿದ್ದಲಿಂಗಯ್ಯವರು ಒಂದು ಹಾಡು ಬರೀತಾರೆ, ಕಾರಂತ್ರಕ್ಕೆ ಸಂಗೀತ ಸಂಯೋಜಿಸ್ತಾರೆ. ಮತ್ತು ಕಾರಂತ್ರ ಏನು ಹೇಳ್ತಾರೆ ಅಂದರೆ, ಹಾಡುಗಳನ್ನು ಸಂಗೀತ ಕಲಿತವರೇ ಹಾಡಬೇಕಾಗಿಲ್ಲ, ಯಾರೂ ಹಾಡಬಹುದು, ಅದು ರಂಗದ ಗೀತೆಗಳು, ರಂಗ ಸಂಗೀತ ಅಂತ ಹೇಳ್ತಾನೆ ಬಂದವರು. ಅದರ ಹಾಡನ್ನು ಹೇಳೋದ್ರ ಮೂಲಕ ನನ್ನ ಮಾತನ್ನು ಇವತ್ತು ಇಲ್ಲಿ ಮುಗಿಸ್ತಾ ಇದ್ದೇನೆ. ನಿಮಗೆ

ಚರಣದಾಸ ಕಳ್ಳನೇನೋ ನಿಜ ಆದೊಡೆ ಸುಳ್ಳನಲ್ಲ ಏನೇನೂ ಸುಳ್ಳನಲ್ಲ ಸುಳ್ಳನಲ್ಲವಾದೊಡೆ ಅವ ಕಳ್ಳ ಏಕೆ ಕಳ್ಳತನ ಸುಳ್ಳುತನ ಎರಡನ್ನೂ ಸರಾಗವಾಗಿ ದಂಧೆಯಂತೆ ನಡೆಸುವ ಈ ದೊಡ್ಡ ಮಂದಿಯ ಮುಂದೆ ನಮ್ಮ ಚರಣದಾಸ ಕಳ್ಳನೇ ಅಲ್ಲ ಸುಳ್ಳನೂ ಅಲ್ಲ. ಪಾಪ ಅದಕ್ಕೆ

0: हे चरण दासा इसने पता है, थैंक यू।
1: ವಂದನೆಗಳು ಸರ್, ನಿಮ್ಮ ನೆನಪುಗಳನ್ನು ನಮ್ಮ ಮುಂದೆ ಮೆಲುಕು ಹಾಕಿದ್ದಕ್ಕಾಗಿ. ರಂಗಭೂಮಿ ಬೆಳಗಬೇಕಿದ್ರೆ ಬಹುಶಃ ಮೊದಲ ಬಾರಿಗೆ ಮಕ್ಕಳ ರಂಗಭೂಮಿ ಗಟ್ಟಿಯಾಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದವರು ಐಕೆ ಬಳುವಾರ್ ಸರ್. ಆ ಬಳಿಕ ವಿದ್ಯಾರ್ಥಿಗಳ ಬೆಳವಣಿಗೆಯಲ್ಲಿ ಸ್ವಂತಿಕೆಗೆ ತೆರೆದುಕೊಳ್ಳುವಂತಹ ಕಾಲೇಜು ಜೀವನದ ಸಂದರ್ಭದಲ್ಲಿ ರಂಗಭೂಮಿಯ ಒಲವನ್ನು ತೋರಬೇಕಾದ್ರೆ ಕಾಲೇಜು ರಂಗಭೂಮಿಯು ಕೂಡ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತದೆ. ಹೀಗೆ ಕಾಲೇಜು ರಂಗಭೂಮಿಯಲ್ಲಿ ಕೆಲಸ ಮಾಡಿರುವಂಥವರು ನಮ್ಮ ಅತಿಥಿಗಳಾಗಿರುವಂಥ ಶ್ರೀಯುತ ಜಗನ್ ಪವಾರ್ ಇವರು. ನಮ್ಮ ನಗರದ ಬಹುತೇಕ ಕಾಲೇಜುಗಳಲ್ಲಿ ಮಕ್ಕಳಿಗೆ ಬೀದಿ ನಾಟಕವನ್ನು ಕಟ್ಟುತ್ತಾ, ಶಾಲಾ ವಾರ್ಷಿಕೋತ್ಸವದಲ್ಲಿ ನಾಟಕಗಳನ್ನು ನಿರ್ದೇಶನ ಮಾಡುತ್ತಾ ಮಕ್ಕಳಲ್ಲಿ ನಾಟಕದ ಒಲವು ಅಭಿರುಚಿ ಮೂಡುವುದಕ್ಕೆ ಕಾರಣರಾಗಿರುವಂತಹ ಜಗನ್ ಪವಾರ್ ಸರ್ ಇವತ್ತು

0: ನಮ್ಮ ಜೊತೆಗಿದ್ದಾರೆ, ತಾವು ಈ ಸಂದರ್ಭದಲ್ಲಿ ತಮ್ಮ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಿದ್ದೇನೆ.
1: ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕಾರಂತರ, ಕೆಲವರಿಗೆ ಕಾರಂತರು ಅಂದರೆ ದ್ವಂದ್ವ ಕೂಡ ಇದೆ ಹೆಸರಿನಲ್ಲಿ, ಶಿವರಾಮ ಕಾರಂತರ ಹೆಸರು ಕೇಳಿರ್ತಾರೆ, ಬಿ ವಿ ಕಾರಂತರ ಹೆಸರನ್ನು ಗೊತ್ತಿರೋದಿಲ್ಲ. ಕೆಲವೊಮ್ಮೆ ವ್ಯತ್ಯಾಸಗಳಲ್ಲಿ ಬಿ ವಿ ಕಾರಂತ ಅಂತ ಮಾತಾಡ್ತಾ ಮಾತಾಡ್ತಾ ಶಿವರಾಮ ಕಾರಂತ ಆಗೋದಿದೆ. ಕಾರಂತರ 93ನೇ ವರ್ಷದ ಜನ್ಮದಿನ ಆಚರಣೆಯನ್ನು ಆಗ್ತಾ ಇರೋದು. ಅದೇ ದಿನ ಆಚರಣೆ ಅಥವಾ ವಾರದಲ್ಲಿ ಆಚರಣೆ ಅಥವಾ ಇಡೀ ಮಾಸಿಕದಲ್ಲಿ ತಿಂಗಳಲ್ಲಿ ಆಚರಣೆ ಮಾಡೋದು ಹೇಗೂ ಆಗುತ್ತೆ. ಅಂಥ ದಿನವನ್ನು ಗೊತ್ತುಪಡಿಸಬೇಕಾಗಿಲ್ಲ, ಯಾಕಂದರೆ ಜಂಗಮ ಅಂತ ಹೆಸರಿತ್ತವನಿಗೆ ಇವತ್ತು ಎಲ್ಲಿರ್ತಾನೋ ನಾಳೆ ಇರ್ತೀನಿ ಇಲ್ಲಿರ್ತಾನೋ ಅಂತ ಗೊತ್ತಿಲ್ಲ. ಆದ್ದರಿಂದ ಅವನ ಜನ್ಮದಿನಾಚರಣವನ್ನು ಇಂಥದೇ ದಿನ ಮಾಡಬೇಕಂತ ಏನೂ ಇಲ್ಲ. ಅಂಥ ಒಬ್ಬ ರಂಗಚೇತನ, ರಂಗ ಭೀಷ್ಮ ಅಂತ ಕರ್ಕೊಂಡ್ರು, ಆಮೇಲೆ ಕೂಡ ಬೇರೆಯವರೆಲ್ಲ ಕರ್ಕೊಂಡಿದ್ದೆ ರಂಗ ಭೀಷ್ಮ ಅಂತ. ಒಂದಷ್ಟು ಜಗತ್ತಿಗೆ ತನ್ನ ಈ ರಂಗದ ಒಂದು ಆಯಾಮಗಳನ್ನು ತಲುಪಿಸುವರು, ಅದು ಕೂಡ ಭಾರತೀಯ ರಂಗಭೂಮಿಯನ್ನು ಒಂದು ಜಗತ್ತಿಗೆ ತಲುಪಿಸಿದವನಿದ್ದರೆ ಅದು ಬಿ ವಿ ಕಾರಂತವರೇ. ಅದಾಗಲೇ ಹೇಳಿದರು, ಅವರ ಹುಟ್ಟು ಇಲ್ಲೇ ಆಗಿದ್ದರು ಮಂಗಳೂರಲ್ಲಿ. ಆ ಹುಟ್ಟಿನ ಕೊನೆ ಅಂದರೆ ಅವರು ಹುಟ್ಟಿದ ನಂತರ ಇರುವಂಥವರ ಏನು ಅವರು ಒಂದು ಆಸೆಪಟ್ಟು ಆಗಿರತಕ್ಕಂಥ ಗುಬ್ಬಿ ಕಂಪನಿ ಮೂಲಕ ಇವತ್ತಿಗೂ ಇದ್ದಾರೆ. ನಾನು ಹೆಚ್ಚಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಂಡಿಜಿನಿಯಸ್ ಅಂದರೆ ಸ್ಥಳೀಯವಾಗಿ ಸ್ಥಳಜನ್ಯ ಸ್ಥಳೀಯ ಸಂಪನ್ಮೂಲ ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಅಥವಾ ಇಲ್ಲಿರುವವರಿಗೆ ಕೆಲವರಿಗೆ ಹೆಚ್ಚಿನವರಿಗೆ ಗೊತ್ತಿದೆಯೋ ಅಂದರೆ ಅವ್ರು ನೋಡದೇ ಇದ್ದಾಗ ಆ ವ್ಯಕ್ತಿಯನ್ನು ನೋಡಿಲ್ಲ ಬಟ್ ಅವ್ರು ಹೇಳ್ತಾ ಹೋಗ್ತಾರಂತಾದರೆ ಆಗಬಾರ್ದಲ್ಲ. ಹಾಗೆ ಸ್ಥಳೀಯವಾಗಿ ಸ್ಥಳಜನ್ಯವಾಗಿ ಹೇಳಬೇಕಿದ್ರೆ ಆಗ ಗುಬ್ಬಿ ಕಂಪನಿ ಅಂತ ಹೇಳಿದರೆ ಈಗ ನೀವು ಒಂದು ಯಾವುದೋ ನಾಟಕವನ್ನು ಯಾವುದೋ ನಾಟಕ ಬಂತು ಒರೆಡದ ರಸಲ್ಲ ಅಥವಾ ಬಲೆ ಚಾಪರ್ಕ ನೋಡಿದಾಗ ಒಂದು ನೀವು ಆಮಿಷಕ್ಕೊಳಗಾಗಿ ಅವರು ಹಿಂದೆ ಹೋಗುವಂಥ ಸ್ಥಿತಿ ಇದ್ದರೆ ರಂಗ ಆಸಕ್ತಿ ಅಂಥವ್ರು ಇದ್ದಾರೆ ಅಥವಾ ಇನ್ನೊಂದು ಯಾವುದೋ ನಾಟಕ ಆಸಕ್ತಿ ಇರೋರು ಈ ರೀತಿಯಲ್ಲಿ ಆ ಸಮಯದಲ್ಲಿ ಹೋಗಿರೋ ವ್ಯಕ್ತಿಯವರು. ನನಗೆ ಆಮೇಲೆ ಗೊತ್ತಿರೋದು ಅವ್ರ ಬಗ್ಗೆ ಸುಮಾರು 40-50 ವರ್ಷ ಡಿಫ್ರೆನ್ಸ್ ಇರ್ಬೋದು ನಮಗೆ ಮತ್ತವರಿಗೆ ಹುಟ್ಟಿನಲ್ಲೇ. ಹಾಗಿದ್ರು ಕೂಡ ಆಮೇಲೆ ನೋಡಿರುವಂಥದ್ದು ನನಗೆ ಗೊತ್ತಿರುವಂಥದ್ದು ಅವರು ಮಂಗಳೂರಿಗೆ ಮನೋಹರ್ ವಿಲಾಸ ಅಂತ ಒಂದು ಕಂಕನಾಡಿ ರೆಸ್ಟೋರೆಂಟಿಗೆ ಬರ್ತಿದ್ರು. ಅವರ ಚಿಕ್ಕಪ್ಪ ಅಲ್ಲಿ ಅಡುಗೆ ಕೆಲಸ ಮಾಡ್ತಿದ್ರಂತೆ. ಇವರು ಎಕ್ಸ್ಚೇಂಜ್ ಮಾಡೋ ಅಂದರೆ ಒಂದು ರೀತಿಯ ರಜೆಯನ್ನು ಅನುಭವಿಸ್ಕೊಳ್ಳೋದು, ಅವ್ರ ರಜೆಯನ್ನು ಚಿಕ್ಕಪ್ಪ ಊರಿಗೆ ಹೋಗಬೇಕಿದ್ರೆ ಇವರು ಇಲ್ಲಿ ಬರಬೇಕಾಗಿತ್ತು. ಅವರು ಇಲ್ಲಿ ಬಂದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ನಾನು ಕೇಳಿದ್ದು ಅಡುಗೆಗೆ ಸಂಬಂಧಪಟ್ಟ ಹಾಗೆ ಅರಿವ ಕೆಲಸವನ್ನು ಇವರು ಮಾಡಿದ್ರಂತೆ. ಅಂದರೆ ಆಗಲೇ ಯಾರನ್ನೆಲ್ಲ ಅರಿಬೋದಂತ ಒಂದು ತೀರ್ಮಾನ ಆಗಿರ್ಬೋದು ಅಂತ ಅನಿಸುತ್ತೆ. ರಂಗಭೂಮಿಯಲ್ಲಿ ಬಹಳಷ್ಟು ಅರಿವ ಕೆಲಸ ಆಗಬೇಕಿತ್ತು ಅಂತ ಅದು ಗೊತ್ತಿರುವಂಥ ನನಗೆ ವಿಷಯ. ಆಮೇಲೆ ನಾನು ಅವರನ್ನು ಪ್ರಥಮವಾಗಿ ಭೇಟಿಯಾಗಿದ್ದು 1989-90 ಅವಕಾಶ ಸಿಕ್ತು. ಅವಕಾಶ ಹೇಗೆ ಬಳಸ್ಕೊಂಡಂಥದ್ದು ಒಂದು ನಾಟಕ ಕಾರ್ಯಕ್ರಮ ಕಾಸರಗೋಡಿನಲ್ಲಿ ಆಗ್ತಾಯಿತ್ತು. ದೃಷ್ಟಿ ಅಂತ ಕಣವೆ, ಹೌದು ದೃಷ್ಟಿ, ಕಾಸರಗೋಡು ಚಿನ್ನ ಅವರ ನಿರ್ದೇಶನದ ದೃಷ್ಟಿ ನಾಟಕ. ಗಡಿನಾಡ ಕಲಾವಿದರವರು ಅಂತ ಹೇಳುವಂಥ ಒಂದು ತಂಡ ಅದನ್ನು ನಿರ್ವಹಿಸ್ತಾ ಇತ್ತು. ಆ ಸಮಯದಲ್ಲಿ ಕಾರಂತರು ಬಂದಿದ್ದರು. ಕಾರಂತರು ಬಂದಿದ್ದರು ಅವ್ರಿಗೆ ಅವ್ರ ಜೊತೆಗೆ ಅವರ ಪಟ್ಟ ಶಿಷ್ಯ ಅಂತ ಹೇಳ್ಕೊಳ್ಳೋರು ಒಬ್ಬರು ಮಂಗಳೂರಿನವರೇ ಆಗಿದ್ದರು, ಮಹಿಮ್ ರಮೇಶ್ ಅಂತ. ಎಲ್ಲೇ ಇರಲಿ ಮಹಿಮ್ ರಮೇಶ್ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರಬೇಕು, ಅವ್ರನ್ನ ಹಿಡ್ಕೊಂಡೇ ಇರ್ತಾರೆ. ಹಾಗೆ ಮಹಿಮ್ ರಮೇಶ್ ಅವರ ನಾಟಕ ಮಂಗಳೂರಲ್ಲಿ ಆದಾಗ ಒಂದು ನಾಗಮಂಡಲ ಅಂತ ನಾಟಕದಲ್ಲಿ ನಾನು ಅವರ ನಿರ್ದೇಶನದಲ್ಲಿ ನಾನು ನಟಿಸಿದ್ದೆ, ನನ್ನದೇ ತಂಡ ಸಂಕೇತ ತಂಡ. ಹಾಗೆ ಅವರು ನನ್ನನ್ನು ಕಾಸರಗೋಡಿಗೆ ಬರಮಾಡಿಕೊಂಡಾಗ ಬಿ ವಿ ಕಾರಂತ ನಾನು ನೇರವಾಗಿ ಮಾತಾಡಿಸಿದೆ. ಅವರು ವೇದಿಕೆಯಲ್ಲಿ ಕೂತ್ಕೊಂಡ ಮೇಲೆ ಅವರು ಮತ್ತೆ ಕೂತ್ಕೊಂಡಿದ್ದ ಜಾಗ ಯಾರಾದರೂ ಕೇಳಿದರೆ ವ್ಯತ್ಯಾಸ ಆಗ್ಬೋದು, ಈಗ ನಾವು ಕೂಡ ಇಲ್ಲಿ ವೇದಿಕೆ ಆದಮೇಲೆ ಅಲ್ಲಿ ಕೂತ್ಕೋಬೋದು ಅಂತ ಅಂದ್ಕೊಳ್ಬೋದು. ಆದರೆ ಅವ್ರು ಕೂತ್ಕೊಂಡಿರೋದು ಲೈಟ್ ಪಿಟ್ ಹತ್ರ, ಮ್ಯೂಸಿಕ್ ಪಿಟ್ ಹತ್ರ ಕೂತ್ಕೊಂಡಿದ್ದು ಭಾಳ ವಿಚಿತ್ರ ಅಂತ ಅನಿಸಿತ್ತು. ನಾನು ಒಂಥರ ನೋಡ್ತಿದ್ದೆ, ಯಾಕಂದರೆ ಪ್ರತಿ ಹಂತದಲ್ಲೂ ವ್ಯಕ್ತಿಯನ್ನು ವ್ಯತ್ಯಾಸವಾಗಿ ನೋಡುವಂಥದ್ದು ಕ್ರಿಯೆ ಆಗ ನಮ್ಮದೇ ಹುಡುಗಾಟ ಅಂತೇಳಿ ನೋಡ್ತಿದ್ದೆ. ನೋಡ್ತಾ ಅವರನ್ನು ಪರಿಚಯ ಮಾಡಿಕೊಂಡುವಂಥದ್ದು ಕೂಡ ಆಯಿತು. ನನ್ನನ್ನು ಪರಿಚಯ ಮಾಡಿಕೊಡ್ಬೇಕಿತ್ತು ಅವರಿಗೆ ಆಸೆ, ನನಗೆ ನನ್ನ ಮಹಿಮ್ ರಮೇಶ್ ಅವರಿಗೆ, ನನ್ನ ಮಂಗಳೂರಿನ ಸ್ನೇಹಿತ, ನನ್ನ ನಾಟಕದಲ್ಲಿ ನಟಿಸಿದವರು ಅಂತ ಹೇಳ್ಕೊಳ್ಬೇಕಿತ್ತು. ಹೇಳಿಕೊಂಡ್ರು, ಹೇಳಿದಷ್ಟೇ ಹೀಗೆ ದುರುಗುಟ್ಟಿ ನೋಡಿದ್ರು ಒಂದಷ್ಟು ಉಗಿದ್ರು ನನಗೆ. ಉಗ್ದದಂತ ಹೇಳಿದ್ರೆ ಚೆನ್ನಾಗಿ ಫಸ್ಟ್ ಉಗ್ದಂದ್ರೆ ಅವರು, ನೀವೇನಾಗ್ತೀರೋ ಗೊತ್ತಿಲ್ಲ, ಮಂಗಳೂರಿನವರಂತೂ ಉದ್ಧಾರ ಆಗಲ್ಲ ಅಂತ ಹೇಳಿದರು ಫಸ್ಟ್. ಯಾಕೆ ಅಂತ ಕೇಳಿದೆ. ಸರ್ ಯಾಕೆ ಅಂತ, ನಾನು ಸ್ವಲ್ಪ ಜಾಸ್ತಿ ಕೋಪಿಷ್ಟ ಕೂಡ ಆಗ, ಈಗಲ್ಲ ಆಗ. ಯಾಕೆ ಅಂತ ಕೇಳಿದಾಗ ಅವರು ನೀವು ಆಗಲೂ ಏನೋ ಮಾತಿಗೆ ಒಂದು ಪ್ರಶ್ನೆ ಹಾಕಿದ್ರಲ್ಲ, ನೀವು ಪ್ರಶ್ನೆ ಹಾಕ್ತಾ ಇರೋದಂತ. ಹಾಕಿ ತೊಂದರೆ ಇಲ್ಲ ಅಂತ. ಅಲ್ಲ ನೀವು ಯಾಕೆ ಹೇಳಿದ್ರಂತ ನನಗೆ ಹೇಳಬೇಕು ಅಂತ ನಾನು ಪಟ್ಟು ಬಿಡಲಿಲ್ಲ. ಅದಕ್ಕೆ ಹೇಳಿದರು, ನೀನಾಸಂ ಅಂತ ಒಂದು ಹೊಸ ನಾಟಕವನ್ನು ಮಂಗಳೂರಿನವರಿಗೆ ಮಾಡಲಿಕ್ಕೆ ಆಗದಷ್ಟು ನೀವು ಗತಿ ಇಲ್ಲದವರು ಅದಕ್ಕೆ ಹೋದ್ರೆ ಅಂತ ಕೇಳಿದರು. ನೀನಾಸಂ ನಾಟಕಗಳು ಆಗ ನಿಂತು ಬಿಟ್ಟಿತ್ತು, ಮಂಗಳೂರಿಗೆ ನೀನಾಸಂ ನಾಟಕ ಮಾಡುವವರು ಇಲ್ಲ, ಅಂದರೆ ಮಂಗಳೂರಿನ ತಂಡಗಳು ಯಾರು ಮಾಡಲಿಕ್ಕೆ ತಯಾರಾಗಿಲ್ಲ. ಅದಕ್ಕೆ ಹಿಂದೆ ಅಭಿವ್ಯಕ್ತ ಆಯನ ಭೂಮಿಕರು ಎಲ್ಲ ಮಾಡ್ತಿದ್ರು, ಅದೇನೋ ಕೊನೆಗಟ್ಟ ಆಗುವಾಗ ನಿಲ್ಸಿದ್ರು, ನಾವು ಮಾಡಲ್ಲ ಅಂತ. ಯಾಕಂದರೆ ಜನ ಬರೋದಿಲ್ಲ, ಮತ್ತೆ ಯಾರು ಅದಕ್ಕೆ ಒಂದಷ್ಟು ರಿಯಾಕ್ಟ್ ಮಾಡೋರಿಲ್ಲ. 30 ಜನ 35 ಜನ ಸೇರ್ಕೊಳ್ತಿದ್ದದು. ದೂರ ದೂರದಿಂದ ಬಂದು ನೋಡುವವರೇ ಜಾಸ್ತಿ ಇದ್ರು, ಊರಿನವರು ನೋಡ್ತಿರ್ಲಿಲ್ಲ. ಅಂದರೆ ಹೊಸ ಅಲೆಯ ಒಂದು ನಾಟಕಗಳಿಗೆ ಒಲವು ತೋರಿಸೋರು ಬಹಳ ಕಡಿಮೆ ಆಗಿದ್ರು. ಮತ್ತು ಆ ಬರುವಾಗಲೇ ನಮ್ಮ ಇಲ್ಲಿ ಕೆಲವು ಅಂದರೆ ಸ್ಥಳೀಯರು ಎಲ್ಲ ಅದನ್ನು ಬದಲಾವಣೆಯನ್ನು ಗುರುತಿಸಿಕೊಂಡು ಆ ನಾಟಕವನ್ನು ಅರಗಿಸ್ಕೊಳ್ಳಿಕ್ಕೆ ಆಗೋದು ಅಂತ ಹೇಳುವಂಥ ಒಂದು ಆರೋಪ ಕೂಡ ಮಾಡಿದರು ಆ ಸಮಯದಲ್ಲಿ. ಹಾಗೆ ನಿಂತು ಹೋಗಿತ್ತು. ಉಡುಪಿವರೆಗೆ ಬರ್ತದೆ ನಾಟಕ, ಸುರತ್ಕಲ್ಲಿವರೆಗೆ ಬರಬೇಕಾ ಇಲ್ವಾ ಅಂತ ಹೇಳುವ ಒಂದು ತೀರ್ಮಾನದಲ್ಲಿರ್ತದೆ. ಕಾಸರಗೋಡಿಗೆ ಹೋಗ್ತದೆ, ಆದರೆ ಮಂಗಳೂರಿನ ಈ 50 ಕಿಲೋಮೀಟರ್ ಒಳಗೆ ನಾಟಕಗಳಿಲ್ಲ. ಅದಕ್ಕೆ ಬೈದಿದ್ರು. ನಾನು ಇಮಿಡಿಯೇಟಾಗಿ ಏನು ಮಾಡ್ಬೇಕು ಸರ್ ಅಂತ ಕೇಳಿದ್ದೆ. ನನ್ನೊಂದಾಗ ನಮ್ಮ ಸಂಕೇತ ಇಮಿಡಿಯೇಟಾಗಿ ನೀನು ಸಾಧ್ಯ ಇದೆಯಾ ನೀನು ಅಷ್ಟು, ಆಗ ಪ್ರಶ್ನೆ ಕೇಳಿದೆಯಲ್ಲ, ಈಗ ಹೇಳ್ತೀನಿ ನಿನಗೆ ಸಾಧ್ಯ ಇದ್ದರೆ ಮಾಡೋದಾದರೆ ಮಾಡಬೇಕು. ನಾಳೆ ಒಂದು DD ಮಾಡಬೇಕು, 750 ರೂಪಾಯಿ DD. ನೀನು ಆ ಸಮಗೆ DD ಮಾಡಬೇಕು, ಕಳಿಸು ಅಂತ ಹೇಳಿದ್ರು. ಮಾಡಿ ಆ ದಿವಸ ಪೂರ್ತಿ ಅವ್ರ ಜೊತೆಗೆ ಇದ್ದೆ ನಾವು. ಅವರು ಸಂಜೆ ಕತ್ತಲೆ ಹೊತ್ತಿಗೆ ನಮ್ಮ ಜೊತೆಯಲ್ಲೇ ಇದ್ದರು, IBಯಲ್ಲಿದ್ದರು, ರೂಮಲ್ಲೇ ಇದ್ವಿ. ಆ ಕಡೆ ಈ ಕಡೆ ಓಡಾಟ, ಮತ್ತು ಒಂದೊಂದಷ್ಟು ಪ್ರಶ್ನೆ ಕೇಳಿದೆ ಸಂಗೀತದ ಬಗ್ಗೆ. ಪ್ರಶ್ನೆ ಕೇಳಿದೆ ಅವರು ಈ ಸಂಗೀತದ ಬಗ್ಗೆ ಎಲ್ಲ ಹೇಳುವಾಗ ಅದನ್ನು ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು, ಮಾಡ್ಬೋದಾಗಿತ್ತು, ನೀವು ಮಾಡಿದ್ದು ಸರಿ ಅಂತೆಲ್ಲ ಹೇಳಿದರು. ನಾನಲ್ಲ ಸಂಗೀತದಲ್ಲಿ, ಬಟ್ ನಾನು ಆಸಕ್ತಿ ಆಗಿದೆ. ನಾನು ಸಂಗೀತದ ಬಗ್ಗೆನೇ ಕೇಳಿದೆ. ಹಾಗಾದರೆ ಸಂಗೀತ ಹೀಗೆ ಇರಬೇಕಂತ ಏನಿದೆ ಅಂತ. ನಿಮ್ಮ ಸಂಗೀತ ಕೇಳಿದೆ ನಾನು, ನೀವು ಗಜಮುಖವದನಲ್ಲೇ ಬಂದಾಗ ಅದನ್ನು ಕೂಡ ನೀವು ನಾ ಟ ಕ ಅಂತ ಎಲ್ಲ ತುಂಡರಿಸಿದ್ರಿ ಅಂತ ನೇರವಾಗಿ ಅವರಿಗೆ ಹೇಳಿದ್ದೆ ನಾನು. ಇದು ಗೊತ್ತಾಯಿತು, ನೀನು ಹೀಗೆ ಪ್ರಶ್ನೆ ಯಾವತ್ತು ಹಾಕ್ತೀಯ ನೀನು, ನೀನು ಪ್ರತಿ ಸಮ ಪ್ರತಿ ರಂಗಭೂಮಿಯಲ್ಲಿ ನೀನು ಪ್ರಶ್ನೆಯಾಗಿ ಉಳಿತಿ, ಯಾರಿಗೂ ಸಿಕ್ಕಲ್ಲ ನೀನು, ಯಾರಿಗೂ ದಕ್ಕಲ್ಲ ಅಂತ ಹೇಳಿದರು. ಅದು ಕೂಡ ಹೇಳಿದರು ಕೋಪದಲ್ಲೇ ಎಲ್ಲ ಮಾತುಕತೆ ಆ ದಿವಸದು. ಆಮೇಲೆ ಶಮನ ಆಗ್ತಾ ಬಂತು. ಶಮನ ಆದಮೇಲೆ ಅವ್ರು ಹೇಳಿದ್ದು, ನಾಳೆ 750 ರೂಪಾಯಿಗೆ DD ಮಾಡ್ತೀಯಲ್ಲ ಅಂತ. ಹೌದಂತ ಹೇಳಿದ್ದು. ಮಾರನೇ ದಿವಸದ ಆ ಮಾತನ್ನು ಕೇಳಿ ಬೆಳಿಗ್ಗೆ ಅವರು ಎದ್ದ ತಕ್ಷಣ ಬೆಳಿಗ್ಗೆ ಹೇಳಿ ನಾನು ಫಸ್ಟ್ ಮಾಡಿರೋ ಕೆಲಸನೇ ಮಂಗಳೂರಿಗೆ ಬಂದು ನೀನಾ ಸಮ್ಮನ್ನು ಕರೆಸಿದ್ದು. ಇದು ನಾನು ಪ್ರಥಮವಾಗಿ ಕಾರಂತರನ್ನು ನೋಡಿದ್ದು. ಆ ಹಿಂದೆ ಅವರು ಬಂದಿದ್ದರು ಇಲ್ಲಿದ್ದರು ಅಂತ ಹೇಳೋದನ್ನೆಲ್ಲ ಕೇಳಿದ್ದೆ, ಹೆಚ್ಚು ಒಳವಿರಲಿಲ್ಲ. ಯಾಕಂದರೆ ನನ್ನ ಕ್ಷೇತ್ರ ಬೇರೆ ಆಗಿತ್ತು. ನಾನು ಒಬ್ಬ ವಿದ್ಯಾರ್ಥಿ ಆಗಿದ್ದು ಆಗ ಸ್ವಲ್ಪ ನೃತ್ಯದಲ್ಲಿ ಇದ್ದೆ. ಅದು ಈಗಿನ ವಿದ್ಯಾರ್ಥಿಗಳು ಹೇಗಿರ್ತಾರೋ ಪಾಶ್ಚಾತ್ಯ ನೃತ್ಯದಲ್ಲಿ, ಹಾಗೆ ನಾನು ವೆಸ್ಟರ್ನ್ ಡ್ಯಾನ್ಸಲ್ಲೇ ಇದ್ದೆ. ನಾನು ಒಬ್ಬ ವೆಸ್ಟರ್ನ್ ಡ್ಯಾನ್ಸರ್ನವನು ನಾಟಕಕ್ಕೆ ಒಲವು ತೋರಿಸಿದೆ ಅಂತ ಹೇಳೋದು ಕೂಡ ನನ್ನ ವಿಶೇಷ ಅಂತ ಹೇಳ್ಬೋದು. ಹಾಗೆ ಅವರು ಬದಲಾಯಿಸ್ತಾರೆ ಆ ಸಂಗೀತಕ್ಕೆ ಹಾಕಿರೋ ಪ್ರಶ್ನೆ. ಸಂಗೀತವನ್ನು ಯಾರು ಹಾಡ್ಬೋದು, ಯಾರು ಹಾಡ್ಬೋದು ಸರ್ ಆಗ ಹೇಳಿದರು. ಹೇಗೂ ಹಾಡ್ಬೋದು. ಆಗ ಹೇಳಿರೋ ಮಾತು, ಹಾಡಿದೆಲ್ಲ ಸಂಗೀತ ಅಂತ ಹೇಳಿದರು, ಬರೆದದೆಲ್ಲ ಗೆರೆ ಅಂತ ಹೇಳಿದರು. ಹಾಗೆ ಏನೆಲ್ಲ ಬರೀತೀರಿ, ಎಳ್ದದೆಲ್ಲ ಗೆರೆ ಅಂತ. ಅದನ್ನು ಆಮೇಲೆ ನಾನು ಎಷ್ಟೋ ಕಡೆಯಲ್ಲಿ ಹೇಳಿದ್ದೆ ಅದನ್ನು. ಅದ್ರ ಜೊತೆಗೆ ಒಂದು ಪ್ರಶ್ನೆ ಹೇಳೋದು ಅಂತ ಹೇಳಿದರು. ಅದನ್ನು ಸರಿಗೆ ನಾನು ನೆನಪು ಮಾಡ್ತೇನೆ. ನಾನು ವಿವೇಕಾನಂದರ ಜೊತೆಗೆ ತುಂಬ ಒಡನಾಟ ಇದ್ದವರು, ಅವರ ತುಂಬ ವರ್ಕ್ಶಾಪ್ಗಳಲ್ಲಿ ಕೆಲಸ, ಅವ್ರ ಜೊತೆಯಲ್ಲಿ ಇದ್ದು ಗೊತ್ತಿರುವವರು. ಅವರು ಆಗ ಹೇಳಿದ ಪ್ರಶ್ನೆಗಳು, ಇದೇ ಪ್ರಶ್ನೆ ಮಾಡುವಂಥ ವಿಷಯವನ್ನು ಐಕೆ ಬಳುವವರು ಕೂಡ ತನ್ನ ನಾಟಕದಲ್ಲಿ ಹೇಳ್ತಾರೆ. ಪ್ರಶ್ನೆಗಳನ್ನು ಕೇಳಬೇಕು, ಪ್ರಶ್ನೆಗಳನ್ನು ಕೇಳಬೇಕು ಉತ್ತರ ಸಿಗುವ ತನಕ, ಮತ್ತೆ ಪ್ರಶ್ನೆ ಆಗಬೇಕು ವಿವರ ಉತ್ತರ ಸಿಗುವ ತನಕ. ಅಂದರೆ ನಮ್ಮಲ್ಲಿ ಪ್ರಶ್ನೆ ಮಾಡುವವರು ಭಾಳ ಕಡಿಮೆ ಆಗಿದ್ದಾರೆ. ಅವರ ಎಲ್ಲ ಈಗಿನ ಮಾತುಗಳು ಎಲ್ಲ ಹೇಳಿದರು ಎಲ್ಲ ಪ್ರಶ್ನೆಯಲ್ಲಿ. ನಾವು ಪ್ರಶ್ನಿಸುವುದು ಭಾಳ ಕಡಿಮೆ ಆಗ್ತಾಯಿದೆ. ಇವತ್ತಂತೂ ಪ್ರಶ್ನೆಗಳೇ ಇಲ್ಲ ನಮ್ಮಲ್ಲಿ. ನಾವು ಉತ್ತರ ಇದೇ ಆಗಿರ್ಬೋದು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋರೇ ಆಗಿದ್ದೀವಿ. ಎಲ್ಲೂ ಪ್ರಶ್ನೆ ಹಾಕ್ತಾ ಇಲ್ಲ. ಪ್ರಶ್ನೆ ನಾವು ಸಮಾಜದಲ್ಲಿ ಪ್ರಶ್ನೆಯಾಗಿ ಉಳಿತೇವೆ ಅಂತ ಹೇಳಿದ್ದು ನನಗೆ ಕಾರಂತರು ಹೇಳಿದ್ದು ಗೊತ್ತು. ಮತ್ತು ಅವರು ಇನ್ನೊಂದು ವಿಷಯ ಹೇಳಿದರು, ನಾನು ಹೆಚ್ಚು ಅಂದರೆ ನನಗೆ ಅವರಿಗೆ ಇರುವಂಥ ವಿಷಯಗಳ ಬಗ್ಗೆನೂ ಕೂಡ ನನಗೆ ಆಸಕ್ತಿ ಇತ್ತು. ಅವರು ಹೇಳಿದರು, 50 ವರ್ಷಗಳ ಹಿಂದೆ ಒಂದು ಯೋಜನೆಯನ್ನು ಬರುತ್ತೆ ಅಂತ ಹೇಳೋದನ್ನು ಕಲ್ಪನಾ ಶಕ್ತಿ ಒಬ್ಬ ರಂಗಕರ್ಮಿಗೆ ಇರಬೇಕಂತಿದ್ರೆ, ನಾನು ಇಲ್ಲಿಂದ ಅಲ್ಲಿ ಕೂತ್ಕೊಂಡಿದ್ದಾಗ ನಾನು ಒಂದಷ್ಟು ಮಾತಾಡಿದೆ ಸರ್ ಹತ್ರ. ಕೊರೋನಾ ಮೊದಲು ನಾವು ಒಂದು ಶಾಪನ್ನು ಮಾರಿದ್ವಿ. ನಾನು ಹೇಳಿದೆ, ನಾವೊಂದು ಶಾಪ್ ಮಾರಿದ್ವಿ ಕೊರೋನಾ ಮುಂಚೆ. ಯಾಕೆ, ಯಾವಾಗ ಅಂತ? ಸುಮ್ಮ 15-20 ದಿವಸಗಳ ಮುಂಚೆ ಅಂತ. ಅದೇನು ಗೊತ್ತಿತ್ತ ನಿಮಗೆ? ನಾನು ಹೇಳಿದೆ, ರಂಗಕರ್ಮಿಗಳಾದರೆ, ರಂಗ ಜಂಗಮನಾದರೆ ಅವನಿಗೆ ಗೊತ್ತಿರ್ತದೆ, ನನಗೂ ಗೊತ್ತಾಯ್ತೇನೋ ಅಂತ ಅಂದ್ಕೊಳ್ತೀನಿ. ನನ್ನ ಭಾಗ್ಯ ಅಂತೇನೆ ಈ ಕಾರ್ಯಕ್ರಮದಲ್ಲಿ ರಂಗ ಜಂಗಮನ ಒಂದು ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ. ಅವರು ಬರೆದಿದ್ದರು, ಆತ್ಮಕಥನೂ ಬರೆದ್ರು, ಅಲ್ಲಿಗೂ ಹೋಗಲಾರೆ ಇಲ್ಲಿ ಇರಲಾರೆ ಅಂತ. ಅವರು ಇಲ್ಲಿ ಇರೋದಕ್ಕಿಲ್ಲ, ಅಲ್ಲಿಗೂ ಹೋಗಲಾರೆ ಅಂತ. ಅಂದರೆ ಅವರು ಎಲ್ಲಿ ಉಳ್ಕೊಳ್ಬೇಕು, ಏನು ಮಾಡಬೇಕು ಎಂಬುದಕ್ಕಿಂತ ಸ್ಪಷ್ಟವಾಗಿ ಇಲ್ಲಿರೋದನ್ನೆಲ್ಲ ಅಲ್ಲಿ ಕೊಟ್ಟಿದ್ದಾರೆ, ಅಲ್ಲಿರುವುದನ್ನು ಇಲ್ಲಿ ಕೂಡ ತಂದಿದ್ದಾರೆ. ಎಲ್ಲ ಭಾಷೆಯಲ್ಲಿ ನಾಟಕಗಳನ್ನು ಮಾಡಿದ್ದಾರೆ. ಮತ್ತು ಅವರ ಶಿಷ್ಯವೃಂದದವರಿಗೆ ಜೊತೆಗೆ ನನಗೆ ತುಂಬ ಬಹಳ ಆತ್ಮೀಯ ಸಂಬಂಧಗಳಿದೆ. ಅವರ ಹತ್ತಿರ ಒಬ್ಬರು ಪಟ್ಟ ಅಂತ, ಪಟ್ಟ ಶಿಷ್ಯ ಅಂತ ಹೇಳುವ ದೃಷ್ಟಿಯಲ್ಲಿ, ಪಟ್ಟೆ ಅಂದರೆ ನಾಟಕವನ್ನು ಧಾರೆ ಎರೆದದ್ದು ಬಸವಲಿಂಗಯ್ಯ, ಸಿ ಬಸವಲಿಂಗಯ್ಯ ಜೊತೆಗೆ ನಾನು 2 ವರ್ಷ ಕೆಲಸ ಮಾಡಿದೆ ಎಂಬ ತೃಪ್ತಿ ಕೂಡ ಇದೆ. ನನಗೆ ನೇರವಾಗಿ ಗುರುಗಳ ಸಂಬಂಧ ಇಲ್ಲದ್ರು, ಆದರೆ ಅಲ್ಲಿ ಸಿಕ್ಕಿದ್ದು ಕೂಡ ಸಂಗೀತವನ್ನು, ರಂಗ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ. ಮೈಸೂರಲ್ಲಿ ನಾವು ANSSIRD ಅಂತ ನಜೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಈ ರಂಗ ನಾಟಕಗಳ ಬರೆಯುವಾಗ ನನಗೊಬ್ಬ ಕೃತಿಕಾರನಾಗಿರುವಂಥ ಅವಕಾಶವನ್ನು ಕೊಟ್ಟು, ಆಗ ಸಂಗೀತವನ್ನು ಮಾಡಬೇಕಾದ್ರೆ ಅಲ್ಲಿ ಭಾಳಷ್ಟು ಜನರು ಸೇರಿದರು. ಆ ಅವಧಿಯಲ್ಲಿ ನಾನು ಜನಮನ ಜನ್ಯವರ ಇವರ ಇನ್ನೊಬ್ಬ ಶಿಷ್ಯ ಬಿ ವಿಕಾರದರು ಅವರ ಜೊತೆ ಕೂಡ ನಾನು ಕೆಲಸ ಮಾಡಿದ್ದೆ ಸಂಗೀತದಲ್ಲಿ. ಅವ್ರ ಜೊತೆಗೂ ಇದ್ದೆ. ನನಗಾಗ ಒಂದಿತ್ತು ಅವ್ರು ಹೇಳಿದ್ದು, ನನ್ನನ್ನು ಕರೆತ್ರು ಹೇಳಿದ್ದು, ನಾನು ಬರ್ದದ್ದು ಕೇಳಬೇಡ ನೀನು, ಇನ್ನು ಮುಂದೆ ನೋಡಲೇಬೇಡ ಅಂತ ಹೇಳಿದರು. ನನಗೇನೂ ಗೊತ್ತಿಲ್ಲ, ನಾನು ಅವರ ನಾಟಕಗಳ ಹಾಡುಗಳನ್ನು ಕೇಳಲಿಕ್ಕೆ ಹೋಗ್ತಾನೆ ಇರಲಿಲ್ಲ. ಮಾತ್ರ ಒಂದು ಹಾಡು ಮಾತ್ರ ನನಗೆ ಆಗಾಗ ಹೇಳ್ತಿತ್ತು, ಎಲ್ಲಿ ಕೂಡ ನೀನು ನಿನ್ನ ಒಳಗೆ ಇರೋದಿಲ್ಲ, ನೀನು ಹೊರಗೆ ಹಾಡಾಡ್ತಾ ಇದ್ದೀಯ ಅಂತ ಎಂಬುದಾಗೆ ಕೇಳಿ

0: ಈ ಹಾಡು ಮಾತ್ರ ನನ್ನೊಳಗೆ ಯಾವತ್ತಿತ್ತು. ಸಾಕಷ್ಟು ಕಡೆಯಲ್ಲಿ ಅವರ ಆ ಹಾಡಿನ ಪ್ರೇರಣೆಯಿಂದ ನಾನು ಈಗ ಅವರ ಶಿಷ್ಯ ಆಗಿರುವಂಥ ಐಕೆ ಬಳುವರ ನಾಟಕದಲ್ಲೂ ಕೂಡ ಅವ್ರು ಹೇಳಿದರು ಕಟ್ಟಿಕೊಳ್ಬೇಕು ಅವರವರೇ ಅಂತ ಸಂಗೀತವನ್ನು. ಅದು ಹೇಳಿದ್ದನ್ನು ಇದಕ್ಕೂ ನನಗೆ ಬಹಳಷ್ಟು ಪ್ರೇರಣೆ ಆಗಿದೆ. ನಾನು ಹಾಗೇನೆ ಯಾವುದೇ ಸಂಗೀತದ ನನಗೊತ್ತಿದ್ದಾಗಿ ಹಿಂದೆ ಬಹಳಷ್ಟು ವರ್ಷ ನಾನು ಕಾರಂತರ ಬಗ್ಗೆ ಹೆಚ್ಚಿನವರಲ್ಲಿ ಕೇಳಿದಾಗ ಕಾರಂತರಿಗೆ ಸಂಗೀತದ ಜ್ಞಾನ ಏನಾದರೂ ಇದೆಯಾ ಅಂತ ಕೇಳುವಾಗ ಏನಿಲ್ಲ, ಅವರು ಹೀಗೆ ಕಲ್ತದಂತ. ಹೈಸ್ಕೂಲಲ್ಲಿ ಇರುವಾಗ ಅವರೊಬ್ಬರು ಶಾಲೆ ಅಧ್ಯಾಪಕರಲ್ಲಿ ಸಂಗೀತ ಕಲಿತಾರಂತೆ, ಅದು ಗೊತ್ತಿರಲಿಲ್ಲ. ಯಾರೊಬ್ಬರು ಹೇಳಿದರು ಸಂಗೀತ ಕಾರಂತರ ನಾನು ಬಲ್ಲೆ ಅಂತ ಹೇಳುವಂಥ ಒಂದು ವ್ಯಕ್ತಿಯಲ್ಲೂ ಕೇಳಿದಾಗಲೂ ಅವ್ರು ಹೇಳಿದ್ದು ಅವರಿಗೆ ಯಾವುದೇ ಆ ಬಗ್ಗೆ ಇರಲಿಲ್ಲ. ಬಟ್ ಅವರು ಸಂಗೀತದಲ್ಲಿ ದೊಡ್ಡ ಸಂಶೋಧನೆಯನ್ನು ಮಾಡ್ತಾಯಿದ್ರು ಅಂತ ಹೇಳುವಂಥದ್ದು ಹೇಳ್ತಾ ಇದ್ರು. ಮತ್ತೆ ಗೊತ್ತಾಯ್ತು, ಅವರು ಬನಾರಸ್ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅವರು ಪದವಿ ಮಾಡಿಕೊಂಡಾಗ ಅಲ್ಲಿ ಮೊದಲ ಪಾಠವನ್ನು ತಗೊಂಡದ್ದು ಕೂಡ ಅವರು ಹಿಂದೂಸ್ತಾನಿ ಸಂಗೀತ. ಆದ್ದರಿಂದ ರಂಗಸಂಗೀತ ನಾವು ದಿನಾಚರಣೆಗೆ ಹೆಚ್ಚು ಮಹತ್ವ ಕೊಡಬೇಕಾಗುತ್ತೆ. ಅವರು ಬನಾರಸಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ಕಲಿತಾರಂತೆ. ಹಾಗಿದ್ದು ಕೂಡ ಅವರೆಲ್ಲೂ ನಾನು ಕಲ್ತಿದ್ದೆ ಅಂತ ಹೇಳಲೇ ಇಲ್ಲ ಯಾರಿಗೂ ಕೂಡ. ಎಲ್ಲ ಮಾಡಿದ್ದೆಲ್ಲ ಸಂಗೀತ, ಹಾಡಿದ್ದೆಲ್ಲ ಸಂಗೀತ ಅಂತ ಹೇಳ್ತಾ ಇದ್ರು ಅಂತ. ಮತ್ತೆ ನೋಡಿದ್ದು ನಾನು ಕೊಡಿಮರ ಅಂತ ಅಭಿವ್ಯಕ್ತದವರು ಮಾಡಿರುವಂಥ ನಾಟಕದಲ್ಲಿ. ಆ ನಾಟಕದ ಪೂರ್ತಿ ವ್ಯವಸ್ಥೆಯಲ್ಲಿ ನಮ್ಮ ಹಿರಿಯರುಗಳೆಲ್ಲ ಇದ್ದರು, ಎಲ್ಲರಿಗೆ ಒಂದೊಂದು ಎಲ್ಲಿ ಅಂತ ಹೇಳಿದರೆ ಯಾರು ನಂಬ್ತಿರೋ ಇಲ್ಲ. ಮಂಗಳೂರಿನ ದಿಗ್ಗಜರು ನಿರ್ದೇಶಕರೆಲ್ಲ ಆ ನಾಟಕದಲ್ಲಿ ಸಹಾಯಕ ನಿರ್ದೇಶಕ. ಅದು ಒಂದೊಂದು ಕ್ಷೇತ್ರಕ್ಕೆ ಫಿಲ್ಮಲ್ಲಿದ್ದಾಗೆ ಸಾಹಸ ಒಂದಿರಲಿಲ್ಲ, ಸಾಹಸ ನಿರ್ದೇಶನ ಒಂದಿರಲಿಲ್ಲ. ಅಲ್ಲ ಸರ್, ಮತ್ತೆಲ್ಲ ನಿರ್ದೇಶನ ಇತ್ತು ಅಲ್ಲಿ ಆ ನಾಟಕದಲ್ಲಿ. ಇದು ಕಲಾ ನಿರ್ದೇಶನ, ರಂಗ ನಿರ್ದೇಶನ, ಅದಕ್ಕೆ ಬೇರೆ ಬೇರೆ ರಂಗ ನೇಪಥ್ಯಕ್ಕೊಂದು ನಿರ್ದೇಶನ, ನೇಪಥ್ಯ ನಿರ್ದೇಶನ, ರಂಗ ಸಜ್ಜಿಕೆ ಕೂಡ ನಿರ್ದೇಶನ. ಆಗ ಅದಕ್ಕೆ ಅಂದರೆ ಇಲ್ಲಿಯ ತಜ್ಞರುಗಳೇ ಇದ್ದದ್ದು. ಆ ರೀತಿಯ ಒಂದು ಗೌರವ ಆ ನಾಟಕದಲ್ಲಿ ಕೊಡಿಮರದಲ್ಲಿ ಇತ್ತು. ವ್ಯತ್ಯಾಸ ಅಂದರೆ ಈ ವಿಶೇಷ ಅಂತ ಹೇಳಿದರೆ, ಇವತ್ತು ಹೇಗೆ ನಾನು ಮತ್ತು ಐಕೆ ಬಳುವರ ಜೊತೆಯಲ್ಲಿ ಕೂತ್ಕೊಂಡಿದ್ದೆವು, ಆ ಕೊಡಿಮರವನ್ನು ನಾಟಕ ನೋಡಿದ್ದು ಬಾಲ್ಕನಿಯಲ್ಲಿ ನಾನು ಮತ್ತು ಐಕೆ ಬಳುವರು ಕೂತ್ಕೊಂಡು ಗೊತ್ತಿದೆ ರಿಹರ್ಸಲ್ಗೆ. ನಾನು ಕೂಡ ರಿಹರ್ಸಲ್ ನಾಟಕ ಅಲ್ಲ, ಆಗಲೇ ರಿಹರ್ಸಲಲ್ಲಿ ಅದರ ಇದನ್ನು ಕೂಡ ಅವರು ಅದಕ್ಕೆ ಹೇಳಿದರು. ಅದರ ಬಗ್ಗೆ ಹೇಳಲ್ಲ ಅಂತ, ನಾನು ನಾಟಕದ ಬಗ್ಗೆ ಹೇಳಲ್ಲ ಅಂತ ಹೇಳಿದರು. ಅಂದರೆ ಅದು ಹೆಚ್ಚು ವ್ಯಾಪಕತೆಯನ್ನು ಆಗಲಿಲ್ಲ ನಾಟಕ. ಒಂದೇ ಪ್ರದರ್ಶನಗಳು ಕೂಡ ಕಂಡಿದ್ದು. ಇಲ್ಲಿ ಸಾಕಷ್ಟು ಜನರ ಎಲ್ಲ ಸಂಪರ್ಕ ಇದ್ದು ಕೂಡ, ಅಮೃತ ಸೋಮೇಶ್ವರ ಅವರು ಕೂಡ ಒಂದು ಕೃತಿಯ ಮೂಲಕ, ವಾಮಾನಂದ ಅವರು ಇನ್ನೊಬ್ಬ, ಹೀಗೆ ಸಾಹಿತಿಗಳೆಲ್ಲ ಒಂದು ಒಗ್ಗೂಡಿಕೆ ಇದ್ದದು. ಅದು ನಾನು ನೋಡಿದ ಬಿಟ್ಟರೆ ಆಮೇಲೆ ವರ್ಕ್ಶಾಪಲ್ಲಿ ಆಗ್ತಾ ಇರೋದು ಗೊತ್ತು. ಹಾಗೆ ಅವರನ್ನು ನೋಡಿ ಕಲ್ತದ್ದು ಬಹಳಷ್ಟು ಇದೆ, ಅವರನ್ನು ಕೇಳಿ ಕಲ್ತದ್ದು ಬಹಳಷ್ಟು ಇದೆ. ಇವತ್ತಿನ ಮಕ್ಕಳಿಗೆ ಗೊತ್ತಿರಬೇಕಾದದ್ದು ಶಾಲಾ ಕಾಲೇಜುಗಳ ಮೂಲಕ ಬಿ ವಿ ಕಾರಂತ ಅಂದರೆ ಯಾರು ಎಂಬುದು ಒಂದು ಪಠ್ಯ ಮೂಲಕ, ಮತ್ತು ಅವರ ರಂಗಸಂಗೀತದ ಏನು ಅವರ ಜ್ಞಾನಗಳಿತ್ತು ಅದನ್ನು ಒಂದು ಪಠ್ಯದ ಮೂಲಕ, ಅಥವಾ ಹೆಚ್ಚುವರಿ ನಮ್ಮ ರಂಗಾಧ್ಯಯನ ಕೇಂದ್ರಗಳಲ್ಲೂ ಕೂಡ ಕೆಲವು ಕಡೆಯಲ್ಲಿ ನಾಟಕ ಮಾಡೋದ್ರಲ್ಲಿದ್ದೇವೆ. ನಾವು ಕೇವಲ ಹೋಗಿ ಶಾಲಾ ಕಾಲೇಜುಗಳೇ ನಾಟಕ ಮಾತ್ರ ಮಾಡ್ತೀವಿ, ಅದು ದೊಡ್ಡ ರಂಗ ನಿರ್ದೇಶಕರು ಕೂಡ ಕಲಾವಿದರು ಕೂಡ ಯಾರೇ ಆಗಿರಲಿ, ಮುಂದಿನ ಕಲಾವಿದರು ಹೇಳಿ, ಮೊದಲು ಯಾವ ನಾಟಕವನ್ನು ತೆಗೊಂಡ್ರೆ 5 ದಿವಸದಲ್ಲಿ ನಾಟಕ ಮಾಡಿ, 10 ದಿವಸದಲ್ಲಿ ನಾಟಕ ಮಾಡಿ, ಮೊದಲ ದಿವಸ ಅಥವಾ 2 ದಿವಸದಲ್ಲಿ ನಾಟಕ ಆರಂಭಿಸೋಕೆ ಹೋಗಲೇಬೇಡಿ, ಕತೆನೇ ಹೇಳಿ. ಈ ರಂಗಭೂಮಿಯ ಹಿಂದೆ ಇರುವಂಥ ಶಕ್ತಿ ಯಾವುದು ಅಂತ ಎಲ್ಲಿಂದ ಹೇಳಬೇಕು, ಎಲ್ಲಿಂದ ಬೇಕಾದ್ರೆ ಹೇಳಿ. ಜಾಗತಿಕ ಮಟ್ಟದಿಂದ ಹೇಳ್ತೀರಾ, ಜಾಗತಿಕ ರಂಗಭೂಮಿಯಿಂದ ಹೇಳಿ, ಭಾರತೀಯ ರಂಗಭೂಮಿಗೆ ಹೇಳುವವರೆ ತದ್ದಿ, ಇಲ್ಲಿ ಸ್ಥಳೀಯ ರಂಗಭೂಮಿಯವರು ತಗೊಳ್ಳಿ, ಎಲ್ಲರ ಹೆಸರನ್ನು. ನನಗೆ ಅಂದಂಥ ಅವಕಾಶ ಸಿಕ್ಕಿದೆ ಹಾಗೆ ಹೇಳುವಂಥದ್ದು. ಪ್ರತಿ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಇದ್ದರೂ ನಾಟಕ ಆಗುವ ಮುಂಚೆ ಸಿಗುವಂಥದ್ದು ನನ್ನ ಬೀದಿ ನಾಟಕ, ನನ್ನ ಆಸಕ್ತಿಯ ವಿಷಯ. ಆದ್ದರಿಂದ ಮಾಸ್ಕೋದಿಂದ ನಾನು ಆರಂಭ ಮಾಡಿ ಕೊನೆಯ ಇಲ್ಲಿಯ ಬೀದಿ ನಾಟಕದ, ಮಂಗಳೂರಿನ ಮೀನು ಮಾರ್ಕೆಟ್ನ ಬೀದಿ ನಾಟಕದವರೆಗೆ ಅದರ ಚರಿತ್ರೆ ಹೋಗಬೇಕು. ಅದರಲ್ಲಿ ಬಂದಂಥ ಸಾಕಷ್ಟು ಜನ ಕಲಾವಿದರೆಲ್ಲ ಹೋಗಬೇಕು. ಅಲ್ಲಿಂದ ಅಲ್ಲಿಂದ ಮಿಸ್ಟ್ರಿ ಬಫಿಯಿಂದ ಹಿಡ್ಕೊಂಡ್ರೆ ನಾವಿಲ್ಲಿ ಲೋಕಲ್ವರೆಗೇನೋ ಬರಬೇಕಾದ್ರೆ, ನಾವು ಸ್ಥಳೀಯವಾಗಿ ತಲುಪದಿದ್ದರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ಗುರುತಿಸುವಿಕೆ ಯಾರು ಗುರುತಿಸೋದು ಪರವಾಗಿಲ್ಲ, ನಾವು ಜಾಗತಿಕವಾದ ವಿಷಯವನ್ನು ಗುರುತಿಸ್ಕೊಂಡಿವಿ ಅಂತ ಬೇಕು. ಆ ನಿಟ್ಟಿನಲ್ಲಿ ಕಾರಂತರ ದೊಡ್ಡ ಆಸ್ತಿ, ದೊಡ್ಡ ಶಕ್ತಿ. ಅವ್ರ ಬಗ್ಗೆ ಹೆಚ್ಚು ನಾವು ಹೆಚ್ಚು ಇನ್ನಷ್ಟು ತಿಳಿಬೇಕು. ಇತ್ತೀಚೆಗೆ ನಮ್ಮ ಸ್ನೇಹಿತರೊಬ್ಬರು ಬಂದಿದ್ದರು, ರಂಗಭೂಮಿಯವರು, ಸುಚೀಂದ್ರ ಪ್ರಸಾದ್. ಅವರು ಹೇಳಿದರು ಸಾಂಕೇತಿಕ ಪ್ರತಿಮೆಗಳು ಆಗಬಾರ್ದು ಅಂತ. ನಮ್ಮಲ್ಲಿ ಇವತ್ತೆಲ್ಲ ಸಾಂಕೇತಿಕ ಪ್ರತಿಮೆಗಳು ಆಗ್ತಾ ಇರೋದು, ಅವರ ಪ್ರತಿಮೆ ಹಾಕೋದು, ಹಾರ ಹಾಕೋದಾಗಿರ್ತದೆ, ಅದಲ್ಲ ಆಗ್ತಿರಬೇಕಾದು. ಅವರ ಮಾಡಿರುವ ಕೆಲಸಗಳನ್ನು ದಿನನಿತ್ಯ ಮಾಡುವ ರೀತಿಯಲ್ಲಿರಬೇಕು, ಅದೊಂದು ಪ್ರಕ್ರಿಯೆ ಆಗಿರಬೇಕು, ಅದು ಕ್ರಿಯೆ ಆಗಿರಬೇಕು, ಪ್ರಕ್ರಿಯೆ ಆಗಬೇಕು, ಅದಕ್ಕೆ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಬೇಕು ಅಂತ ಹೇಳ್ತಿದ್ರು. ಹಾಗೆ ಇವತ್ತು ಕೂಡ ಈ ಕಾರ್ಯಕ್ರಮ ಕಾರಂತರ ಈ ಏನು ನೆನಪು, ಅವರ ಶುಭಾಶಯಗಳು, ಅವರ ಹುಟ್ಟುಹಬ್ಬದ ಒಂದು ಶುಭಾಶಯಗಳಿಗೆ ನಮನವನ್ನು ಹೇಳ್ತಾ, ಇನ್ನಷ್ಟು ನಮಗೆ ಶಕ್ತಿ ಬರಲಿ, ಜರ್ನಿ ಥಿಯೇಟರ್ ಮತ್ತೊಮ್ಮೆ ರಂಗ ಜಂಗಮನಂತೆ ಎದ್ದು ನಿಂತು ಫೀನಿಕ್ಸ್ನಂತೆ ಎಲ್ಲ ಚಟುವಟಿಕೆ ಮುಂದುವರಿಸಲಿ ಅಂತ ಹಾರೈಸ್ತಾ, ಜನ್ಮದಿನ ಶುಭಾಶಯಗಳಿಗೆ ನನ್ನ ನುಡಿ ನಮನ, ನನ್ನ ನಮನಗಳು. ಥ್ಯಾಂಕ್ ಯು.
1: ವಂದನೆಗಳು ಜಗನ್ ಪವಾರ್ ಸರ್, ನಿಮ್ಮ ನೆನಪಿನ ಮಾತುಗಳಿಗೆ. ಇನ್ನು ಮುಂದಕ್ಕೆ ಸುಮಾರು ರಂಗ ಸಂಗೀತ ಮತ್ತು ರಂಗ ದೃಶ್ಯಾವಳಿ
2: ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಒಂದಷ್ಟು ಸಣ್ಣ ಸಣ್ಣ ರಂಗಭೂಮಿಗೆ ಸಂಬಂಧಿಸಿದ ತುಣುಕುಗಳನ್ನು ಈ ವೇದಿಕೆಯಲ್ಲಿ ನಾವು ಪ್ರಸ್ತುತಪಡಿಸುವುದಕ್ಕಿದ್ದೇವೆ. ಬಿ ವಿ ಕಾರಂತರ ರಂಗ ನಿರ್ದೇಶನದ ಅವರ ಮೊದಲ ಶಕ್ತಿಯೇ ಬಹುಶಃ ರಂಗ ಸಂಗೀತ. ಈ ನೆಲೆಯಲ್ಲಿ ಕಾರ್ಯಕ್ರಮದ ಮೊದಲ ಅಂಗವಾಗಿ ರಂಗ ಸಂಗೀತವನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಿರ್ವಹಿಸುವುದಕ್ಕಿದ್ದಾರೆ ರಾಘವ್ ಸೂರಿ, ಗಾಯನವನ್ನು ಮಾಡುವುದಕ್ಕಿದ್ದಾರೆ ರೋಹಿತ್ ಉಪಾಧ್ಯಾಯ ಮತ್ತು ಚಿನ್ಮಯ್ ಭಟ್, ಅದರ ಜೊತೆಗೆ ಪಕ್ಕವಾದ್ಯದಲ್ಲಿ ಅರ್ಜುನ್ ಬನವಾಸಿ ಮತ್ತು ಶಶಾಂಕ್ ಐತಳ್ ನಮ್ಮ ಜೊತೆಗಿದ್ದಾರೆ.

ಎಲ್ಲರಿಗೂ ನಮಸ್ಕಾರ. ರಂಗನಮನ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ರಿಗೂ ನಮ್ಮ ಕಡೆಯಿಂದ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಬಿ.ವಿ. ಕಾರಂತರ ಈ ಒಂದು ದಿನವನ್ನು ನಾವು ಎಲ್ಲರೂ ಸ್ಮರಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ಇವರು ಸಂಗೀತ ನಿರ್ದೇಶನ ಮಾಡಿದಂತಹ ಒಂದು ಹಾಡಿನಿಂದಲೇ ನಾವು ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಹೈವಾದನ ಅನ್ನುವಂತಹ ನಾಟಕ, ಈ ನಾಟಕವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದಿದ್ದಾರೆ. ಈ ನಾಟಕದಲ್ಲಿ ಮೊದಲಿಗೆ ಇವರು ಗಜವದನ ಹೇರಂಬ ಅನ್ನುವಂತಹ ಒಂದು ಹಾಡನ್ನು ಇವರು ಬರೆದಿದ್ದಾರೆ. ಈ ಹಾಡನ್ನು ಬಿ.ವಿ. ಕಾರಂತರು ಬೆನಕ ನಾಟಕ ತಂಡಕ್ಕೆ ಇವರು ಈ ನಾಟಕವನ್ನು ನಿರ್ದೇಶನ ಮಾಡಬೇಕಾದ್ರೆ ತಾವು ಸ್ವಲ್ಪ ಸಾಹಿತ್ಯದಲ್ಲಿ ಬದಲಾವಣೆಯನ್ನು ಮಾಡಿ ಅದ್ಭುತವಾದಂಥ ಈ ಹಾಡನ್ನು ಇವರು ಸಂಗೀತ ನಿರ್ದೇಶನ ಮಾಡಿರ್ತಾರೆ. ಈ ಹಾಡು ಅದರ ನಂತರ ಈ ರಂಗಭೂಮಿಯ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ನಾಂದಿಯ ಹಾಡಾಗಿದೆ. ಈ ಹಾಡಿನ ಮೂಲಕ ನಮ್ಮ ಕಾರ್ಯಕ್ರಮವನ್ನು ನಾವಿವತ್ತು ಶುರು ಮಾಡ್ತಾ ಇದ್ದೇವೆ. ಮೊದಲಿಗೆ ನಿಮ್ಮ ಮುಂದೆ ಗಜವದನ ಹೇರಂಬ.

ಬಿ ವಿ ಕಾರಂತರ ನಿರ್ದೇಶನದ ನಾಟಕ ಹಾಗೂ ಈ ಹಾಡನ್ನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸಿಯಾಯಿತು. ಇದರ ಮೂಲಕ ನಮ್ಮ ಕಾರ್ಯಕ್ರಮ ನಾವು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಮುಂದಿನ ಹಾಡು ರಾಮನ ಮನೆತನದಾಗುವಂತಹ ಹಾಡು. ಇದು ಅಗ್ನಿವರ್ಣ ನಾಟಕದ ಹಾಡು. ಈ ನಾಟಕವನ್ನು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ರಚಿಸಿದ್ದು 2016 ಸಂತ ಅಲೋಶಿಯಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಶ್ರೀಮತಿ ಭವ್ಯ ಶೆಟ್ಟಿ ಅವರು ಇದನ್ನು ನಿರ್ದೇಶಿಸಿದರು. ಆ ಸಮಯದಲ್ಲಿ ರೋಹಿತ್ ಉಪಾಧ್ಯಾಯ ಅವರು ಈ ನಾಟಕದ ಸಂಗೀತ

ರಾಮನ ವಂಶದ ಕೊನೆಯ ಕುಡಿ ಅಗ್ನಿವರ್ಣ ಹೇಗೆ ಲೋಕದ ಜ್ಞಾನವನ್ನು ಬಿಟ್ಟು ಮೈಮರೆತು ಹೇಗೆ ಮಲ್ಕೊಂಡಿದ್ದ ಅನ್ನೋದನ್ನ ಈ ಒಂದು ಹಾಡು ಹೇಳ್ತದೆ. ಅದರ ಜೊತೆಗೆ ಅವನನ್ನ ಎಬ್ಬಿಸೋದಕ್ಕೆ ಮೂರು ಕನಸುಗಳು ಬರ್ತವೆ. ಆ ಕನಸುಗಳು ಹೇಗೆ ಬರ್ತವೆ, ಬಂದು ಅಗ್ನಿವರ್ಣನ ಹೇಗೆ ಎಬ್ಬಿಸವೆ ಅನ್ನುವಂತಹ ಒಂದು ವಿಷಯವನ್ನ ಈ ಒಂದು ಹಾಡು ಇದರಲ್ಲಿ ಹೇಳ್ತದೆ. ಈ ಹಾಡಿನ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೇವೆ. ಸಹಜವಾಗಿ ಒಂದು ಹೊಸ ವಿಷಯ ಎಲ್ಲಾದರೂ ನಮಗೆ ಕಾಣೋದಕ್ಕೆ ಸಿಕ್ಕರೆ ನಾವು ಅದನ್ನು ವಿಚಿತ್ರವಾಗಿ ನೋಡ್ತೇವೆ. ಉದಾಹರಣೆಗೆ, ಮೊದಲ ಬಾರಿ ಯಾರಾದರೂ ವಿಮಾನವನ್ನು ಕಂಡಿದ್ರೆ ಹೇಗನ್ಸಿರ್ಬೋದಪ್ಪ, ಯಾವುದೋ ಒಂದು ಹಕ್ಕಿ ಅಂತ ಅಂದ್ಕೊಂಡಿರ್ಬೋದು. ಯಾರೊಬ್ಬರು ಮೊದಲನೇ ಸಾಲಿ ಎ ಸಿಯನ್ನು ನೋಡಬೇಕಾದ್ರೆ ಅಥವಾ ವಾಷಿಂಗ್ ಮಿಷಿನ್ ಅನ್ನು ನೋಡಬೇಕಾದ್ರೆ ನಮಗೊಂದು ಅದು ಬೇರೆಯೇ ಅರ್ಥ ಕೊಡುತ್ತೆ, ಅದು ಏನು ಅಂತ ನಮಗೆ ಹೋಗಿ ನೋಡಿದಾದ್ಮೇಲೆ ಗೊತ್ತಾಗ್ಬೋದು. ಆದರೆ ಇಲ್ಲಿ ಒಂದು ಊರಿನಲ್ಲಿ ಜನಗಳು ಮೊದಲನೇ ಬಾರಿ ಸೈಕಲನ್ನು ನೋಡಿದಾಗ ಹೇಗೆ ಅವರು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಈ ಒಂದು ಹಾಡು ಹೇಳ್ತದೆ. ಕುವೆಂಪು ಅವರು ಬರೆದಿರುವಂತಹ ಬೃಹತ್ ಕಾದಂಬರಿ ಮಲೆಗಳಲ್ಲಿ ಮದುಮಗಳು, ಈ ಒಂದು ಕಾದಂಬರಿಯನ್ನು ನಾಟಕ ರೂಪಕ ಮಾಡಿ ನಾರಾಯಣ ಸ್ವಾಮಿಯವರು ಇದನ್ನು ನಾಟಕ ರೂಪವಾಗಿ ಮಾಡಿದರು. ಇದನ್ನು ಸಿ ಬಸವಲಿಂಗಯ್ಯ ಅವರು ನಿರ್ದೇಶನ ಮಾಡಿದರು. ಬೆಂಗಳೂರಿನಲ್ಲಿ ಇದು ಶೋ ಆಗಿತ್ತು. ಈಗ ಸುಮಾರು 111 ಶೋ ಆಗಿದಂತಹ ಈ ನಾಟಕದ ಹಾಡು ಬಂತು ಬಂತು ಅನ್ನುವಂತಹ ಹಾಡು ಈಗ ನಿಮ್ಮ ಮುಂದೆ. ಈ ನಾಟಕದ ಸಂಗೀತ ಮಾಡಿದವರು ಹಂಸಲೇಖ ಅವರು.

ಮಲೆನಾಡಿನ ಒಬ್ಬ ಶ್ರೀಮಂತ ಮೊದಲ ಬಾರಿಗೆ ಸೈಕಲ್ ಅನ್ನ ಅವನು ಊರಿಗೆ ತಂದಿರ್ತಾನೆ. ಆ ಸಮಯದಲ್ಲಿ ಈ ಸೈಕಲ್ ಅನ್ನ ಜನಗಳಿಗೆ ನೋಡಿದಾಗ ಹೇಗ ಅನ್ಸುತ್ತೆ ಅನ್ನೋದನ್ನ ಈ ಒಂದು ಹಾಡಿನ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾರೆ. ಮುಂದಿನ ಹಾಡು ಬಂದಾನೋ ಬಂದಾ ಸವಾರ. ಇದು ಮತ್ತೆ ಹಯವಾದನ ನಾಟಕ, ಗಿರೀಶ್ ಕಾರ್ನಾಡರ ರಚನೆಯ ಹಯವಾದನ ನಾಟಕದ ಹಾಡು. ಈ ನಾಟಕಕ್ಕೆ ಇದರ ಸಂಗೀತವು ಕೂಡ ಬಿ ವಿ ಕಾರಂತರು ಮಾಡಿದ್ದಾರೆ. ಪದ್ಮಿನಿ ಅವಳ ಮಗುವನ್ನು ಮಲಗಿಸುವಂತಹ ಸಮಯದಲ್ಲಿ ಈ ಹಾಡನ್ನು ಹಾಡ್ತಾಳೆ. ಈ ಹಾಡು ಈಗ ನಿಮ್ಮ ಮುಂದೆ.

ಅದ್ಭುತವಾದಂತಹ ಹಾಡನ್ನು ಹಾಡಿದ್ರು. ಮುಂದಿನ ಹಾಡು ಕಾಜಿದ ದನಿ ಅನ್ನುವಂತಹ ಹಾಡು. ಈ ಹಾಡು ಗೋಂದೋಳು ನಾಟಕ, ನಮ್ಮ ಜರ್ನಿ ಥಿಯೇಟ್ರೆ ಅಭಿನಯಿಸಿದ್ದಂತಹ ನಾಟಕ ಗೋಂದೋಳು ನಾಟಕದಲ್ಲಿ ಹಾಡಲಾಗಿದ್ದಂತಹ ಹಾಡು ಇದು. ಈ ನಾಟಕದ ರಚನೆ ಹಾಗೂ ಈ ಹಾಡಿನ ರಚನೆ ಅಮೃತ್ ಸೋಮೇಶ್ವರ ಇವರು ಮಾಡಿದ್ದಾರೆ. ಹಾಗೆ ಇದಕ್ಕೆ ಸಂಗೀತ ಮೇಘನ ಕುಂದಾಪುರ್ ಹಾಗೂ ಅರ್ಜುನ್ ಆಚಾರ್ಯ ಇವರಿಬ್ಬರು ಸೇರ್ಕೊಂಡು ಮಾಡಿರೋದಂಥದ್ದು. ಈ ನಾಟಕದ ನಿರ್ದೇಶನ ವಿದ್ಯು ಉಚ್ಚಿಲ್ ಅವರು ಮಾಡಿದ್ದಾರೆ. ಸೊ ಈ ನಾಟಕದ ಹಾಡು ಈಗ ನಿಮ್ಮ ಮುಂದೆ.

ವಿವೇಕಾನಂದರ ಸಂಗೀತದ ಸುಮಾರು ಹಾಡುಗಳಿವೆ. ಆ ಹಾಡುಗಳನ್ನೆಲ್ಲ ಆಗಲೇ ಹೇಳಿದಂತೆ ಹಾಡ್ಕೊಂಡು ಕೂತ್ರೆ ಅಂತೂ ಅದಕ್ಕೆ ಸಮಯ ಸಾಕಾಗಲ್ಲ. ಇವಾಗ ಸಮಯದ ಅಭಾವ ಇರೋ ಕಾರಣದಿಂದಾಗಿ ನಮ್ಮ ಕಾರ್ಯಕ್ರಮದ ಕೊನೆಯ ಹಾಡು ಶರಣಿಂಬೆವಯ್ಯ ಅನ್ನುವಂತಹ ಹಾಡು. ಈ ಹಾಡು ಮತ್ತೆ ಕೊನೆಯ ಹಾಡನ್ನು ಹಾಡೋಕ್ಕಿಂತ ಮುಂಚೆ ಇದೇ ನಾಟಕ ಗೋಕುಲ ನಿರ್ಗಮನ ನಾಟಕದ ಇನ್ನೊಂದು ಹಾಡು ಕೊಳಲ ತೊರೆದು. ಕೃಷ್ಣ ತನ್ನ ಕೊಳಲನ್ನು ಗೋಕುಲದಲ್ಲಿ ತೊರೆದು ಅವನು ಹೋಗ್ತಾನೆ, ಅದರ ನಂತರ ಅವನು ಕೊಳಲನ್ನು ಮುಟ್ಟೋದಿಲ್ಲ. ಸೊ ಈ ಸಮಯದಲ್ಲಿ ಬರುವಂತಹ ಈ ಒಂದು ಹಾಡು ಈಗ ನಿಮ್ಮ ಮುಂದೆ. ಇದರ ಸಂಗೀತವನ್ನು ಶೋಧ ನಿರ್ಮಾಳ ಅವರು ಮಾಡಿದ್ದಾರೆ. ಈ ಹಾಡು ಈಗ ನಿಮ್ಮ ಮುಂದೆ.

ಮತ್ತೆ ಗೋಕುಲಕ್ಕೆ ಬರ್ತಿ ಅಂತ ಒಂದು ಸಲ ಹೇಳುವಂತ ಗೋಕುಲದ ನಿವಾಸಿಗಳು ಕೃಷ್ಣನ ಹತ್ರ ಕೇಳುವಂತಹ ಒಂದು ಅದ್ಭುತವಾದಂತಹ ಹಾಡು. ಈ ಹಾಡಿನ ನಂತರ ಕೊನೆಯದಾಗಿ ಅಗ್ನಿವರ್ಣ ನಾಟಕದ ಕೊನೆಯ ಹಾಡು, ನಾಟಕ ಮುಗಿಬೇಕಾದ್ರೆ ಹಾಡ್ತಿದ್ದಂತಹ ಹಾಡು ಇದು. ಶರಣೆಂಬೆ ವಯ್ಯ ಅನ್ನುವಂತಹ ಹಾಡು. ಮತ್ತೆ ಈ ನಾಟಕದ ನಿರ್ದೇಶನ ಶ್ರೀಮತಿ ಭವ್ಯ ಶೆಟ್ಟಿ ಅವರು ಮಾಡಿದ್ದು, ಈ ನಾಟಕದ ರಚನೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಮಾಡಿದ್ದಾರೆ, ಹಾಗೆ ಈ ನಾಟಕಕ್ಕೆ ಸಂಗೀತ ರೋಹಿತ್ ಉಪಾಧ್ಯಾಯ ಅವರು ಮಾಡಿದ್ದಾರೆ. ಅವರ ಸಂಗೀತದ ಇನ್ನೊಂದು ಹಾಡು ಈಗ ಹಾಗೂ ಕೊನೆಯ ಹಾಡು ನಿಮ್ಮ ಮುಂದೆ.

0: ಧನ್ಯವಾದಗಳು. ಕೊನೆಯದಾಗಿ ಡೋಲಕ್ನಲ್ಲಿ ಶಶಾಂಕ್ ಐತಾಳ್, ಹಾಡಿದವರು ಸಂಗೀತ ರೋಹಿತ್ ಉಪಾಧ್ಯಾಯ ಹಾಗೂ ಚಿನ್ಮಯ್ ವಿಭಟ್, ಹಾರ್ಮೋನಿಯಂನಲ್ಲಿ ಅರ್ಜುನ್ ಹಾಗೆ ನಾನು ರಾಘವ್ ಸೂರಿ.
1: ಬಂಧುಗಳೇ, ಇಲ್ಲಿ ನಾವು ಓದುವಂತಹ ಈ ಕವನ ಒಂದು ಘಟನೆಯನ್ನು ಅಥವಾ ಒಂದು ಕಥೆಯನ್ನು ಧ್ವನಿಸುತ್ತದೆ. ಇದರೊಳಗೊಂದು ಲಕ್ಷ್ಯಾರ್ಥವಿದೆ, ವಾಚ್ಯಾರ್ಥವಷ್ಟೇ ನಮ್ಮ ಕಿವಿಯನ್ನು ತಲುಪಬಹುದು. ಆದರೂ ಇದೆಲ್ಲ ವಿಶೇಷವಾದ ಕಾರಣಕ್ಕಾಗಿ ನಿಮ್ಮ ಮುಂದೆ ನಾವು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಶಾ ಬಾಲುರಾವ್ ಅವರು ಬರೆದಿರುವಂತಹ ಓಡುವ ಕರ್ಮ, ಒಂದು ಹಳೆಯ ಹೊಸ ಕತೆ, ಈ ಕವನವನ್ನು ನಿಮ್ಮ ಮುಂದೆ ನಾನು ವಾಚಿಸ್ತಾ ಇದ್ದೇನೆ. ಒಂದು ಕಾಡು, ಆ ಕಾಡಿನಲ್ಲೊಂದು ಹುಲಿ. ದಿನವೂ ರಾತ್ರಿ ಮಲಗುವಾಗ ಆ ಹುಲಿಗೆ ಒಂದೇ ಚಿಂತೆ, ಬೆಳಕಾದೊಡನೆ ಓಡಬೇಕು ಜೋರಾಗಿ. ಇನ್ನು ಮುಂದೆ ಓಡುತ್ತಿರುವ ಜಿಂಕೆಯನ್ನಟ್ಟಿ ಹಿಡಿಯಬೇಕು, ಇಲ್ಲವೋ ನಾಳೆ ನನಗೆ ಹೊಟ್ಟೆಗಿಲ್ಲ, ನಾ ಸತ್ತೆ. ದೇವರೇ, ಕೈ ಬಿಡಬೇಡ, ಕಾಪಾಡು, ಓಡುವ ಶಕ್ತಿ ಕೊಡು. ಅದೇ ಕಾಡಿನ ಇನ್ನೊಂದು ಕಡೆ ಒಂದು ಜಿಂಕೆ. ದಿನವೂ ರಾತ್ರಿ ಮಲಗುವಾಗ ಆ ಜಿಂಕೆಗೂ ಅದೇ ಚಿಂತೆ, ಬೆಳಗಾದೊಡನೆ ಓಡಬೇಕು ಜೋರಾಗಿ. ಇನ್ನು ಹಿಂದಿಂದ ಬೆನ್ನಟ್ಟಿ ಬರುವ ಹುಲಿಗೆ ಬೇಟೆಯಾಗದೆ ಇರಲು ಓಡಲೇಬೇಕು, ಇಲ್ಲವೋ ನಾ ಸತ್ತೆ. ದೇವರೇ, ಕೈ ಬಿಡಬೇಡ, ಕಾಪಾಡು, ಓಡುವ ಶಕ್ತಿ ಕೊಡು. ಈಗ ಕಾಡು ಹೋಗಿ ನಗರವಾಗಿದೆ. ಹುಲಿ ಜಿಂಕೆಗಳ ಭಯ ಬೆಸೆದು ಹುಟ್ಟಿ ಬಂದಂತೆ ಈಗ ಈ ಇಬ್ಬಂದಿ ಮನುಷ್ಯ ಮೃಗ. ಅದಕ್ಕೂ ಚಿಂತೆ, ಓಡಬೇಕು ಹಗಲು ರಾತ್ರಿ ಹುಲಿ ಜಿಂಕೆಗಳೆರಡನ್ನೂ ಮೀರಿಸುವಂತೆ ಜೋರಾಗಿ. ಇನ್ನು ಹಿಂದಿನಿಂದ ಹುಲಿಯಂತೆ ಬೇಟೆ ಅರಸುತ್ತ ಮುಂದಿಂದ ಜಿಂಕೆಯಂತೆ ಬೇಟೆಯಾಗದೇ ಇರಲು ಬದುಕ ಪೈಪೋಟಿಯಲ್ಲಿ ಓಡುತ್ತಲೇ ಇರಬೇಕು, ಇಲ್ಲವೋ ನಾ ಸತ್ತೆ. ದೇವರೇ, ಕೈ ಬಿಡಬೇಡ, ಕಾಪಾಡು, ಓಡುವ ಶಕ್ತಿ ಕೊಡು. ಮುಂದಿನ ಕವನವನ್ನು ಚಿದಾನಂದ ಅದ್ಯಪಾಡಿಯವರು ಓದ್ತಾ ಇದ್ದಾರೆ. ಸಾ ದಯಾ ಇವರು ಬರೆದಿರುವಂತಹ ಬೆಚ್ಚಪ್ಪ ಎನ್ನುವಂತಹ ಕವನ. ಅಸ್ತಿತ್ವಕ್ಕಾಗಿ ಹಾತೊರೆಯುವ ಧ್ವನಿಯನ್ನು ಹೊಂದಿರುವ ಈ ಕವನ ಜಡತ್ವದಿಂದ ಚೇತನಾಶೀಲರಾಗುವ ಕಡೆಗೆ ತನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ಇದೆ. ಇದೀಗ ಚಿದಾನಂದ ಅದ್ಯಪಾಡಿಯವರು ಓದುತ್ತಿರುವ ಸಾ ದಯಾ ಅವರ ಬೆಚ್ಚಪ್ಪ ಕವನ.
2: ಯಾನು ಬೆಚ್ಚಪ್ಪೆ ರಾಪಿ ಪಕ್ಕಿಲೆಗೆ ಬಬ್ಬರಿಯೇ, ಯಾನು ಕೈಕಂಜಿಲೆಗೆ ಬೋಂಟೆದ ನಾಯಿ, ಕೊಡಿನ ಅಗ್ಗೆಡೆ ನಿಕಲು ಕುರಲು ಮುಟ್ಟಡೆ, ಕಂಡದ ನಡುಟು ಯಾನು ಬೆಚ್ಚಪ್ಪೆ. ಪಣಿ ಪಣಿ ಬಡ್ಸ ಉಡಲು ಮುಟ್ಟುನ ಚಲಿ, ಎನ್ನ ತರೆ ಮಿತ್ತು ಏತು ದಿನ ಚುಟಿದೊಂಬು ಚಟ್ಟಿಡಿತ್ತಿನ ನೀರಿಡು ಯಾಲ್ಲ ಕೈಕಾರ ದಿಕ್ಕೋಡು, ಚಿಟ್ಟೆಡು ಕುಲ್ದು ಅಸರು ತಗ್ಗಾವೋಡು, ಬೆಂದಿರದ ಕೊಟ್ಟೆಡು ಬೆಚ್ಚ ನೀರಿದ ಜಲಕ, ಎಂಕ್ಲ ಬೋಡು ಉಲೈ ಕೋನಿಡು ಬೆಚ್ಚ ನಿದ್ರೆ, ಏರ್ ನನ ಅಂಗಿ ಕುಂಟುಲು ಎಂಕದಾಯಿ ಏರಾ ಬರೆತಿನ ಮೋನೆ, ಬತ್ತಲಾವಡು ಯಾನು ಬೆಚ್ಚಪ್ಪಿ.
1: ವಂದನೆಗಳು ಚಿದಾನಂದ ಅದ್ಯಪಾಡಿಯವರಿಗೆ. ಮುಂದಿನ ಕವನವನ್ನು ಓದುವವರು ಸುನೀತಾ ಯೆಕ್ಕೂರು. ಪ್ರತಿಭಾ ನಂದಕುಮಾರ್ ಅವರು ಬರೆದಿರುವ ನಾವು ಹುಡುಗಿಯರೇ ಹೀಗೆ ಕವನ. ಹೆಣ್ಣಿನ ಸಹಜವಾದ ಪ್ರೇಮದ ಬಯಕೆ ಅದು ತನ್ನೊಳಗೆ ಹುದುಗಿ ಹೋದಾಗ ಮುಂದೊಂದು ದಿನ ಅದನ್ನು ಭಗ್ನ ಪ್ರೇಮವೆಂದು ಭಾವಿಸುತ್ತ ತನ್ನೊಳಗೆ ತಳಮಳಗೊಳ್ಳುವ ಸಂಕಟ ಪಡುವಂತಹ ಹೆಣ್ಣಿನ ಅಂತರಂಗವನ್ನು ವಸ್ತುವ

0: ಅದನ್ನು ಅರ್ಥ ಮಾಡಿಕೊಳ್ಳಲಾರದೆ ಹುಡುಗರು ಕೈತಪ್ಪಿದಾಗ ಮುಸುಮುಸು ಅಳುತ್ತೇವೆ. ಕೊನೆಗೆ ಯಾರನ್ನೂ ಮದುವೆಯಾದ ಆಗಬೇಕಾದಾಗ ನಾವೇ ದುರಂತ ನಾಯಕಿ ಎಂದು ಭ್ರಮಿಸಿ ಎಲ್ಲರ ಅನುಕಂಪ ಬಯಸುತ್ತೇವೆ. ಗಂಡನಲ್ಲಿ ಅವನನ್ನು ಕಾಣುತ್ತೇವೆ. ಗಂಡನಿಗೆ ಮಾತ್ರ ಅದರ ಸುಳಿವು ಸಿಗದಂತೆ ನಟಿಸುತ್ತೇವೆ. ಅಷ್ಟರಲ್ಲಿ ಒತ್ತಿಟ್ಟ ಭಾವನೆಗಳೆಲ್ಲ ಹರಳಾಗಿ ಬಿಟ್ಟಿರುತ್ತವೆ. ಹರಳುವುದೇ ಇಲ್ಲ ಉಷಾ. 4 ವರ್ಷಗಳಲ್ಲಿ ವಿಪರೀತ ದಪ್ಪವಾಗಿ ಕೈಗೊಂದು ಕಾಲಿಗೊಂದು ಮಕ್ಕಳಾಗಿ ಎದುಸಿರು ಬಿಡುತ್ತಾ ತರಕಾರಿ ಕೊಳ್ಳುವಾಗ ಅವನು ಸಿಗುತ್ತಾನೆ. ನಮ್ಮ ಹಿಂದಿನ ಅವಸ್ಥೆಗೆ ಇವನೇ ಕಾರಣ ಅಂತ ರೋಷ ತಾಳುತ್ತೇವೆ. ಆದರೆ ಮೇಲೆ ನಗುತ್ತಾ ಅವನ ಹೆಂಡತಿ ಮಕ್ಕಳ ಯೋಗಕ್ಷೇಮ ವಿಚಾರಿಸುತ್ತೇವೆ. ಯಾಕೆಂದರೆ ಅವಳದ್ದು ಇದೇ ಕಥೆಯಲ್ಲವೇ. ನಾವು ಹುಡುಗಿಯರೇ ಹೀಗೆ.
1: ವಂದನೆಗಳು ಸುನೀತಾ ಯಕೂರಿಯವರಿಗೆ. ಮುಂದಿನ ಕವನವನ್ನು ಓದುವವರು ಮನೋಜ್ ವಾಮಂಜೂರು. ರಾಮಾನುಜನ್ ಅವರು ಬರೆದಿರುವ ಆ ಹಕ್ಕಿ ಬೇಕಾದರೆ ಎನ್ನುವಂತಹ ಕವನ. ರಾಜನೊಬ್ಬ ತನ್ನ ಸಾಧನೆಯನ್ನು ಮಾಡುತ್ತಾ ಸಾಧನೆಯೇ ಬದುಕಿನ ಪರಮ ಗುರಿ ಎನ್ನುವಂತಹ ನಿಲುವನ್ನು ತಾಳುವ ಹೊತ್ತಿಗೆ ತನ್ನತನವನ್ನು ಮರೆತಿರುತ್ತಾನೆ ಎನ್ನುವಂತಹ ಆಶಯವನ್ನು ಈ ಕವನ ಹೊಂದಿದೆ. ಇದೀಗ ಎ.ಕೆ. ರಾಮಾನುಜನ್ ಅವರ ಆ ಹಕ್ಕಿ ಬೇಕಾದರೆ ಕವನವನ್ನು ಓದುತ್ತಿದ್ದಾರೆ ಮನೋಜ್ ವಾಮಂಜೂರು.
2: ಆ ಹಕ್ಕಿ ಬೇಕಾದರೆ. ಮಂಗೋಲಿಯಾದಲ್ಲಿ ಒಬ್ಬ ರಾಜ ಇದ್ದನಂತಲ್ಲ, ಅವನು ಯಾವುದೋ ದೂರದ ದೇಶಕ್ಕೆ ದಂಡೆತ್ತಿ ಹೋದಾಗ ಅಲ್ಲೊಂದು ಹೊಸ ಹಕ್ಕಿಯ ಹಾಡು ಕೇಳಿಸಿ ಆ ಹಾಡು ನನಗೆ ಬೇಕು ಎಂದು ಹಾಡಿಗೆಂದು ಹಕ್ಕಿ ಹಿಡಿದು ಹಕ್ಕಿಯ ಜೊತೆಗೆ ಗೂಡೆತ್ತಿ ಗೂಡಿನಡಿ ರೆಂಬೆ, ರೆಂಬೆಗೆ ಕೊಂಬೆ, ಕೊಂಬೆಗೆ ಮರ, ಮರದಡಿಯ ಬೇರು, ಬೇರು ಸುತ್ತಿನ ಹೆಂಟೆ ಮಣ್ಣು, ಆ ಊರು, ನೀರು, ಹಿಂಗಾರು, ಆ ಪ್ರದೇಶ, ದೇಶ, ಆ ಇಡೀ ರಾಜ್ಯ ಎಲ್ಲ ಹೊತ್ತು ಹಾಕಬೇಕು ಎನಿಸಿ ಇದ್ದ ಬಿದ್ದ ಆನೆ, ಕುದುರೆ, ರಥ, ಸೈನ್ಯ ಎಲ್ಲ ಕೂಡಿಸಿ ಇಡೀ

0: ಮೈಲೆ ಮಾತದು ಮಡಿನು ತೊತ್ತದು, ಬಲಿತ ಎದುರುಡು ದಡಿನು ಬುಟ್ಟದು, ಒಸೆಯ ಸಂದಿನ ಲೆತ್ತು ಪಂಡೇರು, ಪೂಲು ಬಚ್ಚಿರೆ ಪಡಿಯರಿನ ಪತ್ತದು, ಸೈತಿಕತಿನೇ ಪಂಡದು ಸೈಪುನ ಈ ನಲಿಕೆದಾಯಿ. ಎನ್ನ ನಿನ್ನ ಈ ನಲಿಕೆದಾಯಿ, ಮೋನೆ ಗರ್ದಲ ಎಡೇನ ಮೆತ್ತದು, ಕಾರ ಗಗ್ಗರದ ಸೊರುಣು ಲಕ್ಕದು, ಕೈತ ಕರ್ತಲ ನೀಟು ಬೀಜಾದು, ಪಂಚ ಜೀಟಿಗೆಡು ತಿಗಲೆ ಪೊತ್ತಾದು, ಕಾಟ ಗೆಂಡುನು ಬೂರುನು ಈ ನಲಿಕೆದಾಯಿ. ಎನ್ನ ನಿನ್ನ ಈ ನಲಿಕೆದಾಯಿ, ಭೂತ ಪುಟ್ಟಿನ ಪುಗರ್ತೆ ಪಂಡದು, ಭೂತ ಬತ್ತಿನ ಕತೆನೆ ಕೋತುದು, ಭೂತ ಕಟ್ಟದು ಎತೋ ಕಲ್ಕದು, ಬೂಡು ಜಾಲಡು ಕೋಡಿಡುಂತುದು, ಕೊಡಿಮರತ ಗರುಡಾಪಿನ ಈ ನಲಿಕೆದಾಯಿ. ನಿನ್ನ ಎನ್ನ ಈ ನಲಿಕೆದಾಯಿ, ನೇಮು ತಂಬಿಲ ಅಂಕ ಆಯನ, ಕೋಲ ಕಟ್ಟದು ಕೋಲ ಕಟ್ಟುನ, ಕೋಲ ಕಟ್ಟದು ಪಂಜಿ ಕಟ್ಟುನ, ಮನೆ ಮಂಚವು ಗೇರಿನ ಮಾಯ ಬುಡುಪಿನ, ಸೊಯಟ್ಟು ಸೋಲೊಯ್ಪುನ ಈ ನಲಿಕೆದಾಯಿ. ಎನ್ನ ನಿನ್ನ ಈ ನಲಿಕೆದಾಯಿ.
1: ವಂದನೆಗಳು ಚಿದಾನಂದ ಅದ್ಯಪಾಡಿಯವರಿಗೆ. ಆತ್ಮೀಯ ಬಂಧುಗಳೇ, ಕವನದ ಒಳಗು ರಂಗದ ಸಾಧ್ಯತೆಯನ್ನು ಕಾಣಿಸಿಕೊಡುವುದಕ್ಕಾಗಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಆಲಿಸಿದ ನಿಮಗೆಲ್ಲರಿಗೂ ವಂದನೆಗಳು.

0: ಇಷ್ಟವರೆಗೆ ರಂಗಾಯಣ ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಜರ್ನಿ ಥಿಯೇಟರ್ ಗ್ರೂಪ್ ಮಂಗಳೂರು ರಂಗಭೀಷ್ಮ ಬಿವಿ ಕಾರಂತರ ಜನ್ಮದಿನದ ಅಂಗವಾಗಿ ಮಂಗಳೂರಿನ ಸಂತ ಜೋಸೆಫರ ಶಾಲೆ ಬಜಾಲ್ ಮಂಗಳೂರು ಇಲ್ಲಿ ನಡೆದ ರಂಗ ಸಂಗೀತ ಹಾಗೂ ರಂಗ ದೃಶ್ಯಾವಳಿ ಈ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರವನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ
3: ಹರೆ

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು

ಸಮುದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸಿ

0: ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM. ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಅಬ್ದುಲ್ ರೆಹಮಾನ್ ಡಿಬಿ ಇವರ ಮಾತುಗಳನ್ನು ಕೇಳೋಣ.
1: ಇವತ್ತಿನ ಶೀರ್ಷಿಕೆ ಇರುವಂಥದ್ದು ವರ್ತಮಾನದಲ್ಲಿ ಕನ್ನಡ ಸಾಹಿತ್ಯದ ನೆಲೆ ಮತ್ತು ಬೆಲೆ ಅನ್ನುವಂಥದ್ದು. ಬಹುಶಃ ನಾನು ನನ್ನ ವಿಚಾರಗೋಷ್ಠಿಯ ಕಡೆಗೆ ನೇರವಾಗಿ ಹೋಗ್ತಾ ಇದ್ದೇನೆ. ವರ್ತಮಾನದಲ್ಲಿ ಕನ್ನಡ ಸಾಹಿತ್ಯದ ನೆಲೆ ಬೆಲೆ ಎನ್ನುವಾಗ ನಾವು ಕನ್ನಡ ಸಾಹಿತ್ಯದ ಸ್ಥಿತಿಗತಿಯನ್ನು ಕುರಿತ ಹಾಗೆ ಬಹುಶಃ ಇಲ್ಲಿ ನೋಡಬೇಕಾಗ್ತದೆ ಕಾಣ್ತದೆ. ಅಂದು ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಎರಡು ನೆಲೆಯಲ್ಲಿ ನಾವು ಇವತ್ತು ಈ ಸಂದರ್ಭದಲ್ಲಿ ನೋಡಬಹುದು ಅಂತ. ಒಂದು ನೆಲೆ, ಇನ್ನೊಂದು ಬೆಲೆ, ಅಂದರೆ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ದು. ವರ್ತಮಾನದ ದಿನಗಳಲ್ಲಿ ಸಾಹಿತ್ಯದ ಸವಾಲು ಅನ್ನುವಂಥದ್ದು ಏನಿದೆ ಅಂದರೆ, ಸವಾಲು ಅಂತೇಳಿ ನಾವು ಯಾವುದನ್ನು ಹೇಳ್ತೇವೆ ಅದು ಸವಾಲು ಅಂತ ಹೇಳಲ್ಲ. ಸಾಹಿತ್ಯಕ್ಕೆ ಸವಾಲು ಅಂತ ಹೇಳಿರೋದ್ರಲ್ಲಿ ಯಾವುದು ಸವಾಲು ಇರ್ತವೆ

ಮಾಡ್ತೀವಿ ಅಂತ ವರ್ತಮಾನದ ಸಂದರ್ಭದಲ್ಲಿ ಯೋಚನೆ ಮಾಡುವಾಗ, ಈಗ ಇದೇ ಸಾಹಿತ್ಯ ಸಮ್ಮೇಳನ ಇಷ್ಟೆಲ್ಲ ಜನರು ನಾವು ಸೇರಿಕೊಂಡು ಈ ಥರ ಮಾಡುವಾಗ ಇದರ ಬಗ್ಗೆಯೂ ಕೊಂಕುರುಡಿಯುವಂಥ ಜನಗಳು ಇಷ್ಟು ಬಂದಿಲ್ಲ. ಆಕಳಿಗೆ ದಾಳ ಬೇಲೆ ಎದ್ದಿ ಈಗ ದಾಳ ಬೇಲೆದ್ದಿ ನಮ್ಮಲ್ಲೇ ಕೇಳಿದವರಿದ್ದಾರೆ, ಏನು ಕೆಲಸ ಇಲ್ಲದವರು ಮಾಡುವಂಥ ಕಾರ್ಯಕ್ರಮ ಅಂತ. ಇದು ಇವತ್ತಿನ ಪ್ರಶ್ನೆ.

0: ಸ್ಟ್ರೇಜ್ ಇಸ್ ಲ್ಯಾಂಗ್ವೇಜ್ ಚಾರ್ಜ್ಡ್ ವಿತ್ ಮೀನಿಂಗ್.
1: ಅದು ಅರ್ಥವನ್ನು ಚಾರ್ಜ್ ಮಾಡಬೇಕಂತೆ. ಯಾವ ಭಾಷೆ ಅರ್ಥವನ್ನು ಚಾರ್ಜ್ ಮಾಡ್ತದೋ ಅದು ಸಾಹಿತ್ಯ ಅಂತ ಅನಿಸಿಕೊಳ್ತದೆ. ಯಾವ ಭಾಷೆ ಸಾಹಿತ್ಯ ಅಟ್ಮೋಸ್ಟ್ ಪಾಸಿಬಲ್ ಡಿಗ್ರಿ ಅಂತ ಹೇಳ್ತಾನೆ. ಗರಿಷ್ಠ ಪ್ರಮಾಣದಲ್ಲಿ ಅರ್ಥವನ್ನು ಚಾರ್ಜ್ ಮಾಡಲಿಕ್ಕೆ ಒಂದು ಭಾಷೆಯಿಂದ ಸಾಧ್ಯ ಆದಾಗ, ಅದು ಧ್ವನಿಯನ್ನು ಒಳಗೊಂಡಾಗ ಅದು ಸಾಹಿತ್ಯ ಆಗ್ತದೆ. ಒಬ್ಬ ಸಾಹಿತಿ ಅನಿಸಿಕೊಂಡವ ಭಾಷೆಯನ್ನು ಕಟ್ಟುವುದನ್ನು ಕಲಿಬೇಕು. ನಮ್ಮಲ್ಲಿ ಆನಂದವರ್ಧನ ಲಾಕ್ಷಣಿಕ ಸಂಸ್ಕೃತ ಲಾಕ್ಷಣಿಕ ಅವ ಹೇಳಿದ ರೀತಿರಾತ್ಮ ಕಾವ್ಯಸ್ಯ ಅಂತ, ರೀತಿಯ ಕಾವ್ಯದ ಆತ್ಮ ಅಂತ. ಆಗ ರೀತಿ ಅಂದ್ರೆ ಏನು? ವಿಶಿಷ್ಟ ಪದರಚನವು ರೀತಿ ಅಂತ ಹೇಳಿದೆ.

ಕರ್ನಾಟಕ ಭಾಷೆಯನ್ನು ಬಿಟ್ಟು ಸಾಹಿತ್ಯ ಇಲ್ಲ ಅನ್ನುವಾಗ ಹೇಗೂ ಲ್ಯಾಂಗ್ವೇಜ್ ಒಂದು ಇಂಗ್ಲಿಷ್ ಇದೆ, ಇನ್ನು ಪುನಃ ಕನ್ನಡ ಬೇಕಾ? ಕನ್ನಡ ಬೇಕಿದ್ರು ಕನ್ನಡ ಉಪನ್ಯಾಸಕರಿಗೆ ನಾಲ್ಕು ಪೀರಿಯಡ್ ಬೇಕಾ? ನೋವನ್ನು ತೋಡಿಕೊಂಡ್ರು ಯಾವ ಸ್ಥಿತಿಯಲ್ಲಿ ಇದೆ ಇವತ್ತು ಅಂತ ಶಿಕ್ಷಣದ ವ್ಯವಸ್ಥೆ. ಸ್ವಾಯತ್ತ ಕೆಲವು ಯೂನಿವರ್ಸಿಟಿಗಳೆಲ್ಲ ಆರಂಭ ಆಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಶಿಕ್ಷಣ ಅನ್ನುವಂಥದ್ದು ಉದ್ಯಮ ಆಗಿರೋದ್ರಿಂದ ಅವರಿಗೆ ಹಣ ಮಾಡುವಂಥ ಒಂದು ಅದು ಮಾಧ್ಯಮ ಆಗಿರೋದ್ರಿಂದ ಶಿಕ್ಷಣದಲ್ಲಿ ಮಕ್ಕಳಿಗೆ ಅವರನ್ನೆಲ್ಲ ಏನು ಯಂತ್ರಗಳನ್ನಾಗಿ ರೂಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಅಂಕ ಮತ್ತು ಹಣ ಆಗಿರುವಾಗ ವೈಜ್ಞಾನಿಕ ಜಗತ್ತು ಏನುಂಟೋ ವೈಜ್ಞಾನಿಕ ಜಗತ್ತು ಮುಂದಿಡುವ ಸವಾಲಿಗೆ ಮಕ್ಕಳನ್ನು ತಯಾರಿ ಮಾಡಿಕೊಳ್ಳೋದಕ್ಕಾಗಿ ತಯಾರಿಸುವುದಕ್ಕಾಗಿ ಶಿಕ್ಷಣ ಸಂಸ್ಥೆಯನ್ನು ತಿಳಿಯೋದರಿಂದ ಲ್ಯಾಂಗ್ವೇಜ್ ಅನ್ನೋ ಸಬ್ಜೆಕ್ಟನ್ನೇ ತೆಗೆದು ಅಲ್ಲಿ ಕಂಪ್ಯೂಟರನ್ನು ಹಾಕ್ಕೊಳ್ಳುವಂಥದ್ದು ಹೇಗೋ ಲ್ಯಾಂಗ್ವೇಜ್ ಅದು ಉಂಟಲ್ವ ಇಂಗ್ಲೀಷ್, ಕನ್ನಡ ಬೇಕಿಲ್ಲ, ಆ ಕನ್ನಡದ ಬದಲಿಗೆ ಯಾವುದಾದ್ರೂ ಕಂಪ್ಯೂಟರ ಈ ಥರದ ಒಂದು ಸಬ್ಜೆಕ್ಟನ್ನು ತಂದು ಹಾಕಿ ಕನ್ನಡವನ್ನು ಕೈಬಿಡುವಂತಹ ಸಂದರ್ಭಗಳು ಇದು ನಿರ್ಮಾಣ ಆಗ್ತಾ ಇದೆ. ಆಗಿರುವಾಗ ಇಂತಹ ಸಂದರ್ಭದಲ್ಲಿ ಕನ್ನಡಿಗರಾದ ನಾವು ಕೇವಲ ಸಮ್ಮೇಳನ ಮಾಡಿದರೆ ಸಾಕಾಗೋದಿಲ್ಲ, ಅಂಥವರ ಜೊತೆಗೆ ನಾವು ಏನು ಮಾಡಬಹುದು, ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ಇದು ಭಾಷೆಯ ಸ್ಥಿತಿ. ನಾವು ಸಾಹಿತ್ಯದ ಬಗ್ಗೆ ಹೇಳುವಾಗ ನಾನು ಈಗಾಗಲೇ ಸಾಹಿತ್ಯ ಅನ್ನೋದು ಜನರ ಹಿತವನ್ನು ಕಾಪಾಡಲಿಕ್ಕಾಗಿರುವಂಥದ್ದು, ಸಾಹಿತ್ಯದ ಮೂಲ ದ್ರವ್ಯವೇ ಪ್ರೀತಿ ಅನ್ನುವಂಥದ್ದು. ಈ ಮೂಲ ದ್ರವ್ಯ ಪ್ರೀತಿ ಅಂದರೆ ಏನು ನೋಡಿ, ಶಿವರುದ್ರಪ್ಪನವರು ಹೇಳ್ತಾರೆ ಸಾಹಿತ್ಯದ ಮೂಲ ದ್ರವ್ಯವೇ ಪ್ರೀತಿ, ಇಡೀ ವಿಶ್ವವೇ ಪ್ರೀತಿಯಿಂದ ಬಂಧಿತಾಗಿರೋದು ಗಮನಿಸಬೇಕು. ಇಡೀ ಪ್ರಕೃತಿಯನ್ನು ನೀವು ಗಮನಿಸಿ, ಹಸಿರು ಮರಗಳು ಸಾಕಷ್ಟು ಕಾಣ್ತಾ ಇದ್ದಾವೆ. ಯಾವುದಾದ್ರೂ ಒಂದು ಹಸಿರು ಮರದಲ್ಲಿ ಹಸಿರು ಬಣ್ಣದ ಹೂವನ್ನು ತೋರಿಸಿ ನೋಡೋಣ, ಎಲ್ಲೂ ಇಲ್ಲ. ಪ್ರಕೃತಿಯಲ್ಲಿ ಯಾವ ಮರದಲ್ಲೂ ಅದೇ ಬಣ್ಣದ ಹೂವು ಅರಳುವುದಿಲ್ಲ.

ಸೇರಿಸುವುದಕ್ಕೆ, ಹತ್ತಿರ ಸೇರಿಸುವುದಕ್ಕೆ. ಆ ಹೂವಿಗೆ ಮರದಲ್ಲಿ ಅದೇ ಬಣ್ಣದ ಹೂವನ್ನು ದೇವರು ಇಟ್ಟಿಲ್ಲ ಅಂತ. ಆಗಿರುವಾಗ ಅಲ್ಲಿ ಅದು ಎದ್ದು ಕಾಣಬೇಕು, ಅಂತೂ ಹತ್ತಿರ ಬರಬೇಕು. ಸಾಹಿತ್ಯವು ಕೂಡ ಮಾಡುವ ಕೆಲಸ ಇದೇ ಕಾರ್ಯವನ್ನು ಮಾಡುವಂಥದ್ದು, ಮನುಷ್ಯರನ್ನು ಹತ್ತಿರ ಸೇರಿಸಬೇಕು. ಪ್ರತಿ ಇಡೀ ಪ್ರಕೃತಿ ಧರ್ಮವೇ ಅದು ಅಂತ ನಾನು ಹೇಳಿದೆ. ಆಕಾಶ ಮತ್ತು ಭೂಮಿಯ ಬಗ್ಗೆ ಕವಿಗಳ ಕಲ್ಪನೆ ಏನು ಅಂತ ಹೇಳಿದ್ರೆ, ಆಕಾಶ ಗಂಡು ಭೂಮಿ ಹೆಣ್ಣು ಅಂತ. ಯಾಕೆ ಭೂಮಿಯನ್ನು ಹೆಣ್ಣು ಅಂತ ಕರೀತಾರೆ? ಫಲವಂತಿಕೆ ಲಕ್ಷಣ ಇರುವುದು ಭೂಮಿಗೆ. ಆಗಿರುವಾಗ ಭೂಮಿಯಲ್ಲಿ ಯಾವುದೇ ಒಂದು ಗಿಡ ಅದು ಬೆಳಿಬೇಕಿದ್ರೆ, ಅದರ ವಂಶಾಭಿವೃದ್ಧಿ ಆಗಬೇಕಿದ್ರೆ ಆಕಾಶದಿಂದ ಗಾಳಿ ಬೆಳಕು ಮಳೆ ಆಗಬೇಕು. ಪ್ರಕೃತಿಯಲ್ಲಿ ಆಕಾಶ ಮತ್ತು ಭೂಮಿಯ ಮಧ್ಯೆ ಇಡುವುದು ಪ್ರೀತಿ, ಇಡೀ ವಿಶ್ವವೇ ಪ್ರೀತಿಯಿಂದ ಬಂಧಿತಾಗಿದೆ ಅಂತ ಹೇಳುವಾಗ, ಮನುಷ್ಯನ ಮಧ್ಯೆ ಆ ಗುಣ ಇರಬೇಕು. ಜಾತಿ ಮತ ಧರ್ಮ ಎಲ್ಲವನ್ನು ಮೀರಿ, ಎಲ್ಲವನ್ನು ಮೀರಿ ಎಲ್ಲರೂ ಒಗ್ಗೂಡಿ ಬಾಳಿ ಬದುಕುವಂತಹ ದೃಷ್ಟಿಧೋರಣೆ ಮನುಷ್ಯನಲ್ಲಿರಬೇಕು. ಅದನ್ನು ಪ್ರತಿಪಾದಿಸುವುದೇ ಸಾಹಿತ್ಯ. ನಾವು ಬಹಳ ಮುಖ್ಯ ಅಂತ ಹೇಳಿದರೆ, ಪರಸ್ಪರ ಒಗ್ಗೂಡಿ ಯಾಕೆ ಬದುಕಬೇಕು ಅಂತ ಹೇಳಿದರೆ, ಒಂದು ದೇಶ, ಒಂದು ನಾಡು, ಒಂದು ಸಮಾಜ ಯಾವುದೇ ಆದರೂ ಕೂಡ ಅದು ಬೆಳವಣಿಗೆ ಆಗಬೇಕು ಅಂತ ಹೇಳಿದರೆ, ಅಲ್ಲಿ ಮನುಷ್ಯರು

0: ವಿಜ್ಞಾನದ ಜೊತೆಗೂಡಿ ಮನುಷ್ಯನ ಮುಂದಿರೋ ಸವಾಲನ್ನ ಮಾನವೀಯನೆಯಲ್ಲಿ ಚಿಂತಿಸುವಂತಹ ಚಿಂತನೆಯನ್ನು ಬೆಳೆಸುವುದಕ್ಕಾಗಿ ಇವತ್ತು ಸಾಹಿತ್ಯ ಇದೆ. ಈ ದೃಷ್ಟಿಯಿಂದ ಸಾಹಿತ್ಯದ ಬರವಣಿಗೆಗಳಾಗಲಿ, ಸಾಹಿತ್ಯ ಸಮ್ಮೇಳನಗಳಾಗಲಿ, ಸಾಹಿತ್ಯದ ಸಂಘಟನೆಗಳಾಗಲಿ, ಇವೆಲ್ಲವೂ ಕೂಡ ಮನುಷ್ಯನಲ್ಲಿ ದೇಶವನ್ನು ಕಟ್ಟುವ, ಸಮಾಜವನ್ನು ಕಟ್ಟುವ, ಸಹಚರ್ಯತೆಯನ್ನು ಮಾಡುವ, ನಾನೀಗಾಗಲೇ ಹೇಳಿದ ಹಾಗೆ ದೇಶದ ಸಂಪತ್ತಾಗಬೇಕು ಮನುಷ್ಯ. ಯಾವಾಗ ಮನುಷ್ಯ ದೇಶದ ಸಂಪತ್ತಾಗ್ತಾನೋ ಆಗ ನಾಡು ಅಭಿವೃದ್ಧಿ ಆಗ್ತದೆ, ಊರು ಒಳ್ಳೆಯದಾಗ್ತದೆ, ನಮ್ಮಲ್ಲೆಲ್ಲರಲ್ಲೂ ಕೂಡ ಆತ್ಮೀಯತೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಜಾತಿ ಮತ ಧರ್ಮ ಎಲ್ಲವನ್ನು ಮೀರಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಅನ್ನುವ ಈ ಚಿಂತನೆಯೊಂದಿಗೆ ದೇಶ ಕಟ್ಟಲಿಕ್ಕೆ, ನಾಡು ಕಟ್ಟಲಿಕ್ಕೆ, ಜನರಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾ ಅವಕಾಶ ಕೊಟ್ಟದಕ್ಕಾಗಿ ವಂದಿಸ್ತಾ ಮಾತನ್ನು ಮುಗಿಸ್ತೇನೆ. ಜೈ ಕನ್ನಡ.
1: ಇಷ್ಟವರೆಗೆ ಶ್ರೀ ಅಬ್ದುಲ್ ರೆಹಮಾನ್ ಡಿಬಿ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM.

0: ಇಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಾಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ, ಇದರ 7ನೇ ಕಂತು.

0: ಅವನ ಚೂಡಾಮಣಿಯನ್ನು ಬಂಧಿಸಿದಂತಹ ವೀರನ್ ಯಾರು ಅಂತ ಓಡಿಕೊಂಡು ಬಂದು ನೋಡಿದ್ರೆ ನೀನು
1: ಬಂಧಿಸಿಕೊಂಡಿದ್ದೇನೆ.
0: ನಮ್ಮ ಅರ್ಜುನನ ಮಗ ಶಹಬಾಸ್ ಹುಲಿಯ ಹೊಟ್ಟೆಯಲ್ಲಿ ಹುಲ್ಲೇ ಹುಟ್ಟುವುದಕ್ಕೆ ಸಾಧ್ಯವೇ ಹೇಳು. ನಿನ್ನ ಜನ್ಮ ಸಾರ್ಥಕವಾಯಿತು, ನಿನ್ನನ್ನು ಪಡೆದಂತಹ ಅಪ್ಪನು ಧನ್ಯತೆಯನ್ನು ಹೊಂದಿದ. ಆದ್ರೆ ಮಗನೇ, ಇದು ನೀನು

ನಮ್ಮ ಗುರುಗಳಾದ ದ್ರೋಣಾಚಾರ್ಯರು ಕಟ್ಟಿದ

0: ಯಾವುದು ಸರಿ, ಯಾವುದು ಧರ್ಮ ಯಾವುದು ಅಧರ್ಮ ಎಂಬುದನ್ನು ಹೇಳಿಕೊಡುವ ನೀವೇ ಹೀಗೆ ಮಾತಾಡಿದರೆ ಏನು ಸ್ವಾಮಿ ಆಗದು, ಎನ್ನಿಂದ ಆಗದು ಸ್ವಾಮಿ ಕಾರ್ಯ?
1: ಹೀಗೆ ಬಾ, ನಿನ್ನನ್ನು ಕೌರವ ನನ್ನ ಜೊತೆಯಲ್ಲಿ ಕಳಿಸಿಕೊಟ್ಟಿದ್ದಾನೆ. ನಾನು ಇವತ್ತು ಸೇನಾಧಿಪತಿಯಾಗಿದ್ದೇನೆ, ನನ್ನ ಆಜ್ಞೆ ನಿನಗೆ ಶಿರೋಧಾರ್ಯ. ಈ ವಿಷಯಕ್ಕಾದಂತಹ ಧರ್ಮ ಕರ್ಮ ಇದರ ಜಿಜ್ಞಾಸೆಯನ್ನು ನಿನ್ನ ಗುರುಗಳು ಸಿಕ್ಕಿದಾಗ ನಾನು ಅವರಲ್ಲಿ ಮಾತಾಡ್ತೇನೆ. ಹೋಗಿ ಕೆಲಸ ಮಾಡು. ಹೋಗುದಂದ್ರೆ ಇಲ್ಲಿ ಅವ ಬರ್ತಾನೆ, ನಾನು ಯುದ್ಧ ಮಾಡುವಾಗ ಹಿಂದಿನಿಂದ.

Divisão, divisão.

0: ಇರುವಂತಹ ಸ್ಥಳ
1: ಮಾತ್ರ ದೇಶಕ್ಕೆ ಯಾರು ಅಂತ ಕಾಣುತ್ತೇನೆ. ಹಾಗಂದು ಕಾಣಬಹುದು.
0: ಇವತ್ತು ಬಂದ ವಿಚಾರ
1: ಅನೇಕ ಇವೆ, ಅನೇಕ ಇವೆ.
2: ಏನದು ಗಲಾಟೆ ದ್ವಾರದಲ್ಲಿ

0: ಅವನನ್ನು ನಾನೇ ಕಳುಹಿಸಿಕೊಟ್ಟದ್ದು. ಗೂಢಾಚಾರವನ್ನು ನೇಮಕ ಮಾಡಿದ್ದೇನೆ. ನಮ್ಮ ಆಳ್ವಿಕೆ ಹೇಗುಂಟು ಅಂತ ಈ ಮಾದ್ರಾಧಿಪ ಎಷ್ಟು ಏನು ಎಂಬುದನ್ನು ತೋರಿಸಬೇಕಲ್ವಾ? ಅದಕ್ಕೋ ಸುಗ ಆಕ ಆಕ ಬಂದ ಬಂದ
1: ಭಾರತವನ್ನು ತೆಗೆದು ಬರುದಲ್ವೋ?
0: ಯಾಕ
1: ಕಡಿಬಿಟ್ಟಿದ್ದಾರೆ? ನಾನು ನಿಮ್ಮ ವಿಷಯದಲ್ಲಿ ವೇಷ ಮಾಡ್ಲಿಕ್ಕೆ ಹೋದ್ದಲ್ಲ, ಈ ವೇಷ ಮಾಡಿದ್ಮೇಲೆ ಒಂದು ವೇಷ ಬಿಚ್ಚಿ ಬರ್ಬೇಕಲ್ಲ.
0: ನೀನು ಸಂಚಾರಕ್ಕೆ ಹೊರಟವ, ಎಲ್ಲಿಗೆಲ್ಲ ಹೋಗಿದಿ, ಯಾವ ಊರನ್ನೆಲ್ಲ ಸೇರಿದಿ ಹೇಳು.
1: ಎಲ್ಲಾ ದೇಶಗಳಿಗೆ ರಾಜ್ಯಗಳಿಗೆ ಹೋಗಿ ಆಯ್ತು. ಎಲ್ಲರೂ ನಿಮ್ಮನ್ನು ಹೊಗಳುವರೆ.
0: ಹೌದಾ?
1: ಕೊನೆಗೆ ಕಮಲಾವತಿ ಪಟ್ಟಣಕ್ಕೆ ಹೋದೆ.

0: ಆದ್ರೆ ನೀನು ಪಟ್ಟಣದಿಂದ ಪಟ್ಟಣಕ್ಕೆ ತಿರುಗಾಡ್ತಿ ಅಂತ ಹೇಳಿ ನಾನು ಮಾತಾಡದೆ ಕೂತು ಬೇಗ ಮುಗಿಸಬೇಕು ಅಂತ ಹೊರಟವ, ನೀನೇ ಬರ್ಲಿಕ್ಕೆ ತಡ ಆಯ್ತು, ಹೇಗುಂಟು ತಿರುಗಾಟ?
1: ಮತ್ತೆ ಅದು ಬೇಡ ಇದು ಬೇಡ ಬಂದಾಗ ಎಲ್ಲ ಬೇಕು ಅಂತ ಹೇಳುವಾಗ ನಾವೆಂತ ಸಾಯಿದ್ರೆ?
0: ಅದು ಹೌದು,
1: ಒಂದು ಒಬ್ಬನೇ ಎಲ್ಲ ಸುಧಾರಿಸ್ಬೇಕು.
0: ನೀನು ಊರು ಊರು ತಿರುಗಾಟ ಮಾಡಿದಿ, ಕೊನೆಗೆ ಹೊತ್ತು ಕಮಲಾವತಿ ಪಟ್ಟಣಕ್ಕೆ. ನನ್ನ ಮಾವನ ಊರಿಗೆ. ಹೌದೇನೋ, ಮಾವನನ್ನು ನಿನಗೆ ಪರಿಚಯ ಉಂಟು. ಮಾವನಲ್ಲಿಗೆ ಹೋಗುವಾಗ ಯಾಕೋ ವೇಷ ಮಾಡಿದ್ದು ನೀನು?
1: ನಾನು ನಿಮ್ಮ ಜನ ಅಂತ ಗೊತ್ತಾದ್ರೆ ಗುಟ್ಟು ಮಾಡಿದ್ರೆ ಅದಕ್ಕೆ ಸ್ತ್ರೀ ವೇಷ ಮಾಡಿದ್ದು.
0: ಸ್ತ್ರೀ ವೇಷ ಮಾಡಿದ್ಯೋ ಅಲ್ಲಿಗೆ ಹೋಗುವಾಗ?
1: ಯಾವ ವೇಷ ಆದ್ರೆ ಆದಿತ್ತು ರೇ, ಸ್ತ್ರೀ ವೇಷ ಅಲ್ಲ.
0: ಯಾಕೋ
1: ನಾನು ಸ್ತ್ರೀ ವೇಷ ಮಾಡಿಕೊಂಡು ಹೋಗ್ತೇನೆ, ನನ್ನ ಹಿಂದಿನಿಂದ ಒಬ್ಬ ಹುಡುಗ ನನ್ನನ್ನೇ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ.
0: ಅಷ್ಟು ಚಂದ ಆಗ್ತದೆ.
1: ನಾನು ಮುಂದೆ ಮುಂದೆ ಹೋದಾಗ ಹತ್ತಿರ ಹತ್ತಿರ ಬಂದ. ಇನ್ನು ನಾ ಅವನಿಗೆ ಗೊತ್ತು, ಅವನಿಗೆ ಸ್ವಲ್ಪ ಹೆದರಿಕೆ ಆಗಲಿ ಅಂತೇಳಿ, ನಾನು ಅಂತವಳಲ್ಲ, ನನ್ನ ಹಿಂದೆ ನನ್ನ ಅಮ್ಮ ಇದ್ದಾರೆ, ನೀನು ಮುಂದೆ ಹೋಗು ಅಂತ ಹೇಳಿದೆ.
0: ಮತ್ತೇನು ಮಾಡಿದ?
1: ಅವ ಹೇಳುದು, ನೀನು ತಲೆಬಿಸಿ ಮಾಡಬೇಡ, ನಿನ್ನ ಅಮ್ಮನ ಹಿಂದೆ ನನ್ನ ಅಪ್ಪ ಇದ್ದಾರೆ, ನಾವು ಮುಂದುವರಿಸುವ.
0: ಅಕ್ಕ ನೋಡು.

0: ನಿನ್ನನ್ನು ಮಾರಿ ಬಂದ ನಾವು.
1: ಅಲ್ಲ ಎಂತೆಂತ ಹುಡುಗರು ನೋಡಿ, ಶ್ರೀವೇಶದ ಜೊತೆ ಹೋಗುವ ಹುಡುಗರು ಇದ್ದಾರಲ್ಲ,
0: ಅದೆಲ್ಲ ಒಂದೇ
1: ಚಟ ನೋಡಿ. ನಾನು ಕೇಳಿದೆ ನಿನಗೆ ಎಂತದ್ದು ನನ್ನಲ್ಲಿ ಇಷ್ಟ ಆದ್ಯಂತದ್ದು ಕೇಳಿದೆ, ನಿನ್ನ ನೀಲವಾದ ಕೇಶರಾಶಿಗೆ ನಾನು ಮನಸೋತಿದ್ದೇನೆ ಅಂತ ಹೇಳಿದ.
0: ಹೌದಾ?
1: ತಲೆಯಿಂದ ತೆಗೆದೇ ಕೊಟ್ಟೆ.
0: ಒಳ್ಳೆ ಕೆಲಸ ಮಾಡಿದೀನಿ.
1: ಅವ ಮೂರ್ಛೆ ಬಿದ್ದವ ಎಷ್ಟೊತ್ತಿಗೆ ಎದ್ದಿದ್ದಾನೋ ನನಗೆ ಗೊತ್ತಿಲ್ಲ. ನಾನು ಬಂದೆ.
0: ನೀನಲ್ಲೇ ಕೂತಿಯ? ಮುಂದೆ ಹೋದ್ಯಾ?
1: ಮತ್ ಮುಂದೆ ಹೋದೆ.
0: ಮಾವ ಸಿಕ್ಕಿದ್ರ?
1: ಇಲ್ಲ.
0: ಏನು ಮಾಡ್ತಾ ಇದ್ದಾರೆ ಅಲ್ಲಿ?
1: ಮಾವಿನ ಮರ ಕಡಿತಾ ಇದ್ದಾರೆ.
0: ಶಿವ ಶಿವ
1: ಹೋಗ್ತಾ ಉಂಟು.
0: ಮಾವಿನ ಮರ ಕಡಿತಾ ಇದ್ದಾರೆ. ಹಾಗಿದ್ರೆ ಮಾವ
1: ಹೊಂಡ ತೆಗಿತಾ ಇದ್ದಾರೆ, ಗುಸು ಗುಸು ಮಾತಾಡ್ತಾರೆ, ಜನ ಸೇರ್ತಾ ಇದ್ದಾರೆ, ಒಂದು ಕಡೆಯಿಂದ ಬಿಳಿ ಬಟ್ಟೆ ಹೋಗ್ತಾ ಉಂಟು. ಎಂತ ವ್ಯವಸ್ಥೆ!
0: ಸರಿಯಾಗಿ ನೀನು ವಿಚಾರಿಸಿದ್ಯಾ?
1: ವಿಚಾರಿಸಿದ್ದೇನೆ.
0: ಏನು ಅಂತ ತಿಳ್ಕೊಂಡೆ?
1: ಇದು ನಿಮಗೆ ಸೂತಕದ ಛಾಯೆ ಅಲ್ಲ.
0: ಮತ್ತೆ
1: ಇದು ನಿಮಗೆ ಬಂದದ್ದು ವಿಷಯ ಬೇರೆ.
0: ಶುಭ ಕಾರ್ಯ,
1: ಶುಭ ಕಾರ್ಯ.
0: ಮಾವಿನ ಮರ ಕಡದದ್ದು ತಳಿರು ತೋರಣಗಳಿಂದ
1: ಕಟ್ಟಲಿಕ್ಕೆ,
0: ಸಿಂಗಾರ ಮಾಡುವುದಕ್ಕೆ,
1: ಸಿಂಗಲ್ ಮಾಡ್ಲಿಕ್ಕೆ.
0: ಏನು ವಿಶೇಷ? ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಲ್ಲಿ? ಏನು ನಡೀತಾ ಉಂಟು ಹೇಳು.
1: ನಿಮ್ಮ ಮಾವನ ಮಗನಿಗೆ ಮಾವನಿಗೆ ಒಬ್ಬನೇ ಮಗಳು? ಹೌದಾ?
0: ಮಗಳೊಬ್ಬಳೇ ಇರುವುದು. ರತಿ?
1: ಆ ರತಿ.
0: ಆ ರತಿ,
1: ಆ ರತಿ.
0: ಹೌದು.
1: ಅವಳಿಗೆ ಮದುವೆ?
0: ರತಿಗೆ ಮದುವೆ? ಓ, ಆ ಕರಿಯ ಶ್ರೀಹರಿ.
1: ಅವ್ರಿಗೊಬ್ಬ ಮಗ ಮನುಮಂತ.
0: ಎಂತದು?
1: ಮನುಮಂತ.
0: ಮನುಮಂತ
1: ಅವನಿಗೆ ಕೊಟ್ಟು ಮದುವೆ ಮಾಡುದಂತ ತೀರ್ಮಾನ ಆಗಿದೆ. ತೀರ್ಮಾನ ಆಗಿ ಈಗ ಒಂದು ಕಡೆ ನೋಡ್ಬೇಕು. ಒಂದು ಕಡೆಯಿಂದ ಪಾಂಡವರು ಬಂದಿದ್ದಾರೆ, ಒಂದು ಕಡೆಯಿಂದ ಯಾದವನ್ನ ಅಲ್ಲೇ ಇದ್ದಾರೆ. ಯಾದವರೆಲ್ಲ

0: ಭಾವನೆ ತೋರಿಸಿತು. ನನ್ನ ಮಾವ ಇದ್ದಾರಲ್ವ ಕಮಲ ಉಪ್ಪ ಮಹಾಪ್ರಭುಗಳು, ಏನು ಪ್ರಮೇಯ ಈ ಮಾವನವರಿಗೆ?
1: ಎಂತ ಅವಸ್ಥೆ!
0: ಈ ಹೊತ್ತು 60 ಕಳೆದರೆ ಅರೆ ಮರುಳು ಎಂಬ ಹಾಗೆ
1: ಒಂದ್ರೀತಿ ಮರುಳಿ.
0: ಅವರಷ್ಟಕ್ಕೆ ಅವರು ತೀರ್ಮಾನ ಮಾಡಿದ್ದು ಕೃಷ್ಣನ ಮಗಳಾದಂತಹ ಆಮೀನಗಾತನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವನ ಕಾರ್ಯಕ್ರಮ ಒಂದೇ ಹಾಳುಗಣಹಿದ ಹಾಳುಗಣಹಿದ. ಆದರೆ ನಾನಿದ್ದೇನಲ್ವ.

ನನಗೂ ನಿನಗೂ ಇರುವಂತಹ ಸಂಬಂಧ ಸಾಮಾನ್ಯವಾದ ಅಲ್ವೇ ಅಲ್ಲ. ಸೋದರ ಮಾವ ಅಳಿಯ ಎಂಬ ಹಾಗೆ ನಮ್ಮೊಳಗೆ ಸಂಬಂಧಿಕರು ನಾವು. ನನಗೆ ಹಕ್ಕಿನವಳು, ನನ್ನನ್ನು ಬಿಟ್ಟು ಈ ಹೊತ್ತ ಮಾವಯ್ಯ ಅವರಷ್ಟಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ ಅಂತಾಗುವಾಗ ಅವರನ್ನು ಸುಮ್ಮನೆ ಬಿಡಬಹುದಾ? ಬಿಡಬಾರದು. ಆದರೆ ನಮ್ಮಷ್ಟಕ್ಕೆ ನಾವು ಆಲೋಚಿಸಿಕೊಂಡು

ಹಾವಿನ ದ್ವೇಷ, ಹನ್ನೆರಡು ವರುಷ ನನ್ನ ರೋಷ, ನೂರು ವರುಷ ನನ್ನ ರೋಷ, ನೂರು ವರುಷ ಹಾವಿನ ದ್ವೇಷ.

0: ಸಾವಿನ ದ್ವೇಷ, ಹನ್ನೆರಡು ವರುಷ ನಂದ ರೋಷ, ನೂರು ವರುಷ ನಂದ ರೋಷ, ನೂರು ವರುಷ ಹಾವಿನ ದ್ವೇಷ, ಹನ್ನೆರಡು ವರುಷ.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ರಕ್ತಕ್ಕೆ ಬಯಲು ಆಜ ಓಲೊಲು ಬಂದು
1: ಪೋಂಡಾ ಪೋಂಡಾ ಪೋಂಡಾ ಪೋಂಡಾ ಪೋಂಡಾ.

ಐ ಐ ಸ್ವೇರ್ ನಿಕ್ಲ ಹಾರ್ಟ್ ಬ್ರೇಕ್ ನಾಯ ಕಟ್ಟು ಒಂಬೆ ಇಂಚ ತಿರುಕನ ಕನಸು ಬೆಗ್ಗರ್ಸ್ ಕಾಂಟ್ ಬಿ ಚೂಸರ್ಸ್ ಯಾ ಟೇಕ್ ವಾಟ್ ಎವರ್ ಯು ಗೆಟ್ ಅಂಡ್ ಗೆಟ್ ಲಾಸ್ಟ್ ಟಾಟಾ ಬಾಯ್ ಬಾಯ್ ಸಿ ಯು ಸಾರಿ ಸಾರಿ ಸಾರಿ ಪೋಂಡಾ ಪೋವಾ ಡಂಚಿ ಮಾರಿ ಟೆನ್ಷನ್ ದಾಯಿ ಗುಂಬೆ ವಾಸು.

0: வாக்கு
1: குடலாஞ்சி சான்ஸ்
0: அந்தும்பே.
2: ரேடியோ சாரங் 107.8 FM.

ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೇನೊಂದಿಲ್ಲರೆ ಇತ್ತೆ ಇಲ್ಲೊಕ್ಕಿಲ್ ಈ ತುಳು ಸಿನಿಮಾದ ಪದಕುಲೆನಕ್ಕೇನೊಂದು ಬರ್ಕ. ಈ ಪದಕುಲೆಗೆ ಸಂಗೀತ ಕೊಡ್ತೀನಾರೆ ರಾಜ್ ಶಾ, ಸಾಹಿತ್ಯ ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು. ಸುರುಕಾದ್ ಎರ್ಮಾಳುಡು ಜಪ್ಪುಗೆ ಕಂಡೆ ಉಡು ಅಡೆಪುಗೆ. ಈ ಪದನು ಪಂತಿನಾರು ರಘು ದೀಕ್ಷಿತ್.

ಒಂದು ಇಲ್ಲೊಕ್ಕಿಲ್ ತುಳು ಸಿನಿಮಾದ ಕೆಲವೊಂಜಿ ಪದಕ್ಕುಲು. ಈ ಸಿನಿಮಾದ ಪದಕ್ಕೂ ಸಂಗೀತ ಕೊಡ್ತಿನಾರು ರಾಜ್ ಶಾ. ಸಾಹಿತ್ಯನ ಒದಗಾತಿನಾರು ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು. ಇಡಗು ಈ ಕಾರ್ಯಕ್ರಮ ಮುಗಿಂಡ್ ಮಾತೆರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

ಒಂಚೂರು ಇಂಚಿಗೆನ್ಲೆಗೆ ಯಾರು ನಿಖಿಲ್ ಹಾಸ್ಯ ಕಲಾವಿದೆ ಅರವಿಂದ್ ಬೋಲ್ನಾಥ್ ಪಾತ್ರದಲ್ಲೇ 107.8 ಇನ್ಮಾ ಎಫ್ ಎಂ ಸಾರಂಗ್ ನಿಖಿಲ್ ಮಾತಿರ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡು.

0: ಈತನೇಟ ಉಡಲ್ದ ಕಡಲ್ ತುಳು ಸಿನಿಮಾದ ಕೆಲವು ಪದಕುಲನಿಕೇನೊಂದು ಬರ್ತಾರೆ.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಿ ಅಲ್ವಾ? ಸಾರಂಗ್ ರೇಡಿಯೋ 107.8 FM ಇದನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಇದು ಬಣ್ಣ ಬಣ್ಣದ ಬದುಕು.

Radio Salem 107.8 FM.

Thank you.

ನಾನು ಕುಂಬಳೆ ಸುದ್ದರಾವ್ ಮಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: 107.8 FM.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.